ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಆಷಾಢ ಮಾಸದ 30ನೇ ದಿನ, ಅಂದರೆ 2026 ಇಸವಿ 21ನೇ ತಾರೀಕು ಮಂಗಳವಾರ. ಈಗ ಸಮಯ ಸರಿಯಾಗಿ 5:58:59. ಆತ್ಮೀಯ ಕೇಳುಗರಿಗೆಲ್ಲ ಈ ಬೆಳಗಿನ ದುರ್ಗೋದಯ ಪ್ರಸಾರ ಕಾರ್ಯಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ಡಾಕ್ಟರ್ ಸೌಮ್ಯ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಶುಭ ದಿನ. ಇಂದಿನ ಶುಭ ನುಡಿ: ಜೀವನದಲ್ಲಿ ನೀವು ಇಷ್ಟಪಡುವ ಕೆಲಸವನ್ನೇ ಆಯ್ಕೆ ಮಾಡಿಕೊಳ್ಳಿ, ಆಗ ಮಾಡುವ ಪ್ರತಿ ಕೆಲಸವನ್ನು ಆನಂದಿಸುತ್ತೀರಿ, ಅದು ಕೆಲಸ ಎಂದು ಭಾವಿಸುವುದೇ ಇಲ್ಲ ಎಂದು ವೃತ್ತಿ ಆಯ್ಕೆ ಬಗ್ಗೆ ಸ್ಪಷ್ಟ ನಿಲುವನ್ನು ಹೇಳಿದ್ದಾರೆ ಚೀನೀ ಯಾತ್ರಿಕ ಹಾಗೂ ತತ್ವಜ್ಞಾನಿ ಕನ್ಫ್ಯೂಷಿಯಸ್.

0: ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಲಿವೆ. ಈಗ ಸಮಯ ಸರಿಯಾಗಿ 6:30. ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ತಿಳಿಯೋಣ. ಇನ್ನು ಮುಂದೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 6:30 ಚಿಂತನ ಬಿಂದಿಗಾನ ನವಿಲೆ ಅವರಿಂದ ಬಿಂದಿಗಾನವಿಲೆ ಭಗವಾನ್ ಅವರಿಂದ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆ ಕೇಳುತ್ತೀರಿ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ. ವಿಷಯ ಆರ್ಕ ಸೂಕ್ಷ್ಮಾಣುಜೀವಿಗಳ ಸಮೂಹದ ಬಗ್ಗೆ ಮಾಹಿತಿ. ಭಾಗವಹಿಸುತ್ತಾರೆ ತಜ್ಞರಾದ ಡಾ ಸುರೇಶ್ ಕುಮಾರ್ ಬಿ, ತೋಟಗಾರಿಕೆ ವಿಭಾಗದ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ರೈತರಿಗೆ ಸಲಹೆ. 6:50 ಆರೋಗ್ಯ ಬಿಂದು ಪ್ರಸಾರವಾಗಲಿದೆ. ವಿಷಯ ಯೋಗದ ಮಹತ್ವ. ಭಾಗವಹಿಸುತ್ತಾರೆ ಡಾಕ್ಟರ್ ವೆಂಕಟರಮಣ ಹೆಗಡೆ. 7:00 ದಿನಚರಿ. 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 7:30 ಸೇವಾ ಮಾಹಿತಿ. 7:45 ಹಾಗೂ 8:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ನಡೆಸಿಕೊಡುತ್ತಾರೆ ಎನ್ ಇಸ್ಮಾಯಿಲ್. 9:10 ಕಾಮನ ಬಿಲ್ಲು ವಿವಿಧ ಪ್ರಾಕಾರ ಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 9:30 ಹಿಂದಿ ಚಿತ್ರಗೀತೆಗಳು. 10:00 ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನಿನ ಕಾರ್ಯಕ್ರಮ. 11:00 ಜನಪದ ಗೀತೆಗಳನ್ನ ಕೇಳುತ್ತೀರಿ. 11:30 ಮಾಹಿತಿ ಕಣಜ, ಸಾಹಿತಿಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ, ರೂಪಕ ಜನ್ನಯ್ಯರ ಚಿತ್ತ ಜಾನಪದ ದತ್ತ ನಡೆಸಿಕೊಡುತ್ತಾರೆ ಮಂಡ್ಯದ ಜಾನಪದ ಜನ್ನಯ್ಯರ ತಂಡದವರು. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. ಐವಿಎಫ್ ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಗೀತಾ ಭಾರತ್ ಉತ್ತೂರ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ನಂತರ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಈ ಕುರಿತು ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿಪಥ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮ. ಪಿಎಂ ಮತ್ಸ್ಯ ಸಂಪದ ಯೋಜನೆ ಕುರಿತು ಮಾಹಿತಿ ತಿಳಿಯುತ್ತೀರಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ ಮೂಡಿಬರುವುದು. ಕಾರ್ಯಕ್ರಮದಲ್ಲಿ ಕರುಣಾಳುಬ ಬೆಳಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳುತ್ತೀರಿ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು. ಮಧ್ಯಾಹ್ನ 3:00 ವಿವಿಧ ಭಾರತಿ ಮುಂಬೈನಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಸಂಜೆ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ. 5:30 ವಾಟ್ಸ್ಆಪ್ ಆಧಾರಿತ ಒಗಟಿಗೊಂದು ಪದ ಪ್ರಸಾರವಾಗಲಿದೆ. 6:15 ಜನಪದ ಸಂಗೀತ. ಚಿತ್ರದುರ್ಗ ತಾಲೂಕು ತಮಟಕಲ್ಲು ಗ್ರಾಮದ ಮಂಜುನಾಥಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ದಾಳಿಂಬೆ ಕೃಷಿಯ ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಇರುವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕ್ಷೇತ್ರಾಧೀಕ್ಷಕರಾದ ಡಾಕ್ಟರ್ ಡಿಸಿ ಕಿರಣ್ ಸಾಗರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಯುಎಂ ಮರಳಸಿದ್ದೇಶ್. 7:45 ಭಾಷಣ. ಏಕಾತ್ಮ ಮಾನವವಾದ, ಈ ಕುರಿತು ಮಾತನಾಡುತ್ತಾರೆ ಗಿರೀಶ್ ಇನಾಮದಾರ್. ಹಾಗೂ 8:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 8:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸತ್ ವಿಮರ್ಶೆ. 8:45 ನಮ್ಮ ನಿಲಯದಿಂದ ವಚನಗಳು. 9:15 ಭಾವಗೀತೆಗಳನ್ನು ಕೇಳುತ್ತೀರಿ. 9:30 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ರಾತ್ರಿ 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸತ್ ಕಲಾಪದಲ್ಲಿ ಇಂದು ನಡೆಯಲಿರುವ ಪ್ರಶ್ನೋತ್ತರ ವೇಳೆಯ ಧ್ವನಿ ಮುದ್ರಣದ ಬಾನಲಿ ವರದಿ ಪ್ರಸಾರವಾಗಲಿದೆ. ಕೇಳುಗರೆ, ಇದಾಗಿತ್ತು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ ಸರಿಯಾಗಿ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: The news read by Shagun Chopra. President Draupadi Murmu will hold talks with the North Macedonian

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ ಸರಿಯಾಗಿ 6:10:30. ಕೆಳಗರೆ ನೀವು ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿಯಿಂದ ಕಾರ್ಯಕ್ರಮಗಳನ್ನು. ಇದೀಗ ನಮನ ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದು ನಮನ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ದೇಗುಲ, ವಿಶೇಷ ಶಕ್ತಿಪೀಠದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದ್ಯಾವುದು ಅಂತ ಕುತೂಹಲವಿದೆಯಾ? ಕೇಳುಗರೆ, ಇದು ಆಂಧ್ರಪ್ರದೇಶದಲ್ಲಿರುವ ಒಂದು ಪ್ರಸಿದ್ಧ ದುರ್ಗಾದೇವಿಯ ಶಕ್ತಿಪೀಠ. ಅದ್ಯಾವುದು ಅಂತಂದರೆ ಶ್ರೀ ಕನಕದುರ್ಗ ಅಮ್ಮವರಿ ದೇವಸ್ಥಾನ, ವಿಜಯವಾಡ. ಹೌದು ಕೇಳುಗರೆ, ಇಂದು ನಾನು ಪರಿಚಯಿಸಲಿರುವ ದೇವಸ್ಥಾನ ಆಂಧ್ರಪ್ರದೇಶದ ಪ್ರಸಿದ್ಧ ಶಕ್ತಿಪೀಠವಾದಂತಹ ಶ್ರೀ ಕನಕದುರ್ಗ ಅಮ್ಮವರಿ ದೇವಸ್ಥಾನ, ವಿಜಯವಾಡದಲ್ಲಿರುವಂತಹ ಈ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಾಹಿತಿಯನ್ನು ತಿಳಿದುಕೊಳ್ತಾ ಭಕ್ತಿ ಗೀತೆಗಳನ್ನು ಕೇಳುತ್ತಾ ಸಾಗೋಣ. ಬನ್ನಿ, ಆರಂಭದಲ್ಲಿ ಒಂದು ಭಕ್ತಿ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಜಯ ಜಯ ಶಂಕರಿ ಸರ್ವಜನೇಶ್ವರಿ ಬ್ರಹ್ಮಾನಂದಕರಿ ಅಂಬಾ ಎಂದು ಹಾಡ್ತಾ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಸಾಹಿತ್ಯ ಸದಾಶಿವ ರಾಮಯ್ಯ ಅವರದ್ದು.

ಕೃಷ್ಣಾ ನದಿಯ ದಡದಲ್ಲಿರುವ ಇಂದ್ರಕಿಲಾದ್ರಿ ಬೆಟ್ಟದ ಮೇಲಿರುವ ಶ್ರೀ ಕನಕದುರ್ಗ ಅಮ್ಮವರಿ ದೇವಸ್ಥಾನವು ಭಾರತದ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಪ್ರತಿದಿನ ಸಾವಿರಾರು ಭಕ್ತರು ಮತ್ತು ಹಬ್ಬ

ಯಾದ್ರಿಬೆಟ್ಟದ ಮೇಲಿರುವ ಶ್ರೀ ಕನಕದುರ್ಗ ಅಮ್ಮವರಿ ದೇವಸ್ಥಾನವು ಭಾರತದ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಪ್ರತಿದಿನ ಸಾವಿರಾರು ಭಕ್ತರು ಮತ್ತು ಹಬ್ಬದ ಸಂದರ್ಭಗಳಲ್ಲಿ ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕಾಗಿ ಇಲ್ಲಿಗೆ ಆಗಮಿಸುತ್ತಾರೆ. ಪುರಾಣಗಳ ಪ್ರಕಾರ ಇಂದ್ರಕೀಲ ಎಂಬ ಯಕ್ಷನು ಆದಿಶಕ್ತಿಯ ಕಠಿಣ ತಪಸ್ಸನ್ನ ಮಾಡಿರ್ತಾನಂತೆ. ಅವನ ಭಕ್ತಿಗೆ ಮೆಚ್ಚಿದ ದೇವಿಯು ಅವನ ಮನವಿಯಂತೆ ಈ ಬೆಟ್ಟದ ಮೇಲೆಯೇ ನೆಲೆಸುವುದಾಗಿ ವರ ನೀಡಿದಳಂತೆ. ಅಂದಿನಿಂದ ಈ ಬೆಟ್ಟವನ್ನ ಇಂದ್ರಕಿಲಾದ್ರಿ ಬೆಟ್ಟ ಎಂದೇ ಕರೆಯಲಾಗುತ್ತೆ. ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ಮಹಿಷಾಸುರ ಸೇರಿದಂತೆ ದುಷ್ಟಶಕ್ತಿಗಳನ್ನು ಸಂಹರಿಸಿದ ಬಳಿಕ ದೇವಿಯು ಕನಕದುರ್ಗ ರೂಪದಲ್ಲಿ ಇಲ್ಲಿ ನೆಲೆಸ್ತಾಳಂತೆ. ಕನಕ ಅಂದರೆ ಚಿನ್ನದಂತೆ ಪ್ರಕಾಶಮಾನವಾದದ್ದು. ಆದ್ದರಿಂದ ಈ ದೇವಿಯ ರೂಪವು ಶಕ್ತಿ, ಸಮೃದ್ಧಿ, ಐಶ್ವರ್ಯ ಹಾಗೂ ವಿಜಯದ ಸಂಕೇತ ಎಂದು ಭಕ್ತರು ನಂಬುತ್ತಾರೆ. ಇನ್ನು ಈ ದೇವಾಲಯದ ಇತಿಹಾಸದ ಬಗ್ಗೆ ತಿಳಿಸಿಕೊಡ್ತೀನಿ ಮುಂದಿನ ಭಾಗದಲ್ಲಿ. ಈಗ ಒಂದು ಗೀತೆಯನ್ನ ಕೇಳಿ ಬರೋಣ. ಕ್ರಿಯೆಯೇ ಜ್ಞಾನ, ಅಜ್ಞಾನವೇ ಕ್ರಿಯೆ ಎಂಬ ಚನ್ನಬಸವಣ್ಣನವರ ವಚನಕ್ಕೆ ಧ್ವನಿಯಾಗಿದ್ದಾರೆ ಶಶಿಕಲಾ ವೀಣಾ ಹಾಗೂ ದೀಪ್ತಿ ಶ್ರೀನಾಥ್.

ಇನ್ನು ಈ ವಿಜಯವಾಡದಲ್ಲಿರುವ ಶ್ರೀ ಕನಕದುರ್ಗ ಅಮ್ಮವರಿ ದೇವಸ್ಥಾನದ ಕುರಿತು ಇತಿಹಾಸವನ್ನ ನೋಡೋದಾದ್ರೆ ಹಲವು ಶತಮಾನಗಳಷ್ಟು ಪ್ರಾಚೀನತೆಯನ್ನು ಹೊಂದಿದೆ ಈ ದೇವಸ್ಥಾನ. ವಿವಿಧ ರಾಜವಂಶಗಳ ಆಡಳಿತದಲ್ಲಿ ದೇವಾಲಯವು ಅಭಿವೃದ್ಧಿಗೊಂಡಿದ್ದು ಇಂದಿಗೂ ಸಹ ತನ್ನ ಅದೇ ಹಳೆಯ ವೈಭವವನ್ನ ಉಳಿಸಿಕೊಂಡಿದೆ. ಸುಂದರವಾದ ಗೋಪುರ, ಶಿಲ್ಪಕಲೆ ಮತ್ತು ಆಧ್ಯಾತ್ಮಿಕ ವಾತಾವರಣ ಭಕ್ತರನ್ನ ಆಕರ್ಷಿಸುತ್ತದೆ. ಈ ದೇಗುಲದ ಪ್ರಮುಖ ವೈಶಿಷ್ಟ್ಯವೇನು ಅಂತ ನೋಡೋದಾದ್ರೆ ಶರನ್ನವರಾತ್ರಿಯ ಮಹೋತ್ಸವ. 9 ದಿನಗಳ ಕಾಲ ದೇವಿಯು ಬಾಲ, ತ್ರಿಪುರ ಸುಂದರಿ, ಅನ್ನಪೂರ್ಣೇಶ್ವರಿ, ಮಹಾಲಕ್ಷ್ಮಿ, ಸರಸ್ವತಿ, ಮಹಿಷಾಸುರ ಮರ್ದಿನಿ ಸೇರಿದಂತೆ ವಿವಿಧ ಅಲಂಕಾರಗಳಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾಳೆ. ಈ ಸಂದರ್ಭದಲ್ಲಿ ವಿಶೇಷ ಪೂಜೆಗಳು, ಕುಂಕುಮಾರ್ಚನೆ, ಚಂಡಿ ಹೋಮ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಲಿರುತ್ತವೆ. ದಸರಾ ಸಂದರ್ಭದಲ್ಲಿ ವಿಜಯವಾಡ ನಗರವು ಸಂಪೂರ್ಣ ಭಕ್ತಿಮಯ ವಾತಾವರಣದಿಂದ ಕಂಗೊಳಿಸುತ್ತೆ. ದೇಶ ವಿದೇಶಗಳಿಂದ ಆಗಮಿಸುವ ಭಕ್ತರು ದೇವಿಯ ಆಶೀರ್ವಾದ ಪಡೆದು ತಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ ಹಾಗೂ ಯಶಸ್ಸನ್ನು ಕೋರುತ್ತಾರೆ. ಇನ್ನು ಈ ದೇಗುಲದ ಬಳಿಯೇ ಹರಿಯುವ ಕೃಷ್ಣ ನದಿಯು ಈ ಕ್ಷೇತ್ರದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ ಅಂತಲೇ ಹೇಳಬಹುದು. ನದಿ, ಬೆಟ್ಟ, ದೇವಾಲಯದ ಈ ಒಂದು ಸಂಯೋಜನೆಯು ಈ ಕ್ಷೇತ್ರವನ್ನು ಅತ್ಯಂತ ರಮಣೀಯ ಮನೋಹರವನ್ನಾಗಿಸಿದೆ ಹಾಗೂ ಅತ್ಯಂತ ಪವಿತ್ರ ತೀರ್ಥ ಕ್ಷೇತ್ರವನ್ನಾಗಿಸಿದೆ. ಮಾಹಿತಿಯನ್ನ ಮುಂದುವರಿಸ್ತೀನಿ. ಇದೀಗ ಒಂದು ಭಕ್ತಿಗೀತೆಯನ್ನ ಕೇಳಿ ಬರೋಣ. ಜಯ ಜಗದೀಶ್ವರಿ ಜಯ ಹೇ ಶಂಕರಿ, ಜಯ ಮಹೇಶ್ವರಿ ಜಯ ಗೌರಿ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಸಾಹಿತ್ಯ ಚಿ ಸದಾಶಿವಯ್ಯ.

ಕೇಳಿದ್ರೆ ನೀವು ಕೇಳ್ತಾ ಇದ್ರಿ ಶ್ರೀ ಕನಕ ದುರ್ಗಾ ದೇವಿಯ ಬಗ್ಗೆ ದೇಗುಲದ ಬಗ್ಗೆ ಮಾಹಿತಿಯನ್ನ. ಭಾರತದ ಶ್ರೀಮಂತ ಆಧ್ಯಾತ್ಮಿಕ ಪರಂಪರೆಯಲ್ಲಿ ವಿಜಯವಾಡದ ಶ್ರೀ ಕನಕದುರ್ಗ ಅಮ್ಮವರಿ ದೇವಸ್ಥಾನವು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ ಅಂತ ಹೇಳ್ಬೋದು. ಈ ಪವಿತ್ರ ಕ್ಷೇತ್ರವು ಭಕ್ತಿ, ಸಂಸ್ಕೃತಿ, ಪರಂಪರೆ ಹಾಗೂ ಆಧ್ಯಾತ್ಮಿಕತೆಯ ಸುಂದರ ಸಂಗಮ ಆಗಿದೆ. ಇಲ್ಲಿಗೆ ಭಾರತದ ವಿವಿಧ ಭಾಗಗಳಿಂದ ಬರುವ ಭಕ್ತರು ತಮ್ಮ ಭಕ್ತಿಯನ್ನ ಕೋರುತ್ತಾ ಅನ್ನದಾನ, ವಿಶೇಷ ಪೂಜೆ ಹಾಗೂ ಸೇವೆಗಳಲ್ಲಿ ಭಾಗವಹಿಸ್ತಾರೆ. ದೇವಾಲಯದ ಆಡಳಿತವು ಭಕ್ತರಿಗೆ ಉತ್ತಮ ಸೌಲಭ್ಯಗಳನ್ನು ಸಹ ಇಲ್ಲಿ ಒದಗಿಸ್ತಾ ಇದೆ. ಇನ್ನು ಕನಕದುರ್ಗ ದೇವಿಯ ಸಂದೇಶವು ಕೇವಲ ಪೂಜೆಗೆ ಮಾತ್ರ ಸೀಮಿತ ಆಗಿಲ್ಲ. ಧರ್ಮದ ಮಾರ್ಗದಲ್ಲಿ ನಡೆಯುವುದು, ದುಷ್ಟಶಕ್ತಿಗಳ ವಿರುದ್ಧ ಧೈರ್ಯದಿಂದ ಹೋರಾಡುವುದು, ಸತ್ಯ, ನ್ಯಾಯ ಮತ್ತು ಕರುಣೆಯನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಎಂಬ ಮೌಲ್ಯಗಳನ್ನ ಈ ದೇವಿಯ ಆರಾಧನೆ ನಮಗೆ ತಿಳಿಸಿಕೊಡುತ್ತೆ. ಕೇಳುಗರೆ, ಇದಾಗಿತ್ತು ವಿಜಯವಾಡದ ಶ್ರೀ ಕನಕದುರ್ಗ ಅಮ್ಮವರಿ ದೇಗುಲದ ಬಗ್ಗೆ ಒಂದಿಷ್ಟು ಮಾಹಿತಿ. ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಶ್ರೀದೇವಿಯ ಕೃಪೆಯಿಂದ ನಾವು ಒಮ್ಮೆ ಅಲ್ಲಿಗೆ ಹೋಗಿ ಬರುವಂತಾಗ್ಲಿ ಅಲ್ವಾ ಕೇಳಿದ್ರೆ?

0: ನಮ್ಮ ಕೇಳುಗರು ಒಬ್ರು ಸವಿನುಡಿಯನ್ನ ಕಳಿಸಿದ್ದಾರೆ, ಅದನ್ನು ಓದಿಬಿಡೋಣ. ಮನಸ್ಸಿನಂತೆ ಮಾತು, ಮಾತಿನಂತೆ ಮನಸ್ಸು, ಮಾತಿನಂತೆಯೇ ಕ್ರಿಯೆ, ಮನಸ್ಸು ಮಾತು ಕ್ರಿಯೆ ಮೂರರಲ್ಲಿಯೂ ಸತ್ಪುರುಷರು ಒಂದೇ ರೀತಿ ಇರುತ್ತಾರೆ ಅಂತ ಹೇಳ್ತಿದ್ದಾರೆ ಹೊನ್ನೂರ ಅಲಿ ಅವರು. ಕೇಳುಗರೆ, ಇದೀಗ 6:30.
1: ಇದುವರೆಗೆ ಶುಭೋದಯ ಕರ್ನಾಟಕ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಚಿಂತನ, ಬೆಂಡಿಗನವಿಲೆ ಭಗವಾನ್ ಅವರಿಂದ.
2: ಮೊನ್ನೆ ಬೆಳಗ್ಗೆ ತರಕಾರಿ ತರಲು ಮಾರುಕಟ್ಟೆಗೆ ಹೊರಟೆ. ಅಲ್ಲೊಂದು ಕಡೆ ರಸ್ತೆ ಗುಂಡಿ ಬಿದ್ದಿದೆ, ವಿಪರೀತ ವಾಹನಗಳ ಸಂಚಾರದಿಂದ ಹಾಗೆ ಆಗಿರಬಹುದು. ಹೇಳಿ ಕೇಳಿ ಅದು ಸಾರ್ವಜನಿಕ ರಸ್ತೆ, ಎಲ್ಲರೂ ಬಳಸುವ ಮಾರ್ಗ, ಅಂದರೆ ಅದರ ನಿರ್ವಹಣೆಯೂ ಎಲ್ಲರದು. ಅದು ದುರಸ್ತಿ ಕಾಣುವ ತನಕವಾದರೂ ಒಂದಷ್ಟು ಕಾಂಕ್ರೀಟು, ಮಣ್ಣು, ಕಟ್ಟಿಗೆ, ಇಟ್ಟಿಗೆ ತುಂಬಿಸುವುದು ಕಷ್ಟವಾಗಬಾರದಲ್ಲವೇ? ಪ್ರತಿನಿತ್ಯ ಎಲ್ಲರ ಕಣ್ಣೆದುರಿಗೇನೇ ವಾಹನಗಳು, ಅದರಲ್ಲೂ ವಿಶೇಷವಾಗಿ ದ್ವಿಚಕ್ರ ವಾಹನಗಳು ಮುಗ್ಗರಿಸುತ್ತವೆ. ಹಿಂದೆ ಬರುವ ವಾಹನಗಳು ನಿಯಂತ್ರಣ ತಪ್ಪುತ್ತವೆ. ವಿಪರ್ಯಾಸವೆಂದರೆ ಗುಂಡಿಯ ಸಮೀಪದಲ್ಲೇ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡಿದ ಗಣ್ಯರೊಬ್ಬರ ಪ್ರತಿಮೆ ಇದೆ. ಪ್ರತಿಮೆಗೆ

0: ಆಗಾಗ ಹಾರಾರ್ಪಣೆಯಾಗುತ್ತದೆ ಸರಿಯೇ. ಪ್ರಶ್ನೆ ಎಂದರೆ ಪ್ರತಿಮೆಯ ಆರಾಧಕರು ಗುಂಡಿಯನ್ನು ಮುಚ್ಚುವ ಮನಸ್ಸು ಮಾಡಿದ್ದರೆ ನಿಜಕ್ಕೂ ಗಣ್ಯರಿಗೆ ಸಲ್ಲುವ ಗೌರವ ಮತ್ತು ಹೆಚ್ಚುತ್ತಿತ್ತು. ಮಹಾನ್ ಸಮಾಜ ಸುಧಾರಕ ಬಸವಣ್ಣನವರು 900 ವರ್ಷಗಳ ಹಿಂದೆಯೇ ಸ್ಥಾವರ ಕಳೆ ಉಂಟು ಜಂಗಮ ಕಳಿವಿಲ್ಲ ಎಂದರು. ಸರಳತೆ ಧೀಮಂತರಲ್ಲಿ ಪುಟಿದೇಳುತ್ತದೆ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅವರು ಬೆಳೆಯುತ್ತಾರೆ. ಮಹರ್ಷಿ ವಾಲ್ಮೀಕಿ ರಾಮಾಯಣ ಕೃತಿಯ ಆರಂಭದಲ್ಲಿ ಇದು ರಾಮನೆಂಬ ಒಬ್ಬ ಮನುಷ್ಯನ ಕಥೆಯಷ್ಟೇ ಎನ್ನುತ್ತಾರೆ. ಶ್ರೀರಾಮನನ್ನು ಯಾರೂ ದೈವದಂತೆ ಭಾವಿಸುವ ಅಗತ್ಯವಿಲ್ಲ ಎನ್ನುವುದು ಅವರ ಪರೋಕ್ಷ ನುಡಿ. ಮಹಾತ್ಮರೆಲ್ಲರೂ ನೋವುಂಡು ಬೆಳೆದವರೇ ಹೊರತು ಒಮ್ಮೆಗೆ ದೊಡ್ಡವರಾಗಿ ರೂಪುಗೊಂಡವರಲ್ಲ. ಅವರು ತಮ್ಮ ಬದುಕಿನಲ್ಲಿ ಎದುರಿಸಿದ ಸಂಕಷ್ಟಗಳು, ಸವಾಲುಗಳು, ತೋರಿದ ಧೈರ್ಯ, ಸಂಪನ್ನತೆ ನಮಗೆ ದಾರಿದೀವಿಗೆ ಆಗಬೇಕಲ್ಲವೇ. ನನ್ನನ್ನು ಗಾಂಧೀಜಿಯನ್ನಿ, ಬಾಪೂಜಿಯನ್ನಿ, ಆದರೆ ಮಹಾತ್ಮ ಎಂದು ಕರೆಯಬೇಡಿ ಎನ್ನುತ್ತಿದ್ದರು ಗಾಂಧೀಜಿಯವರು. ತಮ್ಮ ಪಾದಗಳನ್ನು ಮುಟ್ಟಲು, ತೊಳೆಯಲು ಅಭಿಮಾನಿಗಳಿಗೆ ಎಂದೂ ಅವರು ಆಸ್ಪದ ಕೊಟ್ಟವರಲ್ಲ. ತಮ್ಮನ್ನು ಯಾರೇ ಆಗಲಿ ವೈಭವೀಕರಿಸುವುದನ್ನು ಗಾಂಧೀಜಿ ಇಷ್ಟಪಡಲಿಲ್ಲ. ನನ್ನ ಸುತ್ತ ಕೆಲಸವಿಲ್ಲದೆ ನಿಲ್ಲಬೇಡಿ, ಇಲ್ಲಿಂದ ಹೋಗಿ ಬನ್ನಿ ಎಂದು ಅವರು ನಿಷ್ಠುರವಾಗಿಯೇ ಸೂಚಿಸುತ್ತಿದ್ದರು. ಸೇವಾಶ್ರಮದಲ್ಲಿ ಅವರು ಮೊದಲಿಗೆ ತಾವೇ ಅಲ್ಲಿನ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಿ ಮಾದರಿಯಾದರು. ಇತಿಹಾಸದಾದ್ಯಂತ ಧೀಮಂತರೆಲ್ಲರೂ ಕಾಯಕಕ್ಕೆ ಅಗ್ರ ಆದ್ಯತೆ ನೀಡಿದವರೇ. ಕಾಯಕವೇ ಕೈಲಾಸ. ವಿಶ್ವಕವಿ ರವೀಂದ್ರನಾಥ ಟ್ಯಾಗೂರ್ ದೇವರನ್ನು ಕಲ್ಲು ಒಡೆಯುವ ಶ್ರಮಿಕ, ಉಳುವ ರೈತನಲ್ಲಿ ಕಾಣಿ ಎಂದರು. ನಿನಗೆ ಪರರು ಏನು ಮಾಡಬಾರದೆಂದು ನೀನು ಇಷ್ಟಪಡುತ್ತೀಯೋ ಅದನ್ನು ನೀನು ಪರರಿಗೆ ಮಾಡಬೇಡ. ಇದೇ ನಮ್ಮ ಪಾಲಿಗೆ ಧರ್ಮವಾದರೆ ಅದೆಷ್ಟು ಸೊಗಸು. ಭಾರತದ ಗವರ್ನರ್ ಜನರಲ್ ಆಗಿದ್ದ ಶ್ರೀ ಚಕ್ರವರ್ತಿ ರಾಜಾಜಿಯವರು ತಮ್ಮ ಬಟ್ಟೆಗಳನ್ನು ತಾವೇ ಒಗೆದುಕೊಳ್ಳುತ್ತಿದ್ದರು. ಸ್ವಾವಲಂಬಿಯಾದ ಅವರು ಒಮ್ಮೆ ತಮ್ಮ ಬೂಟುಗಳಿಗೆ ಪಾಲಿಶು ಹಾಕಿಕೊಳ್ಳುತ್ತಿದ್ದರು. ಅವರ ಆಪ್ತರೊಬ್ಬರು ಇದನ್ನು ಗಮನಿಸಿ, ಇದೇನು ಸರ್, ನಿಮ್ಮ ಬೂಟುಗಳಿಗೆ ನೀವೇ ಪಾಲಿಶು ಹಾಕುವುದೇ ಎಂದು ಕೇಳಿದರು. ತಟ್ಟೆನ ರಾಜಾಜಿ, ಹೌದು, ನೀವು ಯಾರ ಬೂಟಿಗೆ ಪಾಲಿಶು ಹಾಕುತ್ತೀರಿ ಎಂದರಂತೆ. ಅಂತೆಯೇ ಮನೆಯ ಅಟ್ಟವನ್ನು ಶುಚಿಗೊಳಿಸಲು ಸ್ವತಃ ರಾಜಾಜಿಯವರೇ ಏಣಿಯಿಂದ ಅಟ್ಟ ಏರುತ್ತಿದ್ದರು. ಯಾರನ್ನಾದರೂ ಹತ್ತಿಸಿದರೆ ಅವರು ಜಾರಿ ಬೀಳುವ ಸಂಭವವಲ್ಲ ಅನ್ನುವುದು ಅವರ ತರ್ಕವಾಗಿತ್ತು. ಓಡೌಸ್ ಪ್ರಸಿದ್ಧ ಆಂಗ್ಲ ಪ್ರಬಂಧಕಾರ. ಒಮ್ಮೆ ಅವರು ಗ್ರಂಥಾಲಯದ ಮಹಡಿ ಏರುತ್ತಿದ್ದರು. ಒಬ್ಬ ವ್ಯಕ್ತಿ ಅತ್ತ ಕಡೆಯಿಂದ ಮೆಟ್ಟಲು ಇಳಿಯುತ್ತಿದ್ದರು. ಜಾಗ ಇಕ್ಕಟ್ಟು ಬೇರೆ, ಅದೇಕೆ ಹಾಗೆ ಓಡೌಸ್ರನ್ನು ರೇಗಿಸಬೇಕಿತ್ತೋ ಕಾಣೆ. ಹಾದಿ ಬಿಡುವುದಿಲ್ಲ ಎನ್ನುವುದೇ? ಓಡೌಸ್ ಕೊಂಚವೂ ವಿಚಲಿತರಾಗದೆ ಮೆಲುಧ್ವನಿಯಲ್ಲಿ, ನಾನು ಹಾಗಲ್ಲ, ಹಾದಿ ಬಿಡುತ್ತೇನೆ ಎಂದರಂತೆ. ಶ್ರೇಷ್ಠತಮ ಎಂದರೆ ಹಾಗೆಯೇ, ನೇರ, ಸರಳ, ಸತ್ಯದ ನಡೆ. ಪ್ರಾಧ್ಯಾಪಕರು ತಡವಾಗಿ ತರಗತಿಗೆ ಬರುವ ವಿದ್ಯಾರ್ಥಿಗಳನ್ನು ಹಂಗಿಸುವ ಬದಲು, ಸ್ವಾಗತ, ಬನ್ನಿ, ಆದರೆ ಮುಂದಿನ ಪೀರಿಯಡ್ಗೆ ಬೇಗ ಬಂದಿರಲ್ಲ ಎನ್ನುವುದು ಪರಿಣಾಮಕಾರಿ. ಏಕಕಾಲಕ್ಕೆ ನೀತಿ, ನಗೆ ಎರಡರ ಬೋಧನೆಯೂ ಆಯಿತು. ಗಂಭೀರ ಹಾಸ್ಯ ಪ್ರವೃತ್ತಿ ಧೀಮಂತಿಕೆಯ ಭಾಗವಾದರೆ ವ್ಯಕ್ತಿತ್ವಕ್ಕೆ ಕಳಶವಿಟ್ಟಂತೆ.
1: ಇದುವರೆಗೆ ಬೆಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ
2: ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ. ಸಮಯ ಈಗ ಸರಿಯಾಗಿ 6:35:20. 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಭಕ್ತಿಗೀತೆಯನ್ನು ಕೇಳೋಣ. ಮೊದಲಿಗೆ ಒಂದು ಜಾಹೀರಾತು, ಬಳಿಕ ಭಕ್ತಿಗೀತೆ ಪ್ರಸಾರವಾಗುತ್ತೆ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಈಗ ಕೇಳಿ, ಹಿಮಗಿರಿ ಭೂಷಿತೆ, ಸಾಗರ ಪರಿರುತೆ, ಪ್ರಪಂಚ ಭೂಷಿತೆ, ಓಮಾತೆ ಎನ್ನುವ ಈ ದೇಶಭಕ್ತಿ ಗೀತೆಯನ್ನು ಸಿಪಿಕೆಯವರ

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ.
1: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು.
2: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
3: ಎಲ್ಲರಿಗೂ ನಮಸ್ಕಾರ. ರೈತ ಬಾಂಧವರಿಗೆ, ನನ್ನ ಹೆಸರು ಡಾಕ್ಟರ್ ಸುರೇಶ್ ಕುಮಾರ್ ಬಿ. ನಾನು ತೋಟಗಾರಿಕೆ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಕೆಲಸವನ್ನು ಮಾಡ್ತಿದ್ದೇನೆ. ಇಂದು ನಾವು ಅರ್ಕ ಸೂಕ್ಷ್ಮಣ ಜೀವಿಗಳ ಸಮೂಹದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಅದರ ಉಪಯೋಗಗಳು ಮತ್ತು ಬಳಸುವ ವಿಧಾನ. ಈ ಒಂದು ಜೈವಿಕ ಗೊಬ್ಬರಗಳು ಸಾರಜನಕವನ್ನು ಸ್ಥಿರೀಕರಿಸುವ ರಂಜಕ ಮತ್ತು ಸತುವನ್ನು ಕರಗಿಸುವ ಗುಣ ವಿಶೇಷತೆಯಿಂದ ಪ್ರಾಮುಖ್ಯತೆಯನ್ನು ಪಡೆದಿರುತ್ತವೆ. ಪ್ರಸ್ತುತ ಜೈವಿಕ ಗೊಬ್ಬರಗಳ ಬಳಕೆ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದಿರುವುದರಿಂದ ಬಳಕೆ ಕಡಿಮೆಯಾಗಿರುತ್ತದೆ. ಈ ಕೊರತೆಯನ್ನು ನೀಗಿಸಲು ಮತ್ತು ಒಂದೇ ರೀತಿಯ ಜೈವಿಕ ಗೊಬ್ಬರಗಳ ಬಳಕೆಯಿಂದ ಉಂಟಾಗುವ ಅಧಿಕ ಖರ್ಚು ಮತ್ತು ಕಡಿಮೆ ಕಾರ್ಯಕ್ಷಮತೆಯ ನ್ಯೂನತೆಯನ್ನು ಹೋಗಲಾಡಿಸಲು ICAR ಅಂದರೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು, ಇವರು ಜೈವಿಕ ಗೊಬ್ಬರವಾದಂತಹ ಅರ್ಕ ಸೂಕ್ಷ್ಮ ಜೀವಿಗಳ ಸಮೂಹವನ್ನು ಉತ್ಕೃಷ್ಟ ತಂತ್ರಜ್ಞಾನದೊಂದಿಗೆ ಅಭಿವೃದ್ಧಿಪಡಿಸಿದ್ದಾರೆ.

0: ಈಗ ಅರ್ಕಸೋಕ್ಮಾಣ ಜೀವಿಗಳ ಸಮೂಹದ ಉಪಯೋಗಗಳನ್ನು ತಿಳಿಯೋಣ. ಇದು ಸಾರಜನಕವನ್ನು ಸ್ಥಿರೀಕರಿಸುವ, ರಂಜಕ ಮತ್ತು ಸತುವನ್ನು ಕರಗಿಸುವ ಹಾಗೂ ಸಸ್ಯ ಬೆಳವಣಿಗೆಯನ್ನು ಪ್ರಚೋದಿಸುವ ಅಜಿಟೋಬ್ಯಾಕ್ಟರ್ ಟ್ರೋಪಿಕಾಲಸ್, ಬ್ಯಾಸಿಲಸ್ ಆರ್ಯಭಟ ಮತ್ತು ಸುಡೋಮಾನಸ್ ಥಯಾನೆನ್ಸಿಸ್ ಹೊಂದಿರುತ್ತದೆ. ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹದ ಬಳಕೆಯಿಂದ ಸಸ್ಯದ ಬೆಳವಣಿಗೆ ಮತ್ತು ಇಳುವರಿಗೆ ಅಧಿಕಗೊಳ್ಳುತ್ತದೆ. ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಿ ಮಣ್ಣು, ಕೊಟ್ಟಿಗೆ ಗೊಬ್ಬರ ಮತ್ತು ತೆಂಗಿನ ನಾರಿಗೆ ಸೇರಿಸಿ ಸುಲಭವಾಗಿ ಇದನ್ನು ಬಳಸಬಹುದು. ಸಾರಜನಕವನ್ನು ಸ್ಥಿರೀಕರಿಸುವ, ರಂಜಕ ಮತ್ತು ಸತುವನ್ನು ಕರಗಿಸುವ ಹಾಗೂ ಸಸ್ಯ ಬೆಳವಣಿಗೆಯನ್ನು ಪ್ರಚೋದಿಸುವ ಸೂಕ್ಷ್ಮಾಣು ಜೀವಿಗಳನ್ನು ಬೇರೆ ಬೇರೆಯಾಗಿ ಹಾಕುವ ಅವಶ್ಯಕತೆ ಇಲ್ಲದೆ ರೈತರು ವಿವಿಧ ಬೆಳೆಗಳಿಗೆ ಬಳಸಬಹುದು. ಬೀಜವು ಬೇಗ ಮೊಳಕೆ ಹಿಡಿಯುವಂತೆ ಮಾಡಿ ಸಸ್ಯದ ಬೆಳವಣಿಗೆ ಮತ್ತು ದೃಢತೆಯನ್ನು ಹೆಚ್ಚಿಸುತ್ತದೆ. ಶಿಫಾರಸು ಮಾಡಿದ ಸಾರಜನಕ ಮತ್ತು ರಂಜಕ ಯುಕ್ತ ಗೊಬ್ಬರಗಳಲ್ಲಿ 25% ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ವಿವಿಧ ಬೆಳೆಗಳಲ್ಲಿ 10-17% ಹೆಚ್ಚಿನ ಇಳುವರಿಯನ್ನು ನಾವು ಪಡೆಯಬಹುದು. ಇದನ್ನು ಬಳಸುವ ವಿಧಾನ ಹೇಗೆ ಅಂತಂದ್ರೆ, ಇದನ್ನು ನಾವು ಬೀಜೋಪಚಾರವಾಗಿ ಸಹ ಬಳಸಬಹುದು. 200 ಗ್ರಾಂ ಬೀಜಗಳನ್ನು ಉಪಚರಿಸಲು 20 ಗ್ರಾಂ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನು 30 ಮಿಲಿ ಅನ್ನದ ಗಂಜಿ ಅಥವಾ ಬೆಲ್ಲದ ಪಾಕದ ನೀರಿನಲ್ಲಿ ಬೆರೆಸಿ ಬೀಜದೊಡನೆ ಚೆನ್ನಾಗಿ ಮಿಶ್ರಣ ಮಾಡಿ 1/2 ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ಅದೇ ದಿನದಲ್ಲಿ ಬಿತ್ತನೆಯನ್ನು ಮಾಡಬಹುದು. ಹಾಗೆಯೇ ಮತ್ತೊಂದು ವಿಧಾನ ಏನಂದ್ರೆ, ಕೊಟ್ಟಿಗೆ ಗೊಬ್ಬರಕ್ಕೆ ಸೇರಿಸುವ ವಿಧಾನ. ಇದರಲ್ಲಿ 5 ಕೆಜಿ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನು 500 ಕೆಜಿ ಕೊಟ್ಟಿಗೆ ಗೊಬ್ಬರದೊಡನೆ ಚೆನ್ನಾಗಿ ಮಿಶ್ರಣ ಮಾಡಿ ಬೆಳೆಗಳಿಗೆ ಉಪಯೋಗಿಸಬಹುದು. ಹಾಗೂ ಇದನ್ನು ಮತ್ತೆ ಬೆಳೆಗಳಿಗೆ ನೇರವಾಗಿ ಸಹ ಕೊಡಬಹುದು. ಹೇಗೆ ಅಂದರೆ, 4 ಕೆಜಿ ಅರ್ಕ ಸೂಕ್ಷ್ಮಾಣುಜೀವಿಗಳ ಸಮೂಹ ಮತ್ತು 1/2 ಕೆಜಿ ಬೆಲ್ಲವನ್ನು 200 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಗಿಡದ ಬುಡಕ್ಕೆ ನೇರವಾಗಿ ಸುರಿಯಬೇಕು ಅಥವಾ ಶೋಧಿಸಿದ ನಂತರ ಹನಿ ನೀರಾವರಿ ಮೂಲಕವೂ ಸಹ ನಾವು ಇದನ್ನು ಕೊಡಬಹುದು. ತೆಂಗಿನಕಾಯಿ ನಾರಿನೊಂದಿಗೆ ಬಳಸುವ ವಿಧಾನ, 1 ಕೆಜಿ ಅರ್ಕ ಸೂಕ್ಷ್ಮಾಣುಜೀವಿಗಳ ಸಮೂಹವನ್ನು 20 ಲೀಟರ್ ನೀರಿನಲ್ಲಿ ಬೆರೆಸಿ 1 ಟನ್ ತೆಂಗಿನ ನಾರಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ನಾವು ಇದನ್ನು ಬಳಸಬಹುದು. ಹೀಗೆಯೇ ಕಾಳುಮೆಣಸಿನಲ್ಲಿ ಅರ್ಕ ಸೂಕ್ಷ್ಮಾಣುಜೀವಿಗಳ ಸಮೂಹದ ಉಪಯೋಗ, ಈ ಜೈವಿಕ ಗೊಬ್ಬರವನ್ನು ವಿವಿಧೆಡೆ ಇದು ಅಂಗಡಿಗಳಲ್ಲಿ ಸಿಗುತ್ತದೆ. ಇದನ್ನು ಉಪಯೋಗಿಸಿ ರೈತರು ಅಧಿಕ ಲಾಭವನ್ನು ಸಹ ಪಡೆದುಕೊಳ್ಳಬಹುದು. ಹಾಗೆಯೇ ಇದು ಎಲ್ಲ ಬೆಳೆಗಳು ಕೂಡ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ. ಇದರಿಂದ ನಾವು ರೈತರುಗಳು ಗೊಬ್ಬರವನ್ನು ಸಹ ಹಾಕುವ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಅದೇ ರೀತಿಯಾಗಿ ಅದರಲ್ಲೂ ಇದು ವಿಶೇಷವಾಗಿ ಸಾವಯವ ಕೃಷಿಯಲ್ಲಿ ಅತಿ ಹೆಚ್ಚು ಫಲವನ್ನು ನೀಡುತ್ತದೆ. ರೈತ ಬಾಂಧವರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಿ. ನನ್ನ ಸಂಪರ್ಕ ಸಂಖ್ಯೆ 9900091832. ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾ SM ಸುಧಾಕರ್.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಸಮಯ ಈಗ ಸರಿಯಾಗಿ 6:55. 102.6 MHz ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಕೇಳಿ ರೈತರಿಗೆ ಸಲಹೆ.
1: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸಲು ಜಿ ಬಿ ಅಂತ. ನಾನು ಬೀಜ ಘಟಕ ಶಿವಮೊಗ್ಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಷಯ ಬಂದ್ಬಿಟ್ಟು ಕನಕಾಂಬರ ಬೇಸಾಯ ಕ್ರಮಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಸರಿ ಕನಕಾಂಬರ ಅಂತ ಕೇಳಿದಾಗ ನಾವು ಅಂಬರಕ್ಕೆ ಏರಿದ ಕನಕಾಂಬರ ಅಂತೀವಿ. ಅಂಬರಕ್ಕೆ ಏರಿದ ಕನಕಾಂಬರ ಅಂತಂದರೆ ಇದು ಕನಕಾಂಬರದ ಒಂದು ಹೂವಿನ ಒಂದು ರೇಟ್ ಕುರಿತು, ಹೆಚ್ಚು ಬೆಳೆ ಭಾಳ ರೇಟ್ ಬಂದಾಗ ಅಂಬರಕ್ಕೆ ಏರಿದೆ ಅನ್ನೋದು ಒಂದು ಜಸ್ಟ್ ನಂಬಿಕೆ ಎಲ್ಲರಿಗೂ. ಈ ಒಂದು ಬೆಳೆ ನಾವು ಸುಮಾರು ಇದರ ಮೂಲ ತಗೊಂಡಾಗ ಇದು ನಮ್ಮ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸ್ವಂತ ಬೆಳೆ, ಮತ್ತು ಶ್ರೀಲಂಕಾ ಅಂತ ಹೇಳ್ತಾರೆ. ಬಟ್ ದಕ್ಷಿಣ ಭಾರತ ಶ್ರೀಲಂಕಾ ಎರಡು ಕಡೆಗೆ ಇದು ಮೊದಲಿಂದನೂ ಬೆಳೀತಾ ಇದ್ರು. ಇದನ್ನು ನಾವು ಈ ಬೆಳೆನ ನಮ್ಮ ಭಾರತದಲ್ಲಿ ಸುಮಾರು 4,700 ಹೆಕ್ಟರ್ ಅಲ್ಲಿ ನಾವು ಇದನ್ನು ಬೆಳೀತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿ ನಾವು ತಗೊಂಡಾಗ ಇದು ಚಿಕ್ಕಬಳ್ಳಾಪುರ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ತುಂಬ ಜಾಸ್ತಿ ಅತಿ ಹೆಚ್ಚು

0: ಅದಕ್ಕೆ ನಾವು ಇದನ್ನು ಬೆಳಿತೀವಿ. ಇದರ ಒಂದು ಕನಕಾಂಬರ ಕುಟುಂಬ ಅಂತ ತಗೊಂಡ್ರೆ ನಾವು ಇದನ್ನು ಅಕ್ಯಾಂಥೇಸಿ ಅಂತ ಕರಿತೀವಿ. ಸುಮಾರು ಇದರಲ್ಲಿ 6 ಪ್ರಭೇದಗಳಿವೆ. ಅದರಲ್ಲಿ ಕ್ರಾಸಾಂಡ್ರಾ ಅಂಡುಲೇಫೋಲಿಯಾ ಅಂತಕ್ಕಂಥ ಒಂದು ಪ್ರಭೇದ, ನಾವು ವಾಣಿಜ್ಯವಾಗಿ ನಾವು ಇದನ್ನು ವಿಶೇಷವಾಗಿ ಇದನ್ನು ಬೆಳಿತೀವಿ. ಇದರ ಉಪಯೋಗಗಳು, ಕನಕಾಂಬರ ಉಪಯೋಗಗಳು ಬಂದ್ಬಿಟ್ಟು, ನಾವು ಈ ಕನಕಾಂಬರದ ಹೂವಿನ ಬಿಡಿ ಹೂವಾಗಿ ಬೆಳೆಸ್ತೀವಿ. ಮತ್ತು ಆಮೇಲೆ ನಾವು ಇತ್ತೀಚಿನ ದಿನಗಳಲ್ಲಿ ಇದನ್ನು ಕುಂಡದಲ್ಲಿ ನಾವು ಬೆಳಿತೀವಿ. ಅದರ ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ಮತ್ತೆ ದಂಟು ಸಹಿತ ಕಟ್ ಮಾಡಿಬಿಟ್ಟು ಕಟ್ ಫ್ಲವರ್ ಆಗಿ ಸಮೇತ ಬೆಂಗಳೂರು ಮತ್ತು ಕೆಲವು ಹೊರದೇಶಗಳಲ್ಲಿ ದಂಟು ಸಹಿತ ಇದನ್ನು ಬೆಳೀತಾ ಇದ್ದಾರೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪೂರಕವಾದ ವಾತಾವರಣ ಬಂದ್ಬಿಟ್ಟು 30-35 ಸೆಂಟಿಗ್ರೇಡ್ ಟೆಂಪ್ರೇಚರ್ ಇರಬೇಕು. ಇದರ ಮಣ್ಣು ಬಂದ್ಬಿಟ್ಟು ಕೆಂಪು ಗೋಡೆ ಮಣ್ಣು ಇದ್ದರೆ ಚೆನ್ನಾಗೆ. ಇದರ ಮಣ್ಣಿನ ಒಂದು ರಸಸಾರ ಬಂದ್ಬಿಟ್ಟು 6-7.5 ಇರಬೇಕಾಗುತ್ತದೆ. ಇದು ನಾವು 2 ರೀತಿಯಲ್ಲಿ ಇದನ್ನು ಬೆಳೆಯನ್ನು ತಗೋಬೋದು. ಒಂದು ಬೀಜದಿಂದ ನಾವು ಇದನ್ನು ತಗೋಬೋದು, ಇನ್ನೊಂದು ಕಾಂಡದಿಂದ ನಾವು ಈ ಬೆಳೆಯನ್ನು ತಗೋಬೋದು. ಬೀಜದಿಂದ ಹೋದರೆ ಸುಮಾರು ನಮಗೆ 5 kg/ha ಬೇಕಾಗುತ್ತೆ. ಬೀಜ ಬಂದ್ಬಿಟ್ಟು 5 kg/ha ಬೇಕಾಗುತ್ತೆ. ಈ ಬೀಜವನ್ನು ನಾವು ಜುಲೈಯಿಂದ ಅಕ್ಟೋಬರ್ಗೆ ಜಸ್ಟ್ ಬಿತ್ತನೆ ಮಾಡಿದರೆ ನಮಗೆ 2 ತಿಂಗಳಾದಮೇಲೆ ಅದು ಸಸಿ ತಯಾರಾಗಿರುತ್ತೆ ಮಡಿಯಲ್ಲಿ. ಅದನ್ನು ನಾವು ಬೇಕಾದರೆ ಡೈರೆಕ್ಟಾಗಿ ಹೊಲದಲ್ಲಿ ಹಾಕೋಬೋದು. ಇನ್ನೊಂದು ಪದ್ಧತಿ ಬಂದ್ಬಿಟ್ಟು ಕಟಿಂಗ್ ಅಂತಂದು ಕರಿತೀವಿ. ಕಾಂಡಗಳನ್ನು ನಾವು ರೂಪಿಸ್ಕೊಳ್ಳೋದು. 10-15 cm ಕಾಂಡವನ್ನು ನಾವು ಯಾವುದಾದ್ರೂ ಪ್ರಚೋದಕಗಳು ಉಪಯೋಗಿಸ್ಬಿಟ್ಟು, IBA ಅಂತ ಬರುತ್ತೆ ಪ್ರಚೋದಕಗಳು, ರೂಟೆಕ್ಸ್ ಅಂತ ಬರುತ್ತೆ, ಅದನ್ನು 5-10 ನಿಮಿಷ ನಾವು ಅದನ್ನು ಡಿಪ್ ಮಾಡಿಬಿಟ್ಟು ಅದ್ದುಬಿಟ್ಟು ಅದನ್ನು ತೆಗೆದು ಆಮೇಲೆ ಹಚ್ಚತಕ್ಕಂಥ ಒಂದು ಬೇರ ಬಂದಮೇಲೆ ಮತ್ತೆ ಅದನ್ನು ಡೈರೆಕ್ಟಾಗಿ ನಾಟಿ ಮಾಡೋ ಪದ್ಧತಿ ಮಾಡಬಹುದು. ಸುಮಾರು ಈ ಒಂದು ಗಿಡಕ್ಕೆ 2 ರೂಪಾಯಿ ಆಗಬಹುದು. ರೈತರೇ ಏನಾದರೂ ನಾವೇ ತಯಾರಿ ಮಾಡ್ಕೊತೀವಿ ಅಂತಂದರೆ, ಇಲ್ಲ ರೈತರ ಹತ್ರ ಸಿಗುತ್ತೆ ನರ್ಸರಿಗಳಲ್ಲಿ ಅಂತಂದರೆ 2 ರೂಪಾಯಿ ಆಗುತ್ತೆ. ಇದನ್ನು ನಾವು ಅದೇ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬೆಂಗಳೂರಲ್ಲಿದೆ, IHR ಅಂತ ಕರಿತೀವಿ. ಅಲ್ಲಿ ಸುಮಾರು ಒಂದು ಸಸಿಗೆ ಅಲ್ಲಿ ಅರ್ಕ ತಳಿಗಳಿದ್ದಾವೆ. ಅರ್ಕ ಕನಕ, ಅರ್ಕ ಅಂಬರ, ಅರ್ಕ ಶ್ರಾವ್ಯ, ಅರ್ಕ ಶ್ರೀಯ, ಅರ್ಕ ಚನ್ನ ಅಂತ. ಈ ತಳಿಗಳು ಒಂದು ತಳಿಗೆ, ಒಂದು ಗಿಡಕ್ಕೆ ಸುಮಾರು 6 ರೂಪಾಯಿ ಆಗುತ್ತೆ. ಆಮೇಲೆ ಬೇರೆ ಲೋಕಲ್ ತಳಿಗಳಾದರೆ 2 ರೂಪಾಯಿಗೆ ನಮಗೆ ಸಿಗುತ್ತೆ. ಇದರ ಭೂಮಿಯ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ, ಒಂದು ಹೊಲ ನೀವು ಬೇಸಿಗೆಯಲ್ಲಿ 2-3 ಸರಿ ಉಳುಮೆ ಮಾಡಿರ್ತೀರ, ಈಗ ಇದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ 25 tons/ha ನಾವು ಮಿಶ್ರಣ ಮಾಡಿ ತದನಂತರ ಸಾಲಿನಿಂದ ಸಾಲಿಗೆ 60 cm ಆಗುತ್ತೆ. ಗಿಡದಿಂದ ಗಿಡಕ್ಕೆ 30 cm ಗಿಡ ನಾಟಿ ಮಾಡ್ತೀವಿ. ಈ ರೀತಿ ನಾಟಿ ಮಾಡಿದಾಗ ನಮಗೆ ಸುಮಾರು 1 ಹೆಕ್ಟೇರ್ಗೆ 55,000 ಸಸಿಗಳನ್ನ ನಾವು ನಾಟಿ ಮಾಡಬಹುದು. ಈ ಕುರಿತಾಗಿ ನೀವು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 7259631277. ಎಲ್ಲರಿಗೂ ಧನ್ಯವಾದಗಳು.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ರೈತರಿಗೆ ಸಲಹೆ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ 102.6 MHz. ಇದೀಗ ಆರೋಗ್ಯ ಬಿಂದು ವಿಷಯ, ಯೋಗದ ಮಹತ್ವ. ಈ ಕುರಿತು ಮಾಹಿತಿ ತಿಳಿಸಿಕೊಡುತ್ತಾರೆ ಡಾಕ್ಟರ್ ವೆಂಕಟರಮಣ ಹೆಗಡೆ.
4: ಬಾರದಿರಲು ರೋಗ ಮಾಡಿರಿ ಯೋಗ. ಮನುಕುಲಕ್ಕೆ ಭಾರತೀಯರು ನೀಡಿರುವ ಅದ್ಭುತ ಕೊಡುಗೆಗಳಲ್ಲಿ ಯೋಗವೂ ಒಂದು. ಇದು ಒಂದು ಅತ್ಯುತ್ತಮ ಜೀವನ ಪದ್ಧತಿ ಎಂದು ಕೂಡ ಹೇಳಬಹುದು. ಯೋಗ ದುಃಖನಾಶಿನಿ ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಋಷಿಮುನಿಗಳು ಮನುಷ್ಯನನ್ನೇ ಕೇಂದ್ರವಾಗಿಟ್ಟುಕೊಂಡು ಆತನ ಜೀವನದ ಸಮಸ್ತ ದುಃಖ ದುಮಾನಗಳನ್ನು ನಿವಾರಣೆಗೈಯುವ ವಿದ್ಯೆಯಾದ ಯೋಗವನ್ನು ಮನುಕುಲಕ್ಕೆ ನೀಡಿದ್ದಾರೆ. ಇಂದು ಭಾರತೀಯರು ಮಾತ್ರವಲ್ಲದೆ ಪಾಶ್ಚಾತ್ಯರು ಸಹ ಯೋಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆರೋಗ್ಯದಿಂದ ಬದುಕ್ತಾ ಇದ್ದಾರೆ. ಯೋಗದ ಮೂಲಕ ದೈಹಿಕ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಹಂತಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಂಡು ಸ್ವಸ್ಥ ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆ. ಯೋಗ ಎಂಬ ಶಬ್ದ ಸಂಸ್ಕೃತದ ಯುಜ್ ಎಂಬ ಧಾತುವಿಂದ ಬಂದಿದೆ. ಇದರ ಅರ್ಥ ಕೂಡಿಸು, ಸೇರಿಸು ಎಂಬುದಾಗಿದೆ. ಯುಜ್ಯತೆಯೇ ಅನೇನೈತಿ ಯೋಗ ಎಂದು ಮಹರ್ಷಿಗಳು ಹೇಳಿದ್ದಾರೆ. ಅಂದರೆ ಆತ್ಮವನ್ನು ಪರಮಾತ್ಮನೊಂದಿಗೆ ಸಂಯೋಗಗೊಳಿಸುವುದೇ ಯೋಗ. ಅದೇ ರೀತಿ ಗೀತೆಯಲ್ಲಿ ಯೋಗ ಕರ್ಮಸು ಕೌಶಲಂ ಅಂತ ಹೇಳಿದ್ದಾರೆ. ಕುಶಲದಿಂದ ಮಾಡುವ ಕಾರ್ಯವೇ ಯೋಗ. ಸಮತ್ವಂ ಯೋಗ ಮುಚ್ಚತೆ ಎಂದು ಸಹ ಗೀತೆ ಹೇಳಿದೆ. ವಸಿಷ್ಠ ಮಹರ್ಷಿಗಳ ಪ್ರಕಾರ ಮನಸ್ಸನ್ನು ಪ್ರಶಾಂತಗೊಳಿಸುವ ಉಪಾಯವೇ ಯೋಗವಾಗಿದೆ.

0: ಯೋಗದ ಪ್ರಮುಖ ಉದ್ದೇಶ ಮುಕ್ತಿ. ಹುಟ್ಟು ಸಾವುಗಳೆಂಬ ಜೀವನ ಚಕ್ರದಿಂದ ಹೊರಬಂದು ಪರಮಾತ್ಮನೊಂದಿಗೆ ಸಂಯೋಗ ಹೊಂದುವುದೇ ಯೋಗದ ಪ್ರಮುಖ ಗುರಿಯಾಗಿದೆ. ಈ ಗುರಿಯನ್ನು ತಲುಪಬೇಕಾದರೆ ನಮಗೆ ಮುಖ್ಯವಾದ 4 ಮಾರ್ಗಗಳಿವೆ. ಮೊದಲೇದು ಜ್ಞಾನಯೋಗ. ಸದ್ಗ್ರಂಥಗಳ ನಿರಂತರ ಅಧ್ಯಯನ, ತರ್ಕ, ತಪಸ್ಸು, ಧ್ಯಾನಗಳ ಮೂಲಕ ಗುರಿ ತಲುಪುವುದು ಜ್ಞಾನಯೋಗ. ಭಕ್ತಿಯೋಗ. ಪ್ರಾರ್ಥನೆ, ಭಜನೆ, ತಪ ಜಪ, ಪೂಜೆಗಳ ಮೂಲಕ ಸಂಪೂರ್ಣವಾಗಿ ನಮ್ಮನ್ನು ಪರಮಾತ್ಮನಿಗೆ ಅರ್ಪಿಸುವ ಮೂಲಕ ಮುಕ್ತಿಯನ್ನು ಪಡೆಯಬಹುದು. ಇನ್ನೊಂದು ಕರ್ಮಯೋಗ. ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ಕೆಲಸ ಮಾಡುವುದು ಕರ್ಮಯೋಗದ ಮಾರ್ಗ. ರಾಜಯೋಗ. ರಾಜಯೋಗದಲ್ಲಿ ಬರುವ ಅಷ್ಟಾಂಗ ಯೋಗವೇ ಹೆಚ್ಚು ಜನಪ್ರಿಯ. ಪತಂಜಲಿ ಮಹರ್ಷಿಗಳು ನೀಡಿದ 8 ಅಂಗಗಳಿಂದ ಮನುಷ್ಯನ ಈ ಎಲ್ಲ ನ್ಯೂನತೆಗಳು, ದೋಷಗಳು ನಿವಾರಣೆಯಾಗಿ ನಿತ್ಯ ಅವನು ಸುಖಿಯಾಗಿರ್ತಾನೆ. ಯಮ ಅಂದರೆ ನೈತಿಕ ಮೌಲ್ಯಗಳು, ನಿಯಮ ಅಂದರೆ ವೈಯಕ್ತಿಕ ಶಿಸ್ತು, ಆಸನ, ಪ್ರಾಣಾಯಾಮ ಅಂದರೆ ಉಸಿರಾಟದ ನಿಯಂತ್ರಣ, ಪ್ರತ್ಯಾಹಾರ, ಮನಸ್ಸಿನ ಅಂಕೆ, ಧಾರಣ, ಪೂರ್ಣ ಚಿತ್ತದ ಏಕಾಗ್ರತೆ, ಧ್ಯಾನ, ಸಮಾಧಿ, ಇವೇ ಪತಂಜಲಿ ಮಹರ್ಷಿಗಳು ಹೇಳಿದಂತಹ 8 ಅಂಗಗಳು. ಯೋಗವನ್ನು ಚಿಕಿತ್ಸೆ ಅಂತ ನಾವು ತೆಗೆದುಕೊಂಡಾಗ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವೈದ್ಯರು ಇಲ್ಲಿ ಕಾಯಿಲೆಗೆ ಅನುಗುಣವಾಗಿ ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಕ್ರಿಯೆ ಮತ್ತು ಮುದ್ರೆಗಳನ್ನು ಅಭ್ಯಾಸ ಮಾಡಲು ಸೂಚಿಸ್ತಾರೆ. ಉದಾಹರಣೆಗೆ ಸೊಂಟು ನೋವಿಂದ ಬಳಲ್ತಾ ಇರೋರು ಯಾವ ರೀತಿ ಆಸನ ಪ್ರಾಣಾಯಾಮವನ್ನು ಮಾಡಬೇಕು ಎಂದು ತೋರಿಸ್ತಾರೆ. ಇದಕ್ಕೆ ನಾವು ಯೋಗ ಥೆರಪಿ ಅಂತ ಕರಿತೇವೆ. ಯಾಕೆಂದರೆ ಈಗಾಗಲೇ ಯೋಗ ವಿಜ್ಞಾನಿಗಳ ಸಂಶೋಧನೆ ಪ್ರಕಾರ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ, ಯೋಗಾಭ್ಯಾಸಗಳು ದೇಹದ ಮೇಲೆ ನಿರ್ದಿಷ್ಟ ಪರಿಣಾಮವನ್ನು ಹೊಂದುತ್ತೆ. ಯಾವ ತೊಂದರೆಯಲ್ಲಿ ಯಾವ ಆಸನ, ಯಾವ ಪ್ರಾಣಾಯಾಮವನ್ನು ಮಾಡಬೇಕು ಅಂತ ಕಲಿತ್ಕೊಂಡು ಆ ತೊಂದರೆ ಕಡಿಮೆ ಮಾಡ್ಕೊಳ್ಳೋದು ಫಸ್ಟು. ಆ ತೊಂದರೆ ಕಡಿಮೆ ಆದ್ಮೇಲೆ ನಿರಂತರವಾಗಿ ಎಲ್ಲ ಆಸನ ಮಾಡ್ತಾ ಹೋಗ್ಬೋದು. ಬಟ್ ಎಲ್ಲ ರೋಗಕ್ಕೆ ಎಲ್ಲ ಆಸನ ಮಾಡಿಬಿಟ್ರೆ ಕಡಿಮೆ ಆಗೋದಿಲ್ಲ. ನಿಮ್ಮ ತೊಂದರೆಗೆ ಅನುಗುಣವಾಗಿ ಯೋಗ ಚಿಕಿತ್ಸಕರಿಂದ ಯಾವ್ದು ಬೇಕು ಅನ್ನೋದನ್ನು ಕಲ್ತ್ಕೊಂಡು ಮಾಡ್ತಾ ಹೋಗೋದ್ರಿಂದ ನಾವು ಜಾಣರಾಗ್ತೇವೆ, ನಮ್ಮ ತೊಂದರೆ ಹೋಗುತ್ತೆ, ಆಮೇಲೆ ನಾವೆಲ್ಲ ಕಲ್ತ್ಕೋಬಹುದು. ಸೊಂಟ ನೋವಿದ್ದವರು ಸರಿ ಮುಂದೆ ಬಗ್ಗೆ ತುಂಬಾ ಆಸನ ಮಾಡ್ಲಿಕ್ಕೆ ಹೋದ್ರೆ ನೋವು ಹೆಚ್ಚಾಗುವಂತ ಚಾನ್ಸಸ್ ಇರುತ್ತೆ. ಸೊ ವ್ಯಾಯಾಮನೂ ಒಳ್ಳೇದು, ಆದ್ರೆ ವ್ಯಾಯಾಮ ಮತ್ತೆ ಯೋಗಕ್ಕೆ ವ್ಯತ್ಯಾಸ ಇದೆ. ವ್ಯಾಯಾಮ ಸಹ ನಮ್ಮ ಆರೋಗ್ಯ ವೃದ್ಧಿಸ್ತದೆ, ಆದ್ರೆ ಉತ್ಕೃಷ್ಟವಾದ ಅಭ್ಯಾಸ ಇದು. ಆದ್ರೆ ಇಲ್ಲಿ ವ್ಯತ್ಯಾಸಗಳನ್ನು ಗಮನಿಸಬಹುದು. ಯೋಗಾಭ್ಯಾಸ ನೋಡಿ ನಿಧಾನಗತಿಯ ಅಭ್ಯಾಸ, ವ್ಯಾಯಾಮ ವೇಗಗತಿಯ ಅಭ್ಯಾಸ. ಯೋಗಾಭ್ಯಾಸ ಶರೀರದ ಜೊತೆ ಮನಸ್ಸನ್ನು ಪಳಗಿಸುವ ಕ್ರಿಯೆ, ವ್ಯಾಯಾಮದಲ್ಲಿ ಬರೀ ಶಾರೀರಿಕ ಚಲನೆಗೆ ಹೆಚ್ಚು ಪ್ರಾಧಾನ್ಯ. ಯೋಗಾಭ್ಯಾಸ ಶ್ವಾಸದೊಡನೆ ಅಭ್ಯಾಸ ಆಗುತ್ತೆ, ಇಲ್ಲಿ ಉಸಿರಾಟಕ್ಕೆ ಪ್ರಾಧಾನ್ಯತೆ ಇಲ್ಲ ಎಲ್ಲಿ ವ್ಯಾಯಾಮದಲ್ಲಿ. ಯೋಗಾಭ್ಯಾಸದಲ್ಲಿ ಸಾತ್ವಿಕ ವ್ಯಕ್ತಿತ್ವ ರೂಪಿಸಲು ಮನಸ್ಸು, ಸ್ವಭಾವ ಮತ್ತು ವರ್ತನೆಗಳ ಮೇಲೆ ಇದು ಪರಿಣಾಮ ಬೀಳುತ್ತೆ. ಆದರೆ ವ್ಯಾಯಾಮ ಮನಸ್ಸು, ಸ್ವಭಾವ, ವರ್ತನೆಗಳ ಮೇಲೆ ಪರಿಣಾಮ ಜಾಸ್ತಿ ಬೀರೋದಿಲ್ಲ. ಯೋಗಾಭ್ಯಾಸದಿಂದಾಗಿ ರೋಗಯುಕ್ತ ಶರೀರವನ್ನು ರೋಗರಹಿತವನ್ನಾಗಿ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಆದರೆ ವ್ಯಾಯಾಮ ರೋಗರಹಿತವಾದ ಶರೀರನ ಇನ್ನೂ ಗಟ್ಟಿ ಮಾಡಬಹುದೇ ಹೊರತು ರೋಗ ಕಡಿಮೆ ಮಾಡಲಿಕ್ಕೆ ಅಷ್ಟೆಲ್ಲ ಸಹಾಯ ಮಾಡಲ್ಲ. ಹೀಗೆ ಯೋಗ ಮತ್ತು ವ್ಯಾಯಾಮವನ್ನು ಕಂಪೇರ್ ಮಾಡಿದಾಗ ಯೋಗಶಾಸ್ತ್ರ ಇನ್ನೂ ಮೇಲೆ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಯೋಗ ದೇಹಕ್ಕೊಂದೇ ಅಲ್ಲ, ಯೋಗಾಭ್ಯಾಸ ಇರೋದು ಮನಸ್ಸಿಗೆ. ಫಸ್ಟ್ ಮನಸ್ಸು ಸರಿ ಮಾಡುತ್ತೆ, ನಂತರ ದೇಹ ಸರಿಯಾಗುತ್ತೆ, ಪರಿಪೂರ್ಣ ಆರೋಗ್ಯ ಬರುತ್ತೆ. ಹಾಗಾಗಿ ನಾವೆಲ್ಲ ಯೋಗಿಗಳಾಗೋಣ, ನಾವೆಲ್ಲ ಯೋಗವನ್ನ ಪ್ರತಿನಿತ್ಯ ಅಭ್ಯಾಸ ಮಾಡೋಣ. ಇದರಿಂದಾಗಿ ನಾವು ಪರಿಪೂರ್ಣ ಆರೋಗ್ಯವನ್ನು ಪಡೀಲಿಕ್ಕೆ ಸಾಧ್ಯ ಇದೆ.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆರೋಗ್ಯ ಬಿಂದು ಪ್ರಸಾರವಾಯಿತು. ಯೋಗದ ಮಹತ್ವ ಕುರಿತು ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರಿಂದ ಮಾಹಿತಿ ತಿಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ. ಸಮಯ ಈಗ ಸರಿಯಾಗಿ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಸಮಗ್ರ ಕೃಷಿ ಪದ್ಧತಿ ಕುರಿತು ಮೂರು ದಿನಗಳ ವಸತಿಯುಕ್ತ ಉಚಿತ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆಸಕ್ತರು ಮೊಬೈಲ್ ಸಂಖ್ಯೆ 8277931055ಕ್ಕೆ ಕರೆ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಎಂದು ಪ್ರಕಟಣೆ ತಿಳಿಸುತ್ತದೆ. ದಿನಚರಿ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ ಈಗ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ.
1: ಆಕಾಶವಾಣಿ, ಸಮಯ 7:02:10. ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್

0: ಇದು ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

ಈ ಮಧ್ಯಾಹ್ನ 12:05ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ರೂಪಕ ಜನ್ನಯ್ಯರ ಚಿತ್ತ ಜಾನಪದ ದತ್ತ ನಡೆಸಿಕೊಡುವರು ಮಂಡ್ಯದ ಜಾನಪದ ಜನ್ನಯ್ಯರ ತಂಡದವರು. ಇದು ಮೈಸೂರು ಕೇಂದ್ರದ ಕೊಡುಗೆ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ. ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಈಗ ವಾರ್ತೆಗಳ ವಿವರ. ರಾಜ್ಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗುತ್ತಿದ್ದು, ರಾಜ್ಯದಲ್ಲಿ ಸುಮಾರು 5.5 ಕೋಟಿ ಮತದಾರರ ಪೈಕಿ 3.5 ಕೋಟಿ ಮತದಾರರ ಪರಿಶೀಲನಾ ಕಾರ್ಯ ಪೂರ್ಣಗೊಂಡಿದೆ. ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಸಾರ್ವಜನಿಕರು ಸಹಕರಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಸುಮಾರು 500 ವಿದ್ಯಾರ್ಥಿಗಳಿಂದ ಆಯೋಜಿಸಲಾದ ಮಾನವ ಸರಪಳಿ ಉದ್ಘಾಟಿಸಿ ಅವರು ಮಾತನಾಡಿದರು. 18 ವರ್ಷ ವಯಸ್ಸು

0: ಪೂರ್ಣಗೊಳಿಸಿದ ಯುವ ಮತದಾರರು ಈ ಅಭಿಯಾನದ ಪ್ರಯೋಜನ ಪಡೆದು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು. ಪ್ರತಿಯೊಬ್ಬ ಅರ್ಹ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತೆ ಎಲ್ಲರೂ ಸಹಕರಿಸಬೇಕು ಎಂದು ಹೇಳಿದರು.
1: ನೀವುಗಳೆಲ್ಲ 18 ವಯಸ್ಸು ಆದವರು ಯಾರ್ಯಾರಿದ್ದೀರಿ, ಕೂಡಲೇ ಪ್ರಾಸೆಸ್ ಮುಗಿಯೊಳಗೆ ತಾವೆಲ್ಲರ ಫಾರ್ಮ್ 6 ಅನ್ನ ಅಪ್ಲೈ ಮಾಡಬೇಕು ನಾನು ನಿಮ್ಮಲ್ಲಿ ಕೋರ್ತೀನಿ. ಮತ್ತೆ ಯಾವತ್ತೆಲ್ಲ ತಾವು 18 ವಯಸ್ಸು ಪೂರ್ತಿ ಮಾಡ್ತೀರಿ ಆವಾಗ ಖಂಡಿತವಾಗಿ ಫಾರ್ಮ್ 6 ಅನ್ನು ಅಪ್ಲೈ ಮಾಡಬೇಕು. ಈ ಕಾರ್ಯಕ್ರಮದ ಒಟ್ಟು ಉದ್ದೇಶ ಏನಂದ್ರೆ ಎವ್ರಿ ಎಲಿಜಿಬಲ್ ವೋಟರ್ ಶುಡ್ ಬಿ ಎನ್ರೋಲ್ಡ್ ಇನ್ ಟು ದಿ ವೋಟರ್ ಲಿಸ್ಟ್ ಅಂತ. ಹಂಗಾದ್ರೆ ಪ್ರತಿಯೊಂದು ಅರ್ಹ ಮತದಾರರು ಸಮೇತ ನಮ್ಮ ವೋಟ್ ಲಿಸ್ಟ್ ಹೆಸರು ಇರಬೇಕು, ಅವರು ನೋಂದಣಿ ಆಗಬೇಕೆಂಬುದೇನೆ. ಅದರಿಂದ ಈಗಾಗಲೇ ಯಾರು ಮತದಾರ ಇದ್ದಾರೆ ಅವ್ರಿಗೆ ಎಸ್ ಆರ್ ಫಾರ್ಮ್ ಕೊಟ್ಟು ಅವರು ತುಂಬಿಸಿಕೊಂಡು ನಾವು ಅವ್ರಿಗೆ ನೋಂದಣಿ ಮಾಡ್ತೀವಿ. ಆದ್ರೆ 18 ವಯಸ್ಸು ಯಾರ್ಯಾರೆಲ್ಲ ಪೂರ್ತಿ ಮಾಡ್ತಾರೋ ಅವ್ರಿಗೂ ಸಮೇತ ಈ ಅಭಿಯಾನ ಅನುಕೂಲ ಆಗಲಿ, ಈ ಅಭಿಯಾನ ಮುಖಾಂತರ ಅವ್ರಿಗೂ ಮಾಹಿತಿ ಬರಲಿ, ಮತ್ತು ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲರಿಗೂ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಕಾರ್ಪೊರೇಷನ್ ಕಮಿಷನ್ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತೇನೆ. ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಎಲ್ಲಾ ಅರ್ಹ ಮತದಾರರಿಗೂ ಮತ್ತೊಮ್ಮೆ ಮಾಹಿತಿ ಕೊರತೆ ಏನಿದೆ ಏನು ಆಗದಂತೆ ನೋಡಿಕೊಂಡು ಎಲ್ಲರಿಗೂ ಮಾಹಿತಿ ಕೊಡುವ ಕ್ರಮ ಆಗಲಿ ಅಂತ, ಮತ್ತು ನಗರ ಪ್ರದೇಶದಲ್ಲಿ ಹೆಚ್ಚಿನ ಇನ್ನೂ ಜಾಗೃತಿ ಮೂಡಿಸುವ ಅವಕಾಶ ಇದ್ರೆ ಅದನ್ನ ಕಾರ್ಪೊರೇಷನ್ ಕಮಿಷನ್ ಮತ್ತು ಅವರ ತಂಡಗಳು ದಯವಿಟ್ಟು ಮಾಡಬೇಕೆಂದು ಕೋರ್ತೀನಿ.
0: ಚುನಾವಣಾ ಆಯೋಗದ ಆದೇಶದಲ್ಲಿನ ಮಾರ್ಗಸೂಚಿಗಳು ಮತ್ತು ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಯಾವುದೇ ರೀತಿಯ ಲೋಪ ಅಥವಾ ತಪ್ಪುಗಳಿಗೆ ಅವಕಾಶ ನೀಡದೆ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮತದಾರರ ಮನೆ ಮನೆಗಳಿಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುವ ಹಾಗೂ ಗಣಕೀಕರಣದ ಕುರಿತು ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಕಾಲದಲ್ಲಿ ನೀಡಬೇಕು, ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡುವ ಉದ್ದೇಶದಿಂದ ಪರಿಷ್ಕರಣೆ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕು, ಪರಿಷ್ಕರಣಾ ಕಾರ್ಯದ ಪ್ರಗತಿ ಹಾಗೂ ಎದುರಾಗುವ ಸಮಸ್ಯೆಗಳ ಕುರಿತು ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಬೇಕು, ಸಭೆಯಲ್ಲಿ ಪಡೆದ ಸಲಹೆ ಹಾಗೂ ಆಕ್ಷೇಪಣೆಗಳನ್ನು ದಾಖಲಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಾಮನಗರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಗಣತಿ ನಮೂನೆಗಳ ವಿತರಣೆ, ಸಂಗ್ರಹಣೆ ಮತ್ತು ಡಿಜಿಟಲೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಮತದಾರರು ಬೂತ್ ಮಟ್ಟದ ಅಧಿಕಾರಿಗಳನ್ನು ಸುಲಭವಾಗಿ ಸಂಪರ್ಕಿಸಲು ಅನುಕೂಲವಾಗುವಂತೆ ವಾರಾಂತ್ಯಗಳಲ್ಲಿ ವಿಶೇಷ ಜನಸಂಪರ್ಕ ಕಾರ್ಯಕ್ರಮಗಳನ್ನು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸುಮಾರು 150 ಕ್ಯಾಂಪ್ಗಳನ್ನು ಆಯೋಜಿಸುತ್ತಿರುವುದಾಗಿ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯವು ಕೊಡಗು ಜಿಲ್ಲೆಯಲ್ಲಿ ನಡೆಯುತ್ತಿದ್ದು ಈಗಾಗಲೇ 100%ರಷ್ಟು ಗಣತಿ ನಮೂನೆ ವಿತರಿಸಲಾಗಿದೆ. ಆ ನಿಟ್ಟನಲ್ಲಿ ಗಣತಿ ನಮೂನೆ ಡಿಜಿಟಲೀಕರಣ ಕಾರ್ಯವೂ ನಡೆಯುತ್ತಿದ್ದು ಇದರಲ್ಲೂ ಸಹ 100%ರಷ್ಟು ಪ್ರಗತಿ ಸಾಧಿಸಲು ಎಲ್ಲರೂ ಕೈಜೋಡಿಸಲು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಮನವಿ ಮಾಡಿದ್ದಾರೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟ 2025-26 ಸಾಲಿನ ಕೇಂದ್ರೀಕೃತ ಜಿಲ್ಲಾ ಮಾಹಿತಿ ವ್ಯವಸ್ಥೆಯ ಪ್ರಕಾರ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 ಕೋಟಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಲೋಕಸಭೆಗೆ ತಿಳಿಸಿದ್ದಾರೆ. ಲಿಖಿತ ಉತ್ತರದಲ್ಲಿ ಅವರು ದೇಶಾದ್ಯಂತ ನಿವ್ವಳ ದಾಖಲಾತಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪ್ರೌಢಶಾಲಾ ಹಂತಗಳಲ್ಲಿ ಮಕ್ಕಳ ದಾಖಲಾತಿ ಪ್ರಮಾಣ ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಜತೆಗೆ ಹೆಣ್ಣು ಮಕ್ಕಳ ದಾಖಲಾತಿಯಲ್ಲೂ ಏರಿಕೆಯಾಗಿದ್ದು ಶಾಲೆಗಳಲ್ಲಿ ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್ ಸೌಲಭ್ಯ ಸೇರಿದಂತೆ ಕಂಪ್ಯೂಟರ್ ಹಾಗೂ ಅಂತರ್ಜಾಲದ ಸೇವೆಗಳನ್ನು ಕಲ್ಪಿಸಲಾಗಿದೆ. 2020 ಶೈಕ್ಷಣಿಕ ನೀತಿಯ ಮಾದರಿ ಶಾಲೆಗಳಾಗಿ ಪಿಎಂಶ್ರೀ ಶಾಲೆಗಳನ್ನು ಸ್ಥಾಪಿಸಲಾಗುತ್ತಿದೆ. ದೇಶದಲ್ಲಿ ಪ್ರಸ್ತುತ 13,000 ಪಿಎಂಶ್ರೀ ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸಂಸದ ಗೋವಿಂದ ಕಾರಜೋಳ್ ಅವರ ಸತತ ಪ್ರಯತ್ನದ ಫಲವಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ಯಾಕೇಜ್ ಒಂದರ ವಿದ್ಯುತ್ ಗೋಪುರಗಳ ನಿರ್ಮಾಣಕ್ಕೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯ

0: ವೈಯಕ್ತಿಕ ಅನುಮೋದನೆ ನೀಡಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಮೊದಲ ಹಂತದಲ್ಲಿ ತುಂಗಾ ಜಲಾಶಯದಿಂದ 17.54 ಟಿಎಂಸಿ ನೀರನ್ನು ಭದ್ರಾ ಜಲಾಶಯಕ್ಕೆ ತುಂಬಿಸುವ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಈ ಅನುಮೋದನೆಯಿಂದಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗೆ ಮತ್ತಷ್ಟು ವೇಗ ದೊರೆಯಲಿದ್ದು ಬರ ಪೀಡಿತ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ನಿಟ್ಟನಲ್ಲಿ ಪ್ರಮುಖ ಮೈಲಿಗಲ್ಲಾಗಲಿದೆ. ವಿಶ್ವ ಪರಂಪರಾ ತಾಣವಾದ ಹಂಪಿಯಲ್ಲಿ ನಿರುಪಯುಕ್ತ ನೀರಿನ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪುರಾತತ್ವ ಇಲಾಖೆಗಳು ಜಂಟಿಯಾಗಿ ಮಹತ್ವದ ಹೆಜ್ಜೆ ಇರಿಸಿವೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರಗಳನ್ನು ಸ್ಥಾಪಿಸಲಾಗುವುದು ಎಂದು ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರದ ಆಯುಕ್ತ ರಮೇಶ್ ವಟ್ಕಲ್ ಹೇಳಿದ್ದಾರೆ.
1: ರಾಜ್ಯ ಮಟ್ಟದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಯುಕ್ತರು CSR ಅನುದಾನ ಕೊಟ್ಟಿದ್ದಾರೆ. ಸ್ಪೆಷಲಿ ಹಂಪೆ ಸುತ್ತಮುತ್ತ ಆಗ್ತಾ ಇರತಕ್ಕಂತ ಪೆಟ್ ಬಾಟಲ್ ಪೊಲ್ಯೂಷನ್ ಗಳನ್ನ ಕಂಟ್ರೋಲ್ ಮಾಡೋ ಸಲುವಾಗಿ ನಮಗೆ 20 lakh rupees ದುಡ್ಡು ಕಳಿಸಿದ್ದಾರೆ. ಮತ್ತೆ ಒಂದು 40 lakhs ಒಂದು ಕಳಿಸಿದ್ದಾರೆ. ಆ 20 lakhs ಅಲ್ಲಿ ಬ್ಯಾಟರಿ ವೆಹಿಕಲ್ ತಗೋಬೇಕು ಅಂತ ಒಂದು ಪ್ಲಾನ್ ಆಗಿದೆ. ಅದೇ ರೀತಿ ಅವರು ಪೊಲ್ಯೂಷನ್ ಕಂಟ್ರೋಲ್ ಸಲುವಾಗಿ ಆಮೇಲೆ ವೇಸ್ಟ್ ಪೆಟ್ ಬಾಟಲ್ ಎಲ್ಲ ಕಡೆ ಸ್ಥಳದಲ್ಲಿ ಬೀಳಲಾರ್ದಂಗೆ ಕಂಟ್ರೋಲ್ ಮಾಡೋ ಸಲುವಾಗಿ 40 lakhs ಕೊಟ್ಟಿದ್ದಾರೆ. ನಾವು ಈಗ ಸದ್ಯದ ಮಟ್ಟಿಗೆ 3 machine ಗೆ ಟೆಂಡರ್ ಕರೆದಿದ್ದೀವಿ. ಈಚ್ ಮಿಷಿನ್ ಕಾಸ್ಟ್ ನಿಯರ್ ಅಬೌಟ್ 12 lakhs ತನ ಇದೆ. ಅದರಲ್ಲಿ ನಮ್ಮ ಇರ್ತಕ್ಕಂತ ನೀರು ಕುಡಿದು ಖಾಲಿ ಆದಂತ ಈ ಪೆಟ್ ಬಾಟ್ಲು ಬಿಸ್ತರಿ 2 bottles ಹಾಕಿದ್ರೆ ಯು ವಿಲ್ ಗೆಟ್ ದ 1 rupee coin ರಿಟರ್ನ್ ಆಗಿ. ಇದರಿಂದ ಜನರು ಎಲ್ಲಿ ಬೇಕಲ್ಲಿ ತಮ್ಮ ಪ್ಲಾಸ್ಟಿಕ್ ಬಾಟ್ಲ್ ಗಳನ್ನ ಹಾಕೋದು ತಪ್ಪುತ್ತೆ. ಮತ್ತೆ ಅದು ಮಿಷಿನ್ ನಲ್ಲಿ ಒಯ್ದು ಹಾಕೋದ್ರಿಂದ ಅದು ವೆಂಡಿಂಗ್ ಪೌಡರ್ ಆಗ್ತದೆ. ಆ ಪೌಡರ್ ಅನ್ನ ಕೆಲವೊಂದು ಕಂಪನಿಗಳು ಅದರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಟಾರ್ ಯೂಸ್ ಮಾಡ್ತಕ್ಕಂಥವ್ರು, ಬ್ಯಾಗ್ಸ್ ಮಾಡೋರು, ಅವರೆಲ್ಲ ಪೌಡರ್ ಆದಂತ ಪೆಟ್ ಬಾಟ್ಲ್ ಗಳನ್ನ ತಗೊಂಡೋಗಿ ಪರ್ ಕೆಜಿ 25 rupees ಹಂಗೆ ಪರ್ ಕೆಜಿ ನಮಗೆ ಉಲ್ಟಾ ರಿಟರ್ನ್ ದುಡ್ಡು ಕೊಟ್ಟು ಹೋಗ್ತಾರೆ. ಇದನ್ನ ಕಂಪನಿಯವರು 1 ವರ್ಷ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಸಹ ಕೂಡ ಅವರಿಗೆ ಮೇಂಟೈನ್ ಮಾಡಲಿಕ್ಕೆ ಒಂದು ಅಗ್ರಿಮೆಂಟ್ ಕೂಡ ಮಾಡಿಕೊಂಡು ಇಲ್ಲಿ ಆದಷ್ಟು ಹಂಪೆ ಸುತ್ತಮುತ್ತ ಏರಿಯಾಗಳಲ್ಲಿ ಬಾಟಲ್ ಗಳಿಂದ ಆಗ್ತಕ್ಕಂತ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡಬೇಕಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ ಪ್ರಾಧಿಕಾರದ ವತಿಯಿಂದ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಸಾರ್ವಜನಿಕರು ಯಾವುದೇ ರೀತಿಯ ಪೆಟ್ ಬಾಟಲ್ ಗಳನ್ನ ಎಲ್ಲಿ ಬೇಕಲ್ಲಿ ಬಿಸಾಡದೆ ಆ ಒಂದು ವೆಂಡಿಂಗ್ ಮಿಷಿನ್ ನಲ್ಲಿ ಕೊಟ್ಟು ಅದರಿಂದ ತಮಗೂ ಲಾಭ ಆಗ್ತದೆ, ತಮಗೆ ತಾವು ಮಾಡಿದಂತ ಒಂದು ಇದರಲ್ಲಿಂದ 1 rupee coin ಬರ್ತದೆ, 2 PET bottles ನ ಕ್ರಶ್ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದರಲ್ಲಿ ಕೂಡ ಕಸದಿಂದ ರಸ, ಆ ರೀತಿ ನಾವು ಪೆಟ್ ಬಾಟಲ್ ಇಂದ ಮುಂದೆ ಇನ್ನೂ ಹೆಚ್ಚಿನ ಉಪಯೋಗಗಳನ್ನು ಮಾಡಬಹುದಾಗಿದೆ.
0: ಕೋಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರು ಸಂಸ್ಥೆಯಿಂದ CSR ನಿಧಿಯಡಿಯಲ್ಲಿ ನಿರ್ಮಿಸಿದ ಟ್ರಾಮಾ ಕೇರ್ ಸೆಂಟರ್ನ ಉದ್ಘಾಟನೆಯನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಟ್ರಾಮಾ ಕೇರ್ ಸೆಂಟರ್ ಅನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹಾಗೂ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಶಸ್ತ್ರ ಚಿಕಿತ್ಸಾ ಕೊಠಡಿಯನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಿರ್ದೇಶಕ ರಜನೀಶ್ ಶರ್ಮಾ ಉದ್ಘಾಟಿಸಲಿದ್ದು ಶಾಸಕ ದಿನಕರ್ ಕೆ ಶೆಟ್ಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ಪದ್ಮಭೂಷಣ ಸ್ವರ ಸಾಮ್ರಾಟ್ ಪಂಡಿತ್ ಬಸವರಾಜ್ ರಾಜಗುರು ಅವರ 35ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ 9:30 ಧಾರವಾಡದ ಹೊಸ ಯಲ್ಲಾಪುರದಲ್ಲಿರುವ ಪಂಡಿತ್ ಬಸವರಾಜ್ ರಾಜಗುರು ಅವರ ಸಮಾಧಿ ಸ್ಥಳದಲ್ಲಿ ಪೂಜಾ ಕಾರ್ಯಕ್ರಮ ಹಾಗೂ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲದ್, ಭಾರತೀ ದೇವಿ ರಾಜಗುರು, ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ಟ್ರಸ್ಟ್ ಸಮಿತಿಯ ಸದಸ್ಯರು, ಪಂಡಿತ್ ಬಸವರಾಜ್ ರಾಜಗುರು ಅವರ ಶಿಷ್ಯಂದಿರು ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಂತೆ ದೇಶದ ಶಾಲೆಗಳಲ್ಲಿನ ದಾಖಲಾತಿ ಸಂಖ್ಯೆ 25 crore ಏರಿಕೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅರಣ್ಯ ಇಲಾಖೆಯಿಂದ ತಾತ್ವಿಕ ಅನುಮೋದನೆ. ಹಂಪಿಯ ಪ್ರಮುಖ ಪಾರ್ಕಿಂಗ್ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕ್ರಷಿಂಗ್ ಯಂತ್ರ ಸ್ಥಾಪನೆ. ನಿರುಪಯುಕ್ತ ಬಾಟಲಿಗಳು ಪರಿಸರಕ್ಕೆ ಸೇರದಂತೆ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ 102.6 MHz ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಎಫ್ಎಂ ಸಮಯ ಈಗ ಸರಿಯಾಗಿ 7:45. ಇದೀಗ ಭಾವತರಂಗ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 rupees ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್

0: ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಅಂತರಂಗದ ಭಾವಗಳನ್ನ ಧ್ವನಿಸುವ ಕಾರ್ಯಕ್ರಮ ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇದು ಭಾವಗೀತೆಗಳ ಕಾರ್ಯಕ್ರಮ. ಬನ್ನಿ ಆರಂಭದಲ್ಲಿ ಕೇಳೋಣ ದೊಡ್ಡರಂಗೇಗೌಡ ಅವರ ಸಾಹಿತ್ಯವಿರುವ ಒಂದು ಭಾವಗೀತೆಯನ್ನ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, ಗೀತೆಗೆ CS ಅಶ್ವಥ್ ಅವರ ರಾಗ ಸಂಯೋಜನೆ ಇದೆ.

0: ಏನು ರಂಗಾ ಕೈಗೆ ಬ್ಯಾಂಡೇಜು?
1: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸ್ಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಈಗ ಕೇಳಿ ಚನ್ನವೀರ ಕಣವಿಯವರ ಒಂದು ಭಾವಗೀತೆ ಸಮೂಹ ಗಾನದಲ್ಲಿ.

0: ಪಂಜಯ ಮಂಗೇಶರಾಯರ ಸಾಹಿತ್ಯವಿರುವ ಭಾವಗೀತೆಯನ್ನ ಕೇಳಿದಿರಿ. ಧ್ವನಿಯಾಗಿದ್ದವರು ಹೆಚ್ ರವಿ ಭಟ್. ಇದುವರೆಗೂ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಸಮಯ ಈಗ ಸರಿಯಾಗಿ 7:30. ಇದೀಗ ಸೇವಾ ಮಾಹಿತಿ.
1: ಸಮಸ್ತ ಕೇಳುಗರಿಗೆ ಗುರು ಪೌರ್ಣಿಮೆಯ ಶುಭಾಶಯಗಳು. 29/7/2026 ಬುಧವಾರದಂದು ಗುರು ಪೌರ್ಣಿಮೆಯ ಪ್ರಯುಕ್ತ ಶ್ರೀ ಸಾಯಿ ಸಂಕಲ್ಪ ಸೇವಾ ಸಮಿತಿ ವತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 8:00-9:00 ಭಕ್ತರಿಂದ ಬಾಬಾ ಅವರಿಗೆ ಕ್ಷೀರಾಭಿಷೇಕ, ಬಳಿಕ ಸಿಂಹಾಸನ ಪ್ರಭಾವಳಿ, ಕಿರೀಟ, ಪಾದುಕೆ, ಗೋಪುರದ ಕಳಸ ಮಾಡಿಸಲು ದಂಪತಿಗಳ ಸಂಕಲ್ಪದೊಂದಿಗೆ ಸೇವಾ ಶುಲ್ಕ 1,503 ರೂಪಾಯಿ ಪಾವತಿಸಿ ಲೋಹ ಸಮರ್ಪಣಾ ಕಾರ್ಯಕ್ರಮ ಇದ್ದು ಸೇವೆಗೆ ಬೇಕಾದ ಎಲ್ಲಾ ಪೂಜಾ ಸಾಮಗ್ರಿಗಳನ್ನು ಸಮಿತಿಯೇ ಒದಗಿಸುತ್ತದೆ. ಸೇವಾಕರ್ತರು ರಸೀದಿಯನ್ನು ತರತಕ್ಕದ್ದು. ಆ ದಿನ ಸಂಜೆ 5:30 ಸುಗಮ ಸಂಗೀತ ಕಾರ್ಯಕ್ರಮ, ನಂತರ ಮಹಾಮಂಗಳಾರತಿ ಜರುಗಲಿದೆ. ಸ್ಥಳ ಶ್ರೀ ಸಾಯಿ ಸಂಕಲ್ಪ ಸಮಿತಿ, ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ, ಚಳ್ಳಕೆರೆ ರಸ್ತೆ, ಚಿತ್ರದುರ್ಗ. ಶುಭ ಕೋರುತ್ತಾರೆ ಸರಾಫ್ ಎಂ ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ಜೋಯಲ ಸಂತೆಪೇಟೆ, ಚಿತ್ರದುರ್ಗ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ

0: ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಪಿಎಂ ಜಯ್, ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
1: ನಮನ ನಮನ
2: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

0: ಇದುವರೆಗೂ ಸೇವಾ ಮಾಹಿತಿ ಪ್ರಸಾರವಾಯಿತು. ಸಮಯ ಈಗ 7:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಮೂರು ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ನಾಲ್ವರು ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ವಾರ್ತೆಗಳ ವಿವರ. ಮೂರು ರಾಷ್ಟಗಳ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಪ್ರವಾಸದ ಎರಡನೇ ಚರಣದ ಭಾಗವಾಗಿ ಉತ್ತರ ಮ್ಯಾಸಿಡೋನಿಯಾಗೆ ತಲುಪಿದ್ದಾರೆ. ಭಾರತದ ರಾಷ್ಟಪತಿಯ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ರಾಷ್ಟಪತಿಗಳು ಉತ್ತರ ಮ್ಯಾಸಿಡೋನಿಯಾದ ಅಧ್ಯಕ್ಷರಾದ ಗೋರ್ಡಾನ ಸಿಲ್ಜಾನೌಕಾ ಡಾವ್ಕೋವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರೊಂದಿಗೆ ಪ್ರಧಾನಮಂತ್ರಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಅಸೆಂಬ್ಲಿಯ ಸ್ಪೀಕರ್ ಅಫ್ರಿಮ್ ಗಾಸಿ ಅವರನ್ನು ಭೇಟಿಯಾಗಲಿರುವ ಅವರು ಉತ್ತರ ಮ್ಯಾಸಿಡೋನಿಯಾದ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ನಂತರ ಭಾರತ ಉತ್ತರ ಮ್ಯಾಸಿಡೋನಿಯಾ ಉದ್ಯಮ ವೇದಿಕೆಯಲ್ಲೂ ಪಾಲ್ಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಅವಧಿಯಲ್ಲಿ ರಾಷ್ಟಪತಿಗಳು ಸೆಂಟ್ ಸ್ಪಾಸ್ ಚರ್ಚ್ಗೆ ಭೇಟಿ ನೀಡಲಿದ್ದು ಮ್ಯಾಸಿಡೋನಿಯಾದ ಪ್ರಸಿದ್ಧ ಕ್ರಾಂತಿಕಾರಿ ಗೋಚೆ ಡೆಲ್ಚೇವ್ ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಲಿದ್ದಾರೆ. ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ

ಮಂಗಲ್ ಮಿಲನ್ ಇಂದು ಬೆಳಗ್ಗೆ ಸಂಸತ್ ಭವನದಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕವಾಗಿ ಸಂಸತ್ತಿನ ಅಧಿವೇಶನಗಳ ಸಮಯದಲ್ಲಿ ಮಂಗಳವಾರದಂದು ಮೈತ್ರಿಕೂಟದ ಸಂಪೂರ್ಣ ಏಕತೆಯನ್ನು ಪ್ರದರ್ಶಿಸುವ ಉದ್ದೇಶದಿಂದ ಸಭೆಗಳನ್ನು ನಡೆಸಲಾಗುತ್ತದೆ. ಭಾರತದ ಮೊದಲ ಡೆಂಗ್ಯೂ ಲಸಿಕೆಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಡಿಸಿಜಿಐ ಮಾರುಕಟ್ಟೆ ಅನುಮೋದನೆ ನೀಡಿದ್ದು, ಟಕೇಡ ಬಯೋಫಾರ್ಮಸ್ಯೂಟಿಕಲ್ಸ್ ಇಂಡಿಯಾ ಅಭಿವೃದ್ಧಿಪಡಿಸಿರುವ ಕ್ಯೂಡೆಂಗಾ ಲಸಿಕೆ ದೇಶದಲ್ಲಿ ಬಳಕೆಗೆ ಅನುಮೋದನೆ ಪಡೆದಿದೆ. ಈ ಅನುಮೋದನೆಯು ಡೆಂಗ್ಯೂ ವಿರುದ್ಧದ ಭಾರತದ ಹೋರಾಟದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕಂಪನಿ ತಿಳಿಸಿದೆ. 4-60 ವರ್ಷ ವಯಸ್ಸಿನವರು ಈ ಲಸಿಕೆಯನ್ನು ಪಡೆಯಬಹುದಾಗಿದ್ದು, ಈ ಹಿಂದೆ ಡೆಂಗ್ಯೂ ಸೋಂಕು ತಗುಲಿದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸುವ ಅಗತ್ಯವಿಲ್ಲ. ಇತರ ಕೆಲವು ಡೆಂಗ್ಯೂ ಲಸಿಕೆಗಳಿಗಿಂತ ಭಿನ್ನವಾಗಿ ಕ್ಯೂಡೆಂಗಾ ಲಸಿಕೆ ಪಡೆಯುವ ಮೊದಲು ಸೋಂಕಿನ ಪೂರ್ವ ಪರೀಕ್ಷೆ ಕಡ್ಡಾಯವಿಲ್ಲ. ನಗರೀಕರಣ, ಹವಾಮಾನ ಬದಲಾವಣೆ, ಸೊಳ್ಳೆಗಳ ವಾಸಸ್ಥಾನದ ಬದಲಾವಣೆ ಹಾಗೂ ಜನಸಂಖ್ಯೆ ಹೆಚ್ಚಳದಿಂದ ಕಳೆದ 2 ದಶಕಗಳಲ್ಲಿ ಭಾರತದಲ್ಲಿ ಡೆಂಗ್ಯೂ ಪ್ರಕರಣಗಳು ಗಣನೀಯವಾಗಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ಅನುಮೋದನೆ ಮಹತ್ವ ಪಡೆದುಕೊಂಡಿದೆ. ಕ್ಯೂಡೆಂಗಾ 4 ವಿಧದ ಡೆಂಗ್ಯೂ ವೈರಸ್ಗಳ ವಿರುದ್ಧ ರಕ್ಷಣೆ ನೀಡುವ ಲೈವ್ ಅಟೆನ್ಯೂಟೇಟೆಡ್ ಟೆಟ್ರಾವಾಲೆಂಟ್ ಲಸಿಕೆಯಾಗಿದೆ. ಈ ಲಸಿಕೆಗೆ ಈಗಾಗಲೇ ಐರೋಪ್ಯ ಒಕ್ಕೂಟ, ಬ್ರಿಟನ್, ಬ್ರೆಜಿಲ್, ಇಂಡೋನೇಷ್ಯಾ, ಅರ್ಜೆಂಟೀನಾ ಸೇರಿದಂತೆ 40 ಕ್ಕೂ ಹೆಚ್ಚು ದೇಶಗಳಲ್ಲಿ ಅನುಮೋದನೆ ದೊರೆತಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪೂರ್ವ ಅರ್ಹತಾ ಮಾನ್ಯತೆಯನ್ನು ಈ ಲಸಿಕೆ ಪಡೆದಿದ್ದು, ಯುನಿಸೆಫ್ ಮತ್ತು ಪ್ಯಾನ್ ಅಮೆರಿಕನ್ ಹೆಲ್ತ್ ಆರ್ಗನೈಸೇಷನ್ನಂತಹ ಜಾಗತಿಕ ಸಂಸ್ಥೆಗಳು ಇದನ್ನು ಖರೀದಿಸಲು ಅರ್ಹವಾಗಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಪನಾಮಾ ವಿದೇಶಾಂಗ ಸಚಿವ ಝೇವಿಯರ್ ಎಡ್ವರ್ಡೋ ಮಾರ್ಟಿನೆಸ್ ಆಚಾ ವಾಸ್ಕೇಜ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಸಚಿವ ಡಾ ಜೈಶಂಕರ್, ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ವಲಯಕ್ಕೆ ಪನಾಮಾ ಪ್ರಮುಖ ಹೆಬ್ಬಾಗಿಲಾಗಿದ್ದು, ಅದರೊಂದಿಗಿನ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವುದು ಭಾರತಕ್ಕೆ ಅತ್ಯಂತ ಮಹತ್ವದ್ದಾಗಿದೆ ಎಂದು ಪ್ರತಿಪಾದಿಸಿದರು. ಉಭಯ ನಾಯಕರು ಉದ್ಯಮ, ಅಭಿವೃದ್ಧಿ, ನೌಕಾಪಡೆ, ಆರೋಗ್ಯ, ಕೃಷಿ, ಶಿಕ್ಷಣ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ಸಹಕಾರ ವೃದ್ಧಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ ಕಾಣಿಕೆಗಳ ದುರುಪಯೋಗದ ಆರೋಪದ ಕುರಿತು ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸುವ ಸಾಧ್ಯತೆ ಬಗ್ಗೆ ಉತ್ತರ ಪ್ರದೇಶ ಸರ್ಕಾರ ನ್ಯಾಯಾಲಯಕ್ಕೆ ಮಾಹಿತಿ ನೀಡುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ಜೊತೆಗೆ ಈ ವಿಚಾರವನ್ನು ರಾಜಕೀಯಗೊಳಿಸದಂತೆ ಅರ್ಜಿದಾರರಿಗೆ ಎಚ್ಚರಿಕೆ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ್ ಅವರನ್ನೊಳಗೊಂಡ ಪೀಠ ಉತ್ತರ ಪ್ರದೇಶ ಸರ್ಕಾರದ ಪರ ಹಾಜರಾದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ಎಫ್ಐಆರ್ ದಾಖಲಿಸುವ ಮೊದಲು ಪ್ರಕರಣವನ್ನು ಪರಿಶೀಲಿಸಿದ್ದ ಎಸ್ಐಟಿಗೆ ಸ್ಥಳೀಯ ಪೊಲೀಸರ ಬದಲಾಗಿ ತನಿಖೆಯ ಹೊಣೆ ನೀಡಬಹುದೇ ಎಂಬ ಬಗ್ಗೆ ಸರ್ಕಾರದ ಸೂಚನೆ ಪಡೆದು ತಿಳಿಸುವಂತೆ ನಿರ್ದೇಶಿಸಿದೆ. ಈ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇದೇ ತಿಂಗಳ 27ರಂದು ಮುಂದುವರೆಸಲಿದ್ದು, ಎಸ್ಐಟಿ ತನಿಖೆಯ ಸಾಧ್ಯತೆ ಕುರಿತು ಉತ್ತರ ಪ್ರದೇಶ ಸರ್ಕಾರ ತನ್ನ ನಿಲುವು ತಿಳಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಟಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಈ ದಾಳಿಯಲ್ಲಿ 4 ಭಾರತೀಯರು ಮೃತಪಟ್ಟಿದ್ದು, ಒಬ್ಬರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಘಟನೆ ನಡೆದ ಸಂದರ್ಭದಲ್ಲಿ ಹಡಗಿನಲ್ಲಿದ್ದ 17 ಸಿಬ್ಬಂದಿ ಪೈಕಿ 5 ಭಾರತೀಯರು ಇದ್ದರು ಎಂದು ಸಚಿವಾಲಯ ತಿಳಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವುದು, ನಾಗರಿಕ ಸಿಬ್ಬಂದಿಯ ಜೀವಕ್ಕೆ ಅಪಾಯ ಉಂಟುಮಾಡುವುದು ಹಾಗೂ ಸಮುದ್ರ ಮಾರ್ಗದ ಸಂಚಾರ ಮತ್ತು ವಾಣಿಜ್ಯ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವುದು ಖಂಡನೀಯ ಎಂದು ಭಾರತ ತಿಳಿಸಿದೆ. ಉಕ್ರೇನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸುತ್ತಿದ್ದು, ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲ ನೆರವು ಒದಗಿಸುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಮೃತಪಟ್ಟ ಭಾರತೀಯರ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ತೀವ್ರ ಸಂತಾಪ ಸೂಚಿಸಿದ್ದು, ಗಾಯಾಳು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದೆ. ಲೇಬರ್ ಪಕ್ಷದ ನೂತನ ನಾಯಕ ಆಂಡಿ ಬರ್ಹ್ಯಾಮ್ ಬ್ರಿಟನ್ನ ನೂತನ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರ ರಾಜೀನಾಮೆ ಹಿನ್ನೆಲೆಯಲ್ಲಿ 56 ವರ್ಷದ ಗ್ರೇಟರ್ ಮ್ಯಾಂಚೆಸ್ಟರ್ನ ಮಾಜಿ ಮೇಯರ್ ಆಗಿರುವ ಆಂಡಿ ಬರ್ನ್ಹ್ಯಾಮ್ ಅವರನ್ನು ನೂತನ ಸರ್ಕಾರ ರಚಿಸುವಂತೆ ರಾಜ 3ನೇ ಚಾರ್ಲ್ಸ್ ಅವರು ಆಹ್ವಾನಿಸಿದರು. ಇದಕ್ಕೂ ಮೊದಲು ಬ್ರಿಟನ್ನ ಪ್ರಧಾನಮಂತ್ರಿಯಾಗಿ ತಮ್ಮ ಅಂತಿಮ ಭಾಷಣವನ್ನು 10 ಡೌನಿಂಗ್ ಸ್ಟ್ರೀಟ್ನಲ್ಲಿ ಮಾಡಿದ ಕೀರ್ ಸ್ಟಾರ್ಮರ್ ಬಳಿಕ ರಾಜ

ಚಾರ್ಲ್ಸ್ರನ್ನು ಭೇಟಿ ಮಾಡಿ ಅಧಿಕೃತವಾಗಿ ರಾಜೀನಾಮೆ ಸಲ್ಲಿಸಿದರು. ರಾಷ್ಟೀಯ ಹೆದ್ದಾರಿಗಳಲ್ಲಿ ಪ್ರಯಾಣವನ್ನು ಇನ್ನಷ್ಟು ಸುಲಭ ಮತ್ತು ಪ್ರಯಾಣಿಕ ಸ್ನೇಹಿಯನ್ನಾಗಿಸಲು ರಾಜ್ ಮಾರ್ಗ್ ಯಾತ್ರಾ ಮೊಬೈಲ್ ಆಪ್ನಲ್ಲಿ ಡಿಜಿಟಲ್ ಲೋಕಲ್ ಪಾಸ್ ಹಾಗೂ ಮಾರ್ಗಮಿತ್ರ ಸಹಾಯ ಕೇಂದ್ರ ಎಂಬ ಎರಡು ಹೊಸ ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದೆ. ಡಿಜಿಟಲ್ ಸೇವೆಯನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದ್ದು ಈ ಕುರಿತು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಮಾಹಿತಿ ನೀಡಿದೆ. ಹೊಸದಾಗಿ ಪರಿಚಯಿಸಲಾದ ಡಿಜಿಟಲ್ ಲೋಕಲ್ ಪಾಸ್ ಸೌಲಭ್ಯದ ಮೂಲಕ ಅರ್ಹ ಪ್ರಯಾಣಿಕರು ಟೋಲ್ ಪ್ಲಾಜಾಗೆ ತೆರಳದೆ ರಾಜಮಾರ್ಗ ಯಾತ್ರಾ ಮೊಬೈಲ್ ಆಪ್ನಲ್ಲಿ ಮಾಸಿಕ ಟೋಲ್ ಪಾಸ್ ಅನ್ನು ಖರೀದಿಸಬಹುದು ಎಂದು ತಿಳಿಸಿದೆ. ಈ ಸೌಲಭ್ಯವನ್ನು ಮೊದಲ ಹಂತದಲ್ಲಿ ದೆಹಲಿಯಲ್ಲಿ ಆರಂಭಿಸಲಾಗಿದ್ದು ಮುಂಬರುವ ತಿಂಗಳುಗಳಲ್ಲಿ ದೇಶದೆಲ್ಲೆಡೆ ವಿಸ್ತರಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಿನ್ನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಹಾಗೂ ಅವರ ನಿಯೋಗದೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪಿಯೂಷ್ ಗೋಯಲ್, ಭಾರತ ಯುಎಇ ನಡುವಿನ ವ್ಯಾಪಾರ, ಹೂಡಿಕೆ, ಪ್ರವಾಸೋದ್ಯಮ ಮತ್ತು ಸಂಪರ್ಕ ವ್ಯವಸ್ಥೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಭಾರೀ ಪ್ರತೀಕಾರ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜೋರ್ಡಾನ್ನಲ್ಲಿ ಇಬ್ಬರು ಹಾಗೂ ಇರಾಕ್ನಲ್ಲಿ ಒಬ್ಬರು ಸೇರಿದಂತೆ ಇತ್ತೀಚೆಗೆ ಮೂವರು ಅಮೆರಿಕದ ಯೋಧರು ಮೃತಪಟ್ಟ ಹಿನ್ನೆಲೆಯಲ್ಲಿ ಇರಾನ್ ಇದಕ್ಕೆ ಹಲವು ಪಟ್ಟು ಬೆಲೆ ತರಬೇಕಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ಅಮೆರಿಕ ಪಡೆಗಳು ಇಂದು ಇರಾನ್ ವಿರುದ್ಧ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯನ್ನು ಆರಂಭಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಅಮೆರಿಕದ ಕೇಂದ್ರೀಯ ಕಮಾಂಡ್ ಸೆಂಟ್ಕಾಮ್ ಹೋರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸಲು ಬಳಸಲಾಗುತ್ತಿರುವ ಇರಾನ್ನ ಸೇನಾ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದೆ. ಒಮಾನ್ನ ಮಸ್ಕಟ್ನಲ್ಲಿ ನಿನ್ನೆ ನಡೆದ ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ 2026 ಪಂದ್ಯಾವಳಿಯಲ್ಲಿ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳು ಗೆಲುವಿನೊಂದಿಗೆ ತಮ್ಮ ಆಟ ಆರಂಭಿಸಿವೆ. ಟೂರ್ನಿಯ ಉದ್ಘಾಟನಾ ದಿನ ನಡೆದ ಮಹಿಳೆಯರ ವಿಭಾಗದ ಪಂದ್ಯದಲ್ಲಿ ಭಾರತ ತಂಡ ಕಜಕಿಸ್ತಾನವನ್ನು 8-3 ಗೋಲುಗಳಿಂದ ಸೋಲಿಸಿತು. ಪುರುಷರ ವಿಭಾಗದಲ್ಲಿ ಭಾರತ ತಂಡ ತನ್ನ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು 7-3 ಗೋಲುಗಳಿಂದ ಮಣಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಮೂರು ದೇಶಗಳ ಪ್ರವಾಸ, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷರೊಂದಿಗೆ ಇಂದು ದ್ವಿಪಕ್ಷೀಯ ಮಾತುಕತೆ. ಸಂಸತ್ ಭವನದಲ್ಲಿಂದು ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ, ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ಯೂಡೆಂಗಾಗೆ ಕೇಂದ್ರ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮೋದನೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ನಾಲ್ವರು ಭಾರತೀಯರ ಸಾವು, ಓರ್ವ ಸಿಬ್ಬಂದಿಗೆ ಗಂಭೀರ ಗಾಯ, ಭಾರತ ಖಂಡನೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ ಭಾರತದ ಕಿರಿಯ ಪುರುಷ ಮತ್ತು ಮಹಿಳಾ ತಂಡಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಎಫ್ಎಂ ಸಮಯ ಈಗ ಸರಿಯಾಗಿ 7:45:45. 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು.
1: ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
4: ಅಪರಿಚಿತ ಲಿಂಗ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
5: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕೇಳುಗರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಎಂದಿನಂತೆ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. ಆ ಪ್ರಶ್ನೆ ಯಾವುದು ಎಂಬುದು ಕುತೂಹಲ ನಿಮ್ಮಲ್ಲಿದೆಯಲ್ವೇ? ಖಂಡಿತ ಆ ಕುತೂಹಲವನ್ನ ತಣಿಸಲಿಕ್ಕೆ ನಾನೊಂದು ಪ್ರಶ್ನೆಯನ್ನ ಸಿದ್ಧ ಮಾಡ್ಕೊಂಡು ಬಂದಿದ್ದೀನಿ. ಆ ಪ್ರಶ್ನೆ ಏನು ಅಂತಂದ್ರೆ, ಕೆಲವರೇ ಇದು ಆಷಾಢ ಮಾಸ, ಕೆಲವು ಶುಭ ಕಾರ್ಯಗಳಿಗೆ ನಿಷೇಧವಾದರೂ ಸಹ ಧಾರ್ಮಿಕ ವಿಧಿವಿಧಾನಗಳು, ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ವಿಶೇಷವಾಗಿ ಜರುಗುತ್ತಲಿರುತ್ತೆ. ಅದರಲ್ಲೂ ವಿಶೇಷವಾಗಿ ಆಷಾಢ

ಉತ್ಸವವು ತಿರುಪತಿ ತಿಮ್ಮಪ್ಪನಿಗೆ ಮೀಸಲಾದ ಮಾಸ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಪಾಂಡುರಂಗ ವಿಠಲ ಸ್ವಾಮಿಗೆ ಹಾಗೂ ತಿರುಪತಿ ತಿಮ್ಮಪ್ಪನಿಗೆ ಬಹಳಷ್ಟು ವಿಶೇಷವಾದ ಮಾಸ ಇದಾಗತ್ತೆ. ಜೊತೆಗೆ ಈ ಒಂದು ಮಾಸದಲ್ಲಿ ಅತಿ ಹೆಚ್ಚು ಭಕ್ತಾದಿಗಳು ತಿಮ್ಮಪ್ಪನ ದರ್ಶನಕ್ಕೆ ತೆರಳುತ್ತಾರೆ. ವರ್ಷವಿಡೀ ತಿರುಪತಿಗೆ ದರ್ಶನ ನೀಡುವಂತ ಮಾಡೋಗ್ಲಿಕ್ಕೆ ಭೇಟಿ ನೀಡುವಂತಹ ಭಕ್ತಾದಿಗಳ ಸಂಖ್ಯೆಗೆ ಕಡಿಮೆ ಏನೂ ಇಲ್ಲ. ಈ ನಿಟ್ಟಿನಲ್ಲಿ ನಾನು ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಸ್ನೇಹಿತರೆ. ಏನು ಅಂತಂದ್ರೆ, ನಾವು ಖಂಡಿತವಾಗ್ಲೂ ಜೀವನದಲ್ಲಿ ಒಮ್ಮೆ ಆದರೂ ತಿರುಪತಿ ತಿಮ್ಮಪ್ಪಗೆ ಭೇಟಿ ನೀಡಬೇಕು, ದರ್ಶನ ಪಡಿಬೇಕು, ಒಂದು ಸೌಭಾಗ್ಯವನ್ನು ಪಡೆದುಕೊಳ್ಬೇಕು ಅಂತ ಎಲ್ಲರೂ ಅನ್ಕೊಂಡಿರ್ತೀವಿ. ಜೊತೆಗೆ ಅದನ್ನು ಸಾಕಾರ ಮಾಡ್ಕೊಳ್ಳೋ ನಿಟ್ಟಿನಲ್ಲಿಯೂ ಸಹ ಇದು ಮಾಡಿರ್ತೀವಿ. ಈಗಾಗಲೇ ತುಂಬಾ ಜನ ದರ್ಶನ ಸಹ ಮಾಡಿರ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ, ಯಾಕಂದ್ರೆ ನಾವು ಬಹಳಷ್ಟು ಬಾರಿ ಹೋಗಿರ್ತೀವಿ, ಅದರ ವಿಶೇಷತೆ ಹಿನ್ನೆಲೆ ನಮಗೆ ಹೆಚ್ಚಾಗಿ ತಿಳಿದಿರೋದಿಲ್ಲ. ಒಂದು ಸರಳ ಪ್ರಶ್ನೆಯನ್ನ ಕೇಳ್ತೀನಿ. ನಾವೆಲ್ಲರೂ ಸಹ ಬೆಟ್ಟವನ್ನ ಹತ್ತಿರ್ತೀವಲ್ಲ, ಸಪ್ತಗಿರಿ ಒಡೆಯ ಅಂತಾನೆ ಕರಿತೀವಿ ತಿರುಪತಿ ತಿಮ್ಮಪ್ಪನ. ಹಾಗಾದ್ರೆ ಈ ಒಂದು ಬೆಟ್ಟ ಸಮುದ್ರ ಮಟ್ಟದಿಂದ ಎಷ್ಟು ಅಡಿ ಎತ್ತರದಲ್ಲಿದೆ ಎನ್ನುವುದು ನನ್ನ ಪ್ರಶ್ನೆ. ಕೇಳುಗರೆ, ಪ್ರಶ್ನೆ ಏನು ಅಂತಂದ್ರೆ, ತಿರುಪತಿ ತಿಮ್ಮಪ್ಪನ ದೇಗುಲವು ಸಮುದ್ರದ ಮಟ್ಟದಿಂದ ಎಷ್ಟು ಅಡಿ ಎತ್ತರದಲ್ಲಿದೆ ಎಂಬುದು ನನ್ನ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರಿಸಿ ನಮ್ಮ ನಿಲಯದ ಫೋನ್ ಸಂಖ್ಯೆ ಹೀಗಿದೆ, 944-864-0723. ಮತ್ತೊಮ್ಮೆ ತಿಳಿಸ್ತೀನಿ, 944-864-0723. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಸಂದೇಶದ ರೂಪದಲ್ಲಿ ಕಳಿಸಿ. ಈ ಒಂದು ಎರಡು ಹಾಡುಗಳ ಕಾಲಾವಕಾಶ ನಿಮಗಿದೆ. ಈ ಎರಡು ಹಾಡುಗಳ ಕಾಲಾವಕಾಶದಲ್ಲಿ ಸಂದೇಶಗಳನ್ನು ಕಳಿಸಿದಂಥವರ ಹೆಸರುಗಳನ್ನು ನಾನು ತೆಗೆದುಕೊಳ್ತೇನೆ ಅಂತ ಹೇಳ್ತಾ, ಮತ್ತೆ ಕೆತ್ತಡ ಎಲ್ಲರೂ ಸಹ ಉತ್ತರಿಸಿ ಭಾಗವಹಿಸಿ ಕಾರ್ಯಕ್ರಮವನ್ನು ಕೇಳ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಆರಂಭದಲ್ಲಿ ಒಂದು ಗೀತೆಯನ್ನ ಕೇಳಿಸ್ತೀನಿ. ಯಾವುದು ಅಂತಂದ್ರೆ, ಏಳು ಸುತ್ತಿನ ಕೋಟೆ ಚಿತ್ರದ್ದು. ಇದು ಹಾಡಿದರೆ ಎಸ್ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಗೀತೆಗೆ ಎನ್ಎಸ್ ಲಕ್ಷ್ಮೀಕಾಂತ್ ಭಟ್ ಅವರ ಸಾಹಿತ್ಯವಿದೆ. ಗೀತೆಗೆ ಎಲ್ ವೈದ್ಯನಾಥನ್ ಅವರ ರಾಗ ಸಂಯೋಜನೆ.

ಕೇಳಿದ್ರೆ ಬನ್ನಿ, ಇದೀಗ ಪ್ರಶ್ನೆಗೆ ಉತ್ತರವನ್ನ ಯಾರೆಲ್ಲ ಕಳಿಸಿದರೆ ಅಂತ ನೋಡೋಣ. ನಾನು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನ ಎಲ್ಲರ ಸಂದೇಶಗಳನ್ನ ಓದಿದ ಬಳಿಕ ನೀಡ್ತೇನೆ. ಈಗ ಯಾರೆಲ್ಲ ಸಂದೇಶಗಳನ್ನ ಕಳಿಸಿದರೆ ಅಂತ ನೋಡೋಣ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಸೋನು ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ್ ಲೇಔಟಿಲಿಂದ ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ. ಹರಿಹರದಿಂದ ಸುರೇಶ್ ಬನ್ನಿ ಅವರು, ಹಾಗೆ ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಹಾಗೆ ಯಶೋಧ ಎರಳನಾಯಕ ಚಿರತಗುಂಡುವಿನಿಂದ, ಸಿಎಲ್ ಉಮಾಮಹೇಶ್ವರಿ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ ಇಲ್ಲಿಂದ, ಹಾಗೆ ಹೊನ್ನೂರಾಲಿ ಹನುಮಂತಪುರ ಜಗಳೂರು ಇಲ್ಲಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡವುಳ್ಳಾರ್ತಿ ಚಳ್ಕೆರೆಯಿಂದ, ಅನಿತಾ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ನಾಗರಾಜ ರೆಡ್ಡಿ ಹರಿಹರ ತೀರ್ಥ ರಾಮತೀರ್ಥ ಹರಿಹರ ತಾಲೂಕು ಇಲ್ಲಿಂದ, ಹಾಗೆ ಕೆಬಿ ಪಾಲಯ್ಯ ಚಿರತಗುಂಡುವಿನಿಂದ, ಎಸ್ಎಂ ಮೃತ್ಯುಂಜಯ ಸ್ವಾಮಿ ವಿಜ್ಞಾನ ಶಿಕ್ಷಕರು ಮಾಡನಾಯಕನಹಳ್ಳಿ ಇಲ್ಲಿಂದ, ಹಾಗೆ ಆರ್ಜೆ ಮನಸ್ಫೂರ್ತಿ ಇವರು ಸಂದೇಶವನ್ನು ಕಳಿಸಿದರೆ, ಕೊಂಡ್ಲಹಳ್ಳಿಯಿಂದ ಉಮಾಮಹೇಶ್ವರಿ ಉಮಾ ಮಹಾಂತೇಶ್ ಹನುಮಂತನಗರ ಇಲ್ಲಿಂದ, ಹಾಗೆ ಪಂಚಾಕ್ಷರಪ್ಪ ಜೆಬಿ ಶಿಕ್ಷಕರು ಹಿರಿಯೂರಿನಿಂದ, ಎಸ್ ಜಿ ಬಸವರಾಜ್ ಅವರು ಅನ್ನಪೂರ್ಣ ಐಯುಡಿ ಪ್ಲೇಔಟ್ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ಟಿ ತಿಪ್ಪೇಸ್ವಾಮಿ ವೈಎಸ್ ಭಾಗ್ಯಲಕ್ಷ್ಮಿ ಅವರು ಮಲ್ಲಾಪುರದಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಪ್ರಣಯ ರಾಣಿ ಪ್ರೇಮ ಪ್ರಣಯರಾಜ್ ತಿರುನೂರಿನಿಂದ, ಜಿ ಎಸ್ ಚಂದನ ತರಳುಬಾಳು ನಗರ ಚಿತ್ರದುರ್ಗದಿಂದ, ಜೊತೆಗೆ ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರೋಡ್ ಇಲ್ಲಿಂದ, ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರಸ್ತೆ ಇಲ್ಲಿಂದ, ಹಾಗೆ ಪೂರ್ಣಿಮಾ ಮಹಂತೇಶ್ ಅನುರಾಗ ಕಣಬಪ್ಪ ಲೇಔಟಿನಿಂದ, ಕೀರ್ತಿ ಚಂದನ ಲತ್ತ ಡಾಕ್ಟರ್ ಅನಂತರಾಮು ಅಯ್ಯನಪೇಟೆ ಚಿತ್ರದುರ್ಗ ಇಲ್ಲಿಂದ, ಜೊತೆಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೇಲಿ ಆದಿತ್ಯ ಶಿವಲೀಲತೇಲಿ ಹಾಗೂ ಮನೆಯವರು ಸಂದೇಶವನ್ನು ಕಳಿಸಿರುವಂಥದ್ದು, ಕೂಡ್ಲಿಗೆಯಿಂದ ಹುಡೆಂನಿಂದ ಶಾಂತಕುಮಾರ್ ಮಂಜುನಾಥ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಶಾಂತಕುಮಾರಿ ಮಂಜುನಾಥ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು, ಪ್ರಣತಿ ವಿಸ್ಮಯನು ಸಹ ಈ ಸಂದೇಶದಲ್ಲಿದ್ದಾರೆ, ಹಾಗೆ ಗೀತಾ ಶಶಿಧರ್ ಶಿವಗಂಗಾ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಯುವರಾಜ್ ಹಾಗೂ ನಿಖಿಲ್ ರಾಜ್ ಉಮಾಮಹೇಶ್ವರಿ ದೇವಸ್ಥಾನದ ಎದುರು ಕರವಿನಕಟ್ಟೆ ಸರ್ಕಲ್ ಚಿತ್ರದುರ್ಗದಿಂದ, ಹಾಗೆ ಲೇಖನ ಚಂದ್ರಪ್ಪ ಕಲ್ಕೆರೆ ಐಯುಡಿ ಪ್ಲೇಔಟಿನಿಂದ, ಡಿ ಜಿ ಲಕ್ಷ್ಮಣ ಶೆಟ್ಟಿ ಲೋಕಮಾತಮ್ಮ ಸುಧಾಮಣಿ ರಮೇಶ್ ಬಾಬು ರೈಲ್ವೆ ನಿಲ್ದಾಣ ಬಳಿ ಚಿತ್ರದುರ್ಗ ಇಲ್ಲಿಂದ, ಹಾಗೆ ನಾನು ಅನುರಾಧ ಬಸವರಾಜ ರೆಡ್ಡಿ ಐಡಿಪಿ ಲೇಔಟಿನಿಂದ ಸಂದೇಶವನ್ನು ಕಳಿಸಿರೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅರ್ಚನಾ ರಂಗನಾಥ್ ಜಯಲಕ್ಷ್ಮಿ ಬಡಾವಣೆ ಇಲ್ಲಿಂದ, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕು ಇಲ್ಲಿಂದ, ಹಾಗೆ ಮೇನಕಾ ಉಮೇಶ್ ಚಿತ್ರದುರ್ಗದಿಂದ, ಮೀರಾ ನಾಡಿಗೌರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ ಡಾಕ್ಟರ್ ರವಿ ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಬಿ ವಿ ಕೆ ಸ್ಲೇಔಟ್ ಚಿತ್ರದುರ್ಗ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ಅಣ್ಣಪ್ಪ ಸ್ವಾಮಿ ನೆಹರು ನಗರ ಚಿತ್ರದುರ್ಗದಿಂದ, ಅಥರ್ವ ಸಿ ಬೋರಪ್ಪ ಚನ್ನಕೇಶ್ವ ಪವಿತ್ರ ಹೊಸ ಮಾಳಿಗೆ ಇಲ್ಲಿಂದ, ಹಾಗೆ ಚಿನ್ಮಯಿ ಮಮತಾ ತಿಮ್ಮಾರಿ

ಡಿ ಮರಳಸಿದ್ದೇಶ್ವರ ಬಡಾವಣೆಯಿಂದ, ಜೊತೆಗೆ ನೀಲಮ್ಮ ಜ್ಞಾನಸ್ವಾಮಿ ಜಮ್ಮಾಪುರ ಗ್ರಾಮ ಜಗಳೂರು ತಾಲೂಕಿನಿಂದ, ಸುಬಾನ್ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಚಿಕ್ಕಪ್ಪ ಶಾರದ ಶಿವಮೊಗ್ಗದಿಂದ, ಜೊತೆಗೆ ರಾಧಾ ಎಂ ಶಿಕ್ಷಕರು ದಾಸರಲಹಳ್ಳಿಯಿಂದ, ಷಡಕ್ಷರಪ್ಪ ಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ವೇದ ರಮೇಶ್ ಮೈತ್ರಿ ಈಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಹಾಗೆ ಕಲ್ಪನಾ ಮಹಾವೀರ ನಗರದಿಂದ, ಅಪ್ಪಾಜಿಯೇ ಪುಷ್ಟೂರು ಸುಧಾರಾಣಿ ಚಂದನ ಸ್ಪಂದನ ಮುಷ್ಟೂರು ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಲ್ಲಿಂದ, ಹಾಗೆ ಧನುಷ್ ದೀಕ್ಷಿತ್ ಸುಧಾಮಣಿ ರಮೇಶ್ ಬಾಬು ಹೆಚ್ ಎಲ್ ಕೆ ರಸ್ತೆ ಇಲ್ಲಿಂದ, ಹಾಗೆ ಎಮ್ ಎಚ್ ರವಿಕುಮಾರ್ ಮೇಟಿಕುರ್ಕೆ ಹಿರಿಯೂರು ಇಲ್ಲಿಂದ ಪ್ರಕಾಶ್ ನಾಗಲಕ್ಷ್ಮಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪ್ರಿಯಾ ದೇವರಾಜ್ ಅವರು ಶಿಕಾರಿಪುರದಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ಅನ್ವಿತಾ ಎಂ ಹಾವೇರಿಯಿಂದ, ಡಾಕ್ಟರ್ ನಾಗಭೂಷಣ ಡಿ ಎಂ ಚಿತ್ರದುರ್ಗದಿಂದ, ಸಣ್ಣ ಬೋರಯ್ಯ ಬಚಬೋರನಹಟ್ಟಿಯಿಂದ, ಸ್ವರ್ಣಶ್ರೀ ಮೀನಾಕ್ಷಿ ಮತ್ತು ಮಲ್ಲಿಕಾರ್ಜುನ್ ಬಾಪೂಜಿ ನಗರದಿಂದ, ಸುರೇಶ್ ಜಿ ಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಹಾಗೆ ಸಾವಿತ್ರಿ ಹಾಸನದ ರಾಜಘಟ್ಟದಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ನಮನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಇವರು. ತಿಪ್ಪೇಶ್ ಕೋಗುಂಟೆ ನಾಯಕನಹಟ್ಟಿಯಿಂದ ಸಂದೇಶ ಬಂದಿದೆ. ಹಾಗೆ ಶುಭಾಂಗ್ ಹವೀಶ್ ಬಿವಿಕೆಸ್ ಲೇಔಟಿನಿಂದ, ಸ್ವರೂಪೇನ್ ಧರಣಿ ಚಿತ್ರದುರ್ಗದಿಂದ, ವಸಂತ್ ಕುಮಾರ್ ತೇಜಸ್ ಹಾಗೂ ವಿನಾಯಕ ದಾವಣಗೆರೆಯಿಂದ, ಹನುಮಂತಪ್ಪ ಅಲಿ ಹನುಮಂತಪುರ ಜಗಳೂರು ತಾಲೂಕು ಇಲ್ಲಿಂದ, ಹಾಗೆಯೇ ಶಿವಕುಮಾರ ಹೊಸಮನೆ ಭದ್ರಾವತಿಯಿಂದ, ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ, ಸಂತೋಷ್ ಪಾಟೀಲ್ ಗಲಗಿನಹಟ್ಟಿ ತಾಲೂಕು ರಟ್ಟಿಹಳ್ಳಿ ಗ್ರಾಮದಿಂದ, ಜೊತೆಗೆ ಶೋಭಾ ಲೋಕೇಶ್ ಗಾರಹಟ್ಟಿ ಚಿತ್ರದುರ್ಗದಿಂದ, ಜೆಎಂ ಸಿದ್ದಲಿಂಗ ಸ್ವಾಮಿ ಚಿರಾಗ ಬಿಂದು ಶ್ರೀ ಶಾಂತ ಸಾಶಿಶ್ರೀ ಜಮ್ಮೋಬನಹಳ್ಳಿ ಕೊಳ್ಳಿಗೆ ತಾಲೂಕು ಇಲ್ಲಿಂದ, ಹಾಗೆ ರಾಯಭಾಗ ತಾಲೂಕು ಮುಗಳಕೋಡದಿಂದ ಶಿವಲಿಂಗಯ್ಯ ಕಲಾಮತಿ ಅಭಿಷೇಕ ಹಿರಮಠ ಅವರು ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ಅರುಣ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆ ಇಲ್ಲಿಂದ, ಜೊತೆಗೆ ಸಲ್ಮಾ ಹಾಗೂ ನಿರ್ಮಲಾ ಟೀಚರ್ ತರೀಕೆರೆ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಶಾಂತಾಚಾರ ಬಡಿಗೆರೆ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಶೈಲಜಾ ಲೋಕಣ್ಣ ಬಿವಿಕೆಎಸ್ ಲೇಔಟಿನಿಂದ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆಯಿಂದ, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮದನ ಹಿಪ್ಪರಗಿಯಿಂದ, ಶಿವಲಿಂಗಪ್ಪ ಭದ್ರೆ ಭಾಗ್ಯಜ್ಯೋತಿ ಭದ್ರೆ ಹಾಗೂ ಭದ್ರೆ ಬಂಧುಗಳು ಸಂದೇಶವನ್ನು ಕಳಿಸಿರುವಂಥದ್ದು, ಶಕುಂತಲಮ್ಮ ಶ್ರೀನಿವಾಸ್ ಮೂರ್ತಿ ರೂಪ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ, ಹಾಗೆ ಶಿಲ್ಪಗಿರೀಶ್ ರತ್ನಮ್ಮ ವಿ ಪಾಳ್ಯ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹರ್ಷಿತಾ ಆರೋಬಳೇಶ್ ವಕೀಲರು ಕೊಂಡುಕುರಿನಾಡು ಜಗಳೂರು ತಾಲೂಕು ಇಲ್ಲಿಂದ, ಹಾಗೆ ಭಾನುಪ್ರಕಾಶ್ ಲೆಕ್ಕಪದಿ ಶೋಧಕರು ಭಾಗೀರಥಿ ವಯಸ್ ಚಿಂತನ ಅರಸಿಕೆರೆ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಸಂದೇಶಗಳು ಬರ್ತಾ ಇದ್ದಾವೆ, ಬಹಳಷ್ಟು ಕೇಳುಗರು ಕಳಿಸ್ತಾನೆ ಇದ್ದಾರೆ. ರಾಜೇಶ್ ಕುಮಾರ್ ಪಿಬಿ ಉಪನ್ಯಾಸಕರು ಎಸ್ ಎಂ ಪಾಲಿಟೆಕ್ನಿಕ್ ಚಿತ್ರದುರ್ಗದಿಂದ, ಹಾಗೆ ಹರಪನಹಳ್ಳಿ ತಾಲೂಕು ಚಿಗಟೇರಿ ಆದಿಶೆಟ್ರು ಬಸವರಾಜ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ಹೇಮಾ ಸ್ಮಿತಾ ದೀಕ್ಷಿತ್ ಪಾಟೀಲ್ ಶ್ರೀನಿವಾಸ್ ಲೇಔಟ್ ಚಿತ್ರದುರ್ಗದಿಂದ, ಹಾಗೆ ಸಿರಿಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗ ಇಲ್ಲಿಂದ, ಹಾಗೆಯೇ ಮೀಶಣ್ಣ ಮುತ್ತಿಗಾರನಹಳ್ಳಿಯಿಂದ, ಟೈಲರ್ ಅಮನಂತಪ್ಪ ದೇವರಕುಟ್ಟದಿಂದ, ನಿರ್ಮಲ ಮಂಜುನಾಥ್ ವರ್ಷಿಣಿ ಪ್ರಿಯಾ ಭರಮಸಾಗರದಿಂದ, ಹಾಗೆ ವಾಣಿ ಅಶ್ವತ್ರವ್ ನೆಹರು ನಗರ ಚಿತ್ರದುರ್ಗದಿಂದ, ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ತರೀಕೆರೆಯಿಂದ, ಹಾಗೆ ನೇರಳಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರು, ವಿಜಯಪುರದಿಂದ ಸುದರ್ಶನ್ ಭರತ್ ಬಂದೆ ನವಾಜ್ ಅವರು ಸಂದೇಶ ಕಳಿಸಿದರೆ, ಪ್ರಜ್ವಲ್ ನಿಹಾರಿಕ ಚಿತ್ರದುರ್ಗದಿಂದ, ನಿರ್ಮಲ ಬಸವರಾಜ್ ಲಕ್ಷ್ಮೀ ಬಜಾರಿಂದ, ಸುಮಾ ಮತ್ತು ಕೃಷ್ಣಪ್ಪ ಜಯಲಕ್ಷ್ಮಿ ಬಡಾವಣೆಯಿಂದ, ಸಿದ್ದಲಿಂಗ ಮೂರ್ತಿ ಸಿರಿಗೆರೆಯಿಂದ, ಮೊಹಮ್ಮದ್ ಅಲಿ ಅವರು ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ ಅಂದರೆ ಮೊಹಮ್ಮದ್ ಖಲೀಲ್ ಇವರ ಹೆಸರು. ಸಾರಾ ಕಾಶಿಫ್ ಭಗತ್ ಸಿಂಗ್ ನಗರ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ಮಂಜುನಾಥ್ ಲತಾ ರಘುನಂದನ್ ತ್ರಿಷಿಕಾ ಮುಷ್ಟೂರು ಜಗಳೂರಿನಿಂದ, ಮೀರಾ ಅಮರ್ನಾಥ್ ಜಯಲಕ್ಷ್ಮಿ ಬಡಾವಣೆಯಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಸಚಿನ್ ಭಾಸ್ಕರ್ ಅವರು ಜಿ ಎಚ್ ಆರ್ ಲೇಔಟಿನಿಂದ ಸಂದೇಶ ಕಳಿಸಿದ್ದಾರೆ. ಒನಕೆ ಓಬವ್ವನ ತವರೂರು ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಅವರು ಸಂದೇಶ ಕಳಿಸಿದ್ದಾರೆ. ಡಿ ವಿ ಮುರುಗೇಶ್ ಬಾಪೂಜಿ ನಗರದಿಂದ, ಸುಜಾತ ಮಂಜುನಾಥ್ ಚಿತ್ರದುರ್ಗದಿಂದ, ಅಶ್ವಿನಿ ರಾಜು ಕೆಬಿ ರಾಜು ಆನಂದ ಭಾಸ್ಕರ್ ಹಚ್ಚಿದ ಸೂರ್ಯ ಹೊಳಲ್ಕೆರೆಯಿಂದ, ಹಾಗೆ ಸರಳ ಪ್ರಭು ರಂಗಯ್ಯನ ಬಾಗ್ಲು ಚಿತ್ರದುರ್ಗದಿಂದ, ಗುರುಮೂರ್ತಿ ಜಿ ಬಿ ಶಿಕ್ಷಕರು ಗೋನೂರಿನಿಂದ, ಅಂಜನಪ್ಪ ಗಂಗಮ್ಮ ಸುಟ್ಟಕರಟ್ಟಿಯಿಂದ, ಹಾಗೆ ಮಂಜುಳ ಪಿ ಟಿ ಮಹಂತೇಶ್ ಗೋಪಾಲಪುರ ರೋಡ್ ಬೋವಿ ಕಾಲೋನಿ ಚಿತ್ರದುರ್ಗದಿಂದ, ಹಾಗೆ ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಸಂದೇಶವನ್ನು ಕಳಿಸಿದ್ದಾರೆ. ಗೋಪಾಲ ಹೋಬಳಿ ರಾಯಭಾಗ ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ಕಲಾವತಿ ನಾಗರಾಜ ಶೆಟ್ಟಿ ಹೊಳಲ್ಕೆರೆ ರಸ್ತೆಯಿಂದ ಸವಿತಾ ದೇವರಾಜ್ ಅವರು ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಪೂಜಾ ಗೋಪನಹಳ್ಳಿ ಚಳ್ಳಕೆರೆಯಿಂದ ಎ ಚಿದಾನಂದ ಟಿ ಎನ್
ಕೋಟೆಯಿಂದ

ಬಗ್ಗೆ ನಿರ್ಮಲಮೂರ್ತಿ ದವಳಗಿರಿ ಬಡಾವಣೆಯಿಂದ ಸ್ವಾಮಿ ವಿವೇಕಾನಂದ ನಗರ ಚಳ್ಳಕೆರೆ ರೋಡಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರ ಹೆಸರು ಎಂ ಪಿ ಶಕೀಲಾ, ಮೌನಿಕಾ, ಮೇಘನಾ, ರತಿಕ್ ರೆಡ್ಡಿ, ಪೃಥ್ವಿ ರೆಡ್ಡಿ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಶಿಕಲಾ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಡಾಕ್ಟರ್ ಆರ್ ಗೌರಮ್ಮ ಚಿತ್ರದುರ್ಗದಿಂದ, ಹಾಗೆ ಎಂ ಆರ್ ಶ್ರೀಕಂಠನ್ ಅವರು ಸಂದೇಶ ಕಳಿಸಿದ್ದಾರೆ. ಅಗ್ರಹಾರ ಮೈಸೂರಿನಿಂದ ಸಿ ಟಿ ಚಂದ್ರಶೇಖರ್, ವಸಂತಕುಮಾರಿ ಅತ್ತಿಚೌಡೇನಹಳ್ಳಿ, ಒರಳೆ ನರಸೀಪುರ ಇಲ್ಲಿಂದ, ಹಾಗೆ ಆದ್ಯಂತ್ ಮತ್ತು ಹರ್ಷಿತಾ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಡಾಕ್ಟರ್ ವೀಣಾ ಎನ್ ಸಿ ಎಲ್ ಏಕನಾಥ್ ಸಾತ್ವಿಕ್ ಸ್ವಾಮಿ ದಾವಣಗೆರೆಯಿಂದ, ಹಾಗೆ ಸಂದೇಶ ಬಂದಿದೆ ನಾಗರತ್ನಮ್ಮ ನಿವೃತ್ತ ಶಿಕ್ಷಕರು ಕುಂಬಾರ ಬೀದಿ ಚಿತ್ರದುರ್ಗದಿಂದ, ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕು ಇಲ್ಲಿಂದ ಸಂದೇಶ ಬಂದಿದೆ. ಹಾಗೆ ಹರ್ಷವರ್ಧನ ತರೀಕೆರೆಯಿಂದ, ಜೊತೆಗೆ ರತ್ನ ಬಸವರಾಜ್ ರಾಕೇಶ್ ಪ್ರಸಾದ್ ಅವರು, ಮಂಜುಳಾ ಎಂ ಸಿ ರವಿ ಒಬವ ನಾಗತಿಹಳ್ಳಿಯಿಂದ, ಹರಪನಹಳ್ಳಿ ತಾಲೂಕಿನಿಂದ ಚಿಗಟೇರಿಯಿಂದ ಕೆಂಚನಗೌಡರವರು, ಶಿಲ್ಪಾ ವೆಂಕಟೇಶ್ ಗರ್ಲೆಪೊಟ್ಟೆಯಿಂದ, ಓ ರಾಜಪ್ಪ ನಿದ್ವಿತ್ ರಾಜ್ ಕುಶಾಂತ್ ರಾಜ್ ಅವರು ನಗರಂಗೆರೆಯಿಂದ, ಹಾಗೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂಡಿಯಿಂದ, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ತಾರಾ ನಾಗರಾಜ್ ಅತ್ತಿಗೆರೆ ದಾವಣಗೆರೆ ಜಿಲ್ಲೆಯಿಂದ, ಜೆ ಸಿ ಎಸ್ ಗೊಂಚಿಕರ್ ಅವರು ಭರಮಸಾಗರದಿಂದ, ಶಶಿಧರಹಳ್ಳಿ ಕಸಗೂರು ರಾಣಿಬೆನ್ನೂರಿನಿಂದ, ಶ್ರೀನಿಧಿ ರಮೇಶ್ ಸುಶ್ಮಿತಾ ಚಿತ್ರದುರ್ಗದಿಂದ, ಹಾಗೆ ವಿನಾಯಕ ಕನ್ನಿಕಾ ಚೋರನೂರಿನಿಂದ, ಜೊತೆಗೆ ಸಂಗೀತ ಈಶ್ವರ್ ಕೆಳಗೋಟೆಯಿಂದ, ಸಂಧ್ಯಾ ಪ್ರಸನ್ನ ಕುಮಾರ್ ಅವರು ಕಬೀರಾನಂದ ಮಠದ ರಸ್ತೆ ಇಲ್ಲಿಂದ, ಹಾಗೆ ವಿಭಾದೀಪಕ್ ಬೆಂಗಳೂರಿನಿಂದ, ಚರಿತನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೆಗಾಲದಿಂದ, ಸಿಬಿ ನಾಗರತ್ನ ಮಲ್ಲಿಕಾರ್ಜುನ ನಿವೃತ್ತ ಶಿಕ್ಷಕರು ಬಸವೇಶ್ವರ ನಗರ ಚಿತ್ರದುರ್ಗದಿಂದ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಹಾಗೆ ಜಿ ಮಹಂತೇಶ್ ಶಂಕ್ರಮ್ಮ ಸಿ ಎಂ ಲೇಔಟ್ ಹಿರಿಯೂರಿನಿಂದ, ಹಾಗೆ ಲತಾ ಸುಹಾಸ್ ಅವರು ಹೊಸಕೋಟೆಯಿಂದ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು ಸಂದೇಶ ಕಳಿಸಿದರೆ, ಮಂಜುಳಾ ಮಂಜುನಾಥ್ ಗುಜ್ಜರ್ ದರ್ಜಿ ಕಾಲೋನಿಯಿಂದ, ಹಾಗೆ ಉಮಾ ಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆಯಿಂದ, ಪೂರ್ಣಿಮಾ ಪ್ರಭು ರಾಣಿಬೆನ್ನೂರಿನಿಂದ, ಭಾವನ ಕೆ ಎಂ ಹಟ್ ನಿಮ್ಕೆಹಟ್ಟಿಯಿಂದ, ಹಾಗೆ ಅಮೃತ ರಮೇಶ್ ಸಂದೇಶ ಕಳಿಸಿದ್ದಾರೆ, ರೂಪ ಕೊಟ್ರಪ್ಪ ಸಂದೇಶ ಕಳಿಸಿದ್ದಾರೆ, ಮಾಲಪ್ಪನಹಟ್ಟಿ ಅಂಗಡಿ ಮಹೇಶ್ ಸರೋಜ ಸಂಜಯ್ ಧನ್ಯ ಅವರು, ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್ ಅವರು, ಹಾಗೆ ಭೀಮ ಸಮುದ್ರದಿಂದ ಶಿವಸರ್ವತೋಮ್ ದವಳಗಿರಿ ಬಡಾವಣೆಯಿಂದ, ಕೆ ಎಂ ಪವಿತ್ರ ಮಹಂತೇಶ್ ನಂದೀಶ್ ನವೀನ್ ತಮಟಗಲ್ಲು ರಸ್ತೆ ಇಲ್ಲಿಂದ, ಇಂದ್ರಜಿತ್ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಹಾಗೆ ಇವರು ಸಂದೇಶ ಕಳಿಸಿದ್ದಾರೆ, ಶ್ರೀನಿವರದ್ದು ವಿಶ್ವಾಸ ಸವಳಂಗಯಿಂದ, ಹಾಗೆ ಬಿ ಶಂಭುಲಿಂಗನಗೌಡ ಅವರು, ಸಣ್ಣ ಮಲ್ಲಯ್ಯ ಭಾಗ್ಯಮ್ಮ ಪದಿನಾನ ದೇವರಹಟ್ಟಿ ಇಲ್ಲಿಂದ, ಹಾಗೆ ಪಾರಿಜಾತ ರಾಮಪ್ಪ ಶ್ರೇಷ್ಠ ಭರತ್ ರಾಜ್ ಪ್ರತೀಕ್ ಚಿತ್ರದುರ್ಗದಿಂದ, ನಾಗಭೂಷಣ ಸ್ವಾಮಿ ಹೆಚ್ ಸಾಲೂರು ಶಿಕಾರಿಪುರ ತಾಲೂಕಿನಿಂದ, ಹಾಗೆ ಬ್ರಹ್ಮಾನಂದ ಕಾಮನಭಾವಿ ಬಡಾವಣೆಯಿಂದ, ಮಮತಾ ಭದ್ರಾವತಿಯಿಂದ, ಜೊತೆಗೆ ಕಾವ್ಯಶ್ರೀ ವೆಂಕಟೇಶ್ ಕೇಬಲ್ ಆಪರೇಟರ್ ಕರುವೀಟ್ನ ಕಟ್ಟೆ ಸರ್ಕಲ್ ಇಲ್ಲಿಂದ, ಜೊತೆಗೆ ಭೀಮ ಸಮುದ್ರದ ಶಿವಗಂಗಮ್ಮ ನಿವೃತ್ತ ಶಿಕ್ಷಕರು ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇವಿಷ್ಟು ನಮ್ಮ ಕೇಳುಗರು ನಾನು ಕೇಳಿಸಿದಂತಹ ಕಾಲಾವಕಾಶ ಅವಧಿಯಲ್ಲಿ ಕಳಿಸಿದಂತಹ ಸಂದೇಶಗಳು. ಜೊತೆಗೆ ಎಲ್ಲರೂ ಸಹ ಶುಭೋದಯಗಳನ್ನು ತಿಳಿಸಿದರೆ, ಪ್ರತಿಯೊಬ್ಬರಿಗೂ ಸಹ ಶುಭೋದಯಗಳನ್ನು ತಿಳಿಸ್ತಾ ಒಂದು ಗೀತೆಯನ್ನು ಕೇಳಿಸ್ತೀನಿ, ಬಳಿಕ ನಾನು ಆ ಪ್ರಶ್ನೆಗೆ ಉತ್ತರವನ್ನು ನೀಡ್ತೇನೆ ಅಂತ ಹೇಳ್ತಾ ಇದೀಗ ಒಂದು ಗೀತೆ.

ಕೇಳಿದ್ರೆ ನಾನು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಏನು ಅಂತ ತಿಳಿಸುವ ಸಮಯ ಇದೀಗ. ನಾನು ಕೇಳಿದಂತಹದ್ದು, ತಿರುಪತಿ ತಿಮ್ಮಪ್ಪನ ದೇಗುಲ ಸಮುದ್ರ ಮಟ್ಟದಿಂದ ಎಷ್ಟು ಅಡಿ ಎತ್ತರದಲ್ಲಿದೆ ಎಂಬುದಾಗಿತ್ತು. ಅದಕ್ಕೆ ಸರಿಯಾದ ಉತ್ತರ 3,200 ಅಡಿ ಎತ್ತರದಲ್ಲಿದೆ. ಹೌದು ಸ್ನೇಹಿತರೆ, ತಿರುಪತಿ ತಿಮ್ಮಪ್ಪನ ದೇವಾಲಯವು ಸಮುದ್ರ ಮಟ್ಟದಿಂದ ಸುಮಾರು 3,200 ಅಡಿ ಎತ್ತರದಲ್ಲಿದೆ. 7 ಬೆಟ್ಟಗಳ ಮೇಲೆ ನೆಲೆಗೊಂಡಿರುವಂತಹ ಈ ದೇಗುಲವನ್ನು ಆದಿಕೇಶವನ 7 ತಲೆಗಳನ್ನು ಸಂಕೇತಿಸುತ್ತದೆ ಅಂತಲೂ ಸಹ ಕರೆಯಲಾಗುತ್ತೆ. ಸಪ್ತಗಿರಿ ವಾಸ ತಿರುಪತಿ ತಿಮ್ಮಪ್ಪ ಅಂತ ನಾವು ಕರಿತೇವೆ. ಇದು ನಾನು ಕೇಳಿದಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು. ಜೊತೆಗೆ ಈ ಒಂದು ಪ್ರಶ್ನೆಗೆ ಉತ್ತರಿಸಿದಂತಹ ಎಲ್ಲ ಕೇಳುಗರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗ್ತಾ ಇದ್ದಾವೆ. ಎಫ್ಎಂ ಸಮಯ ಈಗ ಸರಿಯಾಗಿ 8:30:20. ಇದೀಗ ಚಿತ್ರಗೀತೆಗಳು ಮುಂದುವರಿಯುತ್ತವೆ. ಪ್ರಿಯ ಕೇಳುಗರೆ, ಈ ಹೊತ್ತಿನ ಚಿತ್ರಗೀತೆಗಳಲ್ಲಿ ಒಂದು ವಿಶೇಷ ಮಾಹಿತಿಯನ್ನು ಹೊತ್ತು ತಂದಿದ್ದೇನೆ. ಅದು ಯಾವುದು ಅಂತ ನಿಮಗೀಗ ಒಂದು ಕುತೂಹಲ ಬರ್ತಾ ಇದೆಯಾ? ನಿಮ್ಮ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸ್ತೀನಿ ಕೇಳುಗರೆ. ಏನು ಅಂತಂದರೆ, ಒಂದು ಆಲೋಚಿಸಿ, ವಿಶ್ವದ ಅತ್ಯಂತ ದುಬಾರಿ ವಸ್ತು ಯಾವುದು ಅಂತ. ವಿಶ್ವದ ದುಬಾರಿ ವಸ್ತುವಿನ ಬಗ್ಗೆ ನಾನು ಇಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾದರೆ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ, ಅಲ್ಲಿವರೆಗೂ ಹಾಗೆ ಸುಮ್ಮನೆ ಯೋಚಿಸ್ತಾ ಇರಿ, ವಿಶ್ವದ ದುಬಾರಿ ವಸ್ತು ಯಾವುದಿರ್ಬೋದು ಅಂತ. ಅದ್ರ ಬಗ್ಗೆ ನಾನು ಕೆಲವು ಕುತೂಹಲಕಾರಿ ಸಂಗತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ತಯಾರಾಗಿ ಅಲ್ಲಿವರೆಗೂ ಯಾವುದದು ಅಂತ ಯೋಚಿಸ್ತಾ ಇರಿ. ಪ್ರಾರಂಭದಲ್ಲಿ ಒಂದು ಗೀತೆಯನ್ನು ಕೇಳಿಸ್ತೀನಿ, ಮಳೆ ಬರಲಿ ಮಂಜು ಇರಲಿ ಚಿತ್ರದ ಗೀತೆ ಇದು, ಕೇಳಿ ಬರೋಣ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ಇರುವಂತಹ ಈ ಗೀತೆಗೆ ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠವಿದೆ. ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ಮನೋಮೂರ್ತಿಯವರು.

ಕೇಳಿದ್ರೆ ಒಂದು ವಿಷಯದ ಬಗ್ಗೆ ನಿಮ್ಗೆ ಒಂದು ಕುತೂಹಲನ ಓರೆ ಹಚ್ಚುವಂತಹ ವಿಷಯವನ್ನ ತಿಳಿಸಿದ್ದೆ. ಯಾವುದು ಅಂತ ಯೋಚಿಸಿದ್ರ, ವಿಶ್ವದ ಅತ್ಯಂತ ದುಬಾರಿ ವಸ್ತು ಯಾವುದು ಅಂತ ಕೇಳಿದ್ದೆ. ಈಗಾಗಲೇ ನಿಮ್ಗೇನಾದ್ರೂ ಪ್ರಶ್ನೆಗೆ ಉತ್ತರ ಹೊಳ್ದಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ವಿವೇಚನೆಗೆ ನಿಲುಕುವಂಥದ್ದು ಇದು. ಹೌದು, ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಸಮಯದ ಬಗ್ಗೆ ಮಾತಾಡ್ತಿದ್ದೀನಿ ಕೇಳುಗರೆ. ಹೌದಲ್ವಾ, ನಾವು ಏನನ್ನ ಬೇಕಾದ್ರೂ ಕೊಟ್ಟು ಕೊಂಡ್ಕೊಳ್ಬಹುದು, ಆದ್ರೆ ಸಮಯನ ಕೊಂಡ್ಕೊಳಕ್ಕಾಗಲ್ಲ. ಇರೋ ಸಮಯನ ಸದುಪಯೋಗ ಮಾತ್ರ ನಾವು ಪಡಗೊಳಿಸ್ಕೊಳ್ಬೇಕು. ಹಾಗಾಗಿ ಒಮ್ಮೆ ಕಳೆದು ಹೋದಂತಹ ಸಮಯ ಮತ್ತೆ ನಮ್ಗೆ ಯಾವತ್ತೂ ಸಿಗೋದಿಲ್ಲ. ಹೀಗಾಗಿ ಸಮಯ ವಿಶ್ವದ ಅತ್ಯಂತ ದುಬಾರಿ ವಸ್ತು ಅಂತಾನೆ ಹೇಳ್ಬೋದು, ಜೀವನದ ಅತ್ಯಂತ ದುಬಾರಿ ವಸ್ತು ಅಂತಾನೆ ಹೇಳ್ಬೋದು, ಜೀವನದ ಅತ್ಯಂತ ಅಮೂಲ್ಯ ವಸ್ತು ಅಂತಾನೆ ನಾವು ಹೇಳ್ಬೋದು. ಸಮಯದ ಸದ್ಬಳಕೆ ನಾವು ಹೇಗೆ ಮಾಡ್ಕೊಳ್ತೀವಿ, ಹಾಗೆ ನಮ್ಮ ಜೀವನ ರೂಪುಗೊಳ್ಳುತ್ತೆ. ಹಾಗಾಗಿ ವಿಶ್ವದ ಪ್ರತಿಯೊಬ್ಬರೂ ಸಹ ಸಮಯಕ್ಕೆ ನಾವು ಬೆಲೆಯನ್ನ ಕೊಡ್ತೇವೆ. ಹಾಗಾಗಿ ಇಂದಿನ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಸಮಯದ ಬಗ್ಗೆ, ಹಾಗೆ ಸಮಯವನ್ನ ತೋರಿಸುವ ಸಾಧನ ಯಾವ್ದು ಹೇಳಿ? ಸಮಯವನ್ನ ತೋರಿಸುವ ಸಾಧನ ಗಡಿಯಾರ. ಸಮಯ ಹಾಗೂ ಈ ಸಾಧನ ಸಮಯವನ್ನು ತೋರಿಸುವ ಸಾಧನ ಗಡಿಯಾರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ತಾ ಗೀತೆಗಳನ್ನ

ಇತ್ತ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸ್ನೇಹಿತರೆ, ಗಡಿಯಾರ ಇದು ಸಮಯವನ್ನು ಒಂದು ತೋರಿಸುವಂತಹ ಸಾಧನ. ಸಮಯವನ್ನು ಅಳೆಯುವ ಮಾನವನ ಪ್ರಯತ್ನ ಸಾವಿರಾರು ವರ್ಷಗಳ ಹಿಂದಿನದು. ಪ್ರಾಚೀನ ಈಜಿಪ್ಟ್, ಬ್ಯಾಬಿಲೋನ್ ಮತ್ತು ಭಾರತದಲ್ಲಿ ಜನರು ಸೂರ್ಯನ ಚಲನೆ ಹಾಗೂ ನೆರಳಿನ ಆಧಾರದ ಮೇಲೆ ಸಮಯವನ್ನು ಲೆಕ್ಕ ಹಾಕ್ತಿದ್ರು. ಇದರಿಂದಲೇ ನಮಗೆ ಸೂರ್ಯನ ಗಡಿಯಾರ ಉಟ್ಕೊಳ್ತು ಪ್ರಾರಂಭದಲ್ಲಿ. ನಂತರ ನೀರಿನ ಗಡಿಯಾರ, ಮರಳು ಗಡಿಯಾರ ಹಾಗೂ ಮೇಣದ ಬತ್ತಿ ಗಡಿಯಾರ ಬಳಕೆಗೆ ಬಂದವು. ಸುಮಾರು 13ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಮೊದಲ ಯಾಂತ್ರಿಕ ಗಡಿಯಾರ ನಿರ್ಮಾಣ ಆಯಿತು. 17ನೇ ಶತಮಾನದಲ್ಲಿ ವಿಜ್ಞಾನಿ ಕ್ರಿಶ್ಚಿಯನ್ ಹ್ಯೂಗೆನ್ಸ್ ಲೋಲಕ ಅಂದರೆ ಪೆಂಡೋಲಿಯಂ ಗಡಿಯಾರವನ್ನು ಅಭಿವೃದ್ಧಿಪಡಿಸಿದ್ರು. ಅದಾದ ನಂತರ ಸಮಯವನ್ನು ಹೆಚ್ಚು ನಿಖರವಾಗಿ ಅಳೆಯೋದಕ್ಕೆ ಸಾಧ್ಯ ಆಯಿತು. ಯಾವಾಗ ಅಂತಂದರೆ 17ನೇ ಶತಮಾನದಲ್ಲಿ ವಿಜ್ಞಾನಿ ಕ್ರಿಶ್ಚಿಯನ್ ಹ್ಯೂಗೆನ್ಸ್ ಅವರು ಪೆಂಡೋಲಿಯಂ ಗಡಿಯಾರವನ್ನು ಅಭಿವೃದ್ಧಿಪಡಿಸಿದರ ನಂತರ ಸಮಯವನ್ನು ಹೆಚ್ಚು ನಿಖರವಾಗಿ ಅಳೆಯೋದಕ್ಕೆ ಸಾಧ್ಯ ಆಯಿತು. ನಂತರ ಕೈಗಡಿಯಾರಗಳು ಬಂದವು, ಕ್ವಾರ್ಟ್ಸ್ ಗಡಿಯಾರಗಳು ಬಂದವು. ಇಂದು ಸ್ಮಾರ್ಟ್ ವಾಚ್ಗಳವರೆಗೂ ಗಡಿಯಾರಗಳ ಬೆಳವಣಿಗೆ ಕಂಡಿದೆ. ಇದು ಗಡಿಯಾರದ ಹುಟ್ಟಿನ ಬಗೆಗೆ ಒಂದಿಷ್ಟು ಸಂಕ್ಷಿಪ್ತ ಕಿರು ಮಾಹಿತಿ. ಮಾಹಿತಿಯನ್ನು ಮುಂದುವರಿಸ್ತೀನಿ. ಇದೀಗ ಒಂದು ಗೀತೆಯನ್ನು ಕೇಳಿ ಬರೋಣ. ಮನಸಾರೆ ಚಿತ್ರದ ಗೀತೆ ಇದು, ಕೇಳೋಣ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಸಾಹಿತ್ಯ, ಜಯಂತ್ ಕಾಯ್ಕಿಣಿ.

ಕೇಳಿದರೆ ಮಧುರವಾದ ಗೀತೆಗಳೊಂದಿಗೆ ಸಮಯದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ರಿ. ಗಡಿಯಾರದ ಬಗ್ಗೆ ಈಗಾಗಲೇ, ಅದರ ಹುಟ್ಟು ಹೇಗಾಯ್ತು, ಯಾವ ರೀತಿ ಗಡಿಯಾರ ಆವಿಷ್ಕಾರಗೊಳ್ತು ಅನ್ನೋ ವಿಚಾರದ ಬಗ್ಗೆ ಒಂದಿಷ್ಟು ಕಿರು ಮಾಹಿತಿಯನ್ನ ತಿಳ್ಕೊಂಡ್ರಿ. ಇದೀಗ ಸಮಯವನ್ನ ಹೇಗೆ ಅಳೆಯಲಾಗುತ್ತೆ ಮತ್ತು ವಿಶ್ವದ ವಿವಿಧ ಭಾಗಗಳಲ್ಲಿ ಸಮಯದ ಒಂದು ವೇಳೆ ಏನಾಗಿರುತ್ತೆ, ಯಾವ ಬದಲಾವಣೆ ಹೊಂದಿರುತ್ತೆ ಎನ್ನುವ ವಿಚಾರವನ್ನ ಈಗ ತಿಳಿಸ್ತೇನೆ. ಭೂಮಿಯು ತನ್ನ ಅಕ್ಷದ ಮೇಲೆ ಸುಮಾರು 24 ಗಂಟೆಗಳಲ್ಲಿ ಒಂದು ಸುತ್ತು ತಿರುಗುವುದರಿಂದ ಪ್ರಪಂಚದ ಎಲ್ಲೆಡೆ ಒಂದೇ ಸಮಯ ಇರೋದಿಲ್ಲ. ಈ ಕಾರಣದಿಂದ ವಿಶ್ವವನ್ನ ನಾವು ಹಲವು ಸಮಯ ವಲಯಗಳಾಗಿ ಅಂದರೆ ಟೈಮ್ ಝೋನ್ಗಳಾಗಿ ವಿಂಗಡಿಸಲಾಗಿದೆ. ಭಾರತವು ಭಾರತೀಯ ಪ್ರಮಾಣಿತ ವೇಳೆ ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಐ ಎಸ್ ಟಿ ಅಂತಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮನ್ನು ಅನುಸರಿಸುತ್ತೆ. ಇದು ಗ್ರೀನ್ವಿಚ್ ಸಮಯಕ್ಕಿಂತ 5:30 ಮುಂದಿರೋದನ್ನು ನಾವು ಗಮನಿಸಬೇಕು. ಅಂದರೆ ಯು ಟಿ ಸಿ ಪ್ಲಸ್ 5:30 ಅಂದರೆ 5:30 ಗ್ರೀನ್ವಿಚ್ ರೇಖೆಗಿಂತ ನಾವು ಮುಂದಿದ್ದೀವಿ ಅಂತ. ಗ್ರೀನ್ವಿಚ್ ರೇಖೆಯನ್ನು ವಿಶ್ವದ ಸಮಯದ ಮೂಲ ಬಿಂದುವಾಗಿ ನಾವು ಪರಿಗಣಿಸಲಾಗುತ್ತೆ ಇಲ್ಲಿ. ಇದು ಸಮಯದ ಬಗ್ಗೆ ಮಾಹಿತಿ ಆಯಿತು. ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ತೀನಿ. ಇದೀಗ ಒಂದು ಚಿತ್ರಗೀತೆ, ಮನಸ್ಸೆಲ್ಲ ನೀನೆ ಚಿತ್ರದಿಂದ ವಿ ಮನೋಹರ್ ಅವರ ಸಾಹಿತ್ಯ ಇರುವಂತಹ ಗೀತೆಗೆ ರಾಜೇಶ್ ಹಾಗೂ ಸ್ವರ್ಣಲತಾ ಅವರ ಕಂಠಸಿರಿ ಇದೆ. ರಾಗ ಸಂಯೋಜನೆ ರವಿರಾಜ್.

ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ ಈ ಸಮಯದ ಬಗ್ಗೆ ಮಾಹಿತಿಯನ್ನ. ನಾನು ಹೇಳಿದೆ ಒಂದು ಸಮಯದ ಮೂಲ ಬಿಂದು ಅಂತ ನಾವು ಯಾವುದನ್ನ ಗಮನಿಸ್ತೀವಿ ಅಂತಂತಂದ್ರೆ ಗ್ರೀನ್ವಿಚ್ ರೇಖೆ ಅಂತ ಏನ್ ಕರಿತೀವಿ ಅಲ್ಲಿನ ನಾವು ಬಿಂದುವನ್ನ ನಾವು ಮೂಲ ಬಿಂದು, ವಿಶ್ವ ಸಮಯದ ಮೂಲ ಬಿಂದು ಅಂತ ನಾವು ಕರಿತೇವೆ. ಹಾಗಾದ್ರೆ ಒಂದು ವ್ಯತ್ಯಾಸವನ್ನ ಹಾಗಾದ್ರೆ ಅದಕ್ಕೊಂದು ಹೋಲಿಕೆ ಮಾಡಿ ನೋಡೋದಾದ್ರೆ ಲಂಡನ್ ಅಲ್ಲಿ ಬೆಳಗ್ಗೆ 6 ಗಂಟೆ ಆಗಿದ್ರೆ ಭಾರತದಲ್ಲಿ ಸುಮಾರು 11:30 ಆಗಿರುತ್ತೆ. ಅಂದ್ರೆ ಈ ಹೋಲಿಕೆಯಲ್ಲಿ ಗ್ರೀನ್ವಿಚ್ ರೇಖೆಯಿಂದ ಭಾರತದ ಸಮಯ ಇಷ್ಟು ವ್ಯತ್ಯಾಸ ಆಗುತ್ತೆ ಅಂತ. ಅಂದ್ರೆ ಬೆಳಗ್ಗೆ 6 ಗಂಟೆ ಆಗಿದ್ರೆ ನಮ್ಗೆ ಇಲ್ಲಿ 11:30 ಆಗಿರುತ್ತೆ ಅಂತ. ಹಾಗೆ ಜಪಾನ್ ಭಾರತಕ್ಕಿಂತ ಸುಮಾರು 3:30 ಮುಂದಿರುತ್ತೆ. ಹಾಗೆ ಅಮೆರಿಕದ ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ಸಮಯ ವಲಯಗಳಿರೋದ್ರಿಂದ ಅಲ್ಲಿಯೂ ಸಹ ಒಂದೇ ಸಮಯ ಇರೋದಿಲ್ಲ. ಹೀಗೆ ಪ್ರಪಂಚದ ವಿಶಾಲವಾಗಿರೋದ್ರಿಂದ, ಅದು ತನ್ನ ಅಕ್ಷದಲ್ಲಿ ಸುತ್ತೋದ್ರಿಂದ ಬೇರೆ ಎಲ್ಲ ಪ್ರದೇಶಗಳಲ್ಲಿಯೂ ಸಹ ಒಂದೇ ತೆರನಾಗಿ ಸಮಯ ಇರೋದಿಲ್ಲ ಅಂತ. ಅಷ್ಟೆಲ್ಲ ಯಾಕೆ ಸ್ನೇಹಿತರೆ, ಇದೇ ನಮ್ಮ ಭಾರತದಲ್ಲಿ ಈಶಾನ್ಯ ರಾಜ್ಯಗಳಿಗೆ ಹೋದ್ರೆ ನೀವು ಬಹಳಷ್ಟು ಸಮಯದ ವ್ಯತ್ಯಾಸವನ್ನ, ಬದಲಾವಣೆಯನ್ನ ನೋಡ್ತೀರಿ. ನಮ್ಮ ಈಗ ಕರ್ನಾಟಕದಲ್ಲಿ ಬೆಳಗ್ಗೆ 6 ಗಂಟೆಗೆ ಆಗುವಂತಹ ಬೆಳಕು ಅಸ್ಸಾಂ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ 4:30 ಅಥವಾ 5 ಗಂಟೆ ಹೊತ್ತಿಗೆ ಆ ಬೆಳಕನ್ನ ಅಲ್ಲಿ ನೋಡ್ತಾರೆ. ಹೀಗೆ ಸಮಯದ ಬದಲಾವಣೆ ಒಂದು ಪ್ರದೇಶಕ್ಕಿಂತ ಮತ್ತೊಂದಕ್ಕೆ ಭಿನ್ನವಾಗಿರುತ್ತೆ ಅಂತಕ್ಕಂಥದ್ದು. ಹಾಗೆ ಇಂದಿನ ದಿನಗಳಲ್ಲಿ ಮೊಬೈಲ್, ಕಂಪ್ಯೂಟರ್, ಉಪಗ್ರಹಗಳು ಹಾಗೂ ಇಂಟರ್ನೆಟ್ ವ್ಯವಸ್ಥೆಗಳು ಈ ಸಮಯ ವಲಯಗಳ ಆಧಾರದ ಮೇಲೆಯೇ ಕಾರ್ಯನಿರ್ವಹಿಸುವಂಥದ್ದು. ವಿಮಾನಯಾನ, ರೈಲು ಸಂಚಾರ, ಬ್ಯಾಂಕಿಂಗ್, ಅಂತಾರಾಷ್ಟ್ರೀಯ ವ್ಯಾಪಾರ ಹಾಗೂ ಆನ್ಲೈನ್ ಸಭೆಗಳಲ್ಲಿ ಸಮಯದ ನಿಖರತೆ ಅತ್ಯಂತ ಮುಖ್ಯ. ಹಾಗಾಗಿ ಗಡಿಯಾರವು ಕೇವಲ ಸಮಯವನ್ನು ತೋರಿಸುವ ಸಾಧನ ಅಲ್ಲ, ಅದು ಶಿಸ್ತು, ಸಮಯ ಪಾಲನೆ, ಜವಾಬ್ದಾರಿ ಮತ್ತು ಯಶಸ್ಸಿನ ಸಂಕೇತ ಅಂತಲೇ ನಾವು

ಹೇಳ್ಬೋದು. ಸಮಯವನ್ನ ಗೌರವಿಸುವ ವ್ಯಕ್ತಿ ಜೀವನದಲ್ಲಿ ಹೆಚ್ಚಿನ ಸಾಧನೆ ಮಾಡ್ತಾನೆ. ಕಳೆದು ಹೋದ ಹಣವನ್ನ ಮತ್ತೆ ಸಂಪಾದನೆ ಮಾಡಬಹುದು, ಆದ್ರೆ ಕಳೆದು ಹೋದ ಸಮಯವನ್ನ ಎಂದೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಹಾಗಾಗಿ ಪ್ರತಿಯೊಂದು ಕ್ಷಣವನ್ನ ಸದುಪಯೋಗ ಪಡಿಸಿಕೊಳ್ಳೋಣ, ಆನಂದದಿಂದಿರೋಣ. ಹೀಗೆ ಹೇಳ್ತಾ ಈ ಕಾರ್ಯಕ್ರಮದ ಈ ಒಂದು ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಗೀತೆ, ಆರಾಧನೆ ಚಿತ್ರದಿಂದ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಮಯ ಈಗ ಸರಿಯಾಗಿ 9:55. ಇದೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
2: ಬೆಳಗ್ಗೆ 11:00

0: ಮೂವತ್ತು ನಿಮಿಷಕ್ಕೆ ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
4: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
2: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
0: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ನಮ್ಮ ನಿಲಯದಿಂದ ನೇರ ಫೋನಿನ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು. ಈ ಕಾರ್ಯಕ್ರಮದಲ್ಲಿ ಸಮಯದ ಸದುಪಯೋಗದ ಕುರಿತು ಮಾತನಾಡೋಣ. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ನಿಲಯದ ಫೋನ್ ಸಂಖ್ಯೆಗಳಿಗೆ ಕರೆ ಮಾಡಬೇಕು. ನಮ್ಮ ನಿಲಯದ ಫೋನ್ ಸಂಖ್ಯೆಗಳು ಹೀಗಿವೆ: 9444826073 ಹಾಗೂ ಮತ್ತೊಂದು ಸಂಖ್ಯೆ 9141970222. ಈ ಸಂಖ್ಯೆಗೆ ಕರೆ ಮಾಡಿ ಸಮಯದ ಸದ್ಬಳಕೆ ಬಗ್ಗೆ, ಸದುಪಯೋಗದ ಬಗ್ಗೆ ಒಂದಿಷ್ಟು ಮಾತನಾಡೋಣ ಅಂತ ಹೇಳ್ತಾ, ಮತ್ತೆ ತಡ ನೆನ್ಪಿಟ್ಕೊಳ್ಳಿ, 10 ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಜೊತೆ.
5: ಮಂಗಲ ಭವನ ಮಂಗಲ ಹಾರಿ ಪ್ರಭು ಸುದರ್ಶನ.
6: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೆ ಶುಕ್ರವಾರ ಸುಬಹ 7 ಔರ್ ದೊಪಹರ್ 12:30 ಡಿಡಿ ನ್ಯಾಷನಲ್ ಆರ್ ವೇವ್ಸ್ ಒಟಿಟಿ ಪರ್.
0: ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ ಸರಿಯಾಗಿ 9:25. ಇದೀಗ ಕಾರ್ಯಕ್ರಮ ನಲ್ನುಡಿ ಬದಿಗೊಂದು ಹಿತ ನುಡಿ ನಡೆಸಿಕೊಡುತ್ತಾರೆ ಇಸ್ಮಾಯಿಲ್.
7: ನಲ್ನುಡಿ ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
8: ಕುತೂಹಲ ಎನ್ನುವುದು ಮನುಷ್ಯನ ಸಹಜ ಪ್ರವೃತ್ತಿ. ಯಾಕೆ, ಏನು, ಹೇಗೆ ಎಂಬ ಪ್ರಶ್ನೆಗಳೊಂದಿಗೆ ಆತನು ಸೂರ್ಯೋದಯವನ್ನು ನೋಡುತ್ತಾನೆ. ಚಂದ್ರನಲ್ಲೂ ಅಂತ ಪ್ರಶ್ನೆಗಳನ್ನೇ ಕೇಳುತ್ತಾನೆ ಮನುಷ್ಯ. ಸೂರ್ಯ, ಚಂದ್ರ, ಭೂಮಿ, ಆಕಾಶ ಇವೆಲ್ಲ ಪ್ರಕೃತಿಯ ಕೌತುಕಗಳು ಎಂಬ ಭಾವನೆ ನಮ್ಮದು. ಇಂದಿನ ವಿಜ್ಞಾನ ತಂತ್ರಜ್ಞಾನದ ದಿನಗಳಲ್ಲಿ ಮನುಷ್ಯ ಹೆಚ್ಚಿನ ಅನ್ವೇಷಣೆ ಆವಿಷ್ಕಾರಗಳಿಗೆ ತನ್ನನ್ನು ತೆರೆದುಕೊಂಡು ಪ್ರಕೃತಿ ಸಹಜವಾದ ವಾಸ್ತವಿಕತೆಯೊಂದಿಗೆ ಬದುಕಬೇಕು. ದಿನದ 24 ಮನುಷ್ಯ ಒಂದಲ್ಲ ಒಂದು ಕಾರಣಕ್ಕೆ ಕುತೂಹಲಿಯಾಗಿ ಇರುತ್ತಾನೆ. ಸೂರ್ಯ, ಚಂದ್ರ, ನಕ್ಷತ್ರ, ಬೆಂಕಿ ಇವೆಲ್ಲವೂ ದೇವಶಕ್ತಿ ಅಥವಾ ಅಲೌಕಿಕ ಶಕ್ತಿಗಳ ಸೃಷ್ಟಿ ಎಂಬುದಾಗಿ ಭಾವಿಸಿಕೊಂಡಿದ್ದ ಮನುಷ್ಯ ಚಂದ್ರನ ಮೇಲೆ, ಬಾಹ್ಯಾಕಾಶದ ಮೇಲೆ ಹೆಜ್ಜೆಗಳನ್ನು ಊರುತ್ತಾನೆ, ಬಾವುಟಗಳನ್ನು ಹಾರಿಸುತ್ತಾನೆ. ಇವೆಲ್ಲವೂ ಮನುಷ್ಯನಲ್ಲಿ ಮೂಡಿದ ವೈಜ್ಞಾನಿಕ ಮನೋಭಾವದ ಪ್ರತಿಬಿಂಬಗಳು ಎಂದರೆ ತಪ್ಪಾಗಲಾರದು. ವೈಜ್ಞಾನಿಕ ಮನೋಭಾವವೆಂದರೆ ತಾರ್ಕಿಕ ಚಿಂತನೆ, ಅನುಭವ ಹಾಗೂ ಪರಿಶೀಲನೆ ಆಧಾರದ ಮೇಲೆ ಸ್ವೀಕರಿಸುವ ದೃಢ ನಿರ್ಧಾರ. ಮೂಢನಂಬಿಕೆ, ಅಂಧವಿಶ್ವಾಸ, ಅಪಪ್ರಚಾರ, ಕುತಂತ್ರಗಳ ಮೂಲಕ ಮನುಷ್ಯ ತನ್ನನ್ನು ಮಿತಿಗೊಳಿಸುತ್ತಾನೆ. ಇವೆಲ್ಲವನ್ನು ತಳ್ಳಿಹಾಕಿ ಸತ್ಯವನ್ನು ಹುಡುಕುವ ದೃಷ್ಟಿಕೋನ ಮನುಷ್ಯನಿಗೆ ಬಹಳ ಮುಖ್ಯವಾದುದು. ಮಾರಣಾಂತಿಕ ಕಾಯಿಲೆಗಳನ್ನು ಹೊಂದಿರುವ ಮನುಷ್ಯ ಉತ್ತಮ ಮಟ್ಟದ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯುವುದರ ಬದಲು ಮಾಟ ಮಂತ್ರವಾದಿಗಳಲ್ಲಿಗೆ ಹೋಗಿ ಅಪಾರವಾದ ನೋವು ನಷ್ಟಗಳನ್ನು ಅನುಭವಿಸುತ್ತಾನೆ. ದೈವ ದೇವರುಗಳಿಗೆ ಹರಕೆ ಹೇಳಿ ಕೊನೆಗೆ ಯಾವುದೂ ಪ್ರಯೋಜನಕ್ಕೆ ಬಾರದಿರುವಾಗ ವೈದ್ಯರಲ್ಲಿಗೆ ಬಂದು ಚಿಕಿತ್ಸೆ ಪಡೆದು ಗುಣಮುಖನಾಗುತ್ತಾನೆ. ವಿಜ್ಞಾನದ ಮಹತ್ವವನ್ನು ಅರಿತು ಮನುಷ್ಯ ತನ್ನ ಬದುಕಿನ ವಿವಿಧ ರಂಗಗಳಲ್ಲಿ ತೊಡಗಿಸಿಕೊಂಡರೆ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಬೆಳೆಯಲು ಸಾಧ್ಯ. ಪ್ರಶ್ನಾತ್ಮಕ ದೃಷ್ಟಿ, ದೃಢ ನಿರ್ಧಾರ, ವಿವೇಚನಾ ಶಕ್ತಿ, ಮುಕ್ತ ಮನಸ್ಸು, ಮೂಢ ನಂಬಿಕೆ, ಅಂಧಶ್ರದ್ಧೆಗಳ ವಿರುದ್ಧ ಪ್ರತಿರೋಧ, ಇಂತಹ ವಿಚಾರಗಳಲ್ಲಿ ಮನುಷ್ಯ ತನ್ನನ್ನು ತೊಡಗಿಸಿಕೊಳ್ಳುವುದನ್ನು ನಾನು ಹೆಚ್ಚು ಇಷ್ಟಪಡುತ್ತೇನೆ. ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ

0: ಸಂಶೋಧನಾ ಮನೋಭಾವವನ್ನು ಬೆಳೆಸುವಂತಹ ವಾತಾವರಣ ನಿರ್ಮಾಣವಾಗಬೇಕು. ಆರೋಗ್ಯ ಜಾಗೃತಿ ಮೂಡಿಸಲು ಅಂಧವಿಶ್ವಾಸದಿಂದ ದೂರವಿರಿಸಿ ಉತ್ತಮ ವೈಜ್ಞಾನಿಕ ವಿಧಾನದ ಚಿಕಿತ್ಸೆ ದೊರಕುವಂತಾಗಬೇಕು. ಹಾಗೆಯೇ ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನದ ಅಳವಡಿಕೆ, ಉದ್ಯಮ ರಂಗದಲ್ಲಿ ವೈಜ್ಞಾನಿಕ ಮನೋಭಾವದ ಆವಿಷ್ಕಾರಗಳೇ ಸಾಮಾಜಿಕ ಜೀವನದಲ್ಲಿ ಅಂಧಶ್ರದ್ಧೆಗಳ ವಿರುದ್ಧ ಸಮಾನತೆ ಸಹಿಷ್ಣುತೆಯ ಮನೋಭಾವ ಬೆಳೆಯಬೇಕು. ವಿಜ್ಞಾನ ಜನರಲ್ಲಿ ಧೈರ್ಯವನ್ನು ತುಂಬುತ್ತದೆ. ಮನುಷ್ಯ ಹೆಚ್ಚು ದೃಢ ವ್ಯಕ್ತಿತ್ವವನ್ನು ಹೊಂದುತ್ತಾನೆ. ನಮ್ಮ ದೇಶದ ಸಂವಿಧಾನವೇ ವೈಜ್ಞಾನಿಕ ಮನೋಭಾವವನ್ನು ನಾಗರಿಕರಲ್ಲಿ ವಿಸ್ತರಿಸುವ ಅವಕಾಶವನ್ನು ಕಲ್ಪಿಸಿದೆ. ಸಮಾಜದ ಪ್ರತಿಯೊಂದು ಜೀವರಾಶಿಗಳಿಗೂ ಬದುಕುವ ಹಕ್ಕಿದೆ. ನಾವು ಕೆಲವೊಂದು ಆರಾಧನೆಗಳಿಗಾಗಿ ಪ್ರಾಣಿಗಳನ್ನು ಬಲಿ ಕೊಡುವುದು, ಅವುಗಳ ರಕ್ತವನ್ನು ದೈವಾರಾಧನೆಗೆ ಮೀಸಲಿರಿಸುವುದು, ಮಾಂಸವನ್ನು ಸಂಬಂಧಿಸಿದವರೇ ತಿಂದು ತೇಗುವುದು, ಇದರಿಂದ ನಾಡಿಗೆ ಸುಭಿಕ್ಷೆ ದೊರಕುತ್ತದೆ ಎಂಬ ರಾಕ್ಷಸಿ ಸ್ವಭಾವ, ಅಂಧಶ್ರದ್ಧೆ, ಮೂಢನಂಬಿಕೆಗಳಿಂದ ನಾವು ಖಂಡಿತ ಹೊರಬರಬೇಕಾಗಿದೆ. ಇದು 21ನೇ ಶತಮಾನ. ವಿಜ್ಞಾನ, ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬುದ್ಧಿಮತ್ತೆಯ ಕಾಲ ಇದು. ಇಲ್ಲಿ ವಾಸ್ತವಿಕ ಸತ್ಯದ ಪಾರುಪತ್ಯವೇ ನಡೆಯಬೇಕು. ನಾಗರಿಕ ಸಮಾಜ ಎಚ್ಚೆತ್ತುಕೊಂಡು ತನ್ನನ್ನು ಮತ್ತು ಹುಟ್ಟಿ ಬೆಳೆಯುತ್ತಿರುವ ನಾಡು ದೇಶವನ್ನು ಮೂಢನಂಬಿಕೆಗಳಿಂದ ರಕ್ಷಿಸಬೇಕಾದ ಕಾಲವಿದು. ವಿಜ್ಞಾನದ ಸದುದ್ದೇಶ, ಬಳಕೆ, ಪ್ರಯೋಜನ ಇವೆಲ್ಲವನ್ನು ನಮ್ಮ ಪ್ರಬಲ ಶಕ್ತಿಯಾಗಿ ಸ್ವೀಕರಿಸಬೇಕು. ವಿಜ್ಞಾನವನ್ನು ಬದುಕನ್ನು ಕಟ್ಟಿಕೊಳ್ಳುವ ಮನುಷ್ಯರು ನಾಡಿನ ನಿಜವಾದ ಆಸ್ತಿಯಾಗುತ್ತಾರೆ. ವಿಜ್ಞಾನ ನಿಂತ ನೀರಲ್ಲ, ಹರಿಯುತ್ತಲೇ ಇರುತ್ತೆ. ಹೊಸ ಹೊಸ ರೂಪವನ್ನು ತಾಳಿ ನಾಡನ್ನು ಜಗತ್ತಿಗೆ ಪರಿಚಯಿಸುವ ವಾಹಕವಾಗುತ್ತದೆ. ಇದುವೇ ವಿಜ್ಞಾನದ ಅರಿವು, ವೈಜ್ಞಾನಿಕ ಮನೋಭಾವ. ಇದೇ ನಾವು ಗೌರವಿಸಬೇಕಾದಂಥ ವಿಚಾರ.
1: ನಲ್ನುಡಿ ಬದುಕಿಗೊಂದು ಹಿತನುಡಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದವರು ಎನ್ ಇಸ್ಮಾಯಿಲ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಕಾಮನಬಿಲ್ಲು ಕಾರ್ಯಕ್ರಮ ಮೂಡಿಬರುವುದು.

0: ಕಾಮನಬಿಲ್ಲು. ಏಳು ಬಣ್ಣಗಳು ಕಾಮನಬಿಲ್ಲಿಗೆ, ಕಾಮನಬಿಲ್ಲು ಕಾರ್ಯಕ್ರಮಕ್ಕೆ ವಿವಿಧ ಗೀತೆಗಳ ಬಣ್ಣಗಳು. ಹೌದು ಸ್ನೇಹಿತರೆ, ವಿವಿಧ ಪ್ರಕಾರ ಗೀತೆಗಳ ಕಾರ್ಯಕ್ರಮ, ಅದುವೇ ಕಾಮನಬಿಲ್ಲು. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ ಕೇಳ್ತೀರಿ, ಜನಪದ ಗೀತೆ ಕೇಳ್ತೀರಿ, ಕನ್ನಡ ಚಿತ್ರಗೀತೆ ಹಾಗೂ ಹಿಂದಿ ಚಿತ್ರಗೀತೆಗಳ ಎಲ್ಲ ಪ್ರಕಾರದ ಗೀತೆಗಳ ಒಳಗೊಂಡಂತಹ ವೈವಿಧ್ಯಮಯ ಕಾರ್ಯಕ್ರಮ ಇದು. ಕೇಳೋಣ ಕನ್ನಡ ಕಾಮನಬಿಲ್ಲು. ಒಂದು ಜಾಹೀರಾತಿನ ನಂತರ.
1: ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೆಳಗರೆ ಕಾಮನಬಿಲ್ಲು ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಕೇಳೋಣ ಸುಮಧುರ ಭಾವಗೀತೆ. ಕುವೆಂಪು ರಚನೆಯ ಭಾವಗೀತೆ ಇದು. ಹಾಡಿದ್ದಾರೆ ರೋಹಿಣಿ ಮೋಹನ್, ಗೀತೆಗೆ ಸಂಗೀತ ನೀಡಿದ್ದಾರೆ ಲೀಲಾವತಿ ಹೆಚ್ ಆರ್.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಈಗ ಕೇಳಿ ಒಂದು ಜನಪದ ಗೀತೆ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ.

ಕೆಳಗರೆ ಕಾಮನ ಬಿಲ್ಲು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ 9:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ನೀವು ಇದುವರೆಗೂ ಪ್ರಸಾರವಾದ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಂದೇಶ ರೂಪದಲ್ಲಿ ಕಳಿಸಬಹುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗೆ ನೀವು ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಬೇಕು. ಸಂಖ್ಯೆ ಹೀಗಿದೆ: 9448640743. ಮತ್ತೊಮ್ಮೆ ತಿಳಿಸ್ತೀನಿ, ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9448640743. ಈ ಸಂಖ್ಯೆಗೆ ಇದುವರೆಗೂ ಪ್ರಸಾರವಾದ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು, ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಾ ನಿಮ್ಮ ಸಂದೇಶಗಳನ್ನು ಸಹ ಓದ್ತೇನೆ. ಇದೀಗ ಮುಂದಿನ ಚಿತ್ರ ಗೇರಾವ್ ಚಿತ್ರದ ಒಂದು ಹಿಂದಿ ಚಿತ್ರಗೀತೆಯನ್ನು ಕೇಳಿ ಬರೋಣ. ದಿಲ್ವಾಲೆ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಪ್ರೀತಮ್, ಹಾಡಿದ್ದಾರೆ ಅರ್ಜಿತ್ ಸಿಂಗ್,

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರುವುದು.

ಕೇಳಿದರೆ ಇದು ನಿಮ್ಮ ನೆಚ್ಚಿನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ಇದುವರೆಗೂ ಬೆಳಗಿನಿಂದ ಇದುವರೆಗೂ ಪ್ರಸಾರವಾದ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ನಿಲಯದ ಫೋನ್ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾಗತ್ತೆ. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ ಹೀಗಿದೆ, 9448640273. ಈ ಸಂಖ್ಯೆಗೆ ಸಂದೇಶಗಳನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ಗೀತೆಯನ್ನು ಕೇಳಿಸ್ತಾ ನಿಮ್ಮ ಸಂದೇಶಗಳನ್ನು ಓದ್ತೇನೆ ಅಂತ ಹೇಳ್ತೇನೆ. ಸ್ನೇಹಿತರೆ, ಈಗಾಗಲೇ ನಮ್ಮ ಕೇಳುಗರು ಅವರ ಅನಿಸಿಕೆ ಅಭಿಪ್ರಾಯ ಕುರಿತಾದ ಸಂದೇಶಗಳನ್ನು ಕಳಿಸಿದ್ದಾರೆ. ಬನ್ನಿ ನೋಡೋಣ ಯಾರು ಎವೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ, ಅವರಿಗೆ ಯಾವ ಕಾರ್ಯಕ್ರಮ ಇಷ್ಟ ಆಯಿತು, ಅವರ ಅನಿಸಿಕೆ ಅಭಿಪ್ರಾಯ ಏನು ಅಂತ ಇದೀಗ ತಿಳಿಯೋಣ. ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ನಿರೂಪಕರಿಗೆ ನಮಸ್ಕಾರಗಳು. ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ ಬಸವರಾಜ ಸ್ವಾಮಿ ಚೇತನ ಮಹಾಲಕ್ಷ್ಮಿ, ರಂಗಸಮುದ್ರ ಪಾವಗಡ ತಾಲೂಕು. ಇಲ್ಲಿಂದ ಧನ್ಯವಾದಗಳು ತಮಗೆ. ಹಾಗೆ ಎಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ಯಾರಿದು ಸಿ ಪೂರ್ಣಚಂದ್ರ ತೇಜಸ್ವಿ, ಡಾಕ್ಟರ್ ಎಂ ಚನ್ನರಾಜು, ಪೂರ್ಣಿಮಾ, ಅರುಣ್ ಕುಮಾರ್, ಹೆಚ್ ಪಿ ಹುಚ್ಚೇಗೌಡ ಕೆಂಪಮ್ಮ, ಇವರು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಹಲಗಾಪುರ ಗ್ರಾಮದಿಂದ ಕಳಿಸ್ತಾ ಇದ್ದಾರೆ. ಇವರು ಚಾಮರಾಜನಗರ ಜಿಲ್ಲೆ ಇಲ್ಲಿಂದ ಕಳಿಸ್ತಾ ಇರೋಂಥದ್ದು. ಅವ್ರು

ಇದ್ದರೆ ಬೆಳಗಿನಿಂದ ನಾವು ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ. ತುಂಬಾ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಎಲ್ಲ ಹಾಡುಗಳನ್ನ ಕೇಳಿದ್ವಿ, ತುಂಬಾ ಆನಂದ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು, ತಮಗೆ ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಶುಭೋದಯ ಮೇಡಮ್, ಬೆಳಗಿನ ಭಕ್ತಿಗೀತೆ ನಮನ ಕಾರ್ಯಕ್ರಮದಲ್ಲಿ ಸೊಗಸಾದ ಭಕ್ತಿಗೀತೆಗಳು ಜೊತೆಗೆ ಮನಕ್ಕೆ ಮುದ ನೀಡಿದ ಭಾವಗೀತೆಗಳು, ಮೆದುಳಿಗೆ ಒಂದಿಷ್ಟು ಕಸರತ್ತು ಕೊಡುವ ಪ್ರಶ್ನೆ ನೀಡಿದ್ರಿ, ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತಾ ಇದ್ರೆ ನೇರ್ಲಗುಂಟಿಯಿಂದ ಚಂದ್ರಿಕಾ ಅವರು, ಧನ್ಯವಾದಗಳು ತಮಗೆ. ಹಾಗೆಯೇ ಜಿ ಎಸ್ ಚಂದನ ತರಳುಬಾಳು ನಗರ ಚಿತ್ರದುರ್ಗದಿಂದ ಎಲ್ಲ ಕಾರ್ಯಕ್ರಮಗಳು ಮನೋಹರವಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಜೊತೆಗೆ ಮನೋಜ್ ಕುಮಾರ್ ಉಪ್ಪಾರ್ ಗೋನೂರು ಬೊಮ್ಮೇನಹಳ್ಳಿಯಿಂದ ಶುಭ ಮುಂಜಾನೆ ತಿಳಿಸ್ತಾ ಇದ್ದಾರೆ. ಅವರು ಚಿತ್ರಗೀತೆಗಳ ಕಾರ್ಯಕ್ರಮ ಸೊಗಸಾಗಿತ್ತು ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದ. ಹಾಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಹಾಗೂ ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಆತ್ಮೀಯ ನಿರೂಪಕರಿಗೆ ನಿರೂಪಕರಾದ ಡಾಕ್ಟರ್ ಸೌಮ್ಯ ಮಂಜುನಾಥ್ ಮೇಡಮ್ ಅವರಿಗೆ ಶುಭ ಮುಂಜಾನೆ ನಮಸ್ಕಾರಗಳು ಅಂತ, ತಮಗೂ ಸಹ ನಮಸ್ಕಾರಗಳು. ಧಾರ್ಮಿಕ ತತ್ವಜ್ಞಾನಿ ಕನ್ಫ್ಯೂಷಿಯಸ್ ಅವರ ಒಂದು ಸೊಗಸಾದ ನುಡಿ ಮಾತಿನೊಂದಿಗೆ ಪ್ರಾರಂಭಿಸಿ ಬೆಳಗಿನ ನಮನ ಕಾರ್ಯಕ್ರಮದಲ್ಲಿ ಆಂಧ್ರಪ್ರದೇಶದ ವಿಜಯವಾಡದಲ್ಲಿರುವ ಶಕ್ತಿಪೀಠದ ಬಗ್ಗೆ ಮಾಹಿತಿ ನೀಡಿದ್ರಿ. ಭಕ್ತಿ ಪ್ರಧಾನ ಗೀತೆಗಳು ಬಹಳ ಚೆನ್ನಾಗಿತ್ತು. ಜೊತೆಗೆ 8:30 ಚಿತ್ರಗೀತೆಗಳಲ್ಲಿ ಸಮಯದ ಮಹತ್ವವನ್ನು ಬಹಳ ಅಚ್ಚುಕಟ್ಟಾಗಿ ತಿಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಹಾಗೆ ನಾಗಭೂಷಣ ಸ್ವಾಮಿ ಹೆಚ್ ಸಾಲೂರು ಶಿಕಾರಿಪುರದಿಂದ ಸಂದೇಶ ಕಳಿಸಿ ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದ ತಮಗೂ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಾ ಅಂತ. ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಅವ್ರು ಹೇಳ್ತಾ ಇದ್ದಾರೆ, ಬಿಸಿ ಬಿಸಿ ಕಾಫಿ ಆಯ್ತಾ? ಕಾಫಿ ಆಯಿತು, ಈಗ ಹೋಗಿ ಕುಡಿಬೇಕು ನಿಮ್ಮ ಜೊತೆಗಿನ ಬೆಳಗಿನ ಪ್ರಸಾರ ಕಾರ್ಯವನ್ನು ಮುಗಿಸಿ. ಹಾಗೆ ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ 8 ಗಂಟೆಯ ಆದಷ್ಟು ಸಂದೇಶವನ್ನು ಚೆನ್ನಾಗಿ ಓದಿದ್ರಿ. ಈ ತಂಪಾದ ಸಮಯದಲ್ಲೂ ಕೂಡ ನಾನು 2 ಸಲ ನೀರು ಕುಡಿದೆ ಮೇಡಮ್, ಅಷ್ಟು ಚೆನ್ನಾಗಿತ್ತು, ಎಲ್ಲ ಹೆಸರುಗಳನ್ನು ಓದಿದ್ರಿ, ಖುಷಿ ಆಯಿತು ಅಂತ ಹೇಳ್ತಿದ್ದಾರೆ. ಜೊತೆಗೆ 8:30 ಸಮಯ ತೋರಿಸುವ ಗಡಿಯಾರದ ಬಗ್ಗೆ ಉತ್ತಮ ಮಾಹಿತಿ ನೀಡಿದ್ರಿ. ಹೌದು, ಸಮಯ ತುಂಬ ಅಮೂಲ್ಯವಾದದ್ದು, ಯಾಕಂದರೆ ನಾವು ಮಾಡಬೇಕಾದ ಕೆಲಸಗಳನ್ನು ಸರಿಯಾದ ಸಮಯಕ್ಕೆ ಮಾಡಬೇಕು, ಇಲ್ವಾದರೆ ಕಳೆದು ಹೋದ ಸಮಯ ಮತ್ತೆ ಬರಲಾರದು. ನಾವು 8 ಗಂಟೆಗೆ ಕಳಿಸ್ಬೇಕಾದ ಸಂದೇಶವನ್ನು 8:30 ಕಳಿಸಿದ್ರೆ ಉಪಯೋಗಕ್ಕೆ ಬರಲ್ಲ ಅಲ್ವೇ. ನಾವು ಬಾಲ್ಯದಲ್ಲಿದ್ದಾಗ ನಮ್ಮ ನೆರಳನ್ನು ನೋಡಿ ಸಮಯ ಕಂಡುಹಿಡಿತಿದ್ವಿ. ನಾವು ಯಾವತ್ತೂ ಮನೆಯಲ್ಲಿರುವ ಗಡಿಯಾರವನ್ನು ಕೆಟ್ಟು ಹೋಗದ ಹಾಗೆ ನೋಡ್ಕೊಳ್ಬೇಕು. ಕೆಟ್ಟು ಹೋದ ಗಡಿಯಾರ ಮನೆಯಲ್ಲಿದ್ದರೆ ನಮ್ಮ ಸಮಯವೂ ಕೂಡ ಕೆಟ್ಟು ಹೋಗುತ್ತೆ ಅಂತ ಅಂತಿದ್ವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಚಿತ್ರಗೀತೆಗಳು ಮನ ಮುಟ್ಟುವಂತೆ ಇದ್ವು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬನ್ನಿ ಮೇಡಮ್ ತಿಂಡಿ ತಿನ್ನೋಣ ಅಂತ ಕರೀತಾ ಇದ್ದಾರೆ. ಮಾವಿನಕಾಯಿ ಚಿತ್ರಾನ್ನ ರೆಡಿ ಇದೆ ಅಂತೆ ಅವ್ರು ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಪ್ರೀತಿಯ ಆಹ್ವಾನಕ್ಕಾಗಿ, ಖಂಡಿತ ಒಮ್ಮೆ ಬಂದು ಜೊತೆಯಲ್ಲಿ ತಿನ್ನಿ ಮಾಡುವ. ಮುಂದಿನ ಸಂದೇಶ ನೋಡೋದು ಈಗ ಅಂತಂದ್ರೆ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಮನ ಕಾರ್ಯಕ್ರಮದಲ್ಲಿ ನೀವು ಪ್ರಸಾರ ಮಾಡಿದ ಎಲ್ಲ ಭಕ್ತಿಗೀತೆಗಳು ತುಂಬಾ ಇಷ್ಟ ಆಯಿತು. ಜೊತೆಗೆ ಭಾವಗೀತೆ ಕಾರ್ಯಕ್ರಮದಲ್ಲಿ ವಿಶ್ವ ವಿನೂತನ ವಿದ್ಯಾ ಚೇತನ ಭಾವಗೀತೆ ಹಾಗೂ ಮೂಡುವ ರವಿ ಈ ಗೀತೆ ಭಾಳ ಚೆನ್ನಾಗಿತ್ತು, ತುಂಬ ಇಷ್ಟವಾಗಿತ್ತು ನನಗೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಂಥ ದೇಶಭಕ್ತಿ ಗೀತೆಯ ಹಾಗೂ ಪರಿಸರದ ಗೀತೆ ಪ್ರಸಾರ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಿಮ್ಮ ನಿರೂಪಣೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಳಿನಿ ಸತೀಶ್ ಅವರೇ, ಹೀಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ದಕ್ಕಾಗಿ. ಬನ್ನಿ ಈಗ ಮುಂದಿನ ಸಂದೇಶವನ್ನು ಓದೋದಕ್ಕೂ ಮೊದಲು ಒಂದು ಸುಮಧುರ ಗೀತೆಯನ್ನು ಕೇಳಿ ಬರೋಣ. ಆಶಿಕಿ 2 ಚಿತ್ರದ ಗೀತೆ ಇದು, ಕೇಳೋಣ ಅಂಕಿತ ತಿವಾರಿ ಅವರ ಧ್ವನಿಯಲ್ಲಿ.

ಬನ್ನಿ ಇದೀಗ ಮುಂದಿನ ಸಂದೇಶವನ್ನು ಓದೋಣ. ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಿಕರಿ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಅಕುಲ್ ಮಹೇಶ್ ಚಂದ್ರ ಬಿ ವಿ ಕೆ ಸಲೇಔಟ್ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಶುಭೋದಯ ಡಾಕ್ಟರ್ ಸೌಮ್ಯ ಮಂಜುನಾಥ್ ಮೇಡಮ್ ಅವರಿಗೆ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು. ಶುಭೋದಯ ತಮಗೂ ಸಹ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಆಂಧ್ರಪ್ರದೇಶದ ವಿಜಯವಾಡದ ಶಕ್ತಿಪೀಠವಾದ ಶ್ರೀ ಕನಕದುರ್ಗ ಅಮ್ಮವಾರಿ ದೇವಸ್ಥಾನದ ಬಗ್ಗೆ ನೀವು ನೀಡಿದ ವಿವರಗಳು, ಮಾಹಿತಿ, ಐತಿಹಾಸಿಕ ಹಿನ್ನೆಲೆ ತುಂಬ ಹಾಗೂ ಅರ್ಥ ಪೂರ್ಣವಾಗಿ ಮೂಡಿಬಂತು. ಹಾಗೂ ದೇಶಭಕ್ತಿ ಗೀತೆಗಳು 7:45 ಹಾಗೂ 8:30 ಚಿತ್ರಗೀತೆಗಳು ತುಂಬ ಮಧುರವಾಗಿದ್ವು. ಮತ್ತು ಸಮಯದ ಬಗ್ಗೆ ನೀವು ನೀಡಿದ ಮಾಹಿತಿ ಹಾಗೂ ವಿವರಗಳು ತುಂಬ ಮಾಹಿತಿ ಉಪಯುಕ್ತವಾಗಿತ್ತು. 9:10 ಪ್ರಸಾರವಾದ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಭಾವಗೀತೆ, ಜನಪದ ಗೀತೆ ಹಾಗೂ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು ತುಂಬ ಮಧುರವಾಗಿ ಮೂಡಿಬಂದವು. ಅದಕ್ಕಾಗಿ ಡಾಕ್ಟರ್ ಸೌಮ್ಯ ಮಂಜುನಾಥ್ ಮೇಡಮ್ ಅವರಿಗೆ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು. ತಮಗೂ ಸಹ ನೀವು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೀಗೆ ಕಳಿಸ್ತಾ ಇರಿ, ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಮೀರನಾಡಿ ಗೋಪನಾಸಕರು ಚಿತ್ರದುರ್ಗ ಇಲ್ಲಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭೋದಯ. ನಮನದಲ್ಲಿ ಭಕ್ತಿಗೀತೆ ಹಾಗೂ ವಿಜಯವಾಡದ ಕನಕದುರ್ಗ ಅಮ್ಮನವರ ದೇವಾಲಯದ ಮಾಹಿತಿ ಇಷ್ಟ ಆಯಿತು. ಚಿಂತನದಲ್ಲಿ ಸತ್ಯ, ಸರಳ, ನೇರ ವ್ಯಕ್ತಿತ್ವ ಹಾಗೂ ನುಡಿದಂತೆ ನಡೆದ ಮಹಾಪುರುಷರನ್ನು ಉದಾಹರಿಸಿದ ವಿಷಯಗಳು ಉತ್ತಮವಾಗಿತ್ತು. ಸಮಯದ ವ್ಯತ್ಯಾಸ, ಹಗಲು, ಇರುಳು ಮತ್ತು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶದಲ್ಲಿ ಯಾವ ರೀತಿ ಗೋಚರಿಸುತ್ತೆ ಎನ್ನುವ ಮಾಹಿತಿ

ತುಂಬಾ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ, ಉತ್ತಮವಾಗಿತ್ತು. ವಿಜ್ಞಾನದ ಕುರಿತ ನಲ್ನುಡಿ ಅರ್ಥಪೂರ್ಣವಾಗಿತ್ತು ಅಂತ ಹೇಳಿದ್ರ ಜೊತೆಗೆ ಕಾಮನಬಿಲ್ಲು ಕಾರ್ಯಕ್ರಮ ಬಣ್ಣ ಬಣ್ಣವಾಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಇದ್ದೀವಿ ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಸಹ ತಮ್ಮ ಅಮೂಲ್ಯ ಅನಿಸಿಕೆಗೆ ಧನ್ಯವಾದಗಳು. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡ್ ಇಲ್ಲಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿ ಗೀತೆಗಳ ಜೊತೆಗೆ ರೈತರಿಗೆ ಸಲಹೆ, ಆರೋಗ್ಯ ಬಿಂದುವಿನಲ್ಲಿ ಒಳ್ಳೆಯ ಮಾಹಿತಿ ಹಾಗೂ ಸುಮಧುರ ಭಾವಗೀತೆಗಳನ್ನ ಕೇಳಿಸುತ್ತಾ ಚಿತ್ರಗೀತೆಗಳ ಮೂಲಕ ಹಲವಾರು ವಿಷಯಗಳ ಜೊತೆಗೆ ಎನ್ ಇಸ್ಮಾಯಿಲ್ ಅವರಿಂದ ಬದುಕಿಗೊಂದು ಹಿತ ನುಡಿಯ ಮಾತು ಕೇಳುತ್ತಾ ಕಾಮನ ಬಿಲ್ಲುವಿನ ವಿವಿಧ ರೀತಿಯ ಹಾಡುಗಳನ್ನ ಕೇಳಿಸುತ್ತಾ ಇವತ್ತ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೆಸಿಕೊಡ್ತಾ ಇದ್ದೀರಿ, ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಅಮೂಲ್ಯ ಅನಿಸಿಕೆಗಾಗಿ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ ಇಲ್ಲಿಂದ ಅಂತಂದ್ರೆ, ಕೆ ಮಾದಪ್ಪ ಹಾಗೂ ಕೆ ಎಂ ಕಮಂಡಲ ಗುಂಡಿ ಜಗಳೂರು ಇಲ್ಲಿಂದ ಅವರು ಹೇಳ್ತಾ ಇದ್ದಾರೆ, ಕಾರ್ಯಕ್ರಮಗಳು ಇಷ್ಟ ಆದೂ ಮೇಡಮ್ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮಂಜುನಾಥ ಕೆ ಮರಬನಹಳ್ಳಿ ಚನ್ನಗಿರಿ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಮೇಡಮ್ ಸಮಯದ ಬಗೆಗೆ ಸೊಗಸಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ, ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ತಮಗೂ ಸಹ. ಇನ್ನು ರಾಗಿ ತೆನಗಿರೀಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಅವರು ಹೇಳ್ತಾ ಇದ್ದಾರೆ, ಶುಭೋದಯ ಆಕಾಶವಾಣಿ, ಶುಭ ಮುಂಜಾನೆ ಎಲ್ಲರಿಗೂ. ಈ ದಿನದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು, ಅದರಲ್ಲೂ ಸಮಯ ಮತ್ತು ಗಡಿಯಾರದ ಬಗೆಗಿನ ಮಾಹಿತಿ ತುಂಬ ಉಪಯುಕ್ತ ಆಗಿತ್ತು, ಚಿತ್ರಗೀತೆಗಳು ಬಹಳ ಮಧುರವಾಗಿದ್ವು ಅಂತ ಹೇಳ್ತಾ ಆಕಾಶವಾಣಿ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ತಂತ್ರಜ್ಞರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಇವರು ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮಗೂ ಸಹ ತಮ್ಮ ಅನಿಸಿಕೆಗಾಗಿ. ಬನ್ನಿ, ಸಂದೇಶಗಳನ್ನು ಓದುವುದನ್ನು ಮುಂದುವರಿಸ್ತೀನಿ. ಇದೀಗ ಒಂದು ಗೀತೆಯನ್ನು ಕೇಳಿ ಬರೋಣ. ಎ ಬಿ ಸಿ ಡಿ ಚಿತ್ರದ ಗೀತೆ ಇದು. ಪ್ರಿಯಾ ಅವರ ಒಂದು ಧ್ವನಿಯಲ್ಲಿ ಮೂಡಿ ಬಂದಿರುವಂಥದ್ದು. ಗೀತೆಗೆ ಪ್ರಿಯಾ ಸರಣ್ಯ ಅವರ ಸಾಹಿತ್ಯವಿದೆ, ಸಾಹಿತ್ಯ ರಚಿಸಿ ಹಾಡಿದ್ದಾರೆ ಪ್ರಿಯಾ ಸರಣ್ಯ.

ಸಂದೇಶಗಳನ್ನು ಓದೋ ಸಮಯ ಈಗ. ಶುಭೋದಯ ಆಕಾಶವಾಣಿ, ಶುಭ ಮುಂಜಾನೆ ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ. ಈ ದಿನದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮುಡಿಬಂತು. ಅದರಲ್ಲಿ ಸಮಯ ಮತ್ತು ಗಡಿಯಾರದ ಬಗೆಗಿನ ಮಾಹಿತಿ ತುಂಬಾ ಉಪಯುಕ್ತ ಆಗಿತ್ತು. ಚಿತ್ರಗೀತೆಗಳು ಬಹಳ ಮಧುರವಾಗಿದ್ದವು ಅಂತ ಹೇಳ್ತಾ ಇದ್ದಾರೆ ರಾಗಿತನೆ ಗಿರೀಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ. ಧನ್ಯವಾದಗಳು ತಮಗೆ. ಹಾಗೆ ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡ ರಮೇಶ್ ಅವರು ಸಂದೇಶ ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಮೇಡಮ್ ನಿಮ್ಮ ನಿರೂಪಣೆ ತುಂಬಾ ಚೆನ್ನಾಗಿದೆ ಮತ್ತು ಈ ದಿನದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ, ಹಾಗೂ ನಲ್ನುಡಿ ಕಾರ್ಯಕ್ರಮದಲ್ಲಿ ಈ ಮೂಢನಂಬಿಕೆ ಬಗೆಗೆ ತುಂಬಾ ಚೆನ್ನಾಗಿ ವಿವರಿಸಿದ್ರು ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮಗೂ ಸಹ. ಪ್ರಭಕರಯ್ಯ ಚೈತ್ರಾಯನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕು ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಕಲ್ಲಿನ ಕೋಟೆ ನಮ್ಮ ಹೆಮ್ಮೆಯ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರಕ್ಕೆ ಸಿಬ್ಬಂದಿಗಳಿಗೆ ಹಾಗೂ ನಿರೂಪಕರಾದ ಡಾಕ್ಟರ್ ಸೌಮ್ಯ ಮಂಜುನಾಥ್ ಮೇಡಮ್ ಅವರಿಗೆ ಮಂಗಳವಾರ ಶುಭ ಮುಂಜಾನೆಯ ವಂದನೆಗಳು. ಮೇಡಮ್, ನಿಮ್ಮ ಇಂದಿನ ನಿರೂಪಣೆಯಿಂದ ಕಾರ್ಯಕ್ರಮ ತುಂಬ ಸೊಗಸಾಗಿ ಮೂಡಿ ಬಂತು, ನಿಮ್ಮ ನಿರೂಪಣೆ ಸೂಪರ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮಗೆ ತಮ್ಮ ಅನಿಸಿಕೆಗೆ. ಹಾಗೆ ಸೋಮನಾಥ ಮಡ್ರಳ್ಳಿ ಇಲ್ಲಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ ಅವರು, ಶುಭೋದಯ ಆತ್ಮೀಯ ದುರ್ಗೋದಯ ನಿರೂಪಕರಿಗೆ, ಇಂದು ಮುಂಜಾವಿನಿಂದ ನೀವು ವಿಸ್ತರಿಸಿದ ಎಲ್ಲ ಕಾರ್ಯಕ್ರಮಗಳು ಸ್ಫೂರ್ತಿದಾಯಕವಾಗಿತ್ತು ಹಾಗೂ ಮಾಹಿತಿಪೂರ್ಣವಾಗಿತ್ತು. ಪ್ರಪಂಚದಲ್ಲಿಯೇ ಅತ್ಯಂತ ಹೆಚ್ಚು ಮೌಲ್ಯಭರಿತ ವಸ್ತು ಯಾವುದು ಎಂದು ನೀವು ಕೇಳಿದ್ದಕ್ಕೆ ಪ್ರಶ್ನೆ ಮತ್ತು ಅದಕ್ಕೆ ಉತ್ತರವಾಗಿ ಸಮಯಕ್ಕೆ ಆ ಪಟ್ಟವನ್ನು ಕಟ್ಟಿದ್ದು ನಿಜಕ್ಕೂ ಸತ್ಯವಾಗಿದೆ. ಅತ್ಯಂತ ಅಮೂಲ್ಯವಾದ ಮತಗಳನ್ನು ನಡೆದ್ರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ತಮಗೂ ಸಹ ತಮ್ಮ ಈ ಅಮೂಲ್ಯವಾದ ಒಂದು ಸಂದೇಶಕ್ಕಾಗಿ. ಹಾಗೆ ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್ ಸರೋಜಾ ಸಂಜಯ್ ಧನ್ಯ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಮಸ್ತೆ ಆಕಾಶವಾಣಿ ಶುಭೋದಯ ಅಂತ ನಿರೂಪಕರಿಗೆ ಬೆಳಗಿನ ನಮನಗಳು ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಅವರು ಬೆಳಗ್ಗೆ ಪ್ರಸಾರವಾದ ನಮನ ಭಕ್ತಿಗೀತೆಗಳು ಭಾವಗೀತೆ ಹಾಗೂ ಸಮಯದ ಬಗ್ಗೆ ಮಾಹಿತಿ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮಗೂ ಸಹ. ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಬೆಳಗಿನ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಆಕಾಶವಾಣಿಯ ಅಲೆಗಳಲ್ಲಿ ಜ್ಞಾನದ ಹಾಲನ್ನುಣಿಸುವ ಮನೆಯ ಮನಗಳಲ್ಲಿ ಆನಂದದ ದೀಪ ಹಚ್ಚಿಸುವ ಚಿತ್ರದುರ್ಗದ ಕಲೆಯ ಕಂಪನ್ನ ನಾಡಿಗೆಲ್ಲ ಪಸರಿಸುವ ಹಾಗೂ ನಿಮ್ಮ ಪ್ರತಿ ಬೆಳಗು ನಮಗೆ ಸದಾ ಕಾಲ ಸ್ಫೂರ್ತಿ ತರುವ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಇಂದು ಬೆಳಗ್ಗೆ ಪ್ರಸಾರವಾದ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿಬಂತು. ಮಾಹಿತಿ ಮನರಂಜನೆ ಹಾಗೂ ಜ್ಞಾನವನ್ನು ನೀಡುವ ಕಾರ್ಯಕ್ರಮಗಳು ಕೇಳುಗರಿಗೆ ಬಹಳ ಉಪಯುಕ್ತವಾಗಿದ್ವು. ಹಾಗೆ ವಿಶೇಷವಾಗಿ ರಸಪ್ರಶ್ನೆ ಕಾರ್ಯಕ್ರಮ ತುಂಬಾ ಇಷ್ಟ ಆಗುತ್ತೆ ಮೇಡಮ್ ನಮಗೆ ಅಂತ ಹೇಳ್ತಾರೆ. ಜೊತೆಗೆ FM ಚಿತ್ರದುರ್ಗ ಆಕಾಶವಾಣಿಯ ಎಲ್ಲ ನಿರೂಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಸಹ ತಿಳಿಸಿದ್ದಾರೆ. ಧನ್ಯವಾದಗಳು ತಮಗೂ ಸಹ. ಆಕಾಶವಾಣಿ ನಿರೂಪಕರಿಗೆ ಬೆಳಗಿನ ಶುಭೋದಯಗಳು. ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಬಾಗೇನಾಳ್ ರಮ್ಯಾ ನಿತಿನ್ ಯಶವಂತ್ ಸುರೇಶ್ ಇವರು.

ಹೇಳ್ತಾ ಇದ್ದಾರೆ, ಬೆಳಗಿನ ಶುಭ ನುಡಿ ಅರ್ಥಪೂರ್ಣವಾಗಿತ್ತು, ನಮನ ಭಕ್ತಿಗೀತೆಗಳ ಜೊತೆ ಜೊತೆಗೆ ನೀಡಿದ ಮಾಹಿತಿ ಸೊಗಸಾಗಿತ್ತು, ಚಿಂತನಾ ಕಾರ್ಯಕ್ರಮ ತುಂಬಾ ಸೊಗಸಾಗಿತ್ತು, ಹಾಗೂ ಆರೋಗ್ಯ ಬಿಂದುವಿನಲ್ಲಿ ಹೇಳಿದ ಮಾಹಿತಿ ಉಪಯುಕ್ತವಾಗಿತ್ತು, ಕೇಳಿದ ಪ್ರಶ್ನೆ ಚಿತ್ರಗೀತೆಗಳು ತುಂಬಾ ಚೆನ್ನಾಗಿತ್ತು, ನಲ್ನುಡಿ ಬದುಕಿಗೊಂದು ಹಿತನುಡಿಯೇ ಆಗಿತ್ತು, ಒಟ್ಟಾರೆ ನಿಮ್ಮ ನಿರೂಪಣೆಯಿಂದ ಎಲ್ಲ ಕಾರ್ಯಕ್ರಮಗಳು ತುಂಬಾ ಮಧುರವಾಗಿ ಮೂಡಿ ಬರ್ತಾ ಇದೆ ಮೇಡಮ್, ತುಂಬಾ ಚೆನ್ನಾಗಿ ನಡೆಸಿಕೊಡ್ತಿದ್ದಾರೆ ಕಾರ್ಯಕ್ರಮ, ನಿಮಗೆ ಹೃದಯ ಪೂರ್ವಕ ಧನ್ಯವಾದಗಳು ಸ್ವಾಮಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಈ ಅನಮೂಲ್ಯ ಅನಿಸಿಕೆಗಾಗಿ. ಹಾಗೆ ನೇರ್ಲಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರು ಸಂದೇಶ ಕಳಿಸಿದ್ದಾರೆ, ಸಮಯಕ್ಕೆ ಬೆಲೆ ಕೊಡಿ, ಆಕಾಶವಾಣಿ ದುರ್ಗದ ಕಡೆ ನಡಿ, ಕೇಳುಗರ ಮನಸ್ಸ ಸೆರೆ ಇಡಿ, ನಿರೂಪಕರ ತಾಳ್ಮೆಗೆ ಸೆಲ್ಯೂಟ್ ಹೊಡಿ, ಬೆಳಗ್ಗೆಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ನಾವುಗಳು ಎಂಜಾಯ್ ಮಾಡ್ತಾ ಇದ್ದೀವಿ ನೋಡಿ, ಆಕಾಶವಾಣಿಗೊಂದು ನಮಸ್ಕಾರ ಮಾಡಿ ಅಂತ ಒಂದು ಹನಿಗವನವನ್ನು ರೂಪಿಸಿ ಕಳಿಸಿದ್ದಾರೆ. ಧನ್ಯವಾದಗಳು ಚಂದ್ರಿಕಾ ಜಗನ್ನಾಥ್ ಅವರೇ, ಹೀಗೆ ನಿಮ್ಮ ಪಾಲ್ಗೊಳ್ಳುವಿಕೆ ಸದಾ ಇರಲಿ ಅಂತ ಹೇಳ್ತಾ, ಇದುವರೆಗೂ ನಮ್ಮ ನಿಲಯಕ್ಕೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿದಂತಹ ಹಾಗೂ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ಎಲ್ಲ ಶ್ರೋತೃ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಹೊತ್ತಿನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ ಸರಿಯಾಗಿ 10:50. ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಎಲ್ಲಾ ಕಾರ್ಯಕ್ರಮಗಳನ್ನು. ಇದೀಗ ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ವಿಷಯ ಏನು ಅಂತ ಈಗಾಗಲೇ ನಿಮಗೆ ತಿಳಿಸಿದ್ದೀನಿ, ಆದರೆ ಮತ್ತೊಮ್ಮೆ ತಿಳಿಸ್ತೀನಿ. ಸಮಯದ ಸದುಪಯೋಗದ ಕುರಿತು ಮಾತನಾಡೋಣ. ಹೌದಲ್ವಾ ಸ್ನೇಹಿತರೆ, ಸಮಯ ನಮಗಿದಿಷ್ಟು ಅಮೂಲ್ಯ ಅಂತಕ್ಕಂಥದ್ದನ್ನು ಈಗಾಗಲೇ 8:30 ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸಮಯದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ. ಮುಂದುವರೆಸಿ ಸಮಯದ ಸದುಪಯೋಗ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋ ವಿಚಾರವನ್ನು ಕುರಿತು ನಾವು ಮಾತನಾಡೋಣ. ಈ ವಿಷಯದ ಬಗ್ಗೆ ನೀವು ಮಾತನಾಡಬಹುದು, ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚ್ಕೋಬಹುದು. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ನಿಲಯದ ಫೋನ್ ಸಂಖ್ಯೆಗೆ ಕರೆ ಮಾಡಿ ಭಾಗವಹಿಸಿ. ನಮ್ಮ ನಿಲಯದ ಫೋನ್ ಸಂಖ್ಯೆಗಳು ಹೀಗಿವೆ: 944-864-0773, ಮತ್ತೊಂದು ಸಂಖ್ಯೆ 9141-970-272. ಕೇಳುಗರೆ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಈಗಾಗಲೇ ಕರೆಗಳು ಸಿದ್ಧ ಆಗಿದೆ, ತೆಗೆದುಕೊಳ್ಳೋಣ. ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ, ಕರೆ ಕಟ್ ಆಗಿದೆ. ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ, ನಳಿನಿ ಸತೀಶ್, ಸಂಗಮೇಶ್ವರ್ ಲೇಔಟ್.
0: ನಳಿನಿ ಸತೀಶ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಓಕೆ, ಇವತ್ತಿನ ಕಾರ್ಯಕ್ರಮ ಗೊತ್ತಾಯ್ತಾ? ಕಾರ್ಯಕ್ರಮದ ವಿಷಯ ಗೊತ್ತಾಯ್ತು,
1: ಯಾಕಂದ್ರೆ ಬೆಳಿಗ್ಗೆ ಬೆಳಗಿನ ಜಾವದಿಂದ ಹಾಕ್ಬಿಟ್ಟಿರ್ತೀವಲ್ಲ, ಹಾಗಾಗಿ.
0: ಓಕೆ, ಬಹಳ ಖುಷಿ ಆಗುತ್ತೆ ನಮ್ಗೆ.
1: ಹೌದು, ಎಲ್ಲಾ ಕಡೆಗೂ ಸಮಯದ ಪ್ರಜ್ಞೆ ಪ್ರತಿಯೊಬ್ಬ ಮನುಷ್ಯನು ಇರ್ಲೇಬೇಕು. ಆ ಸಮಯ ಪ್ರಜ್ಞೆ ನಾವ್ ಇಟ್ಕೊಂಡ್ರೆ ಫಾಲೋ ಮಾಡ್ಕೊಂತ ಹೋದ್ರೆ ನಮ್ಮ ಕೆಲಸಗಳು ಸಕ್ಸಸ್ ಆಗುತ್ತೆ. ನಮ್ಗೆ ಯಾವ ರೀತಿ ಬದುಕ್ಬೇಕು ಅನ್ನೋದನ್ನು ಕೂಡ ಸಮಯ ಪ್ರಜ್ಞೆ ಹೇಳ್ಕೊಡುತ್ತೆ. ಬಿಕಾಸ್ ಟೈಮ್ ಅಂಡ್ ಟೈಮ್ ವೇಟ್ ಫಾರ್ ನನ್ ಅಂತ ನಾವ್ ಹೇಳ್ತೀವಿ. ಇದು ನಾವು ಚಿಕ್ಕರಿದ್ದಾಗಿಂದಲೂ ಹೇಳ್ಕೊಂತ ಬಂದಿದ್ದೀವಿ. ಸೊ ಒಂದು ಗೋಲ್ಡನ್ ಹವರ್, ಯಾಕೆಂದ್ರೆ ಕೆಲವು ಸಲ ಡಾಕ್ಟರ್ಸ್ ಹೇಳ್ತಾರೆ ಈ ಒಂದು ಗೋಲ್ಡನ್ ಹಾರ್ ನಲ್ಲಿ ನೀವು ಕರ್ಕೊಂಡ್ ಬಂದಿದ್ರೆ ಉಳಿತಾ ಇದ್ರೇನೋ ಮನುಷ್ಯ, ಈ ಮನುಷ್ಯ ಉಳಿತಾ ಇದ್ನೇನೋ
0: ಹೇಳ್ತಾರೆ.
1: ಹಾಗಾಗಿ ಕೆಲಸ ಸೆಕೆಂಡ್ಸ್ ಕೂಡ ನಮ್ಗೆ ವ್ಯಾಲ್ಯೂ ಆಗುತ್ತೆ, ಒಂದು 10 minutes ಕೂಡ ವ್ಯಾಲ್ಯೂ ಆಗುತ್ತೆ. ಹಾಗಾಗಿ ಕೆಲವರಿಗೆ ಸಮಯ ಪ್ರಜ್ಞೆ ಕೆಲವ್ರಿಗೆ ಇರೋದಿಲ್ಲ. ಏನ್ ಹೇಳ್ತಾರೆ, ಒಂದು 5 minutes ಲೇಟ್ ಆಗಿ ಹೋದ್ರೆ ಪರವಾಗಿಲ್ಲ ಬಿಡು ಅಂತಾರೆ. ಆ ರೀತಿ ಆಗಬಾರದು, ಆ ರೀತಿ ಆಗ್ಬಾರ್ದು. ನಮ್ಗೆ ನಾವೇನಂದ್ರೆ ಟೈಮ್ ಸೆನ್ಸ್ ಅನ್ನೋದೊಂದು ಇಟ್ಕೊಂಡು ಟೈಮ್ ಸೆನ್ಸ್ ನ ಫಾಲೋ ಮಾಡ್ಲೇಬೇಕಾಗುತ್ತೆ. ನೀವು ಸುಳ್ಳು ಹೇಳಿದ್ರು ನಮ್ ನಿಜ ಹೇಳಿದ್ರು ನಮ್ತರೆ, ನಾನು ಯಾವಾಗ್ಲೂ ಟೈಮ್ ಖಂಡಿತ ನಾನು ಫಾಲೋ ಮಾಡೇ ಮಾಡ್ತೀನಿ. ಕೆಲವು ಸರಿ ಎಲ್ಲಾದ್ರೂ ಒಂದ್ 2 minutes 3 minutes ಲೇಟ್ ಆಯ್ತು ಅಂತಂದ್ರೆ ಅಷ್ಟು ಚಟ್ ಪಡಿಸ್ಬಿಡ್ತೀನಿ ನಾನು.

0: ಬಹಳ ಉತ್ತಮ ಅಭ್ಯಾಸ ಅದು. ಇಷ್ಟು ಇಷ್ಟತ್ವದಿಂದ ಈ ತನಕ ಇರ್ಬೇಕು ಅಡಿಗೆ ಮನೆಗೆ, ಅದ್ರ ಮೇಲೆ ಇರೋದಿಲ್ಲ, ಈ ರೀತಿ ಇಟ್ಕೊಂಡಿರ್ತೀನಿ. ಅಕಸ್ಮಾತ್ ಏನಾದ್ರು ಹೆಚ್ಚು ಕಡಿಮೆ ಆದರೆ ನಮ್ಗೆ ಅವತ್ತೆಲ್ಲ ಜೀವ ಅಯ್ಯೋ ಅಂತಾನೆ ಇರ್ತದೆ, ಇವತ್ತು ಲೇಟ್ ಆಯ್ತಲ್ವಾ, ಲೇಟ್ ಆಯ್ತಲ್ವಾ ಅಂತ. ಹಾಗಾಗಿ ಸಮಯದ ಪ್ರಜ್ಞೆ ಅನ್ನೋದು ನಮ್ಮ ಮನುಷ್ಯನಲ್ಲಿ ಬಂದರೆ ತನ್ನ ಪಾಡಿಗೆ ತನ್ನ ಖಂಡಿತ ಜೀವನದಲ್ಲಿ ಮುಂದೆ ಬರ್ತಾರೆ, ಪ್ರತಿಯೊಂದು ಸಕ್ಸಸ್ ಆಗುತ್ತೆ. ಇಲ್ಲ, ನಾನ್ ನೆಗ್ಲೆಕ್ಟ್ ಮಾಡ್ಕೊತ ಹೋದ್ರೆ ಸಮಯ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ಕೊತ ಹೋಗುದು, ಯಾಕಂದ್ರೆ ಕಳೆದು ಹೋದ ಸಮಯ ಮತ್ತೆ ವಾಪಸ್ ಬರೋದಿಲ್ಲ. ಹಾಗಾಗಿ ಎಲ್ಲರಲ್ಲೂ ಹೇಳೋದು ಒಂದೇನೆ, ಸಮಯದ ಪ್ರಜ್ಞೆ ಅನ್ನೋದು ಏನಿದೆ ಅಂದ್ರೆ ಖಂಡಿತ ಫಾಲೋ ಮಾಡಿ, ಅದನ್ನ ನೆಗ್ಲೆಕ್ಟ್ ಮಾಡ್ಬೇಡಿ. ಒಂದ್ಸಲಿ ಸಮಯ ಹೋಗ್ಬಿಟ್ರೆ ಮತ್ತೆ ಎಷ್ಟು ದುಡ್ಡು ಕೊಟ್ಟು ಬರಲ್ಲ, ಎಂತ ಶ್ರೀಮಂತನಿಗೂ ಬರೋದಿಲ್ಲ. ಹಾಗಾಗಿ ಸಮಯ ಪ್ರಜ್ಞೆ ಎಲ್ಲರಲ್ಲೂ ಇರ್ಲಿ ಅನ್ನೋದು ನನ್ನ ಅನಿಸಿಕೆ.
1: ಬಹಳ ಉತ್ತಮ ವಿಚಾರಗಳನ್ನ ಹಂಚ್ಕೊಂಡು, ಹಾಗೆ ಉತ್ತಮ ಅಭ್ಯಾಸಗಳನ್ನು ಸಹ ನೀವು ಬೆಳೆಸ್ಕೊಂಡಿದ್ದೀರಾ ಅಂತ ಕೇಳಿ ಖುಷಿ ಆಯ್ತು. ಸಮಯದ ಸದುಪಯೋಗ ಬಹಳ ಒಳ್ಳೆಯದು. ಧನ್ಯವಾದಗಳು ಕರೆ ಮಾಡಿ. ಕೇಳುಗರೆ, ನಮ್ಮ ನೋಡಿ ಕರೆ ಮಾಡಿ ಭಾಗವಹಿಸಿ ಮಾತನಾಡಿದ ಇವರು ಸಮಯದ ಸದ್ಬಳಕೆ ಎಷ್ಟು ಮುಖ್ಯ ಅನ್ನೋದ್ರ ವಿಚಾರವಾಗಿ ಮಾತನಾಡಿದ್ರು. ಮುಂದಿನ ಕರೆ ಸಿದ್ಧಾಗಿದೆ. ಹಲೋ, ನಮಸ್ತೆ, ಯಾರಿದು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
2: ಹನುಮಂತಾಪುರ ಜಗೂರ್ ತಾಲೂಕಿನಿಂದ.
1: ಹೊನ್ನೂರ ಅಲ್ಲಿ ಅವರು. ಬೆಳಗಿನ ಶುಭೋದಯ ತಮ್ಗೆ.
2: ಶುಭೋದಯ.
1: ಓಕೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತನಾಡಿ ಸಮಯದ ಸದ್ಬಳಕೆ ಬಗ್ಗೆ.
2: ಒಳ್ಳೆಯ ವಿಚಾರ. ಸಮಯ ಎಂಬುದು ಎಲ್ಲರಿಗೂ ಒಂದೇ. ಈಗ ಬಡವಾಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರಿಗೂ 24 ಗಂಟೆ ಬಿಟ್ರೆ ಬೇರೆ ಏನೂ ಇಲ್ಲ. ಎಲ್ಲರಿಗೂ ಒಂದೇ. ಯಾಕಂದ್ರೆ ಒಬ್ಬೊಬ್ರು ಇದೇ ಸಮಯದಲ್ಲಿ ಕೆಲವರು ಮಹಾ ಸಾಧಕರಾಗಿದ್ದಾರೆ ಮೇಡಮ್ ಅವರೇ. ಅಂದ್ರೆ ಸರಿಯಾದ ಸಮಯವನ್ನು ಉಪಯೋಗಿಸ್ಕೊಂಡು ಅವರು ಉನ್ನತ ಮಟ್ಟಕ್ಕೆ ಬೆಳವಣಿಗೆ ಹೊಂದಿದ್ದಾರೆ ಮೇಡಮ್ ಅವರೇ.
1: ಖಂಡಿತ.
2: ಯಾಕಂದ್ರೆ ನಾವು ಎಷ್ಟು ಸಮಯ ಕೊಡ್ತೀವಿ, ಯಾವ ನಾವು ಒಂದು ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅನ್ನೋದು ನಮ್ಮ ಸಮಯದ ಮೇಲೆ ಅವಲಂಬಿಸಿರುತ್ತೆ ಮೇಡಮ್ ಅವರೇ. ಯಾಕಂದ್ರೆ ನಾವು ಯಾವುದೇ ಒಂದು ಗುರಿ ಇಟ್ಕೊಂಡಾಗ ನಮ್ದು ತಿಂಗಳಾಗಿರ್ಬೋದು, ಒಂದ್ ವರ್ಷ ಆಗಿರ್ಬೋದು, ಏನೋ ಒಂದು ಗುರಿ ಇಟ್ಕೊಂಡು ಇಷ್ಟು ವರ್ಷದಾಗಿ ಈ ಯೋಜನೆ ಮಾಡ್ಬೇಕು ಅಂತಂದ್ರೆ ಅದು ಸಮಯ ಪರಿಪಾಲನೆ ಬಹಳ ಮುಖ್ಯ ಮೇಡಮ್ ಅವರೇ. ಯಾಕಂದ್ರೆ ನಾವು ಸಮಯ ಒಂದು ಅದಕ್ಕೆ ಶ್ರಮ ಎಷ್ಟು ಸಮಯ ಕೊಡ್ತೀವೋ ಅಷ್ಟು ಶ್ರಮ ನಾವು ಆ ಸಮಯಕ್ಕೆ ತಕ್ಕಂತೆ ಶ್ರಮ ವಹಿಸ್ಬೇಕು ಮೇಡಮ್ ಅವರೇ.
1: ಖಂಡಿತ.
2: ಯಾಕಂದ್ರೆ ನಾವು ಸಮಯ ಪಾಲನೆ ಅದ್ರ ಒಂದು ಶಿಸ್ತುಬದ್ಧ ಇರ್ಬೇಕು ಮೇಡಮ್ ಅವರೇ. ನಾವು ಯಾಕಂದ್ರೆ ಈಗ ಒಂದು ಶಿಸ್ತು ಅಂದ್ರೆ ನಾವು ಒಂದು ಬೀಜ ಬಿತ್ತೀವಿ ಅಂತ ತಿಳ್ಕೊಳ್ಳಿ, ಹತ್ತ 15-16 ದಿವಸದಲ್ಲಿ ನಾವು ಎಡೆ ಕುಂಟೆ ಹೊಡಿಬೇಕು. ಅದನ್ನ ಬಿಟ್ಟು ಒಂದು ತಿಂಗಳಾದ್ಮೇಲೆ ಹೊಡೆದ್ರೆ ನಮ್ಗೆ ಬೆಳೆನೂ ಸಿಗಲ್ಲ, ಇದು ಇದನ್ನು ಸಿಗಲ್ಲ ಮೇಡಮ್ ಅವರೇ. ಯಾಕಂದ್ರೆ ಅದಕ್ಕೊಂದು ಟೈಮ್ ಮಿತಿ ಮಾಡಿರ್ತಾರೆ ಮೇಡಮ್.
1: ಓಕೆ, ಒಂದು ಸಮಯದ ಮಿತಿ ಇಲ್ಲಿ ಬಹಳ ಮುಖ್ಯ ಆಗುತ್ತೆ.
2: ಹೌದು ಮೇಡಮ್, ಯಾಕಂದ್ರೆ ಎಲ್ಲರಿಗೂ ಅವಕಾಶ ಇದ್ದೇ ಇರುತ್ತೆ ಸಮಯದ, ಅದ್ರ ಬಗ್ಗೆ ಸರಿಯಾಗಿ ನಾವು ಉಪಯೋಗಿಸ್ಕೊಂಡು ನಾವು ಬೆಳೆ ಯಾವ್ದಾಗ್ಲಿ ಒಂದ್ ಬೆಳೆ ಆಗಿರ್ಬೋದು, ಒಂದು ವಿದ್ಯಾಭ್ಯಾಸ ಆಗಿರ್ಬೋದು, ಒಂದು ಗುರಿ ಆಗಿರ್ಬೋದು, ನಾವು ಒಳ್ಳೆ ಉನ್ನತ ಹುದ್ದೆ ಆಗಿರ್ಬೋದು, ನಮ್ಮ ಅದಕ್ಕೆ ತಕ್ಕಂತೆ ನಾವು ಶ್ರಮ ಪಟ್ಟು ನಾವು ಅದರಲ್ಲಿ ಸಮಯನ ಉಪಯೋಗಿಸ್ಕೊಂಡು ಅದರಲ್ಲಿ ಸಫಲತೆ ಆದ್ರೆ ಮಾತ್ರ ನಾವು ಗುರಿ ತಲುಪಕ್ಕೆ ಸಾಧ್ಯ ಮೇಡಮ್ ಅವರೇ.
1: ಓಕೆ, ಬಹಳ ಒಳ್ಳೆ ವಿಚಾರ ಹಂಚ್ಕೊಂಡ್ರಿ ಹೊನ್ನೂರಲ್ಲಿ ಅವರೇ. ಮುಂದಿನ ಕರೆಗೂ ಅವಕಾಶ ಕೊಡೋಣ. ಧನ್ಯವಾದಗಳು ಸಮಯದ ಉಪಯೋಗದ ಬಗ್ಗೆ ಒಳ್ಳೆ ಮಾತನಾಡಿದ್ರಿ, ಧನ್ಯವಾದ ತಮ್ಗೆ. ಕೆಳಗರೆ, ಹೌದಲ್ವಾ, ಸಮಯ ಇವ್ರು ಹೇಳಿದ್ರು ಹೊನ್ನೂರಲ್ಲಿ ಅವರು, ಎಲ್ಲರಿಗೂ ಇರೋದು 24 ತಾಸು ಅಂತ. ಖಂಡಿತ ಹೌದಲ್ವಾ, ಹೆಚ್ಚಿನ ಸಾಧನೆ ಮಾಡಿದವ್ರಿಗೆ ಏನಾದರೂ ಹೆಚ್ಚಿನ ಸಮಯವಿದಿರುತ್ತೆ? ಖಂಡಿತವಾಗ್ಲೂ ಇಲ್ಲ, ಇರೋದು 24 ತಾಸೆ ಎಲ್ಲರಿಗೂ. ಅದನ್ನ ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಕರೆ ತೆಗೆದುಕೊಳ್ಳೋಣ. ಹಲೋ ಹಲೋ
3: ಹಲೋ,
1: ನಮಸ್ತೆ
3: ಮೇಡಮ್.
1: ಯಾರಿದು?
3: ಚಂದ್ರಿಕಾ
1: ಅವರು. ಓಕೆ, ಈಗ ತಾನೇ ನಿಮ್ಮ ಸಂದೇಶವನ್ನ ಓದಿದ್ದೆ ಕೊನೆಯದಾಗಿ ಕಳೆದ ಕಾರ್ಯಕ್ರಮದಲ್ಲಿ.
3: ಕೊನೆಯದಾಗಿ ನನ್ಗೆ ಯಾಕೋ ಕೂತಿದ್ದಾಗ ಏನ್ ಅನ್ಸುತ್ತೆ, ಅದನ್ನ ಸುಮ್ನೆ ಒಂದು ಚುಟುಕೋ ಕವನನ್ನೋ ನಿಜವನ್ನ ರೂಪದಲ್ಲಿ ಹಾಕ್ಬಿಡ್ತೀನಿ ಮೇಡಮ್.
1: ಹೌದು, ಓಕೆ, ಮಾತನಾಡಿ. ಸಮಯದ ಸದುಪಯೋಗದ ವಿಚಾರದ ಕುರಿತು ನೀವು ಮಾತನಾಡಬಹುದು.
3: ಹೌದು ಮೇಡಮ್. ಇಲ್ಲ ಮೇಡಮ್, ಇವತ್ತು ತುಂಬಾ ಒಳ್ಳೆ ಟಾಪಿಕ್ ಕೊಟ್ಟಿದ್ದೀರಾ ನಮಗೆ. ಸಮಯ ಅನ್ನೋದು ತುಂಬಾ ನಮ್ಮ ಮನುಷ್ಯನ ಜೀವನದಲ್ಲಿ ತುಂಬಾ ಮಹತ್ವವಾಗಿರೋಂಥದ್ದು ಮೇಡಮ್. ಇವತ್ತು ಏನೇ ಒಂದಾದ್ರೂ ನಾವು ಸಮಯ ಕೊಟ್ಟು ಕೊಡ್ಬೇಕು. ಮೊದ್ಲೆಲ್ಲ ಮೇಡಮ್ ಸಮಯ ಅಂದ್ರೆ ವೇಳೆ ವೇಳೆ ಅಂತಿದ್ರು ಅಜ್ಜಿಗಳೆಲ್ಲ. ಏನ್ ನೋಡ್ತಿದ್ರು? ಸೂರ್ಯ ಮುಳುಗೋದು, ಸೂರ್ಯ ಹುಟ್ಟೋದು, ಈ ಕಡೆ ಬಿಸಿಲು ಬಂದ್ರೆ ಇಷ್ಟು ಗಂಟೆ, ಈ ಕಡೆ ಬಿಸಿಲು ಬಂದ್ರೆ ಇಷ್ಟು, ಆ ರೀತಿ ಸಮಯ ಕೊಡ್ತಿದ್ರು. ಏ ಎದ್ದೇಳ್ರಿ, ಅಲ್ಲೇ ಕೋಳಿ ಕೂಗ್ತು, ಈ ರೀತಿ ಮೇಡಮ್ ಮೊದ್ಲೆಲ್ಲ ನಾವು ಚಿಕ್ಕವರಿದ್ದ.

0: ಒಂದು ಕೋಳಿ ಕೂಗ್ತು ಬೆಳಗ್ಗೆ, ಅದು ಅಲಾರಾಮ್ ಇದ್ದಂಗ ಅವರಿಗೆ, ಅಯ್ಯೋ 5:30 ಆಯ್ತು. ಹಂಗೆ ಅವಾಗ ಅವಾಗಿನ ಪೂರ್ವಜರು ಸಮಯ ಕೊಟ್ಕೊಡ್ತಾನೆ ಬಂದಿದ್ದಾರೆ. ಇವಾಗ ಮೇಡಮ್ ನಾನ್ ಹೇಳೋದು, ಸಮಯಕ್ಕೆ ಹೆಂಗ್ ಒತ್ಕೊಡ್ಬೇಕು ಇವತ್ತು ಮೇಡಮ್. ನಾವು ನಮ್ಮ ಅಜ್ಜ ಅಜ್ಜಿ ನಮ್ ಗಂಡ ಇವರೆಲ್ಲ ಸಮಯ ಪರಿಪಾಲನೆ ತುಂಬಾ ಇತ್ತು ಮೇಡಮ್. ಇದ್ದಿದ್ರಲ್ಲೂ ನಮ್ ಗಂಡನಿಗೆ ಹೆಂಗೆ ಸಮಯ ಅಂದ್ರೆ ಮೇಡಮ್, ಈ ಟೈಮಲ್ಲಿ ಹಿಂಗ್ ಹೋಗ್ಬೇಕು, ಹಿಂಗ್ ಆಗ್ಬೇಕು, ಇಷ್ಟೇ ಗಂಟೆಗೆ ಹೋಗ್ಬೇಕು, ಇಷ್ಟೇ ಗಂಟೆಗೆ ಬರ್ಬೇಕು ಅಂದ್ರೆ ಒಂದ್ ನಿಮಿಷ ಹೆಚ್ಚು ಕಡಿಮೆ ಮಾಡ್ತಿರ್ಲಿಲ್ಲ ಮೇಡಮ್. ಸಮಯ ಅಂದ್ರೆ ಜಗನ್ನಾಥ ಜಗನ್ನಾಥ ಅಂದ್ರೆ ಸಮಯ ಅಂತಿದ್ರು ಎಲ್ಲ, ಅಷ್ಟು ಸಮಯ ಮಹತ್ವವನ್ನ ಹೊಂದಿದ್ರು. ನನ್ಗೂ ಅದೇ ಬಂದ್ಬಿಟ್ಟಿದೆ ಮೇಡಮ್.
1: ಸಮಯ ಪರಿಪಾಲನೆಯಿಂದ ನಿಮಗೆ ಆಗಿರೋ ಅನುಕೂಲ ಅನುಭವಕ್ಕೆ ಬಂದಿದ್ಯಾ?
0: ಖಂಡಿತ ಮೇಡಮ್ ಬಂದಿದೆ, ತುಂಬಾ ಬೇಕಾದಷ್ಟು ಮೇಡಮ್. ನಾವ್ ಇವತ್ತು ಯಾರಾದ್ರೂ ಇಲ್ಲಿ ಏನೋ ಒಂದು ಶುಭಗಳಿಗೆ ಆಗಿರ್ಬೋದು, ಅದು ಕೆಟ್ಟದೇ ಆಗಿರ್ಬೋದು, ತೀರ್ಕೊಂಡಾಗ ಹಂಗೆಲ್ಲ ಹೇಳ್ತೀವಲ್ಲ ಮೇಡಮ್, ನಾವು ಎಲ್ಲದಕ್ಕೂ ಕೂಡ ನಾವು ಸಮಯಕ್ಕೆ ಒತ್ತು ಕೊಡ್ತೀವಿ ಮೇಡಮ್. ಅವ್ರು ಹೇಳಿದ್ರ ತಕ್ಷಣ ಹೊರಟು ಬಿಡ್ತೀವಿ, ಯಾಕೆಂದ್ರೆ ನಮಗೆ ಬಸ್ ಗಳದ್ದೆಲ್ಲ ಕನ್ವೀನಿಯಂಟ್ ಇರಲ್ಲ. ಆ ಸಮಯಕ್ಕೆ ಬೆಲೆ ಕೊಡ್ಬೇಕು ನಾವು. ಇವಾಗ ಹೋಗೋಣ, ಇನ್ನೊಂದ್ ಸ್ವಲ್ಪ ಹೊತ್ತಿದ್ರೆ ಇವಾಗ ಹೋಗೋಣ. ಕಾಲ ಹೇಳ್ತಾರಲ್ಲ ಮೇಡಮ್, ನಮೇ ಕಾಯಲ್ಲ ನಾವು, ಕಾಲಕ್ಕೆ ಕಾದು ಸಮಯನ ನಾವು ಉಪಯೋಗ ಪಡ್ಕೋಬೇಕು ಮೇಡಮ್. ನಿಜವಾಗ್ಲು ಇವತ್ತಿನ ಮಕ್ಕಳಲ್ಲಿ ಒಂದ್ ಹೇಳ್ತೀನಿ ಮೇಡಮ್ ವಿಷಯನ, ಸಮಯ ಪರಿಪಾಲನೆ ಇವತ್ತಿನ ಮಕ್ಕಳಲ್ಲಿ ಹೆಚ್ಚಾಗಿಲ್ಲ ಗೊತ್ತಿದೆ. ಯಾವಾಗ ಹೇಳ್ತಾರೆ, ಯಾವಾಗ ಓದ್ತಾರೆ, ಇವತ್ ಮಾಡಿದ ಪಾಠ ಅವತ್ತೇ ಓದ್ಬೇಕು, ನಮಗೆ ಅದೆಲ್ಲ ಟೈಮ್ ಟೇಬಲ್ ಇರ್ತಿತ್ತಲ್ಲ ಮೇಡಮ್ ನಮ್ಗೆಲ್ಲ ಅವಾಗ. ಈಗ ಟೈಮ್ ಟೇಬಲ್ ಯಾರು ಫಾಲೋ ಮಾಡಲ್ಲ. ನಾನ್ ಇವತ್ತು ಕೂಡ ನನ್ ಮಕ್ಳಿಗೂ ಅದೇ ಹೇಳ್ತೀನಿ ಮೇಡಮ್, ಬೇರೆಯವ್ರಿಗೆ ಹೇಳೋದಕ್ಕಿಂತ ನಮ್ಮನೆಯಲ್ಲೇ ಇರೋಂತ ಬದಲಾವಣೆಗಳು ನಾವು ಮಾಡ್ಬೇಕು. ನನ್ ಮಕ್ಳಿಗೆ, ನನ್ ದೊಡ್ಡ ಮಗಳಿಗೆ ಸಮಯ ಪರಿಪಾಲನೆ ಇಲ್ಲ. ಎಷ್ಟು ಹೇಳ್ತೀನಿ, ಎಷ್ಟು ಸಮಯಕ್ಕೆ ಸರಿಯಾಗಿ ಒತ್ಕೊಡ್ಬೇಕು, ನಿನಗೆ ಸಮಯ ಕಾಯಿಲ್ಲ, ಈ ಟೈಮಿಗೆ ಎದ್ದು ಟೈಮಿಗೆ ಹೋಗು. ಎಲ್ಗಡೆ ಹೋಗ್ಬೇಕು ಅಂದ್ರೆ ಬೇಗ ಹೆಚ್ಚು ರೆಡಿ ಆಗಲ್ಲ ಮೇಡಮ್. ಇವತ್ತಿನ ಮಕ್ಳು ನಾವು ರೆಡಿಯಾಗಿ ಕೂತು ಎಷ್ಟು ಗಂಟೆ ಕಾಯ್ತಿರ್ತೀವಿ ಮೇಡಮ್ ನಾವು.
1: ಓಕೆ, ಹೌದು ಖಂಡಿತ. ಈಗ ನೀವು ನಿಮ್ಮ ಅಳಲನ್ನ ತೊಡ್ಕೊಂಡ್ರಿ, ಮಕ್ಕಳು ಸಹ ಕೇಳ್ತಾ ಇಲ್ಲ ಅಂತ. ಈಗಿನ ಬದುಕಿನ ಶೈಲಿಯೇ ಬದಲಾವಣೆ ಆಗ್ಬಿಟ್ಟಿದೆ ಚಂದ್ರಿಕಾ ಅವರೇ. ಬದುಕಿನ ಶೈಲಿ, ಒತ್ತಡದ ಜೀವನ, ಇದೆಲ್ಲವನ್ನೂ ಬದಲಾವಣೆ ಆಗಿದೆ. ಹಾಗಾಗಿ ಸಮಯಕ್ಕೂ ಸಹ ತಕ್ಕಂತೆ ಹೊಂದ್ಕೊಳ್ಳೋದು ಒಂದಿಷ್ಟು ಕಷ್ಟದ ವಿಷಯನೇ. ಹೌದು,
0: ಸಮಯಕ್ಕೆ ನಿಜವಾಗ್ಲೂ ನಾವು ಬೆಲೆ ಕೊಟ್ರೆ ನಮ್ ಲೈಫ್ ಚೆನ್ನಾಗಿರುತ್ತೆ. ಒಂದು ವಿಚಾರ ಅಲ್ಲ ಮೇಡಮ್, ಪ್ರತಿಯೊಂದಕ್ಕೂ ನೀವು ಬೆಳಗ್ಗೆನೆ ಒಂದ್ ಕ್ವಶನ್ ಮಾಡಿದ್ರಿ ಅಲ್ವಾ, ಹೇಳ್ರಿ ಯಾವ್ದು ಯಾವ್ದು ಅತಿ ಅಮೂಲ್ಯವಾದದ್ದು. ನನಗೂ ಅನಿಸಿತ್ತು ಮೇಡಮ್ ಇದು ಸಮಯನೇ ಇರ್ಬೇಕು, ನನ್ ಕೆಲ್ಸದ ಒತ್ತಡದಿಂದ ನನಗೆ ಆ ಸಮಯಕ್ಕೆ ನಿಮ್ಗೆ ಸಂದೇಶ ಕಳ್ಸಕ್ಕಾಗ್ಬೇಡ, ಅದು ನಿಜವಾಗ್ಲೂ ಸಮಯ ಅಂತ ನನ್ಗೂ ಗೊತ್ತಿತ್ತು ಮೇಡಮ್. ಸಮಯ ಎಲ್ಲದಕ್ಕೂ ಅತ್ಯಮೂಲ್ಯವಾದಂತ ಒಂದು ಮುತ್ತು ಅದು ನಮಗೆ.
1: ಹೌದು ಹೌದು, ಅದಕ್ಕಾಗಿನೇ ಒಂದು ಬುದ್ಧಿಗೆ ಕಸರತ್ತು ಕೊಡುವಂತ ಒಂದು ಪ್ರಶ್ನೆಯನ್ನ ಕೇಳಿದ್ದಾಗಿತ್ತು.
0: ಹೌದು ಮೇಡಮ್, ನಿಜವಾಗ್ಲೂ ಇಂತ ಕೊಡ್ಬೇಕು ಇಂತ ನಮ್ಮ ಆಕಾಶವಾಣಿ ಮುಖಾಂತರ. ಆಮೇಲೆ ನೀವುಗಳೆಲ್ಲ ಎಷ್ಟು ಸಮಯಕ್ಕೆ ಒತ್ತು ಕೊಡ್ತೀರಾ ಅಲ್ಲ ಮೇಡಮ್, ನೀವು ನೀರ್ ಕುಡೀರಿ ಕಾಫಿ ಕುಡೀರಿ ಅಂತ ನಾವು ಹಾಕ್ತಿತ್ತು ಕೇಳಿದ್ರು. ನಿಜವಾಗ್ಲೂ ಆ ಸಮಯ ನೀವು ಅದನ್ನ ಮೇಂಟೈನ್ ಮಾಡ್ತಿದ್ದೀರಲ್ಲ, ಈ ಸಮಯಕ್ಕೆ ನಿಮಗೆ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ರೆಡಿ ಆಗ್ಬೇಕು. ಹಂಗಾಗಿ ನೀವು ಅಷ್ಟು ಅವಸರವಾಗಿ ಒಬ್ಬರಿಗೂ ಮನಸ್ಸು ನೋಯಿಸಬಾರ್ದು ನಾವು ಅಂತೇಳಿ ಅಷ್ಟು ಸಂದೇಶ ಓದ್ತಿರಲ್ಲ. ಅದ ಸಮಯಕ್ಕೆ ಒತ್ತು ಕೊಡೋದು ನಿಮ್ದು ಪರಿಪಾಲನೆ ಮೇಡಮ್, ನಿಮ್ದು ಏನಂತೀವಿ ಅದಕ್ಕೆ ಪ್ರಜ್ಞೆ. ಆ ಸಮಯಕ್ಕೆ ನೀವು ನಿಜವಾಗ್ಲೂ ಆಕಾಶವಾಣಿ ಎಲ್ಲಾ ನಿರೂಪಕರಿಗೆ ನಿಜವಾಗ್ಲೂ ದೊಡ್ಡ ತಲೆ ತೊಡಬೇಕು. ನೀವು ಸಮಯಕ್ಕೆ ಒತ್ತು ಕೊಡ್ತೀರಾ?
1: ಹೌದು, ಅದು ಒಂದು ಒಂದು ಸಮಯದ ಪರಿಪಾಲನೆ ಬಹಳ ಮುಖ್ಯ ಆಗುತ್ತೆ ಯಾವುದೇ ಒಂದು ಕೆಲಸದ ಸ್ಥಳದಲ್ಲಿ, ಅದರಲ್ಲೂ ಇಂತಹ ಒಂದು ಮೀಡಿಯಾ ಆಗಿರ್ಬೋದು, ಮಾಧ್ಯಮಗಳು, ಆಕಾಶವಾಣಿಯಂತಹ ಒಂದು ಸ್ಥಳದಲ್ಲಿ ಬಹಳ ಮುಖ್ಯ. ಹೌದು, ಸಮಯದ ಬಗ್ಗೆ ಅದ್ಭುತವಾಗಿ ಮಾತಾಡಿದ್ರಿ ಚಂದ್ರಿಕಾ ಅವರೇ, ಧನ್ಯವಾದಗಳು.
0: ಅದ್ಭುತವಾದ ಕಾರ್ಯಕ್ರಮದ ಮುಖಾಂತರ ನಿಮಗೆ ಮತ್ತೊಮ್ಮೆ ನಾನು ಅಭಿನಂದನೆ ಜೊತೆಗೆ ಧನ್ಯವಾದ ಹೇಳ್ತೀನಿ ಮೇಡಮ್.
1: ಓಕೆ, ಧನ್ಯವಾದ, ಬಹಳ ಖುಷಿ ಆಯ್ತು ಹೀಗೆ ಕರೆ ಮಾಡ್ತೀರಿ. ನಮಸ್ಕಾರ ತಮಗೆ. ಕೇಳಿದ್ರೆ ಸಮಯದ ಬಗ್ಗೆ ಎಷ್ಟು ಮಾತನಾಡಿದ್ರು ಸಾಲದು, ಯಾಕಂತಂದ್ರೆ ಸಮಯವೇ ನಮ್ಮನ್ನ ಆಟ ಆಡಿಸ್ತೆ ಅಂತ ಹೇಳ್ತೀವಿ. ಸಮಯದ ಗೊಂಬೆಗಳು ನಾವು, ಹೌದಲ್ವೇ? ಸಮಯಕ್ಕೆ ನಾವು ಸಮಯ ಕೊಟ್ಟಾಗ ಮಾತ್ರ ನಾವು ಸಮಯ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು. ಖಂಡಿತ, ಈ ಒಂದು ವಿಚಾರದ ಕುರಿತು ಮತ್ತಷ್ಟು ಮಾತನಾಡೋಣ. ಈಗ ಒಂದು ಗೀತೆಯನ್ನ ಕೇಳಿ ಬರೋಣ. ಕೇಳೋಣ 7:00 ಚಿತ್ರದ ಒಂದು ಸುಮಧುರ ಗೀತೆಯನ್ನ.

0: ಸುಮಧುರ ಗೀತೆಯನ್ನೀಗ ಒಂದು ಕೇಳಿದ್ರಿ. ಬನ್ನಿ, ಕರೆ ಸಿದ್ಧವಾಗಿದೆ, ತೆಗೆದುಕೊಳ್ಳೋಣ, ತಡ ಮಾಡೋದು ಬೇಡ. ಹಲೋ, ಹಲೋ, ನಮಸ್ತೆ.
1: ನಮಸ್ತೆ,
0: ಯಾರು, ಎಲ್ಲಿಂದ? ಓಕೆ, ವೇದಮೂರ್ತಿ ಅವರೇ, ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆ ಅಲ್ವಾ ನಿಮ್ಗೆ? ಕೇಳ್ತಾ ಇದ್ರ ಕಾರ್ಯಕ್ರಮವನ್ನ ಬೆಳಗ್ಗೆಯಿಂದಾನು? ಎಲ್ಲ ಗೊತ್ತಾಗುತ್ತೆ, ಹಾಗಾಗಿ ನಿಮ್ಗೆ ವಿಷಯನ ಮತ್ತೊಮ್ಮೆ ಹೇಳೋದೇ ಬೇಡ ಅಲ್ವಾ? ಓಕೆ, ಮಾತನಾಡಿ.
1: ನಿಮ್ಮ ಟೈಮ್ ನೀವು ಕಮೆಂಟ್ ಮಾಡೋದು ನೋಡ್ಕೊಂಡ್ ಬಿಟ್ರೆ ಸಾಕು, ನಾ ಮತ್ತೆ ಹೆಸರು ಮಾತಾಡಬೇಕಿಲ್ಲ.
0: ಉತ್ತರ ಅಲ್ಲೇ ಇದೆ ಅಂತೀರಾ?
1: ಟೈಮ್ ಅಂದ್ರೆ ಟೈಮು ನೋಡಿ, ನಾವು ಕಾಲ್ತೀವಿ ಸಾಕು, ಬೇಕಾದ್ರೆ ಮಾಡಬಹುದು. ಅದೇ ಹೇಳ್ತೀವಿ ಅನಿಸ್ತಾನ ಕಷ್ಟ ಅಂತ, ನನ್ನ ಅನುಭವದಲ್ಲಿ ಒಂದು ಆಗಿದೆ ಮೇಡಮ್.
0: ಅವ್ರೆ, ಹೇಳಿ.
1: ನಾನು ಹೈಸ್ಕೂಲ್ ಟೀಚರ್. ಒಂದ್ಸರಿ ಮಧ್ಯಾಹ್ನ ಊಟ ಮನೆ ಹತ್ತಿರ ಮಧ್ಯಾಹ್ನ ಹೋಗ್ತಾ ಇದ್ದೆ.

0: ಅದು ಟೈಮ್ ಅಂದ್ರೆ ಟೈಮ್ ನೋಡಿ ನಾವು ಪಾಲಿಸಿ ಸಾಕು ಬೇಕಾದ್ರೆ ಮಾಡಬಹುದು. ಅದೇ ಹೇಳ್ತೀವಿ ಅನಿಸ್ತಾನ ಕಷ್ಟ ಅಂತ ಯಾಕಂದ್ರೆ ನನ್ನ ಅನುಭವದಲ್ಲಿ ಒಂದು ಆಗಿದೆ ಮೇಡಮ್
1: ಅವರೇ. ಹೇಳಿ.
0: ನಾನು ಹೈಸ್ಕೂಲ್ ಟೀಚರ್. ಒಂದ್ಸರಿ ಮಧ್ಯಾಹ್ನ ಊರು ಮನೆ ಹತ್ತಿರ ಮಧ್ಯಾಹ್ನ ಹೋಗ್ತಾ
1: ಇದ್ದೆ.
0: ಹೋದೆ ಬಂದ್ರೆ ನಾನು ಹತ್ತಿರ ಒಂದ್ 20 feet ದೂರ ಅಷ್ಟೇ
1: ಆಗ್ಲಿ.
0: ನಾನು ಬರಕ್ಕೂ ಇನ್ಸ್ಪೆಕ್ಟರ್ ಒಳಕ್ ಹೋಗ್ತು. ಆಮೇಲೆ ನಾನು ಗಡಬಡ ಇದ್ದೆ ಹಾಕೋದ್ರೆ ಅದು ಓದಕ್ಕಿನ್ನೇ ತುಂಬಾ ನಾನು ನಮ್ ಸರ್ ತೆಲುಗು ಇದ್ದೆ ಅಂತ ಹೇಳಿದೆ. ಅವಾಗ ಅವ್ರು ಹೇಳಿದ್ರು ಯಾರು
1: ಹೇಳಿದ್
0: ನೀನು ಟೈಮ್ ಅಂದ್ರೆ ಬೆಳಿಗ್ಗೆ 10 o'clock ಇದ್ದ 4:00 ಅಂತ ನೀನ್ ಇರ್ಬೇಕು ನೀನು ಅದು ಟೈಮ್ ಸನಾತನ ಅಲ್ಲ ನೋಡೋಣ ಸಾರೀಸ್ ಅಂತ ಅಂದ್ರೆ ಅವತ್ತಿನಿಂದ ಮೇಡಮ್ ಅವರೆ 1/2 hour ಮುಂಚೆ 1/2 hour ಲೇಟ್ ಅಂದ್ರೆ ಮುಂಚೆ ಇರೋದು ಅನಂತರ ಸ್ಕೂಲ್ ಬಿಟ್ಟು 1/2 hour ಲೇಟ್
1: ಆಗುತ್ತೆ. ಯಾಕಂದ್ರೆ
0: ಸಮಾಸ ಮಾಡಿದ್ರು ಕತ್ತಿ ಹಿಂದ್ಗಡೆ ಹೋಗೋದು 2-1 ಆಗೋದು.
1: ಅಂದ್ರೆ ಒಮ್ಮೆ ತಪ್ಪಾಗುತ್ತೆ ಆ ತಪ್ಪನ್ನ ಮತ್ತೆ ಮಾಡಬಾರದು ಅಂತ ಅರಿತುಕೊಂಡು ನೀವು ಅದನ್ನ ಪಾಲನೆ ಮಾಡಿದ್ರಿ. ಇದು ಬಹಳ ಅಳವಡಿಸ್ಕೊಳ್ಬೇಕಾಗಿದ್ದಂತಹದ್ದು ಎಲ್ಲರೂ. ಯಾಕಂತಂದ್ರೆ ಮನುಷ್ಯರು ಅಂತಂದ್ಮೇಲೆ ಬಹಳಷ್ಟು ಕಡೆ ತಪ್ಪಾಗ್ತಾ ಇರುತ್ತೆ. ಅದನ್ನ ಸರಿ ಮಾಡಿಕೊಂಡು ಜೀವನ ಬಿಡಿ ಅದನ್ನ ಅಳವಡಿಸ್ಕೊಳ್ಳೋದಿದೆಯಲ್ಲ ನಿಜವಾಗ್ಲೂ ಅದು ಉತ್ತಮ ಗುಣ ಅಂತ ಹೇಳ್ಬೋದು. ನೀವು ಅದನ್ನ ಮಾಡಿದ್ರಿ ಕೇಳಿ ಬಹಳ ಖುಷಿ ಆಯ್ತು. ಉತ್ತಮ ಉತ್ತಮ ಸಂದೇಶ ನೀಡುವಂತಹ ಮಾಹಿತಿಯನ್ನ ಹಂಚ್ಕೊಂಡ್ರಿ. ಧನ್ಯವಾದ ತಮ್ಗೆ. ನಮಸ್ಕಾರ. ಮುಂದಿನ ಕರೆ. ಹಲೋ ಹಲೋ ನಮಸ್ತೆ. ಯಾರಿದು?
2: ನಮಸ್ತೆ ಮೇಡಮ್, ನಾವು ಮಹಾತ್ಮ ಅಂಗಡಿ ಮಹೇಶ್ ಅಂತ ಹೇಳಿ ಮೇಡಮ್.
1: ಓಕೆ ಅಂಗಡಿ ಮಹೇಶ್ ಅವರೇ, ಟಿಫನ್ ಆಯ್ತಾ? ಓಕೆ ನಾವು ಟಿಫನ್ ಮಾಡ್ಬೇಕು. ಇವತ್ತಿನ ವಿಷಯ ಕೇಳಿಸ್ಕೊಂಡ್ರ ಯಾವ್ದು ಅಂತ?
2: ಗೊತ್ತಾಯ್ತು ಮೇಡಮ್, ಬಹಳ ಒಳ್ಳೇದಿದ್ದು ವಿಚಾರ. ಏನಮ್ಮ ಅಂತ ಅಂದ್ರೆ, ಸಮಯ ನಾವು ಮನುಷ್ಯನಿಗೆ ಎಲ್ಲಾ ಪ್ರಜ್ಞೆಗಳಿಗೂ ಸಮಯ ಪ್ರಜ್ಞೆ ಬಹಳ ಮುಖ್ಯವಾದದ್ದು. ಆ ಸಮಯ ಪ್ರಜ್ಞೆನ ನಾವು ಎಷ್ಟು ಉಪಯೋಗಿಸ್ತೀವೋ ಅಷ್ಟು ಒಳ್ಳೆಯದು. ಅಷ್ಟು ನಾವು ಆ ಸಮಯಕ್ಕೆ ಆ ಟೈಮ್ ನಮ್ಗೆ ಏನ್ ಬರುತ್ತೋ ಆ ಟೈಮ್ ಆ ಸಮಯನ ನಾವು ಉಪಯೋಗಿಸ್ಬಿಟ್ಟೆ ಅಂದ್ರೆ ಏನಾದ್ರು ಸಾಧಿಸಕ್ಕೆ ಸಾಧ್ಯ ಆಗುತ್ತೆ. ಆ ಟೈಮ್ ಬಂದಾಗ ಬಿಡು ನಾವು ಆಮೇಲೆ ಮಾಡಿದಷ್ಟು ಇವಾಗ ಮಾಡಿದಷ್ಟು ಅದು ಇದು ಅಂತ ಹೇಳಿದಂದ್ರೆ ಆ ಸಮಯ ಹೋಗ್ತು ಅಂದ್ರೆ ಆಮೇಲೆ ನಾವೇನು ಮಾಡಕ್ಕಲ್ಲ, ಅದು ಏನು ಸಾಧಿಸಕ್ಕೂ ಆಗಲ್ಲ. ಅದಕ್ಕೋಸ್ಕರ ಸಮಯ ಪ್ರಜ್ಞೆ ಅನ್ನೋದು ಮನುಷ್ಯನಿಗೆ ಬಹಳ ಮುಖ್ಯವಾದ.
1: ಹೌದಲ್ವಾ? ಸಮಯವನ್ನ ನಾವು ಯಾವತ್ತೂ ಮುಂದೂಡಬಾರದು.
2: ಹೌದು ಮೇಡಮ್, ಈಗ ಈ ಟೈಮ್ ಏನ್ ಕೆಲಸ ಮಾಡ್ಬೇಕಂತ ಆ ಟೈಮ್ ಮತ್ತೆ ಬರಲ್ಲ. ಯಾಕಂದ್ರೆ ಹೇಳಿದ್ರೆ ಮನುಷ್ಯನಿಗೆ 24 hours ಇರೋದು ಇನ್ನೊಂದ್ ತಪ್ಪು ಹೆಚ್ಚಿಗೆ ಅಂತ ಅನಿಸ್ತೈತೆ. ಆದ್ರೆ ಆ 24 hours ಒಳಗೆ ನಾವು ಏನ್ ನಮ್ಮ ಸಮಯ ಏನ್ ಬರುತ್ತೋ ಆ ಸಮಯನ ನಾವು ಉಪಯೋಗಿಸ್ಬಿಟ್ಟ ಅಂದ್ರೆ ಏನಾದ್ರು ಮಾಡೋದಕ್ಕೆ ಸಾಧ್ಯ, ಮುಂದ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಆನ್ಲೈನ್ ಮಾಡೋಣ, ನಾಳೆ ಮಾಡಿದಷ್ಟು ಆನ್ಲೈನ್ ಮಾಡಿದಷ್ಟು ಅಂತಂದು ಸಮಯನ ನಾವು ಹಿಂದೆ ಕಾಯಕ್ಕೆ ಅಂತ ಬಂದ್ರೆ ನಾವ್ ಏನ್ ತಪ್ಪಲ್ಲ, ಏನು ಜೀವನದಾಗ ಮುಂದ್ ಬರಕ್ಕೆ ಆಗೋದಿಲ್ಲ.
1: ಖಂಡಿತ ಅಲ್ವಾ? ಹಾಗಾಗಿ ಸಮಯವನ್ನ ಆಯಾ ಸಮಯದಲ್ಲೇನೆ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಿ. ಓಕೆ ಓಕೆ, ಬಹಳ ಖುಷಿ ಆಯ್ತು. ಉತ್ತಮ ಸಂದೇಶವನ್ನ ನೀಡಿದ್ರಿ ನೀವು ಈ ಒಂದು ಸಮಯದ ಬಗೆಗೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಕೇಳಿದ್ರೆ ಹೌದಲ್ವಾ, ಸಮಯದ ನಾವ್ ಯಾವತ್ತು ಸಮಯವನ್ನ ಮುಂದೂಡಬಾರದು. ನಾವ್ ಅನ್ಕೊಂತೀವಿ ಕರೆಕ್ಟು, ಇಲ್ಲ ಇದು ಇವತ್ತು ಮಾಡೋದನ್ನ ನಾಳೆ ಮಾಡೋಣ ಅಂತ, ಅದಲ್ಲ ನಾಳೆ ಮಾಡೋದನ್ನು ಸಹ ನಾವ್ ಇವತ್ತೇ ಮಾಡೋಣ, ನಾಳೆಗೆ ಮತ್ತೊಂದು ಕೆಲಸ ಸಿದ್ಧ ಆಗಿರುತ್ತೆ. ಆವಾಗ ಆ ರೀತಿ ನಡ್ಕೊಂಡಾಗ ಮಾತ್ರ ಸಮಯ ನಮ್ಮನ್ನು ಸಹ ಮೌಲ್ಯೀಕರಿಸುತ್ತೆ ಅಂತಕ್ಕಂಥದ್ದು ಕರೆ ಸಿದ್ಧ ಆಗಿದೆ. ಹಲೋ ಹಲೋ ಹಲೋ ನಮಸ್ತೆ. ಭಾಗ್ಯನಾಳಿಂದ ರಮ್ಯ ಅವರೇ ಹೇಳಿ, ಇವತ್ತಿನ ಕಾರ್ಯಕ್ರಮದ ವಿಷಯದ ಕುರಿತಾಗಿ ಏನ್ ಮಾತಾಡಕ್ ಇಷ್ಟಪಡ್ತೀರಾ?
3: ಹೌದು ಮೇಡಮ್, ಇಲ್ಲ ಎಲ್ಲಿ ಕಂದಲ್ಲ ಅಷ್ಟು ಇಲ್ಲ, ಮುತ್ತು ಕಳೆದರೆ ಸಿಕ್ಕಿತ್ತು, ಹೊತ್ತು ಕಳೆದರೆ ಸಿಕ್ಕಿದೆ ಅಂದ್ರೆ
1: ಆಹಾ ಎಂತ ಮಾತಾಡ್ಬಿಟ್ರಲ್ಲ.
3: ನಡೆದ್ರು ಸಮುದ್ರನ ಹೆಂಗಾದ್ರು ಹುಡ್ಕೊಂಡ್ ಬರ್ತಾರಂತೆ, ಸಮಯ ಕಳೆದ್ರೆ ನಿಮ್ಮಲ್ಲಿ ಬೆಳ್ಸಕ್ ಆಗಲ್ಲ.
1: ಖಂಡಿತ ಹೌದು.
3: ಸಮಯ
1: ಮುತ್ತು ಕಳೆದರೆ ಹೋಯಿತು, ಸಮಯ ಕಳೆದರೆ ಬಂದಿತೆ. ಬಹಳ ಚೆನ್ನಾಗಿ ಹೇಳಿದ್ರಿ, ಹೇಳಿ.

0: ಕೇಳಿಸ್ತಾ ಇದೆಯಾ?
1: ಮಂದಾತ ಮೂರ್ತಿ ತುಂಬಾನೇ ಬೆಳೆಗಳೆಲ್ಲ ಚೆನ್ನಾಗಿ ಬರ್ತಾ ಇದ್ರು. ಸಮಯಕ್ಕೆ ಸರಿಯಾಗಿ ಮಳೆಗೆ ಇಲ್ಲ ಮೇಡಮ್ ಉದಾಹರಣೆ
0: ಇವಾಗ ಅಲ್ವಾ?
1: ಹೌದು ಮೇಡಮ್.
0: ಹೌದು, ಬದಲಾದ ಕಾಲ, ಸಮಯವೂ ಸಹ ನಮಗೆ ಸರಿಯಾದ ಸಮಯವನ್ನ ಕೊಡ್ತಾ ಇಲ್ಲ ಅಂತ.
1: ಹೌದು ಮೇಡಮ್,
0: ಖಂಡಿತ ಹೌದು.
1: ಇವಾಗ ಮುಂಚಿತವಾಗಿ ಮಳೆ ಬಂತು ಬರಂಗೆ ಬರುತ್ತೆ ಅಂತ ಎಲ್ಲ ರೈತರೆಲ್ಲ ಬಿಟ್ಬಿಟ್ರು ಹೇಳಕ್ಕೆ.
0: ನೋಡಿ, ರೈತರಿಗೆ ಎಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಅಲ್ವಾ. ಮಳೆ ಬರದೆ ಅಂದ್ರೆ, ಸಮಯಕ್ಕೆ ಸರಿಯಾಗಿ ಬಾರದ ಮಳೆ ರೈತರನ್ನ ಎಷ್ಟು ಅಲವತ್ತುಕೊಳ್ಳೋ ಹಂಗ ಮಾಡ್ತಾ ಇದೆ ಅಲ್ವಾ. ಯಾವಾಗ್ಲೂ ನೋಡಿ, ಸಮಯನ ಬರೀ ನಾವು ಸಮಯನ ನಾವು ಅದನ್ನ ಸರಿದೂಗಿಸ್ಬೇಕು ಅಂತೀವಿ, ಒಮ್ಮೊಮ್ಮೆ ಪ್ರಕೃತಿನೂ ಸಹ ಅದನ್ನ ಅಸಮತೋಲನವಾಗಿಸ್ಬಿಡುತ್ತೆ. ಹಾಗಾಗಿ ಪ್ರಕೃತಿಯಿಂದ ಹಿಡಿದು ಪ್ರತಿಯೊಬ್ಬರಲ್ಲೂ ಸಹ ಸಮಯ ಪರಿಪಾಲನೆ ಬಹಳ ಮುಖ್ಯ ಅಂತ ಅನ್ಸುತ್ತೆ ಅಲ್ವೇ?
1: ಹೌದು ಮೇಡಮ್,
0: ಖಂಡಿತ.
1: ಕಾಲದ ಮಳೆ ತುಂಬಾ ಅವಶ್ಯಕತೆ ಮೇಡಮ್.
0: ಹೌದು ಹೌದು ಹೌದು. ಹೌದು ಹೌದು. ಇಲ್ಲ, ರೈತರ ಅಳಲು ಇದೀಗ ಬಹಳಷ್ಟು ಎಂತ ಅಂದ್ರೆ ನಿರ್ಣಾಯಕ ಸ್ಥಿತಿಯಲ್ಲಿರುವಂತದ್ದು. ಎಲ್ಲ ಕಡೆ ಬರ ಬಂದಿದೆ, ಅವರು ಬಿತ್ಕೊಂಡಿದ್ದಾರೆ, ಬಿತ್ತಿದ್ದಾರೆ, ಕೆಲವರಿಗೆ ಬಿತ್ತಕ್ಕೂ ಸಹ ಮಳೆ ಬರದೇ ಇರುವಂತ ಪರಿಸ್ಥಿತಿ ಇದೆ. ಅವರು ಜೀವನ
1: ಕೆಲವರು ಬಿತ್ತದಲ್ಲೇನೆ ಮಳೆ ಕಾಯ್ತಿದ್ದಾರೆ
0: ಮೇಡಮ್. ಹೌದು ಹೌದು ಹೌದು.
1: ಸೊ ಪ್ರಾಣಿ ಪಕ್ಷಿಗಳಿಗೂ ಸಮೇತ ನೀರಿನ ಬಹಳ ಅಭಾವ ಆಗಿದೆ ಮೇಡಮ್. ಸಮಯಕ್ಕೆ ಕಾರಣ ಸಮಯಕ್ಕೆ ಸರಿಯಾಗಿ ಮಳೆ ಬರಲಿಲ್ಲ.
0: ಖಂಡಿತ ಖಂಡಿತ ಹೌದು. ಬಹಳ ಇದು ಈಗಿನ ಈ ಸಂದರ್ಭದ ಒಂದು ಅತ್ಯಂತ ಕಠಿಣ ಪರಿಸ್ಥಿತಿ ಇದು ಖಂಡಿತ. ಆ ಪರಿಸ್ಥಿತಿಯ ಬಗ್ಗೆ ನೀವು ಚೆನ್ನಾಗಿ ಹೇಳ್ಕೊಂಡ್ರಿ, ಧನ್ಯವಾದ ರಮ್ಯ ಅವರೇ. ಹೌದು ಹೌದು, ಅದಕ್ಕೆ ಪ್ರಕೃತಿ ಮಾತೆಯ ಆಶೀರ್ವಾದ ಬೇಕು. ಯಾಕಂದ್ರೆ ಮಾನವನ ಅತಿಕ್ರಮಣ ಪ್ರಕೃತಿ ಮೇಲೆ ಯಾವಾಗ ಮಾನವ ಆಕ್ರಮಣವನ್ನ ಮಾಡ್ತಾ ಹೋದ್ನಲ್ಲ, ಆಗ ಪ್ರಕೃತಿನೂ ಸಹ ತನ್ನ ವರಸೆಯನ್ನ ತೋರಿಸ್ತಾ ಇದೆ ಅಂತ ಅನ್ಬಹುದು ಅಲ್ವಾ? ಓಕೆ, ಒಳ್ಳೆಯ ಮಾತುಗಳನ್ನ ಆಡಿದ್ರಿ, ಧನ್ಯವಾದಗಳು ರಮ್ಯ ಅವರೇ.
1: ಧನ್ಯವಾದ ಮೇಡಮ್,
0: ನಮಸ್ತೆ. ಮುಂದಿನ ಕರೆ. ಹಲೋ ಹಲೋ, ಆಕಾಶವಾಣಿ. ಹಲೋ
2: ನಮಸ್ತೆ
0: ಮೇಡಮ್.
2: ಸಮಯ ಅನ್ನೋದು ಮನುಷ್ಯನಿಗೆ ಒಂದು ಸಿಕ್ಕಿರುವ ಅತ್ಯಮೂಲ್ಯ ಸಂಪನ್ಮೂಲ ಅಂತ ಹೇಳ್ಬೋದು.
0: ಖಂಡಿತ ಹೌದು.
2: ಆಮೇಲೆ ಆ ಸಮಯವನ್ನ ಆ ಸಮಯದ ಬಗ್ಗೆ ನಾವು ಹೇಳ್ಬೇಕು ಅಂದ್ರೆ ಫಸ್ಟ್ ನಾವು ಆ ಸಮಯದ ಅರಿವು ನಮ್ಗಿರ್ಬೇಕು ಮೊದಲು, ನಂತರ ಬೇರೆಯವ್ರಿಗೆ ನಾವು ಅದನ್ನ ಹೇಳ್ಬೋದು.
0: ಖಂಡಿತ ಹೌದು, ನಾವು ಪಾಲನೆ ಮಾಡಿದಾಗ ಮಾತ್ರ.
2: ಪಾಲನೆ ಮಾಡಿದಾಗ ಮತ್ತೆ ಒಂದು ಗಾದೆನ ಇದೆ, ಹಣ ಕಳೆದುಕೊಂಡ್ರೆ ಸಂಪಾದನೆ ಮಾಡಬಹುದು, ಸಮಯ ಕಳೆದುಕೊಂಡ್ರೆ ಮತ್ತೆ ಮರಳಿ ಬರೋದಿಲ್ಲ.
0: ಖಂಡಿತ ಖಂಡಿತ ಹೌದು.
2: ಹಂಗಾಗಿ ನಾವು ಸಮಯಕ್ಕೆ ಎಷ್ಟು ಮಹತ್ವ ಕೊಡ್ಬೇಕು ಅಂತಂದ್ರೆ ಅದು ಒಂದು ಜೀವಕ್ಕೆ ಸಮ ಅಂತ ನನ್ನ ಅನಿಸಿಕೆ. ಒಂದು ಜೀವ ಇದೆ ಅಲ್ಲ, ಅದಕ್ಕೆ ಅದು ಸಮ ಆಗುತ್ತೆ ಅನ್ಸುತ್ತೆ ನನ್ಗೆ.
0: ಖಂಡಿತವಾಗ್ಲೂ ಹೌದು, ಖಂಡಿತವಾಗ್ಲೂ ಹೌದು. ಈಗ ನೋಡಿ, ಒಂದು ಮಗು
2: ಜೀವ ಹೋಯ್ತು ಅಂತ ಅಂದ್ರೆ ಅದೇನು ಇರಲ್ಲ, ಬೆಲೆನೆ ಇರಲ್ಲ. ಹಾಗೆ ಕಳೆದು ಹೋದ ಸಮಯಕ್ಕೆ ಮತ್ತೆ ಏನೋ ಅದು ಮರಳಿ ತಗೊಂಡ್ ಬರಕ್ ಆಗೋದಿಲ್ಲ, ಮತ್ತೆ ಅದ್ ಬೆಲೆನೆ ಇರಲ್ಲ.
0: ಖಂಡಿತ ಖಂಡಿತ ಹೌದು. ಈಗ ನೋಡಿ, ಒಂದು ಮಗು ಹುಟ್ಟುತ್ತೆ ಅನ್ನೋದಕ್ಕೆ ಅದಕ್ಕೆ ಜನನದ ಸಮಯವನ್ನ ನೋಡ್ತಾ ಇರ್ತೀವಿ, ಯಾವ ಸಮಯದಲ್ಲಿ ಹುಟ್ಟುತ್ತೆ.
2: ಅದನ್ನೇ ಹೇಳ್ತಾರೆ, ಜನನ ಆಗಿರ್ಬೋದು, ಮರಣ ಆಗಿರ್ಬೋದು, ಅಥವಾ ಒಂದು ಮದುವೆ ಆಗಿರ್ಬೋದು, ಏನೋ ಒಂದು ಒಳ್ಳೆ ಕಾರ್ಯ ಆಗಿರ್ಬೋದು, ಕೆಟ್ಟ ಗಳಿಗೆ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಸಮಯ ಅನ್ನೋದೇ ಇರುತ್ತೆ.
0: ಖಂಡಿತ.
2: ಆ ಸಮಯನ ನಾವು ಯಾರು ಚೆನ್ನಾಗಿ ನಿರ್ವಹಿಸ್ಕೊಂತ ಬರ್ತಾರಲ್ಲ, ಅವ್ರು ಯಾವಾಗ್ಲೂ ಜೀವನದಲ್ಲಿ ಗುರಿ ಸಾಧಿಸ್ತಾರೆ ನೋಡ್ರಿ, ನೆಮ್ಮದಿ ಎಲ್ಲವನ್ನು ಕಾಣ್ತಾ ಹೋಗ್ತಾರೆ.
0: ಖಂಡಿತ, ಅತ್ಯದ್ಭುತ
2: ಪರಿಪಾಲನೆ ಎಲ್ಲರಿಗೂ ಇರ್ಬೇಕಿದು. ಒಂದು ವಯಸ್ಸು ವಿದ್ಯಾರ್ಥಿ ಜೀವನದಲ್ಲಾಗಿರ್ಬೋದು, ಅಥವಾ ನಾವು ಒಂದು ಯುವಕರಲ್ಲಾಗಿರ್ಬೋದು, ಅಥವಾ ನಮ್ಮ ವೃದ್ಧಾಪದಲ್ಲಾಗಿರ್ಬೋದು, ಪ್ರತಿ ಒಬ್ರು ಜೀವನ ಹಂತ ಹಂತದಲ್ಲೂ ನಮ್ ಸಮಯ ಅನ್ನೋದು. ಈಗ ಮುದುಕರಾಗ್ಬಿಟ್ರು ವಯಸ್ಸಾಗ್ಬಿಟ್ರು ಅಂದ್ರೆ ಅವ್ರಿಗೇನ್ ಸಮಯದ ಅರಿವು ಇರಲ್ಲ ಇರಲ್ಲ ಅನ್ನಂಗಿಲ್ಲ,
0: ತಿಳಿಸ್ಕೊಳ್ಬೇಕು
2: ಆ ಸಮಯನ.
0: ಹೌದು, ಪ್ರತಿಯೊಬ್ಬರು ಸಮಯನ ಸಹ ಈಗ ನೋಡಿ, ವಯಸ್ಸಾಗಿದೆ ಅಂತ ತಕ್ಷಣ ಅವರು ಸಹ ಮೊಮ್ಮಕ್ಕಳೊಟ್ಟಿಗೆ ಅವರ ಅನುಭವವನ್ನ ಹಂಚ್ಕೊಳ್ತಾ ಅವರ ಜೀವನವನ್ನ ಅವರ ಜೊತೆ ಕಳಿಬಹುದು.
2: ಆ ಸಮಯ ಸಿಗೋದು ಅವ್ರು ಏಜ್ ಆದ್ರು ಅಂದ್ರೆ ತನ್ನ ಮಕ್ಕಳ ಜೊತೆಗೆ ಆ ಸಮಯವನ್ನ ಕಳಿಬೇಕು ಅವರು.
0: ಖಂಡಿತ.
2: ಹಾಗೆ ನಾವು ಚಿಕ್ಕವರಿದ್ದಾರ, ನಮ್ಗೆ ತಾತ ಅಜ್ಜಿಗದು ಅವ್ರ ಜೊತೆ ನಾವು ಕಳೆಯೋದು, ಅದು ಸಮಯ ಮತ್ತೆ ಸಿಗಲ್ಲ ನಮ್ಗೆ ಆ ಸಮಯ.
0: ಹೌದು ಖಂಡಿತ, ಇದಂತೂ ಇವಾಗಿನ ಕಾಲಘಟ್ಟಕ್ಕೆ

0: ತಾತ ಸಂಬಂಧಗಳೇ ಮರೆಯಾಗಿರುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ಅವರಿಗೂ ಸಹ ನಾವು
1: ಮಾಡುತ್ತಂದ್ರೆ ನಮ್ಮ ಜೀವನದಾಗೆ ನಮ್ಮ ಸರಿ ತಪ್ಪುಗಳನ್ನ ಗುರುತಿಸ್ತದೆ.
0: ಖಂಡಿತ.
1: ಅದನ್ನ ಅರ್ಥ ಮಾಡ್ಕೊಂಡು ನಾವು ಜೀವನದಲ್ಲಿ ಮುಂದೋಗ್ಬೇಕು.
0: ಖಂಡಿತ ಖಂಡಿತ ಹೌದು. ನೀವು ಇಲ್ಲಿ ಸಮಯದ ಜೊತೆಗೆ ಸಂಬಂಧಗಳಿಗೂ ಸಹ ಮೌಲ್ಯವನ್ನ ಕೊಡಿ ಅಂತ ಹೇಳಿದ ಹಾಗಾಯ್ತು. ಖಂಡಿತ ಉತ್ತಮ ಮಾತನ್ನ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮ್ಗೆ. ನಮಸ್ಕಾರ. ಕೇಳಿದ್ರೆ ಬಹಳಷ್ಟು ನಿಮ್ಮಿಂದ ಕರೆಗಳು ಬರ್ತಾ ಇದೆ. ಅತ್ಯಮೂಲ್ಯವಾದ ಮಾತುಗಳನ್ನ ವಿಚಾರಗಳನ್ನ ನಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀರಿ. ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ, ನಿಮ್ಮ ಕರೆಗಳನ್ನು ಸ್ವೀಕರಿಸ್ತೀನಿ. ಇದೀಗ ಒಂದು ಹಾಡಿನ ವಿರಾಮವನ್ನ ತೆಗೆದುಕೊಂಡು ಬರೋಣ. ಕೇಳೋಣ ದ ವಿಲನ್ ಚಿತ್ರದ ಈ ಗೀತೆ.

0: ಕೇಳಿದ್ರೆ ನೀವು ಕೇಳ್ತಾ ಇದ್ದೀರಾ ನಮ್ಮ ವಿಷಯಕ್ಕೆ ನಿಮ್ಮ ಮಾತು ಕಾರ್ಯಕ್ರಮ ನೇರ ಫೋನಿನ ಕಾರ್ಯಕ್ರಮ ಇದು. ನೀವೆಲ್ಲರೂ ಸಹ ಪಾಲ್ಗೊಳ್ತಾ ಇದ್ದೀರಿ. ಕರೆಸಿದ್ದಾಗಿದೆ ವಿಷಯ ಸಮಯದ ಸದುಪಯೋಗ. ಈ ಕುರಿತು ನಮ್ಮ ಕೇಳುಗರು ಬಹಳಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ. ಉತ್ತಮ ಸಂದೇಶಗಳನ್ನು ನೀಡುವಂತಹ ಮಾತು ಬರ್ತಾ ಇದೆ. ಬನ್ನಿ ಕರೆ ಸ್ವೀಕರಿಸೋಣ. ಹಲೋ ಹಲೋ ನಮಸ್ತೆ.
1: ಹಲೋ ಮೇಡಮ್ ಅವರೇ. ನಮಸ್ಕಾರ ಮೇಡಮ್ ಅವರೇ, ಹೇಗಿದ್ದೀರಾ?
0: ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ?
1: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅವರೇ. ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಮೇಡಮ್ ಅವರೇ.
0: ಓಕೆ ನಮಸ್ತೆ ಹೇಳಿ ಚಿಕ್ಕಪ್ಪ ಶಾರದ ಅವರೇ.
1: ಮೇಡಮ್ ಅವರೇ, ಇವತ್ತಿನ ವಿಷಯ ತುಂಬಾ ಚೆನ್ನಾಗಿದೆ.
0: ಓಕೆ,
1: ಈಗ ಇವತ್ತಿನ ವಿಷಯ ಅನ್ನೋದಕ್ಕಿಂತ ಪ್ರತಿದಿನವೂ ಒಂದೊಂದು ವಿಷಯ ನಮಗಾಗಿ ತರ್ತಿರಲ್ಲ, ಅದು ನಿಜಕ್ಕೂ ನಾವು ಮೆಚ್ಚುವಂತ ವಿಚಾರ. ಅದು ಎಷ್ಟೋ ಜ್ಞಾನೋದಯವಾಗಿರುತ್ತೆ. ನೀವು ಒಂದೊಂದು ವಿಚಾರಗಳಾಗ್ಲಿ, ಒಂದ್ ಪ್ರಶ್ನೆಗಳಾಗಿರ್ಲಿ ಕೇಳೋದ್ರಿಂದ ನಮ್ಗೆ ಎಷ್ಟೋ ಜ್ಞಾನೋದಯ ಆಗಿರುತ್ತೆ. ನಿಜಕ್ಕೂ ಒಂದು ಖುಷಿ ಪಡೋ ವಿಚಾರ. ಇವತ್ತಿನ ವಿಷಯ ಕೂಡ ಅಷ್ಟೇ ಚೆನ್ನಾಗಿದೆ.
0: ಖಂಡಿತ ಕೇಳುಗರಾದ ತಮಗೆ ಆ ಒಂದು ನಿಟ್ಟಿನಲ್ಲಿ ಅನುಕೂಲ ಆಗಿದೆ, ಮಾಹಿತಿ ಉಪಯುಕ್ತವಾಗಿರುತ್ತೆ ಅಂತ ಅನ್ನೋದೇ ನಮ್ಮ ಒಂದು ಆಶೆ ಆಗಿರುತ್ತಲ್ವಾ?
1: ಮೇಡಮ್ ಅವರೇ, ಯಾವ್ದೇ ಖರ್ಚಿಲ್ಲದೆ ಒಂದು ನಮಗೆ ಮಾಹಿತಿ ಸಿಗ್ತಾ ಇದೆ ಅಂದ್ರೆ ಅದು ನಮ್ಮ ರೇಡಿಯೋ ಮೂಲಕ ಮಾತ್ರ, ಯಾವ್ದೇ ಟಿವಿ ಮೂಲಕ ಸಾಧ್ಯ ಇಲ್ಲದ ಮಾತ್ರ. ಅದ ಟಿವಿ ನಮ್ಮನ್ನ ಹಾಳು ಮಾಡುತ್ತೆ ಹೊರತು ನಮ್ಮ ಟೈಮ್ ಅನ್ನ ವೇಸ್ಟ್ ಮಾಡುತ್ತೆ ಹೊರತು ಅದ್ರಿಂದ ಉಪಯೋಗ ಏನಿಲ್ಲ. ಆದ್ರೆ ನಮ್ ರೇಡಿಯೋ ಹಂಗಲ್ಲ ನೋಡ್ರಿ, ನಮ್ ಕೆಲ್ಸ ನಾವು ಮಾಡ್ತಾ ಇರ್ತೀವಿ. ನಾವು ಟಿವಿಯಲ್ಲಿ ಕೇಳ್ತಾನೆ ನಮ್ ಕೆಲ್ಸ ಮಾಡ್ತಾನೆ ಹೋಗ್ತಾ ಇರ್ತೀವಿ. ನಮಗ ಜ್ಞಾನೋದಯ ಆಗ್ತಾ ಇರುತ್ತೆ ಅಲ್ವಾ?
0: ಹೌದು ಹೌದು, ಖಂಡಿತ ಖಂಡಿತ.
1: ಇವತ್ತಿನ ವಿಷಯ ಚೆನ್ನಾಗಿದೆ ಮೇಡಮ್ ಅವರೇ, ಯಾಕಂದ್ರೆ ಸಮಯ ಅನ್ನೋದು ತುಂಬಾ ಒಂದು ಅಮೂಲ್ಯವಾದದ್ದು. ಈ ಒಂದು ಈಗ ನೋಡ್ರಿ, ಈಗ ಫೋನ್ ಮಾಡಿ ನಿಮ್ ಹತ್ರ ಮಾತಾಡ್ತದೇನೆ ಅಂದ್ರೆ ಈ ಸಮಯ ನಿನ್ ಒಂದ್ ಗಂಟೆ ಕಳೆದ್ರೆ ಈ ಸಮಯ ಸಿಗೋದಿಲ್ಲ ಮೇಡಮ್ ಅವರೇ.
0: ಖಂಡಿತ ಹೌದು, ಖಂಡಿತವಾಗ್ಲೂ ಹೌದು.
1: ಹಾಗಾಗಿ ನಾವು ಯಾವುದೇ ಒಂದು ಕೆಲಸ ಆಗಿರ್ಲಿ, ಏನೇ ಒಂದು ಆದ್ರೂ ಕೂಡ ಆಯಾ ಸಮಯಕ್ಕೆ ನಾವು ಸರಿಯಾಗಿ ಮಾಡ್ಬೇಕು. ನಾವು ಫಾಲೋ ಮಾಡ್ಬೇಕಾಗಿರೋದು ಸಮಯವನ್ನೇ ಫಾಲೋ ಮಾಡ್ಬೇಕು. ಸಮಯಕ್ಕೆ ಸರಿಯಾಗಿ ಎಲ್ಲವನ್ನೂ ಮಾಡಬೇಕಾಗುತ್ತೆ. ಯಾವ್ದು ಸಮಯ ತಪ್ಪಿ ಯಾವ್ದೇ ಕೆಲಸ ಮಾಡಿದ್ರು ಅದು ಸಕ್ಸಸ್ ಆಗೋದಿಲ್ಲ ಮೇಡಮ್ ಅವರೇ.
0: ಖಂಡಿತ,
1: ಯಾವ ಟೈಮ್ ನಲ್ಲಿ ಭೂಮಿ ಮುಳುವೆ ಮಾಡ್ಬೇಕು,

0: ಟೈಮ್ನಲ್ಲಿ ಬಿತ್ತಬೇಕು, ಯಾವ ಟೈಮ್ನಲ್ಲಿ ಕೊಯ್ಯಬೇಕು ಅನ್ನೋದನ್ನ ಆಯಾ ಟೈಮ್ಗೆ ಮಾಡ್ಬೇಕಾಗತ್ತೆ. ನಾವು ಬೆಳಿಗ್ಗೆ ಯಾವ ಟೈಮಿಗೆ ಬಾಗಿಲು ತೆಗಿಬೇಕು, ಯಾವ ಟೈಮ್ಗೆ ಎದ್ದೇಳ್ಬೇಕು, ಯಾವ ಟೈಮಿಗೆ ಮಲಗ್ಬೇಕು, ಇವನ್ನೆಲ್ಲಾನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಈ ಸಮಯ ಅನ್ನೋದು ತುಂಬಾ ಒಂದು ಬಹಳ ಅಮೂಲ್ಯವಾದದ್ದು ಮೇಡಮ್ ಅವರೇ.
1: ಖಂಡಿತ ಖಂಡಿತ.
0: ನಾನು ಕೂಡ ಒಂದ್ಸಲ ಒಂದು ಈ ಸಮಯವನ್ನ ಮಿಸ್ ಮಾಡ್ಕೊಂಡೆ ಜೀವನದಲ್ಲಿ ಏನು ಅಂತಂದ್ರೆ, 2002 or 2003 ಒಂದು ಕೋರ್ಟ್ ಗುಮಾಸ್ತರ ಕೆಲಸಕ್ಕೆ ಕರೆದಿದ್ರು. ಅದು 7ನೇ ತರಗತಿ ಪಾಸ್ ಆದ್ರೆ ಸಾಕು ಅಂತ ಅವ್ರು ಹೇಳಿದ್ರು. ಅವರು ಅವ್ರು ಹೇಳಿದ್ದನ್ನೆಲ್ಲಾನು ನಾನು ಜೋಡಿಸಿದೆ, ಆದ್ರೆ ಆ ಟಿ ಸಿ ಅನ್ನ ನನ್ನ ಕೈಲಿ ತರಕ್ ಆಗ್ಲಿಲ್ಲ ಮೇಡಮ್. ಆ ಸಮಯಕ್ಕೆ ನಮಗೆ ಸರಿಯಾಗಿ ಟಿ ಸಿ ಸಿಗದಂಗೆ ಆ ಸಮಯ ಹೋಗ್ಬಿಡ್ತು. ಆಮೇಲೆ ಏನ್ ಮಾಡಕ್ ಆಗ್ಲಿಲ್ಲ, ಅದು ಅಲ್ಲಿಗೆ ಹೋಗ್ಬಿಡ್ತು ಮೇಡಮ್. ಅರೆ ಆ ಒಂದು ಈಗ ನಾವು ಪ್ರಯತ್ನ ಮಾಡೋದ್ ಮಾಡ್ಬೇಕು, ಕೆಲಸ ಆಗ್ಲಿ ಬಿಡ್ಲಿ ಅದ್ ಬೇರೆ ಪ್ರಶ್ನೆ. ಹಂಗಾಗಿ ಅದೊಂದು ಒಂದ್ ಮಿಸ್ ಆಯ್ತು ನನ್ಗೆ. ಹಾಗಾಗಿ ನಾನು ಯಾವ್ದೇ ಒಂದ್ ಕೆಲಸ ಮಾಡ್ಬೇಕಾದ್ರು ನಾನು ಪ್ರತಿ ಒಂದನ್ನು ನಾನು ಸಮಯವನ್ನ ಫಾಲೋ ಮಾಡ್ತಾ ಇದ್ದೀನಿ. ಊಟ ತಿಂಡಿ ಆಗಿರ್ಬೋದು, ಯಾವ್ದೇ ಒಂದ್ ಆಗಿರ್ಬೋದು. ಮತ್ತೆ ಇವತ್ತಿನ ಕೆಲಸ ಇವತ್ತೇ ಮಾಡಿ ಮುಗಿಸ್ಬೇಕು ಹೊರತು ಅದು ನಾಳೆ ಪೆಂಡಿಂಗ್ ಯಾವ ಕಾರಣಕ್ಕೂ ಇಟ್ಕೊಳಕ್ಕೆ.
1: ಖಂಡಿತ, ಬಹಳ ಒಳ್ಳೆ ಮಾತಿದು. ಯಾಕಂದ್ರೆ ಇವತ್ತಿನ ಕೆಲಸವನ್ನ ನಾವ್ ಇವತ್ತೇ ಮಾಡಿ ಮುಗಿಸ್ಬೇಕು, ಯಾಕಂದ್ರೆ ನಿಮ್ಮ ಅನುಭವದಲ್ಲೂ ಸಹ ಅದು ನಿಮ್ಮ ಕೈಯಿಂದ ತಪ್ಪೋಗಿರೋದು ಆಗಿರೋದ್ರಿಂದ. ಬಹಳ ಒಳ್ಳೆ ವಿಚಾರ ಇದು, ಯಾಕಂದ್ರೆ ಕೇಳುಗರಿಗೆ ಸಮಯದ ಸಂದೇಶವು ಸಹ ಹೋಗ್ತಾ ಇದೆ. ಬಹಳ ಖುಷಿ ಆಗ್ತಿದೆ ನನಗೆ, ಯಾಕಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಉತ್ತಮ ಸಂದೇಶಗಳು ಸಹ ನಮ್ಮ ಕೇಳುಗರಿಗೆ ಸಿಗ್ತಾ ಇದೆ ಅಂತಕ್ಕಂಥದ್ದು. ಧನ್ಯವಾದಗಳು ಚಿಕ್ಕಪ್ಪ ಸರ್.
0: ಒಳ್ಳೆ ಒಳ್ಳೆ ವಿಷಯಗಳನ್ನ ತರ್ತಿಲ್ಲ, ನಿಜಕ್ಕೂ ನಮಗೆ ಯಾವುದೇ ಖರ್ಚಿಲ್ಲದೆ ನಾನು ಹೇಳ್ತೇನೆ, ಈಗ ಎಲ್ಲ ಯಾವಾಗ ಬೇಕಾದ್ರೂ ಹೇಳ್ತೇನೆ, ನಾನು ಯಾವುದೇ ಖರ್ಚಿಲ್ಲದೆ ನಮಗ್ ಬೇಕಾದಂತ ಉತ್ತಮ ಮಾಹಿತಿ ಸಿಗೋದು ಅಂದ್ರೆ ನಮ್ಮ ರೇಡಿಯೋ ಮೂಲಕ ಅಂತ ಹೇಳಕ್ ಇಷ್ಟಪಡ್ತೇನೆ ಮೇಡಮ್ ಅವರೇ.
1: ಖಂಡಿತ, ನಿಮ್ಮ ಈ ಒಂದು ಅಭಿಮಾನದ ಮಾತುಗಳು ನಮ್ಮ ಚಿತ್ರದುರ್ಗ ಆಕಾಶವಾಣಿಯ ಒಂದು ಆಶಯವನ್ನ ಸಾರ್ಥಕ ಮಾಡದ್ವು ಅಂತ ಅನ್ಕೊಳ್ತೀವಿ. ಬಹಳ ಖುಷಿ ಆಯ್ತು, ಧನ್ಯವಾದ ತಮ್ಗೆ.
0: ಖಂಡಿತ ಮೇಡಮ್ ಅವರೇ, ನನಗೆ ಮಾತಾಡಕ್ ಅವಕಾಶ ಮಾಡಿಕೊಟ್ಟ ನಿಮಗೂ ನಮ್ಮ ಸಮಸ್ತ ಎಲ್ಲಾ ರೇಡಿಯೋ ಕೇಳೋದರಿಗೂ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಅವರೇ. ನಮಸ್ಕಾರ.
1: ನಮಸ್ಕಾರ ಕೇಳಗರೆ. ಮತ್ತೊಂದು ಕರೆ ಇದೀಗ. ಹಲೋ ಹಲೋ, ನಮಸ್ತೆ.
2: ನಮಸ್ತೆ,
1: ಯಾರಿದು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
2: ಶಾಂತವೀರಪ್ಪ ಅಂತ.
1: ಶಾಂತವೀರಪ್ಪ ಅವ್ರ ಎಲ್ಲಿಂದ? ಓಕೆ, ಮಾತಾಡಿ. ಮತ್ತೆ ಅಲ್ಲಿ ಶಬ್ದ ಇದೆ ನೋಡಿ, ನೀವಿರುವ ಜಾಗದಲ್ಲಿ.
2: ಒಳ್ಳೆ ಯಾರೋ ಒಬ್ಬ ಮನುಷ್ಯನ ತಾಳ್ಮೆ, ಸಮಯ ತಾಳ್ಮೆ ಇರ್ಬೇಕು, ಎಷ್ಟು ನಾವು ತಾಳ್ಮೆ ಬೇಕು ಅಷ್ಟು ನಮ್ಮ ಕೆಲಸಗಳು ಚೆನ್ನಾಗಿ ನಡೀತವೆ. ಯಾವ್ದೋ ಒಂದು ಕೆಲಸ ಇರಲಿ,
1: ಔಷಧವಾಗಿ
2: ಮಾಡಬಹುದು,
1: ಸಮಯ ಮತ್ತು ತಾಳ್ಮೆ ಎರಡೂ ಸಹ ಒಂದಕ್ಕೊಂದು ಬಹಳ ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ರಿ. ಬಹಳ ಅನುಭವಿ ಮಾತುಗಳಿದು. ಧನ್ಯವಾದಗಳು ಕರೆ ಮಾಡಿ, ನಿಮ್ಮ ಒಂದು ಅನಿಸಿಕೆಯನ್ನ ತಿಳಿಸಿದ್ದಕ್ಕಾಗಿ ಧನ್ಯವಾದ. ಹಲೋ ಆಕಾಶವಾಣಿ.
3: ಶುಭೋದಯ ಆಕಾಶವಾಣಿ ನಿರ್ಭಯ ನಿರೂಪಕರಿಗೆ.
1: ಓಕೆ, ಶುಭೋದಯಗಳು. ಹೇಳಿ, ಯಾರು ತಾವು, ತಮ್ಮ ಹೆಸರು ಹೇಳಿ.
3: ಸೋಮನಾಥ, ಮದ್ರಳ್ಳಿ ಗ್ರಾಮ, ಜರೂರು ತಾಲೂಕಿಂದ.
1: ಓಕೆ, ಧನ್ಯವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಕಾರ್ಯಕ್ರಮದ ವಿಷಯ ನಿಮ್ಗೆ ಈಗಾಗಲೇ ತಿಳಿದಿದೆ ಅಂತ ಭಾವಿಸ್ತೀನಿ.
3: ಮಾಹಿತಿ ಮನನ ಆಯ್ತು ಮೇಡಮ್.
1: ಓಕೆ,
3: ಸಮಯ ಬಗ್ಗೆ ಎಲ್ರಿಗೂ ಅದರ ಒಂದು ಶಕ್ತಿ ಎಷ್ಟು, ಅದರ ಅಮೂಲ್ಯತೆ ಎಷ್ಟು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಆದರೆ ಗೊತ್ತಾಗುವ ಹೊತ್ತಿಗೆ ಸಮಯ ಮೀರಿ ಹೋಗಿರುತ್ತೆ. ನನ್ನ ಜೀವನದಲ್ಲೇ ದೊಡ್ಡ ಪಾಠ ಆಗಿದೆ ನನಗೆ ಅದು. ತುಂಬಾ ಸಮಯಕ್ಕೆ ತಕ್ಕ ಹಾಗೆ, ಸಮಯಕ್ಕೆ ಸರಿಯಾಗಿ ಏನಾದರೂ ಒಂದನ್ನ ನಾವು ಮಾಡಿಕೊಂಡಿಲ್ಲವೆಂದ್ರೆ ಅದು ಜೀವನ ಪರ್ಯಂತ ನಮ್ಮನ್ನ ಒಂದ್ ರೀತಿಯಾದ ಯೋಚನೆಗೆ, ನಾನು ಹೀಗ್ ಮಾಡ್ಬಿಟ್ನಲ್ಲ

0: ಅಂತ ಯೋಚನೆಗೆ ಅದು ಈಡ್ ಮಾಡುತ್ತೆ.
1: ಖಂಡಿತ, ಆ ಒಂದು ಸಮಯದ ಒಂದು ವ್ಯತಿರಿಕ್ತ ಏನದು ನಡತೆ ಜೀವನವಿಡೀ ಕೊರಗ ಮಾಡುತ್ತೆ ಅಂತ ಹೇಳ್ತಿದ್ದೀರಿ.
0: ಖಂಡಿತ ಮೇಡಮ್, ಖಂಡಿತ ಮೇಡಮ್. ಅದಕ್ಕೆ ಒಂದು ಇನ್ನೊಂದು, ಕೆಲವರಲ್ಲಿ ನಾನು ಒಂದು 10 ನಿಮಿಷ ಅರ್ಧ ಗಂಟೆ ಆರೋಗ್ಯಕ್ಕೋಸ್ಕರ ಏನಾದ್ರು ಧ್ಯಾನ ಮಾಡಿಯಪ್ಪ, ವಾಕ್ ಮಾಡಿಯಪ್ಪ, ಪ್ರಾಣಾಯಾಮ ಮಾಡಿಯಪ್ಪ ಅಂತ ಕೆಲವರು ಹೇಳಿದ್ರೆ ಅವ್ರು ಹೇಳೋದು ಒಂದೇ ಮಾತು, ಅಯ್ಯೋ ಇಲ್ಲ ನಮಗೆ ಸಮಯ ಇಲ್ಲ ಸಮಯ ಇಲ್ಲ ಅಂತ. ಆದ್ರೆ ಇಂಗ್ಲಿಷ್ ಅಲ್ಲಿ ಒಂದ್ ಮಾತು ಬಹಳ ಚೆನ್ನಾಗಿದೆ, ಎ ಮ್ಯಾನ್ ಹೂ ಫೈನ್ಸ್ ದ ಟೈಮ್ ಫಾರ್ ಆಲ್ ಇಸ್ ಎ ಬಿಸಿ ಮ್ಯಾನ್ ಅಂತ. ಬಿಸಿ ಪರ್ಸನ್ ಯಾರು ಅಂದ್ರೆ ಹೂ ಫೈನ್ಸ್ ದ ಟೈಮ್ ಫಾರ್ ಆಲ್ ಆಕ್ಟಿವಿಟೀಸ್.
1: ಕರೆಕ್ಟ್, ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ.
0: ಎಲ್ಲದಕ್ಕೂ ಸಮಯ ಹೊಂದಿಸುವನೇ ಬಿಸಿ ಮ್ಯಾನ್ ಅಂತ.
1: ನಾನು ಸಮಯ, ನನಗೆ ಸಮಯವಿಲ್ಲ, ನಾನು ತುಂಬಾ ಕೆಲಸದಲ್ಲಿ ಇದ್ದೇನೆ ಅಂತ ಹೇಳೋರು ಗಿಂತನೂ ಖಂಡಿತ ಹೌದು ನಾನು ಇರ್ತೇನೆ ಅನ್ನೋರು ಹೆಚ್ಚು ಬಿಸಿ ಆಗಿರ್ತಾರೆ ಅಂತಕ್ಕಂಥದ್ದು ಬಹಳ ಒಳ್ಳೆ
0: ಒಂದು ಸಮಯ ವ್ಯರ್ಥ ನಾನು ಈ ರೀತಿ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಯಾವ್ದಕ್ಕೆ ಅನಿಸ್ತು ಅಂದ್ರೆ ನಿಮ್ಮ ಕೇಂದ್ರಕ್ಕೆ 42 ನಿಮಿಷದಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. 42 ನಿಮಿಷದಿಂದ ಪ್ರಯತ್ನ ಮಾಡಿ ಈಗ ನಾನು ಅದರ ಫಲವನ್ನು ಪಡೆದಿದ್ದೇನೆ.
1: ಓಕೆ, ಇಲ್ಲಿ ಸಮಯ ಸದುಪಯೋಗನೇ ಆಯ್ತು ಅಲ್ವಾ, ನಿಮ್ಗೆ ಸಿಕ್ತು ಕರೆ, ನೀವು ಸತತ ಪ್ರಯತ್ನ ಇಲ್ಲಿ ಕಾಣಿಸ್ತಾ ಇದೆ.
0: ನಿಜ ನಿಜ. ಆದ್ರೆ ಆಕಾಶವಾಣಿ ಈ ಒಂದು ಶ್ರೋತೃಗಳ ಒಂದು ವಿಚಾರ ವಿನಿಮಯ ಹಂಚಿಕೊಳ್ಳೋದಿಕ್ಕೆ ಈ ಕಾರ್ಯಕ್ರಮಗಳನ್ನ ನಡೆಸ್ತಿರಲ್ಲ, ಈ ರೀತಿಯಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಕೇಳಿದ್ರು ಪ್ರಯತ್ನ ಮಾಡ್ತಿರ್ತಾರೆ, ಎಲ್ಲರ ಸಮಯವನ್ನು ವ್ಯರ್ಥವಾಗುತ್ತಾ ಅಂತ ಒಂದು ನನ್ನ ಯೋಚನೆ.
1: ಏನು ಮತ್ತೊಮ್ಮೆ ತಿಳಿಸಿ.
0: ಎಲ್ರು ಪ್ರಯತ್ನ ಮಾಡ್ತಾ ಇರ್ತಾರಲ್ಲ, ಹೀಗಾಗಿ ಎಲ್ರಿಗೂ ಇದು ಒಂದು ಸಮಯದ ವ್ಯರ್ಥದ ವಿಚಾರವಾಗ್ತದಲ್ಲ, ಇದಕ್ಕೇನಾದ್ರು ಒಂದು ಬೇರೆ ಇರ್ತಾರದೊಂದು ಪರಿಹಾರ ಮಾರ್ಗವಾಗಿ
1: ಇದು
0: ಇಂಥವರಿಗೆ ಅವಕಾಶ ಇವತ್ತಿನ ದಿವಸ ಅನ್ನೋ ತರ ಒಂದು ಇದನ್ನ ಮಾಡಿ ಎಲ್ಲರೂ ಅವರವರ ಕಾರ್ಯಕ್ರಮ ಕೇಳೋ ಹಾಗೆ ಮತ್ತೆ ಮಾತಾಡ್ಲಿಕ್ಕೆ ಕೆಲವರಿಗೆ ಅಷ್ಟೇ ಅವಕಾಶ ಮಾಡಿಕೊಡುವ ಹಾಗೆ ಏನಾದ್ರು ಒಂದು ನಿರೂಪಣೆ ಮಾಡ್ಬೋದಾ ಇದಕ್ಕೆ ಅಂತ ನನ್ನ ಒಂದು ವಿನಂತಿ.
1: ನಿಮ್ಮ ವಿನಂತಿ ಖಂಡಿತವಾಗ್ಲೂ ಯಾವ ರೀತಿ ಇದೆ ಅಂತಂದ್ರೆ, ಈಗ ನೀವು ಸತತ ಪ್ರಯತ್ನ ಮಾಡೋದನ್ನೇ ವ್ಯರ್ಥ ಅಂತ ಅನ್ನೋದಾದ್ರೆ ಖಂಡಿತವಾಗ್ಲೂ ಹೇಗೆ ಭಾವಿಸ್ತೀವೋ ಹಾಗೆ ಆಗತ್ತೆ. ಇಲ್ಲಿ ಸಮಯದ ಸದ್ಬಳಕೆ ಕುರಿತು ಮಾತನಾಡುವಾಗ ನೀವು ಹೇಳುತ್ತಿರುವಂತಹ ವಿಷಯನ ನಾವು ಗಣನೆಗೆ ತೆಗೆದುಕೊಳ್ಳಬಹುದಾದಂಥದ್ದೇ, ಆದ್ರೆ ನೀವು ಸತತ ಪ್ರಯತ್ನದಿಂದ ಫಲವನ್ನ ಪಡೆದ್ಕೊಂಡೆ ಅಂತ ಅಂದ್ರಿ. ಸೊ ನಾವು ಫಲ ಪಡಿಬೇಕು ಅಂತಂದ್ರೆ ಪ್ರಯತ್ನ ಬೇಕು, ಅದಕ್ಕೊಂದಿಷ್ಟು ಸಮಯನೂ ಬೇಕು. ಹೀಗಾಗಿ
0: ಹೋಗ್ಬೋದು, ಹೇಳಿಕ್ಕಾಗಲ್ಲ, ಹಂಗೂ ಆಗುತ್ತೆ. ಅದರಿಂದ ಆಕಾಶವಾಣಿಯಲ್ಲಿ ಈ ತರ ಕಾರ್ಯಕ್ರಮಗಳಿಗೆ ಕರೆಯನ್ನ ಎಲ್ಲರೂ ಮಾಡ್ಲಿಕ್ಕಿಂತ ಒಂದೊಂದು ವಾರದಲ್ಲಿ ಒಬ್ಬೊಬ್ರಿಗೆ ಇಷ್ಟು ಮಂದಿಗೆ ಅಂತೇಳಿ ಒಂದು ಅವಕಾಶ ಆ ತರದ ಏನಾದ್ರು ಒಂದು ಮಾಡ್ಬೋದು ಅನ್ನೋ ಪ್ರಯತ್ನದಲ್ಲಿ ತಾವು ಮುಂದುವರಿಯುವ
1: ಹೊಸ ವಿಚಾರವನ್ನ ಸಾಧ್ಯ ಸಾಧ್ಯತೆಗಳನ್ನ ನಾವು ವಿಚಾರ ಮಾಡೋಣ. ಧನ್ಯವಾದಗಳು ನಿಮ್ಮ ಕರೆಗಾಗಿ.
0: ಶುಭ ದಿನ.
1: ಕೇಳಿದರೆ ಮತ್ತೊಂದು ಕರೆ ಸಿದ್ಧವಾಗಿದೆ, ತೆಗೆದುಕೊಳ್ಳೋಣ. ಹಲೋ, ಬಹಳ ಅಮೂಲ್ಯವಾದ ಮಾತುಗಳನ್ನ ಆಡ್ತಾ ಇದ್ದಾರೆ ನಮ್ಮ ಕೇಳುಗರು. ಮತ್ತಷ್ಟು ಮಾತನಾಡಿಸೋಣ ಒಂದು ಗೀತೆಯ ವಿರಾಮದ ನಂತರ.

0: ಕೇಳಿದ್ರೆ ಸಮಯದ ಸದುಪಯೋಗದ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಕರೆ ಸಿದ್ಧವಾಗಿದೆ, ತೆಗೆದುಕೊಳ್ಳೋಣ. ಹಲೋ
1: ಹಲೋ
0: ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್, ಚಿತ್ರದುರ್ಗದಿಂದ ವೀರೇಶ್ ಅಂತ.
0: ಓಕೆ ವೀರೇಶ್ ಅವರೇ, ಕಾರ್ಯಕ್ರಮದ ಬಗ್ಗೆ ಕೇಳಿಸ್ಕೊಳ್ತಾ ಇದ್ದೀರಾ ನೀವು? ಓಕೆ, ಮಾತನಾಡಿ ಹಾಗಾದ್ರೆ. ಸಮಯದ ಸದುಪಯೋಗದ ಬಗ್ಗೆ ನೀವೇನ್ ಮಾತಾಡ್ತೀರಿ?
1: ಮನುಷ್ಯನಿಗೆ ಟೈಮ್ ಅನ್ನ ಯಾರು ಫಾಲೋ ಮಾಡ್ತಾರೋ ಅವ್ರಿಗೆ ಸಮಾಜದಲ್ಲಿ ತೂಕ ಇರುತ್ತೆ, ಅವ್ರಿಗೆ ಬೆಲೆ ಇರುತ್ತೆ. ಸಮಯಕ್ಕೆ ಯಾರು ಬೆಲೆ ಕೊಡ್ತಾರೋ ಅವ್ರು ಆದಷ್ಟು ಕೂಡ ಎತ್ತರಕ್ಕೆ ಬೆಳೀತಾರೆ ಮೇಡಮ್ ಅವ್ರೆ ಸಮಾಜದಲ್ಲಿ. ಮಕ್ಕಳು ಯಾಕೆ ಮಾತಾಡ್ಬೇಕು ಅಂತಂದ್ರೆ ಅದರಿಂದ ಇನ್ನೊಬ್ಬರಿಗೆ ಲಾಭ ಬರುತ್ತೆ, ಅವರು ನಮಗೆ ಬೆಲೆ ಕೊಡ್ತಾರೆ ಮೇಡಮ್ ಅವ್ರೆ. ನಾವು ತೂಕವಾಗಿ ಮಾತಾಡ್ದ ನಮಗೆ ಅವ್ರು ಬೆಲೆ ಕೊಡ್ತಾರೆ, ಅವ್ರಿಗೆ ಲಾಭ ಆಗುತ್ತೆ. ನಾವು ಸಪ್ರೆ ನಮ್ಮ ಬಾಡಿ ಅಗೌರವಾಗಿರ್ತಾರಂತಾರೆ. ನಮ್ಮ ಬಾಡಿ ಅಗೌರವಾಗಿರ್ತಾರಂತೆ, ಯಾಕಂದ್ರೆ ಒಬ್ಬ ಮನುಷ್ಯ ತೂಕವಾಗಿದ್ದ ತೂಕವಾಗಿ ಮಾತಾಡೋಣ ಅಂತಂದೇಳಿ. ಆದ್ರೆ ನಾವು ಸಮಯನ ಅದನ್ನ ದುರುಪಯೋಗಕ್ಕೆ ಬಳಸ್ಕೊಂಡಿದೀವಿ ಅಂತಂದ್ರೆ ಯಾರೇ ಅವ್ರಲ್ಲಿ ತೂಕವಾಗಿ ಇರ್ತಕ್ಕಂತೆ ಅವ್ರ ಮನಸ್ಸನ್ನ ಅವನ್ನ ನೆಮ್ಮದಿಯಿಂದ ತಗೊಂಡೋಗಕ್ಕೆ ಬಳಸಲ್ಲಂತೆ. ಅದಕ್ಕೆ ನಾವು ಸಮಯನ ಆದಷ್ಟು ಕೂಡ ಫಾಲೋ ಮಾಡ್ತಾನೆ ಇರ್ಬೇಕು ನಾವು ಸಮಯನ. ಎಲ್ಲರಿಗೂ ಒಂದೇ ರೀತಿಯೇ ಸಿಗಲ್ಲ, ಒಳ್ಳೆ ಬೆಲೆನೇ ಸಿಗಲ್ಲ, ಒಳ್ಳೆ ಮಾತುಗಳೇ ಸಿಗಲ್ಲ. ಆ ಸಮಯನ ನಾವು ಆದಷ್ಟು ಕೂಡ ಪ್ರಯತ್ನ ಪಡ್ತಾ ಇದ್ರೆ ಅದರಿಂದ ನಾವು ಮುಂದಕ್ಕೆ ಒಂದಲ್ಲ ಒಂದು ದಿವಸ ಅದ್ರ ಬೆಲೆ ಲಾಭ ಎಲ್ಲ ಸಿಗುತ್ತೆ ಮೇಡಮ್ ಅವರೇ.
0: ಓಕೆ, ಸಮಯದ ಸದ್ಬಳಕೆನ ಖಂಡಿತವಾಗ್ಲಿ ನಾವು ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ಅದರ ಪರಿಣಾಮ ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀರಿ.
1: ಹೌದ್ ಮೇಡಮ್ ಅವ್ರೆ, ನೋಡ್ರಿ 25 ನಿಮಿಷದಿಂದ ನಾ ಟ್ರೈ ಮಾಡ್ಬೇಕು ಅವ್ರಿಗೆ ಸಿಗಲಿಲ್ಲ. ಮಾತಾಡಿದಾಗ
0: ಓಕೆ, ಪ್ರಯತ್ನವೂ ಮುಖ್ಯ, ಸಮಯವೂ ಮುಖ್ಯ. ಯಾಕಂದ್ರೆ ಒಂದಕ್ಕೊಂದು ಸಂಬಂಧ ಹೊಂದಿರುವಂತದ್ದು ಸತತ ಪ್ರಯತ್ನ, ಸಮಯ, ಇವೆರಡನ್ನು ಸರಿದೂಗಿಸ್ಕೊಂಡು ಹೋದಾಗ ಮಾತ್ರ ನಮ್ಗೆ ಪ್ರತಿಫಲಗಳು ಸಿಗುತ್ತೆ ಅಂತಕ್ಕಂಥದ್ದು. ಹೌದಲ್ವಾ? ಓಕೆ, ಬಹಳ ಒಳ್ಳೆ ಮಾತಾಡಿದ್ರಿ, ಧನ್ಯವಾದಗಳು ತಮ್ಗೆ. ಓಕೆ ಕೇಳಿದ್ರೆ, ಹೌದಲ್ವಾ, ನಮ್ಮ ಇದುವರೆಗೂ ಮಾತನಾಡಿದಂತಹ ಎಲ್ಲ ಶ್ರೋತೃ ಬಾಂಧವರು ಹೇಳ್ತಾ ಇದ್ರು, ಸಮಯಕ್ಕೆ ನಾವು ಬೆಲೆ ಕೊಟ್ರೆ ಸಮಯ ನಮಗೆ ಬೆಲೆ ಕೊಡುತ್ತೆ ಅಂತಂದು ಹೇಳ್ಬಿಟ್ಟು ಪ್ರತಿಯೊಬ್ಬರು ಸಹ ಸತತ ಪ್ರಯತ್ನದ ಬಗ್ಗೆನೂ ಸಹ ಮಾತಾಡ್ತಾ ಇದ್ದಾರೆ. ಒಂದು ಕರೆ ಸಿದ್ಧಾಗಿದೆ, ಸ್ವೀಕರಿಸೋಣ. ಹಲೋ
2: ಹಲೋ
0: ಹಲೋ ನಮಸ್ತೆ. ನಮಸ್ತೆ, ಯಾರಿದು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಓಕೆ ಹೇಳಿ, ಮಾತನಾಡಿ. ಸಮಯದ ಸದುಪಯೋಗದ ಬಗ್ಗೆ
2: ಮಾತಾಡ್ತಾ
0: ಇದ್ರೆ ನೀವು ತುಂಬಾ ಹಳೆಯ ಕೇಳುಗರು, ರೇಡಿಯೋ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡಿದ್ದೀರಿ. ನಿಮ್ಮ ಈ ಅಭಿಮಾನಕ್ಕೆ ಒಂದು ದೊಡ್ಡ ಪ್ರೀತಿಯ ನಮಸ್ಕಾರ ಅಂತ ನಾವು ತಿಳಿಸ್ತೇವೆ. ಯಾಕಂದ್ರೆ ಗೌರವಪೂರ್ವಕವಾಗಿ ರೇಡಿಯೋ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡಿದ್ದೀರಿ.

0: ಓಕೆ ಮಾತಾಡಿ. ಮತ್ತೆ ರೇಡಿಯೋ ನಿಮಗೆ ಯಾವಾಗ್ಲೂ ಸಂಗಾತಿಯಾಗಿ ಜೊತೆಗಿಟ್ಕೊಂಡಿದ್ದೀರಿ. ಹೇಳಿ ಇವಾಗ ಸಮಯದ ಸದುಪಯೋಗ ಎಷ್ಟು ಮುಖ್ಯ ಮಾತಾಡಿ. ಓಕೆ ವಿಷಯದ ಕುರಿತು ಮಾತಾಡ್ತೀರಾ, ಸಮಯದ ಸದುಪಯೋಗ ಎನ್ನುವ ವಿಷಯವನ್ನ ತೆಗೆದುಕೊಂಡಿದ್ವಿ. ಹೌದಾ, ಓಕೆ ಒಟ್ಟು ಕರೆ ಮಾಡಿ ಮಾತಾಡಿದ್ದು ಖುಷಿ ಆಯ್ತಾ ಈಗ? ಓಕೆ ಹೀಗೆ ನಿಮ್ಮ ಖುಷಿ
1: ನಮ್ಮ ದಾವಣಗೆರೆ ಜಿಲ್ಲೆ
0: ಆಗ್ಲಿ, ನೀವು ಕರೆ ಮಾಡಿ ಮಾತಾಡೋದಕ್ಕೆ ನಿಮ್ಮ ಉತ್ಸಾಹವನ್ನ ಗೌರವಿಸ್ತೇವೆ. ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತೀರಿ, ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನೆಲ್ಲ ಅಂತ ಹೇಳ್ತಾ ಧನ್ಯವಾದಗಳು ತಮ್ಗೆ. ನಮಸ್ಕಾರ ನಮಸ್ಕಾರ. ಕಾರ್ಯಕ್ರಮದ ಕೊನೆಯ ಕರೆ ಇದು. ಹಲೋ, ಮಾತನಾಡ್ಸೋಣ. ನಮಸ್ತೆ. ಓಕೆ, ಪ್ರತಿಭಾ ರಾಘವೇಂದ್ರ ಅವರೇ ಹೇಳಿ. ಕಾರ್ಯಕ್ರಮದ ಕೊನೆಯ ಕೇಳುಗರು ನೀವೀಗ. ಸಮಯದ ಸದುಪಯೋಗದ ಬಗ್ಗೆ ಏನ್ ಮಾತಾಡ್ತೀರಾ? ಸಮಯ ನಮ್ಮ ಜೀವನದಲ್ಲಿ ಎಷ್ಟು ಅಮೂಲ್ಯ ಅನ್ನೋದನ್ನ ತಿಳಿಸ್ತೀರಾ ಹೇಳಿ.
1: ಸಮಯವನ್ನು ಸದುಪಯೋಗಪಡಿಸಿಕೊಳ್ಳೋಣ. ಇಲ್ಲಿ ಮಾ ಅಂದಾಗ ಮಹತ್ವ ತಿಳಿಯೋದು ಮಧ್ಯ ವಯಸ್ಸಿನಲ್ಲಿ ನಮ್ಗೆ ಇದ್ರ ಬಗ್ಗೆ. ಚಿಕ್ಕ ವಯಸ್ಸಲ್ಲಿ ಬಾಲ್ಯದಲ್ಲಿ ನಾವು ಒಂದ್ ಕಾಲ ಕಳೆದು ಬಂದ್ಬಿಡ್ತೇವೆ, ಹೇಗೆ ಏನಂತ ಗೊತ್ತಾಗಲ್ಲ. SLC ಆಗ್ಲಲ್ಲ, ನಮ್ ಪರ್ಸೆಂಟೇಜ್ ಆಗ್ಲಲ್ಲ, ಚೆನ್ನಾಗಿ ಒಂದ್ ಕೆಲಸ ಸಿಗಲ್ಲ. ನಮ್ದು ಯೋಚನೆ ಮಾಡುದು ಮಧ್ಯ ವಯಸ್ಸಿನಲ್ಲಿ. ಇನ್ನು ಯಾ ಅಂದಾಗ ಯಮನ ಪಾದ ಸೇರಮನ್ನು ಯಶಸ್ಸು ಬೆಳೆಸೋಣ.
0: ಸಮಯಕ್ಕೆ ಅಂದ್ರೆ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ವಿಚಾರವನ್ನ ಹೇಳಿದ್ರಿ.
1: ದೇವರು ಹೆಚ್ಚಾಗಿ ನಮಗೂ ಕೂಡ ಒಂದು 100 ವರ್ಷದ ಆಯಾಸ ಕೊಟ್ಟಿದ್ದಾನೆ. ಆ 100 ವರ್ಷದ ಆಯಾಸನ್ನ ನಾವು ಸದುಪಯೋಗ ಪಡಿಸಿಕೊಳ್ಳೋಣ ಒಳ್ಳೆ ಕಾರ್ಯಗಳನ್ನು ಮಾಡೋದ್ರ ಮೂಲಕ. ಇನ್ನೊಂದು ಮಹತ್ವ ತಿಳಿದ ಮಧ್ಯ ವಯಸ್ಸಿನಲ್ಲಿ ಅಲ್ರಿ, ನಾವಂತ ಅನುಭವ ಪಟ್ಟಿವಿ, ನಮ್ಗೇನು ಆಗ್ಲಿಲ್ಲ ಅಂತ. ನಮ್ಮ ಮಕ್ಕಳಿಗೆ ಆದ್ರೂ ಕೂಡ ನಾವು ಮಧ್ಯ ವಯಸ್ಸಲ್ಲಿ ಕೊಡೋದಕ್ಕೆ ಮುಂಚಿತವಾಗಿ ನಮ್ಮ ಅನುಭವನ ದಾರಿ ಅಲ್ರಿ. ಚಿಕ್ಕಂದಿನ ಬಾಲ್ಯದಲ್ಲಿ ಅವರು ಒಂದು ಒಳ್ಳೆಯಾದ ಒಂದು ದಾರಿಯಲ್ಲಿ ನಡೆಸಿದ್ರೆ ಅವರ ಜೀವನ ಕೂಡ ಸುಂದರವಾಗಿ ಯಶಸ್ವಿಯಾಗಿರುತ್ತೆ. ಅದಕ್ಕೋಸ್ಕರ ನಾವು ಹಿರಿಯರಾದಂತಕ್ಕಂಥದ್ದು ನಾವು ಅವರಿಗೆ ದಾರಿ ದೀಪವಾಗಬೇಕಾಗಿದೆ.
0: ಓಕೆ, ಖಂಡಿತ ಖಂಡಿತ, ಹಿರಿಯರು ಚಿಕ್ಕ ಮಕ್ಕಳಿಗೆ ನಾವು ದಾರಿದೀಪ ಆಗಬೇಕು. ಯಾಕಂದ್ರೆ ನಾವು ಸಹ ಹಿರಿಯರನ್ನ ದಾರಿದೀಪವಾಗಿ ತೆಗೆದುಕೊಂಡು ಬಂದಿರ್ತೀವಿ. ಎಲ್ಲರ ಒಂದು ಅನುಭವಗಳು, ಸಾವಿರ ಅವರು ಮೀಸಲಿಟ್ಟಂತಹ ಸಮಯಗಳು ನಮಗೆ ಪೂರಕವಾಗಬೇಕು ಅಲ್ವಾ?
1: ನಾಳೆ ಮಾಡೋಣ, ಈಗ ಮಾಡೋಣ ಅನ್ನೋ ಕಾರಣ ನಮ್ಮ ಬೇರೆ ಜೀವಗಳನ್ನು ಹೋಲಿಕೆ ಮಾಡ್ಕೊಳ್ಳೋಣ. ನಾವು ಬೇರೆ ಜೀವ ಹೋಲಿಕೆ ಮಾಡಿದಾಗ ನಮ್ಗೆ ಇಷ್ಟೊಂದು ವಯಸ್ಸು ಕೊಡು, ಆಯಾಸ ಕೊಟ್ಟು ಅಂದ್ಬಿಡು 100 ವರ್ಷ ಅಂತ ನಾವು ಲೇಜಿ ಮಾಡೋದಕ್ಕಿಂತ, ತಿರಸ್ಕಾರ ಮಾಡೋದಕ್ಕಿಂತ, ಇದು 100 ವರ್ಷ ಲೈಕ್ 40 ಕಳೆದಿರಿ, 60 ವರ್ಷ ಬರೋದ ಅಂತ ಹೇಳಿ ಇರ್ತಕ್ಕಂತ ವಯಸ್ಸನ್ನ ಮೊರೆ ಬದುಕಂತ ಹೇಳಿಕ ಒಂದು ಮಾತಿಗೆ ಮಾತ್ರ ಹೇಳೋದು. ಅದನ್ನ ಇರ್ತಕ್ಕಂತ ವಯಸ್ಸನ್ನ, ಇರ್ತಕ್ಕಂತ ನಮ್ಮ ಆಯಸ್ಸನ್ನ ಒಳ್ಳೆ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಂಡು ಬೇರೆಯವರಿಗೆ ದಾರಿ ದೀಪ ಹೋದ್ರೆ ಎಲ್ಲರಿಗೂ ಸುಂದರವಾಗಿರುತ್ತೆ, ಸಮಾಜನು ಕೂಡ ಚೆನ್ನಾಗಿರುತ್ತೆ.
0: ಓಕೆ, ಬಹಳ ಅಮೂಲ್ಯವಾದ ಮಾತುಗಳನ್ನ ಆಡಿದ್ರಿ ಪ್ರತಿಭಾ ರಾಘವೇಂದ್ರ ಅವರೇ. ಧನ್ಯವಾದಗಳು ಕರೆ ಮಾಡಿ ನಿಮ್ಮ ಈ ಒಂದು ಅನಿಸಿಕೆನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ. ಶುಭ ದಿನ. ಕೇಳಿದ್ರೆ ಕೇಳಿದ್ರಿ ಅಲ್ವಾ, ಸಮಯದ ಸದುಪಯೋಗದ ಬಗ್ಗೆ ಇಷ್ಟೆಲ್ಲ ಮಾತುಗಳು, ಇಷ್ಟೆಲ್ಲ ಅನಿಸಿಕೆಗಳು, ಇಷ್ಟೆಲ್ಲ ವಿಚಾರಗಳು ಬಂದೋದ್ವು ಅಂತ. ಹೌದಲ್ವಾ, ಹುಟ್ಟಿನಿಂದ ಕೊನೆಯವರೆಗೂ ನಾವು ಓಡೋದೇ ಸಮಯದ ಹಿಂದೆ. ಹುಟ್ಟಿದ ಅಂದ್ರೆ ಹುಟ್ಟುವ ಗಳಿಗೆಯಿಂದಲೂ ಮಗು ಯಾವ ಟೈಮಿಗೆ ಹುಟ್ಟುತ್ತೆ ಈಗ ಕೇಳಿ. ಯಾರಾದರೂ ಒಬ್ರು ಒಂದು ಪ್ರೆಗ್ನೆಂಟ್ ಇದ್ದಾರೆ ಅಂತಂದ್ರೆ, ಗರ್ಭಿಣಿ ಇದ್ದಾರೆ ಅಂತಂದ್ರೆ, ಆ ಗರ್ಭಿಣಿಗೆ ನಾವು ಕೇಳೋದೊಂದೇ ಮಾತು, ಡೇಟ್ ಯಾವತ್ತು ಕೊಟ್ಟಿದ್ದಾರೆ. ಹೌದಲ್ವಾ, ಆ ಡೇಟ್ ಯಾವತ್ತು ಕೊಟ್ಟಿದ್ದಾರೆ, ಮತ್ತೆ ಎಷ್ಟೊತ್ತಿಗೆ ಹುಡ್ತು, ಆ ಅಲ್ಲಿಂದ ಶುರುವಾಗುತ್ತೆ ಮನುಷ್ಯನ ಸಮಯದ ಜೊತೆಗಿನ ಒಂದು ಏನಂತಾರೆ ಅದನ್ನ, ಚೇಸಿಂಗ್ ಅಂತ. ಆ ಒಂದು ಸಮಯದ ಹಿಂದೆ ಓಡುವುದು ಅಲ್ಲಿಂದ ಶುರುವಾಗುತ್ತೆ. ಮತ್ತೆ ಕೇಳಿ, ನಾವು ಸತ್ತಾಗ ಎಷ್ಟೊತ್ತಾಯ್ತು ತೀರ್ಕೊಂಡು, ಯಾವ ಟೈಮಿಗೆ ತೀರ್ಕೊಂಡ್ರು, ಇದು ಸಮಯ. ಈ ಒಂದು ಹುಟ್ಟಿದ ಗಳಿಗೆಯಿಂದ ಸಾಯುವ ಗಳಿಗೆಯ ನಡುವಿನ ಅಂತರ ಏನಿದೆ, ಸಮಯವನ್ನು ನಾವು ಹೇಗೆ ಬಳಸ್ಕೊಂಡೀವಿ, ಸಮಯಕ್ಕೆ ನಾವೇನು ಮೌಲ್ಯವನ್ನು ಕೊಟ್ಟಿದ್ದೀವಿ, ಅದು ಆಗ ನಮಗೆ ಹಿಂತಿರುಗಿ ಸಮಯ ನಮಗೆ ಎಷ್ಟು ಒಂದು ಅವಕಾಶಗಳನ್ನು ನೀಡಿದೆ ಎನ್ನುವುದು ನಿರ್ಧಾರ ಆಗುತ್ತೆ. ಹಾಗಾಗಿ ಸಮಯಕ್ಕೆ ಸಮಯವನ್ನು ಕೊಡೋಣ, ಸಮಯಕ್ಕೆ ನಾವು ಸಮಯವನ್ನು ಕೊಟ್ಟರೆ, ಸಮಯಕ್ಕೆ ನಾವು ಮೌಲ್ಯವನ್ನು ಕೊಟ್ಟರೆ ನಮ್ಮನ್ನು ಅದು ಮೌಲ್ಯೀಕರಿಸುತ್ತೆ ಅಂತ ಹೇಳ್ತಾ ಈ ಒಂದು ಈ ಹೊತ್ತಿನ ಈ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಕೇಳುಗರೆ, ಇದಾಗಿತ್ತು ನಮ್ಮ ವಿಷಯಕ್ಕೆ ನಿಮ್ಮ ಮಾತು ನೇರ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿದ

ಇರುವಂತಹ ಎಲ್ಲ ಕೇಳುಗರಿಗೂ ಹಾಗೂ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ಶ್ರೋತೃ ಬಾಂಧವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ನಾನು ಡಾಕ್ಟರ್ ಸೌಮ್ಯ ಮಂಜುನಾಥ್. ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ಎಲ್ಲರಿಗೂ ಧನ್ಯವಾದಗಳು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ನೀವು ಆಲಿಸ್ತಾ ಇದ್ದೀರಾ ಚಿತ್ರದುರ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ. ಕೇಳುಗರೆ, ಇದೀಗ ಸಮಯ 11:12. ಇದೀಗ ನಾನು ನಿಮ್ಮ ಜೊತೆ ಇದ್ದೀನಲ್ವಾ? ಯಾರು? ನಾನು ನಿಮ್ಮ ರೇಡಿಯೋ ಗೆಳತಿ ಡಿ ಆರ್ ಶೈಲಜಾ. ಇದೀಗ ಜನಪದ ಗೀತೆಗಳ ಕಾರ್ಯಕ್ರಮವನ್ನು ಆರಂಭಿಸೋಣ. ಆರಂಭದಲ್ಲಿ ಕೇಳೋಣ ಅಪ್ಪಗೆರೆ ತಿಮ್ಮರಾಜು ಅವರು ಹೇಳಿರುವಂತಹ, ಹಾಡಿರುವಂತಹ ಸುಮಧುರವಾದ ಜನಪದ ಗೀತೆ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಜನಪದ ಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ ಅಪ್ಪಗೆರೆ ತಿಮ್ಮರಾಜು ಅವರು ಹಾಡಿರುವಂತಹ ಈಗ ಮತ್ತೊಂದು ಅವರೇ ಹಾಡಿರುವಂತಹ ಜನಪದ ಗೀತೆ

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಪ್ರೀತಿಯ ಕೇಳುಗರೇ, ಈ ಸಂಜೆ 6:15 ಪ್ರಸಾರವಾಗಲಿರುವ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ತಮಟಕಲ್ಲು ಗ್ರಾಮದ ಮಂಜುನಾಥಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದವನ್ನ ಕೇಳ್ತೀರಿ. ಇನ್ನ ಜನಪದ ಗೀತೆ ಕಾರ್ಯಕ್ರಮವನ್ನ ಮುಂದುವರೆಸ್ತಾ ಅರ್ಚನ ಉಡುಪ ಹಾಡಿರುವಂತಹ ಗೀತೆಯನ್ನ ಕೇಳ್ಕೊಂಡ್ಬರೋಣ.

ಗಳನ್ನು ಈ ಸಂಜೆ 4 ಗಂಟೆಯಿಂದ 5 ಗಂಟೆಯ ಒಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ನಿಮ್ಗೆ ಗೊತ್ತೇ ಇದೆ, ಆದರೂ ಕೂಡ ಮತ್ತೊಮ್ಮೆ ಹೇಳ್ತೇನೆ, 9448640273. ಈ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಸಂದೇಶಗಳನ್ನು ಕಳುಹಿಸಬಹುದು, ನಿಮ್ಮ ಅಮೂಲ್ಯವಾದ ಅಭಿಪ್ರಾಯ ಅಥವಾ ಅನಿಸಿಕೆಗಳನ್ನು. ಇನ್ನು ಜನಪದ ಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಕೇಳಿದ್ರೆ ಈ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಶೃಂಗಾರ ಕಾವ್ಯ ಚಿತ್ರದಿಂದ ಸೂರಪ್ಪ, ಚಿತ್ರದಿಂದ ಗೆಜ್ಜೆನಾದ, ಚಿತ್ರದಿಂದ

0: ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ವಿನಾಯಕ ಎಂಬ ಸುಮಾರು 35 ವರ್ಷದ ವ್ಯಕ್ತಿ ಘಟ್ಟಿ ಹೊಸಹಳ್ಳಿ ಹೊಳಲ್ಕೆರೆ ತಾಲೂಕು ಇಲ್ಲಿಂದ ಜುಲೈ 7, 2026 ಕಾಣೆಯಾಗಿರುತ್ತಾರೆ. ಸುಮಾರು 5.3 ಎತ್ತರ, ದುಂಡುಮುಖ, ಎಣ್ಣೆಗೆಂಪು ಬಣ್ಣ, ದೃಢಕಾಯ ಶರೀರ, ದಪ್ಪನೆಯ ಮೈಕಟ್ಟು ಹೊಂದಿರುವ ಇವರು ಮುಂದಲೆಯಲ್ಲಿ ಸ್ವಲ್ಪ ಕೂದಲು ಉದರಿರುತ್ತವೆ. ಬಲಗಾಲಿನ ಮೊಣಕಾಲಿನ ಹತ್ತಿರ ಬೈಕಿನಲ್ಲಿ ಬಿದ್ದು ಹಳೆ ಗಾಯದ ಗುರುತುಗಳಿರುತ್ತವೆ. ಮನೆಯಿಂದ ಹೋಗುವಾಗ, ಅಂದರೆ ಕಾಣೆಯಾಗುವಾಗ, ಪಂಚೆ ಮತ್ತು ಬಿಳಿ ಬಣ್ಣದ ಹೂವಿನ ಚಿತ್ರವುಳ್ಳ ಶರ್ಟ್ ಧರಿಸುತ್ತಾರೆ. ಈಗ ಹೇಳಿದ ವ್ಯಕ್ತಿ ನಿಮಗೇನಾದರೂ ಕಂಡುಬಂದಲ್ಲಿ ನಿಮ್ಮ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗಾಗಲಿ ಅಥವಾ ಹೊಳಲ್ಕೆರೆ ಪೊಲೀಸ್ ಠಾಣೆಗಾಗಲಿ ತಿಳಿಸಲು ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆಯನ್ನು ಕೇಳಿದಿರಿ.

ಕೇಳುಗರೆ ಗಮನಿಸಿ, ಈ ಸಂಜೆ 6:51 ಪ್ರಸಾರವಾಗಲಿರುವ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ದಾಳಿಂಬೆ ಕೃಷಿಯ ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಇರುವಂತಹ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕ್ಷೇತ್ರಾಧೀಕ್ಷಕರಾದ ಡಾಕ್ಟರ್ ಡಿಸಿ ಕಿರಣ್ ಸಾಗರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಕೇಳುಗರೆ, ಈ ಸಂಜೆ 5:00 ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳ ಪಟ್ಟಿಯನ್ನು ಮತ್ತೊಮ್ಮೆ ಕೇಳಿಸ್ತೇನೆ. ಶೃಂಗಾರ ಕಾವ್ಯ ಚಿತ್ರದಿಂದ

0: ಸೌರಪ್ಪ ಚಿತ್ರದಿಂದ ಗೆಜ್ಜನಾದ ಚಿತ್ರದಿಂದ
1: ಸಿಂಧೂರ ಹೆಣ್ಣಿಗೆ ಅಂದ ಮಂದಾರ ಮಲ್ಲಿಗೆ
0: ಈ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸಂಜೆ 4 ಗಂಟೆಯಿಂದ 5 ಗಂಟೆಯ ವೇಳೆಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಬಹುದು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ಮಾಹಿತಿ ಕಣಜ. ಸ್ನೇಹಿತರೆ, ಮಂಗಳವಾರದ ಈ ಕಾರ್ಯಕ್ರಮದಲ್ಲಿ ಕವಿ ಅಥವಾ ಸಾಹಿತಿಗಳ ಪರಿಚಯವಿರುತ್ತೆ. ಇಂದು ನಾನು ನಿಮಗೆ ಪರಿಚಯಿಸ್ತಾ ಇರುವಂತಹ ಕವಿ ಅಥವಾ ಸಾಹಿತಿ ಬಸವರಾಜ ಕಟ್ಟಿಮನಿಯವರದು. ಇವರು ಕನ್ನಡದ ಪ್ರಸಿದ್ಧ ಪ್ರಗತಿಶೀಲ ಸಾಹಿತಿ, ಪತ್ರಕರ್ತ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಇವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮಲಾಮರಡಿಯಲ್ಲಿ 1919 ಅಕ್ಟೋಬರ್ 5 ಜನಿಸಿದರು. ತಂದೆ ಅಪ್ಪಣ್ಣ, ತಾಯಿ ಬಾಳವ್ವ. ತಂದೆ ಮೊದಲಲ್ಲೇ ಸಶಸ್ತ್ರ ಪೊಲೀಸ್ ಪಡೆಯಲ್ಲಿ ಸಿಪಾಯಿಯಾಗಿದ್ದವರು. ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ರಾಜೀನಾಮೆ ಕೊಟ್ಟು ಹೊರಬಂದರು. ಕೆಲ ಕಾಲದ ನಂತರ ರೈಲ್ವೆ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡು ಬಡತನ ಮತ್ತು ಮಂದ ಶ್ರವಣ ದೋಷದ ಕಾರಣದಿಂದ ಔಪಚಾರಿಕ ಶಿಕ್ಷಣ ಮೊಟಕುಗೊಳಿಸಿದರು. ಆದರೂ ಕೂಡ ಸ್ವಯಂ ಅಧ್ಯಯನದಿಂದ ಸಾಹಿತ್ಯ ಲೋಕದಲ್ಲಿ ಛಾಪು ಮೂಡಿಸಿದರು ಬಸವರಾಜ ಕಟ್ಟಿಮನಿಯವರು. ರಕ್ತದಲ್ಲಿ ಅದ್ದಿ ಬರೆಯುವ ಕತ್ತಿಮನಿ ಎಂದೇ ಖ್ಯಾತರಾದ ಇವರು ಸುಮಾರು 50 ಕೃತಿಗಳನ್ನು ರಚಿಸಿದ್ದಾರೆ. ಓಕೆ, ಹಾಗಾದರೆ ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಹಾಡನ್ನು ಕೂಡ ಕೇಳೋಣ ಅಲ್ವೇ? ಹಠವಾದಿ ಚಿತ್ರದ ಗೀತೆಯನ್ನು ಕೇಳೋಣ, ಶಂಕರ್ ಮಹಾದೇವನ್ ಚಿತ್ರದಿಂದ.

0: ಕೇಳಿದ್ರಿ ಬಸವರಾಜ ಕಟ್ಟಿಮನಿಯವರ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೆ. 1936 ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಕೆಲಸಕ್ಕೆ ಸೇರಿದ ಇವರು ತರುಣ ಕರ್ನಾಟಕ ಪತ್ರಿಕೆಯಲ್ಲೂ ಕೂಡ ದುಡಿದ್ರು. ಹೀಗೆ ಹಲವಾರು ಸ್ಥಳಗಳಲ್ಲಿ ಹಲವಾರು ಪತ್ರಿಕೆಗಳ ಸಂಪಾದಕರು ಆಗಿ ತಮ್ಮ ದಿಟ್ಟ ಬರವಣಿಗೆಯಿಂದ ಪತ್ರಿಕಾ ರಂಗದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಿದರು ಅಂತಾನೆ ಹೇಳಬಹುದು. ಹಾಗೆಯೇ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಪಾಲ್ಗೊಂಡು ಜೈಲುವಾಸ ಅನುಭವಿಸಿದ್ರಂತೆ ಬಸವರಾಜ ಕಟ್ಟಿಮನಿಯವರು. 1968 ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದರು. ಇವರ ಸಾಹಿತ್ಯ ಸೇವೆಗೆ ಕರ್ನಾಟಕ ಸರ್ಕಾರವು ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನ ಇದನ್ನ ಸ್ಥಾಪಿಸಿದೆ.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ರಣರಂಗ ಚಿತ್ರದ ಗೀತೆಯನ್ನು ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.

ಕೇಳಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಬಸವರಾಜ ಕಟ್ಟಿಮನಿಯವರ ಸಾಹಿತ್ಯದ ಬಗ್ಗೆ ಗಮನ ಹರಿಸೋದಾದ್ರೆ ಬಸವರಾಜ ಕಟ್ಟಿಮನಿಯವರ ಮೊದಲ ಕಥೆ ಕಾರವಾನ್. ಇದು 1943ರಲ್ಲಿ ವಿಜಯಪುರದಲ್ಲಿ ಬಂದ ಭೀಕರ ಬರಗಾಲದಿಂದ ತತ್ತರಿಸಿ ಗುಳೆ ಹೋದ ಜನರ ಜೀವನದ ಕಥೆಯನ್ನ ಒಳಗೊಂಡಿರುತ್ತೆ. ನಂತರ 1945ರಲ್ಲಿ ಇದೇ ಕಾರವಾನ್ ಹೆಸರಲ್ಲಿ ಇವರ ಕವನ ಸಂಕಲನವೂ ಕೂಡ ಪ್ರಕಟವಾಯಿತು. ಇನ್ನ ಕಟ್ಟಿಮನಿಯವರ ಮೊದಲೆರಡು ಕಾದಂಬರಿಗಳು ಸ್ವಾತಂತ್ರ್ಯ ಹೋರಾಟವನ್ನ ಕುರಿತಾಗಿ ಬರೆದಂತಹವುಗಳು. ಆ ಬಳಿಕ ಅವರು ತಮ್ಮ ಸಮಾಜದಲ್ಲಿ ನಡೆಯುತ್ತಿರುವಂತಹ ಶೋಷಣೆಗಳ ವಿರುದ್ಧ, ಅಂದರೆ ಕಾರ್ಮಿಕರ ಶೋಷಣೆ, ಸ್ತ್ರೀ ಶೋಷಣೆ, ಬಡವರ ಶೋಷಣೆ, ದಲಿತರ ಶೋಷಣೆ, ಹೀಗೆ ಇಂತಹ ಎಲ್ಲವುಗಳ ವಿರುದ್ಧ ಕಟುವಾಗಿ ಬರೆದಿದ್ದಾರೆ. ಇವರು ಸುಮಾರು 40 ಕಾದಂಬರಿಗಳನ್ನು ರಚಿಸಿದರೆ. ಇವುಗಳಲ್ಲಿ ಮಾಡಿ ಮಡಿದವರು ಎನ್ನುವಂತಹ ಕಾದಂಬರಿ 1973ರಲ್ಲಿ ಚಲನಚಿತ್ರವಾಗಿ ರಾಜ್ಯ ಪ್ರಶಸ್ತಿ ಗಳಿಸಿದೆ. ಅಲ್ಲದೆ ಸುಮಾರು 10 ಕವನ ಸಂಕಲನಗಳನ್ನು ಇವರು ರಚಿಸಿದ್ದಾರೆ. ಇವುಗಳಲ್ಲದೆ 2 ಕಾವ್ಯಗಳು, 1 ನಾಟಕ, ಪಟ್ಟಣದ ಹುಡುಗಿ ಅನ್ನುವಂತಹ ನಾಟಕ, ಪ್ರವಾಸ ಕಥನ, ನಾನು ಕಂಡ ರಷ್ಯಾ, ಹಾಗೆ ಬೈಲೋ ರಷ್ಯನ್ ಕಥೆಗಳ ಅನುವಾದ ಕಾಡಿನ ಹಾಡು ಕೂಡ ಇವರಿಂದ ರಚಿತವಾಗಿದೆ. ಇನ್ನ ಪ್ರಿಯದರ್ಶಿನಿ, ಮಾರ್ಗದರ್ಶಿನಿ, ಇಂದಿರಾ ಗಾಂಧಿ ಹಾಗೂ ಸೇನಾಪತಿ ಚನ್ನಪ್ಪವಾಲಿ ಎನ್ನುವಂತಹ ಜೀವನ ಚಿತ್ರಗಳನ್ನು ಕೂಡ ಇವರಿಂದ ರಚಿತವಾಗಿದೆ ಅಂತಾನೆ ಹೇಳಬಹುದು. ಹಾಗೆ ಮಕ್ಕಳ ಕಥೆಗಳು, ಸಂಪಾದನೆಗಳು ಹಾಗೂ ಕಾದಂಬರಿಕಾರನ ಬದುಕು ಎನ್ನುವಂತಹ ಒಂದು ಆತ್ಮಕಥೆಯನ್ನು ಕೂಡ ಇವರು ಬರೆದಿದ್ದಾರೆ. ಕೆಳಗರೆ ಮಾಡಿ ಮಡಿದವರು ಎನ್ನುವಂತಹ ಕಾದಂಬರಿಯ ಆಧಾರಿತ, ಅಂದರೆ ಬಸವರಾಜ ಕಟ್ಟಿಮನಿಯವರು ಬರೆದಂತಹ ಕಾದಂಬರಿಯ ಆಧಾರಿತ ಒಂದು ಚಲನಚಿತ್ರ, ಅದರಿಂದ

ಉರುಳಿ ಉರುಳಿ ಹೊರ ಹೊರಳಿ ಬಂತು, ಮೊರೆ ಮೊರೆದು ಬಂತು ಹೊನಲು, ಹೊಸ ಹೊನಲು ಬಂತು ನಾಡಿನಲ್ಲಿ, ದಡವ ದುಡು ದುಡುಕಿ ಬಂತು ಬಂತು, ಜನ ಜನದ ಧಮನಿ ಧಮನಿಯಲ್ಲಿ ನಿಂತು

ತೊಲಗು ತೊಲಗು ತೊಲಗಾಚೆ ತೊಲಗು ಬಿಳಿ ತೊಗಲ ಸುಲಿಗೆಗಾರ ನಾವಲ್ಲ ತೊತ್ತು ನಿನಗಲ್ಲ ತುತ್ತು ನಮ್ಮಾತೆ ನುಡಿ ವಿಚಾರ ಇಂದು ನಾವು ಮನಸ ಸ್ವತಂತ್ರರೋ ನಮ್ಮ ದೇಹ ಯಂತ್ರ ನಿನ್ನ ಬೆಸಕೆ ಸಂಚಲಿಸ ದಣ್ಣ ಹೋ ಎಂಬ ವೀರ ಮಂತ್ರ ಹೆಣ್ಣು ಗಂಡುಗಳ ಕೂತು ಕುನ್ನಿಗಳ ಕೊರಳಿನಲ್ಲಿ ಕೆರಳಿ ಬಿದ್ದಿಗಂತದಲ್ಲಿ ಮೊಳಗಿ ಮೊಳಗಿ ಮಾರ್ಮಲೆದು ದಭ್ರದಲ್ಲಿ ಇಲ್ಲ ಪಡೆಬಳರು ಇಲ್ಲ.

ಎಷ್ಟು ಕೆಚ್ಚೆದೆಯ ಸಾಲುಗಳು ಅಲ್ವಾ ಕೇಳಿದ್ರೆ ಈ ಹಾಡಲ್ಲಿರೋದು. ಈ ಹಾಡನ್ನು ಬರೆದಿರುವಂಥವರು ಎಂ ಗೋಪಾಲಕೃಷ್ಣ ಅಡಿಗರು. ಈ ಗೀತೆಗೆ ಸಾಹಿತ್ಯವನ್ನು ಒದಗಿಸಿದವರು ಇವರಾದರೆ ಸಂಗೀತವನ್ನು ಒದಗಿಸಿದವರು ಚಂದ್ರಶೇಖರ್ ಕಂಬಾರ ಅವರು. ಇವರಿಬ್ಬರ ಕಾಂಬಿನೇಷನ್ನಿಂದೇ ಹಾಡಿದವರು ಮೈಸೂರು ಅನಂತಸ್ವಾಮಿಯವರು. ಮಾಡಿ ಮಾಡಿದವರು ಚಿತ್ರದ ಗೀತೆಯನ್ನು ಕೇಳ್ಕೊಂಬಂದಿಯಲ್ಲ. ಇನ್ನು ಬಸವರಾಜ ಕಟ್ಟಿಮನಿಯವರಿಗೆ ಸಂದ ಪುರಸ್ಕಾರಗಳೆಂದರೆ 1964 1974 ಅವಧಿಯವರೆಗೂ ಕರ್ನಾಟಕದ ವಿಧಾನ ಪರಿಷತ್ತಿಗೆ ನಾಮಕರಣಗೊಂಡಿದ್ದರು. 1969 1972 ಕರ್ನಾಟಕ ವಿಶ್ವವಿದ್ಯಾಲಯದ ಸಿನೇಟ್ ಸದಸ್ಯರಾಗಿದ್ದರು. 1968 ಅವರು ಬರೆದಂತಹ ಜ್ವಾಲಾಮುಖಿಯ ಮೇಲೆ ಎನ್ನುವ ಕಾದಂಬರಿಗೆ ಸೋವಿಯತ್ ದೇಶದ ನೆಹರು ಪ್ರಶಸ್ತಿ ಬಂದಿತ್ತು. ಇವಲ್ಲದೆ 1980 ಬೆಳಗಾವಿಯಲ್ಲಿ ನಡೆದ 52ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. 1989 ಅಕ್ಟೋಬರ್ 23 ನಮ್ಮ ಬಸವರಾಜ ಕಟ್ಟಿಮನಿಯವರು ಧಾರವಾಡದಲ್ಲಿ ತಾವು ಕಟ್ಟಿಸಿಕೊಂಡ ಮನೆ ಸಾಹಿತ್ಯಶ್ರೀ ಇಲ್ಲಿ ನಿಧನರಾದರು. ಈ ಮಹಾನ್ ಚೇತನಕ್ಕೆ ನಮ್ಮ ಗೌರವ ಪೂರ್ವಕ ನಮನ ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಗಿಸೋಣ ಅಲ್ವಾ? ಓಕೆ, ನಮ್ಮ ಕೇಳುಗರು ಏನೇನೆಲ್ಲ ಕಾರ್ಯಕ್ರಮವನ್ನು ಕೇಳಿ ಮೆಸೇಜ್ಗಳನ್ನು ಕಳಿಸಿದರೆ ನೋಡೋಣ. ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ಕನ್ನಡದ ಪ್ರಮುಖ ಪ್ರಗತಿಶೀಲ ಸಾಹಿತಿ, ಪತ್ರಕರ್ತ, ಸ್ವತಂತ್ರ ಹೋರಾಟಗಾರ ಹಾಗೂ ರಾಜಕಾರಣಿ ಬಂಡಾಯಶಾಹಿ ವಿರುದ್ಧ ದಂಗೆದ್ದ ತಮ್ಮ ಕೃತಿಗಳ ಮೂಲಕ ಧ್ವನಿ ಎತ್ತಿದ ಕ್ರಾಂತಿಕಾರಿ ಲೇಖಕ ಬಸವರಾಜ ಕಟ್ಟಿಮನಿಯವರ ಬಗ್ಗೆ ನಿಮ್ಮ ಉತ್ತಮವಾದ ಮಾಹಿತಿಯ ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ, ಉತ್ತಮವಾದಂತಹ ಹಾಡುಗಳು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇರೋರು ಹನುಮಂತಪ್ಪ ಮಡಿವಾಳರ್, ಜಗಳೂರು ಇಲ್ಲಿಂದ. ಇನ್ನು ಮತ್ತಿನ್ಯಾರು ಜಾನಪದ ಗೀತೆಗಳು, ಮಾಹಿತಿ ಕಣಜ, ಎಲ್ಲವೂ ಒಳ್ಳೆಯ ಮಾಹಿತಿ ಕೂಡ ಕೊಟ್ಟಿದ್ದೀರಾ, ಹಾಡುಗಳು ತುಂಬ ಸೂಪರ್ ಆಗಿದೆ ಅಂತ ಹೇಳ್ತಾ ಇರೋರು ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ. ಇನ್ನು ಚಿತ್ರದುರ್ಗದ ಪಂಡ್ರಹಳ್ಳಿ ರವಿಯವರು ಏನು ಹೇಳ್ತಾರೆ ಅಂದರೆ, ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಸಾಹಿತಿಗಳಾದ ಬಸವರಾಜ ಕಟ್ಟಿಮನಿಯವರ ಜೀವನದ ಕುರಿತು ಹಾಗೂ ಅವರು ಬರೆದಿರುವಂತಹ ಪ್ರಮುಖ ಕಾದಂಬರಿ ಮತ್ತು ಮಾನವನ ಶೋಷಣೆಯ ವಿರುದ್ಧ ಹಲವಾರು ಕಥೆಗಳ ಮೂಲಕ ಬರೆದು ಬರೆದಿರುವ ಇವರು ಪತ್ರಕರ್ತರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು, ಕನ್ನಡ ಪ್ರಗತಿಶೀಲ ಸಾಹಿತ್ಯದ ಪ್ರಮುಖ ಧ್ವನಿಯಾಗಿದ್ದ ಇವರು ಸಾಮಾಜಿಕ ಅನ್ಯಾಯ ಮತ್ತು ಶೋಷಣೆಯ ವಿರುದ್ಧ ತಮ್ಮ ಸಾಹಿತ್ಯದ ಮೂಲಕ ನಿರಂತರವಾಗಿ ಹೋರಾಡಿದರು. ಹೀಗೆ ನಮಗೆ ಗೊತ್ತಿಲ್ಲದೇ ಇರುವ ಇಂತಹ ಮಹಾನ್ ಸಾಹಿತಿಗಳನ್ನು ವಿಸ್ತಾರವಾಗಿ ಪರಿಚಯಿಸ್ತಾ ಹಾಗೂ ಸುಮಧುರ ಸಾಹಿತ್ಯ ಇರುವಂತಹ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ರವಿಯವರು. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಣ. ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ ಅವರು ಏನು ಹೇಳ್ತಾರೆ ಅಂದರೆ, ನಮಸ್ತೆ ಶೈಲಜಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ನಿಮಗೂ ಕೂಡ ಮಹಾಂತೇಶ್ ಅವರೇ. ನಿಮ್ಮ ನಿರೂಪಣೆಯಲ್ಲಿ ಮೂಡಿಬಂದ ಜಾನಪದ ಗೀತೆಗಳು ಹಾಗೂ ಮಾಹಿತಿ ಕಣಜದಲ್ಲಿ ಕನ್ನಡದ ಪ್ರಸಿದ್ಧ ಪ್ರಗತಿಶೀಲ ಸಾಹಿತಿ, ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಪತ್ರಕರ್ತರಾಗಿರುವಂತಹ ಬಸವರಾಜ ಕಟ್ಟಿಮನಿಯವರ ಬಗ್ಗೆ ವಿಸ್ತಾರವಾದ ಮಾಹಿತಿ ಜೊತೆಗೆ ಚಿತ್ರಗೀತೆಗಳು ಚೆನ್ನಾಗಿವೆ, ಅದರಲ್ಲೂ ಮಾಡಿ ಮಾಡಿದವರು ಚಿತ್ರದ ಅರ್ಥಪೂರ್ಣವಾದ ಗೀತೆ ಕೇಳಿ ಖುಷಿ ಆಯಿತು ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಣ. ನಮ್ಮ ಶಾಂತಾಚಾರ ಬಡಿಗೇರ್ ಕೊಕ್ಕನೂರು ಅವರು ತುಂಬ ಸುದೀರ್ಘವಾದಂತಹ ಮೆಸೇಜನ್ನು ಮಾಡ್ತಾ ಇರ್ತಾರೆ. ಯಾವಾಗಲೂ ಕೂಡ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಚಿತ್ರದುರ್ಗದಲ್ಲಿ FM ಚಿತ್ರದುರ್ಗದಲ್ಲಿ ಪ್ರಸಾರವಾಗುವ ಜಾನಪದ ಗೀತೆಗಳನ್ನು ಕೇಳೋದು ಎಂದಿಗೂ ಮನಸ್ಸಿಗೆ ಸಂತಸ ನೀಡುತ್ತೆ. ಅದೇ ರೀತಿ ಇಂದು ಪ್ರಸಾರವಾದ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಲೋಕದ ಪ್ರಮುಖ ಪ್ರಗತಿಶೀಲ ಕಾದಂಬರಿಕಾರ, ಪತ್ರಕರ್ತ, ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ರಾಜಕಾರಣಿ ಬಸವರಾಜ ಕಟ್ಟಿಮನಿ ಅವರ ಕುರಿತು ನೀಡಿದ ಕಿರು ಪರಿಚಯ ಹಾಗೂ ಅಮೂಲ್ಯ ಮಾಹಿತಿಯು ತುಂಬ ಚೆನ್ನಾಗಿತ್ತು. ಸಾಮಾಜಿಕ

ಅಸಮಾನತೆ, ಬಡತನ, ಶೋಷಣೆ, ಜಾತಿ ವ್ಯವಸ್ಥೆ ಹಾಗೂ ಸಾಮಾನ್ಯ ಜನರ ಬದುಕಿನ ನೋವುಗಳನ್ನು ತಮ್ಮ ಸಾಹಿತ್ಯದ ಮೂಲಕ ಪ್ರಾಮಾಣಿಕವಾಗಿ ಚಿತ್ರಿಸಿದ ಬಸವರಾಜ ಕಟ್ಟಿಮನಿ ಅವರ ಕುರಿತು ತಿಳಿದುಕೊಳ್ಳಲು ಈ ಕಾರ್ಯಕ್ರಮ ತುಂಬ ಸಹಾಯವಾಯಿತು. ಇಂತಹ ಉತ್ತಮ ಮಾಹಿತಿ ಮತ್ತು ಜನಪದ ಗೀತೆಗಳ ಮೂಲಕ ಜ್ಞಾನ ಹಾಗೂ ಮನರಂಜನೆಯನ್ನು ನೀಡುತ್ತಿರುವ ಎಫ್ಎಂ ಚಿತ್ರದುರ್ಗಕ್ಕೆ ಹಾಗೂ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ನಿರೂಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಶಾಂತಾಚಾರ್ ಬಡಗೇರವರು. ನನ್ನ ರಿಕ್ವೆಸ್ಟ್ ಏನಂದರೆ ಸ್ವಲ್ಪ ನಿಮ್ಮ ಮೆಸೇಜನ್ನು ಸ್ವಲ್ಪ ಕಡಿಮೆ ಮಾಡಿದರೆ ನಿಜವಾಗ್ಲೂ ಓದಲಿಕ್ಕೆ ಚೆನ್ನಾಗಿರುತ್ತೆ. ಟೈಮ್ ಇದ್ದಾಗ ಓದಬಹುದು, ಇಂಥದ್ದೆಲ್ಲ ಒಂದೊಂದು ಸಾರಿ ಟೈಮ್ ಇರೋದಿಲ್ಲ, ಆವಾಗ ನಿಮ್ಮ ಮೆಸೇಜ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಮತ್ತಾರು ಪಿಂಟು ಜಿದ್ದಿ ಕುಮಟೆ ಬಿಜಾಪುರ್, ಸೂಪರ್ ಟಾಪಿಕ್ ಮೇಡಮ್, ಕವಿ ಬಗ್ಗೆ ಮಾಹಿತಿ ನೀಡಿದ್ರಿ, ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಇವರು. ಆದಷ್ಟು ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸಿ, ಓದಲಿಕ್ಕೆ ಚೆನ್ನಾಗಿರುತ್ತೆ. ಮತ್ತು ಪ್ರಭಾಕರಯ್ಯ ಚೈತ್ರ ಎನ್ ಮಠ ದಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕು. ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ಇಂದಿನ ಸಾಹಿತಿಗಳ ಬಸವರಾಜ ಕಟ್ಟಿಮನಿ ಮಾಹಿತಿ ಚೆನ್ನಾಗಿತ್ತು, ನಡೆಸಿಕೊಟ್ಟ ನಿಮಗೆ ನಮ್ಮ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸೋಣ. ಸಂದೇಶಗಳೆಲ್ಲ ಓದಿದ್ದೇನೆ, ಮತ್ತೊಂದು ಗೀತೆಯನ್ನು ಕೇಳ್ಕೊಂಬರಬಹುದು, ಟೈಮ್ ಇದೆ ಅಲ್ವಾ? ಈಗ ರಣವಿಕ್ರಮ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿರೋರು ಕುನಾಲ್ ಗಾಂಜಾವಾಲಾ.

ಕಾರ್ಯಕ್ರಮವನ್ನು ಕುರಿತ ಒಂದು ಸಂದೇಶ ಬಂದಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡು ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಿ ತೇರಿ ಹಾಗೂ ಮನೆಯವರೆಲ್ಲರೂ ಸೇರಿ ಮೆಸೇಜ್ ಅನ್ನು ಕಳಿಸಿದ್ದಾರೆ. ಬಸವರಾಜ್ ಕಟ್ಟಿಮನೆಯವರ ಮಾಡಿ ಮಡಿದವರು ಕಾದಂಬರಿ ತುಂಬಾ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹೌದು, ತುಂಬಾನೇ ಚೆನ್ನಾಗಿದೆ. ಆದರೆ ಎಲ್ಲರೂ ಕೂಡ ಒಂದ್ಸರಿ ಓದಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಇದುವರೆಗೂ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕವಿ, ಸಾಹಿತಿ, ಪತ್ರಕರ್ತ, ಸ್ವಾತಂತ್ರ್ಯ ಹೋರಾಟಗಾರರು ಆಗಿರುವಂತಹ ಬಸವರಾಜ ಕಟ್ಟಿಮನೆಯವರ ಕಿರು ಪರಿಚಯ ಮಾಡಿಕೊಂಡ್ರೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟದ್ದು ನಾನು ಡಿ ಆರ್ ಶೈಲಜಾ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ. ಧಾರವಾಡ ಕೇಂದ್ರದಿಂದ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯಾದ್ಯಂತ ಮತದಾರರ ಪಟ್ಟಿ

0: ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎನ್ಯುಮರೇಷನ್ ಅರ್ಜಿ ವಿತರಣೆ ಪೂರ್ಣಗೊಳಿಸಲಾಗಿದ್ದು ಎಸ್ಐಆರ್ ಗಣಕೀಕರಣ ಪ್ರಕ್ರಿಯೆಯಲ್ಲಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಹಾವೇರಿ ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಶಿಗ್ಗಾವಿ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು. ರಾಜಕೀಯ ಪಕ್ಷಗಳು ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳು, ಸಲಹೆಗಳು ಹಾಗೂ ಸೂಚನೆಗಳನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಚುನಾವಣಾ ಆಯೋಗದ ನಿಯಮಾವಳಿಗಳಿಗೆ ಅನುಸಾರವಾಗಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು. ಕರ್ನಾಟಕ ಸರ್ಕಾರ ಅಧೀನದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಎಂಎಸ್ಐಎಲ್ನ ವಿವಿಧ ಹಂತಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ನಿರ್ದೇಶಿಸಲಾಗಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಮೂಲಸೌಕರ್ಯ ಅಭಿವೃದ್ಧಿ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ. ಅಭ್ಯರ್ಥಿಗಳ ನೇಮಕಾತಿ ಪತ್ರಗಳನ್ನು ಶೀಘ್ರದಲ್ಲಿ ವಿತರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದರು. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಗಾಲದ ಹಿನ್ನೆಲೆ ಡೆಂಗಿ ಸಾಂಕ್ರಾಮಿಕ ಹರಡುವಿಕೆ ತಡೆಗಟ್ಟಲು ರಾಷ್ಟೀಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮದಡಿ ಸಮಗ್ರ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಶರಣಬಸಪ್ಪ ಕ್ಯಾತನಾಳ್ ತಿಳಿಸಿದ್ದಾರೆ. ಜಿಲ್ಲೆಯ ಸುಮಾರು 2015 ಶಾಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಸೊಳ್ಳೆ ಮುಕ್ತ ಶಾಲಾ ಆವರಣ ಪ್ರಮಾಣವಚನ ಬೋಧಿಸಿ ನೆರೆಹೊರೆಯಲ್ಲಿ ಜಾಗೃತಿ ಮೂಡಿಸಲು ಪ್ರೇರೇಪಿಸಲಾಗಿದೆ ಎಂದರು. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸ್ವಾಮಿ ಮಲೈ ಬೆಟ್ಟಸಾಲು ಅರಣ್ಯದ ನವಲೋಟಿ ಸಮೀಪ ಪತ್ತೆಯಾಗಿದ್ದ ಆದಿ ಮಾನವರ ವಾಸಸ್ಥಳ ಸೂಕ್ಷ್ಮ ಶಿಲಾ ಆಯುಧಗಳು 11,000 ವರ್ಷಗಳ ಹಳಮೆ ಹೊಂದಿರುವುದು ವೈಜ್ಞಾನಿಕ ಕಾರ್ಬನ್ ಡೇಟಿಂಗ್ ಪರೀಕ್ಷೆ ಮೂಲಕ ಸಾಬೀತಾಗಿದೆ. ಇಲ್ಲಿನ ದೇವದಾರಿ ಗುಹೆಗಳಲ್ಲಿ ಪತ್ತೆಯಾದ ಸಣ್ಣ ಶಿಲಾ ಆಯುಧಗಳ ಕುರಿತು ಜಂಟಿ ಕ್ಷೇತ್ರ ಕಾರ್ಯ ಕೈಗೊಂಡ ಪ್ರಾಗೈತಿಹಾಸಿಕ ತಜ್ಞ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಆ ಗವಿ ಇರೋದು ದೇವದಾರಿ ಗುಡ್ಡ ಕಾಲುಗಳಲ್ಲಿ, ನವಲೂತಿ ಗುಡ್ಡ ಅಥವಾ ದೇವದಾರಿ ಗುಡ್ಡ ಮತ್ತೆ ರಸೀದ್ ಪಡಿ ಅಂತ ಮೂರ್ನಾಲ್ಕು ಹೆಸರಿನಿಂದ ಕರೀತಾರೆ. ಮತ್ತು ನಾವು ಹೋದಾಗ ನನಗೆ ಮೊತ್ತ ಮೊದಲಿಗೆ ಹೆಜ್ಜೆ ಇಟ್ಟು ಕೂಡಲೇ ಕಂಡದ್ದೇನಪ್ಪ ಅಂದ್ರೆ ಅತಿ ಸೂಕ್ಷ್ಮ ಶಿಲಾ ಉಪಕರಣಗಳು. ಆ ಪ್ರದೇಶದಲ್ಲಿ ಸರ್ವೇಕ್ಷಣೆ ಮಾಡಿದಾಗ ನಮಗೆ 100+ ಸಂಖ್ಯೆಯಲ್ಲಿ ಸೂಕ್ಷ್ಮ ಶಿಲಾ ಉಪಕರಣಗಳು ಸಿಕ್ಕಿದ್ವು. ಆ ಶಿಲಾ ಉಪಕರಣಗಳ ಜೊತೆ ಪ್ರಾಣಿಗಳ ಎಲುಬು, ಆದಿಮಾನವನ ಎಲುಬಿನ ತುಂಡುಗಳು ಇವೆಲ್ಲ ಆರಿಸ್ಕೊಂಡು ಬಂದಿದ್ವಿ. ಆ ಒಂದು ಎಲುಬುಗಳನ್ನ ನಾವು ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಇದೆ ಅಹಮದಾಬಾದ್ ನಲ್ಲಿ, ಅಲ್ಲಿಗೆ ನಾವು ಈ ಎಲುಬುಗಳನ್ನು ಕಳಿಸಿಕೊಟ್ಟು ಒಂದು 8-10 ತಿಂಗಳಾದ ನಂತರ ನಮಗೆ ಇತ್ತೀಚೆಗೆ ಇವು ಸುಮಾರು 11,000 ವರ್ಷಗಳ ಹಿಂದೆ ತಯಾರಿಸಿದಂತ ಶಿಲಾ ಉಪಕರಣಗಳು ಅಂತ ಖಚಿತವಾಗಿ ತಿಳಿದುಬಂತು.
0: ಮಂಡ್ಯ ಜಿಲ್ಲೆಯಲ್ಲಿ ಜನನ ಮತ್ತು ಮರಣಗಳ ನೋಂದಣಿಯನ್ನು ನಿಗದಿತ 21 ದಿನಗಳ ಒಳಗೆ ಕಡ್ಡಾಯವಾಗಿ ಮಾಡಬೇಕು. ವಿಳಂಬ ನೋಂದಣಿಯನ್ನು ತಡೆಯಲು ಹಾಗೂ ಸಕಾಲದಲ್ಲಿ ಪ್ರಮಾಣ ಪತ್ರ ನೀಡಲು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹೊಸ ಬಡಾವಣೆ ನಿರ್ಮಾಣಕ್ಕಾಗಿ ರೈತರ ಜಮೀನು ಪಡೆಯುವ ಸಂಬಂಧ ರೈತರ ಅಭಿಪ್ರಾಯ ಸಂಗ್ರಹಿಸಲು ಇನ್ನೂ 2 ತಿಂಗಳ ಕಾಲಾವಕಾಶ ನೀಡಲಾಗುವುದು. ಬಳಿಕ ಮತ್ತೊಂದು ಸಭೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕೆರೆಹಳ್ಳಿ ಗ್ರಾಮದ ಟೋಲ್ಗೇಟ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಹುಲಗಿ ಗ್ರಾಮದ ಇಬ್ಬರು ಮೃತಪಟ್ಟಿದ್ದಾರೆ. ಬೊಲೆರೋ ವಾಹನ ಲಾರಿಗೆ ಡಿಕ್ಕಿ ಹೊಡೆದಿದ್ದು ಬೊಲೆರೋ ವಾಹನದಲ್ಲಿದ್ದ 80 ವಯಸ್ಸಿನ ಖಾದರ್ ಖಾನ್ ಹಾಗೂ 75 ವಯಸ್ಸಿನ ಖೈರುಂಬಿ ಮೃತಪಟ್ಟಿದ್ದಾರೆ. 6 ಜನರು ಗಾಯಗೊಂಡಿದ್ದು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ನಾಡೋಜ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ, ಸುಗಮ ಸಂಗೀತ, ಜಾನಪದ ಹಾಡುಗಾರಿಕೆ, ನಾಟಕ ಪ್ರದರ್ಶನ, ಚಿತ್ರಕಲಾ ಪ್ರದರ್ಶನ ಸೇರಿದಂತೆ 5 ದಿನಗಳ ಕಾರ್ಯಕ್ರಮಗಳು ಆರಂಭಗೊಂಡಿವೆ. ಇಂದು ಸಂಜೆ 5:30 ಸಂಘದ ಹಿರಿಯ ಸದಸ್ಯರಿಗೆ ಗೌರವ ಸಮರ್ಪಣೆ ಹಾಗೂ ಸೂರ್ಯ ಶಿಕಾರಿ ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಬಾರಿಯ ಪ್ರತಿಷ್ಠಿತ ಲೋಕಮಾನ್ಯ ತಿಲಕ್ ರಾಷ್ಟೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ.

0: ಆಗಸ್ಟ್ 1ರಂದು ಪುಣೆಯಲ್ಲಿ ಆಯೋಜಿತ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನವಾಗಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ ನಡೆಸಿಕೊಡುತ್ತಾರೆ. ಮಂಡ್ಯದ ಜಾನಪದ ಜನ್ನೆಯರ ತಂಡದವರು.
3: ಜಾನಪದ ಜನ್ನೆಯರು ಮಂಡ್ಯ ಇವರು ಪ್ರಸ್ತುತಿಪಡಿಸುತ್ತಿರುವ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ. ರಚನೆ ಪ್ರೊಫೆಸರ್ ಶ್ರೀಲತಾ, ನಿವೃತ್ತ ಪ್ರಾಧ್ಯಾಪಕರು. ಪರಿಕಲ್ಪನೆ ಡಾಕ್ಟರ್ ಛಾಯಾ ಆರ್ಪಿ. ವಿನ್ಯಾಸ ಶ್ರೀಮತಿ ಶಿಲ್ಪಾ ಕೃಷ್ಣೇಗೌಡ. ಜಾನಪದ ಹಾಡುಗಾರರು ಡಾಕ್ಟರ್ ಕೆಂಪಮ್ಮ ಕಾರ್ಕಳ್ಳಿ, ಶ್ರೀಮತಿ ಮಾನಸ ಎಸಿ. ಸಂಭಾಷಣೆ ಹಾಗೂ ಸಮೂಹ ಗಾಯನ ಡಾಕ್ಟರ್ ಮಂಗಳಾ ಎಸ್ಸಿ, ಡಾಕ್ಟರ್ ಸುಜಾತ ಅಕ್ಕಿ, ಪ್ರೊಫೆಸರ್ ಜಿ ಉಷಾರಾಣಿ, ಡಾಕ್ಟರ್ ದೇವಿಕಾ ಎನ್ಎಸ್, ಡಾಕ್ಟರ್ ರಮ್ಯಾ ಎನ್, ಡಾಕ್ಟರ್ ತೇಜಸ್ವಿನಿ ಟಿವಿ, ಡಾಕ್ಟರ್ ಅನಸೂಯ ಹೊಂಬಾಳೆ. ಜನ್ನೆಯರ ಚಿತ್ತ ಜಾನಪದ ದತ್ತ.

0: ಓಹೋ, ಏನು ಚಾಯ ಕೆಂಪಮ್ಮ, ಜೋರಾಗಿ ಪದಗಳು ಬಿಡ್ತಾ ಇದ್ದೀರಿ. ಸರ್ಸಮ್ಮನ್ನು ಬೇರೆ ಕರಿತಾ ಇದ್ದೀರಲ್ಲವ್ವ.
1: ಓ ಬನ್ನಿ ಬನ್ನಿ, ಎಲ್ಲ ಜನ್ಯರು ಇವತ್ತು ನಮ್ ಮನೆಗೆ ಒಟ್ಟಿಗೆ ಬಂದ್ರಲ್ಲ, ಲತಕ್ಕ, ಉಷಕ್ಕ, ಸುಜಾತಕ್ಕ, ಮಂಗ್ಳಕ್ಕ, ಅನ್ಸೂಯಕ್ಕ, ಕೆಂಪಕ್ಕ, ರಮ್ಯಾ, ದೇವಿಕಾ, ತೇಜು, ಮಾನಸ, ಶಿಲ್ಪ, ನೀವೆಲ್ಲ ಬಂದಿದ್ದು ತುಂಬಾ ಖುಷಿ ಆಯ್ತು ಕಣ್ರವ. ಮಾತ್ಕಾರ್ ಮಲ್ಲಕ್ಕನ್ ಮನೆಯಲ್ಲಿ ಬ್ಯಾಸ್ಕೆಲ್ಲ ಹಸ್ರಾಯ್ತು, ಅಂದಂಗಾಯ್ತು. ಬನ್ನಿ ಬನ್ನಿ.
0: ಮಾತ್ಕಾತಿ ಮಾತ್ಕಾತಿ ನಿನ್ ಮನೆ ಬೈತಾದೆ ಅಂದ್ರೆ ಕುಂತ ಬೇಯ್ಲಿ ನಿಂತ ಬೇಯ್ಲಿ, ಮಾತೊಂದಿದ್ರೆ ಮರತ್ತಾಳೆ ಲೊಟ್ಟುಂತೀನಿ ಅಂದ್ಲಂತೆ ಅಂತೇವಳು ನೀನು. ಇನ್ನು ಇಷ್ಟ ಜನ ಸೇರಿದ್ರೆ ಕೇಳ್ಬೇಕೆ ಬಿಡು. ಅಕ್ಕ ಲತಕ್ಕ, ಅದೇನು ಕೈಲಿ ಪತ್ರಿಕೆ ಹಂಗದೆ?
2: ಏನಿಲ್ಲ ಕಣವ, ಲಗ್ನ ಪತ್ರಿಕೆ ಕಣ. ನನ್ ತಂಗಿಯ ಮಗಳು ಮದ್ವೆ ನಿಶ್ಚಯ ಆಗದೆ.
1: ಓ ಹಂಗಾರೆ ಮದ್ವೆ ಓಡಾಟ ಜೋರ್ವನ್ನು?
2: ಅಯ್ಯೋ ಯಾವ ಓಡಾಟವೂ ಇಲ್ಲ. ಈಗಿನ ಮದ್ವೆನಾ ಚಪ್ರಿಲ್ಲ, ಶಾಸ್ತ್ರಿಲ್ಲ, ಸಂಪ್ರದಾಯವಿಲ್ಲ, ಸೋಬಾನೆ ಅಂತೂ ಮೊದ್ಲೇ ಇಲ್ಲ. ಎಲ್ಲ ಕ್ಯಾಸೆಟ್ ಹಾಡುಗಳು, ಕಾಸೊಂದು ಕೊಟ್ರೆ ಎಲ್ಲಾ ಶಾಸ್ತ್ರನು ಅವರೇ ಮಾಡ್ತಾರಂತೆ. ಮದ್ವೆ ಮನೆ ಬಾಗ್ಲಲ್ಲಿ ನಿಂತು ಕರಿಯೋಕು ಜನ ಸಿಗ್ತಾರೆ, ನಮ್ದೇನು ಇಲ್ಲ. ಮದ್ವೆ ಅಂದ್ರೆ ಎಷ್ಟೊಂದ್ ಶಾಸ್ತ್ರ ಇರ್ತಿದ್ದೋ, ಒಂದೊಂದ್ ಶಾಸ್ತ್ರಕ್ಕೂ ಒಂದೊಂದ್ ಅರ್ಥ ಇರ್ತದೆ ಗೊತ್ತೇ.
1: ಮದ್ವೆಯಲ್ಲಿ ಅದೆಷ್ಟೋ ಸೋಬಾನೆ ಹಾಡುಗಳವೆ, ಕುಟ್ಟುವಾಗ, ಬೀಸುವಾಗ, ಹಸೆ ಇಕ್ಕುವಾಗ, ತಂಬಿಕ್ಕುವಾಗ, ಒಂದೊಂದ್ ಶಾಸ್ತ್ರಕ್ಕೂ ಸೋಬಾನೆ ಪದಗಳವೆ ಕನಕ. ಮದ್ವೆ ಉದ್ದೇಶನೇ ಎಷ್ಟೊಂದ್ ದೈವಿಕ ಅಂತ ಭಕ್ತಿ ಮೂಡಿಸ್ತವೆ.
0: ಹಂಗೆಯ ಜನಪದ ಅಗದಷ್ಟು ಆಳ, ಬಗ್ದಷ್ಟು ಭಾಗ್ಯ ಕಂಡ್ರವ.
3: ಹಂಗೆ ಕಂಡ್ರಕ್ಕ, ಪದ್ಯ, ಕಾವ್ಯ, ಕತೆ, ಗಾದೆ, ಒಗಟು, ಒಡಪು, ಲಾವಣಿ, ಗೀಗಿ ಪದ, ವಸಿ ಇದಾವೇನಕ್ಕ? ಮೂಗಂಡ್ಗಾವೆ. ಯಾರ್ ಮಾಡುದ್ರವ ಈ ಸೋಬಾನೆ ಪದಗೋಳ?
4: ಸೋಬಾನೆ ಅನ್ನೋದು ಯಾರು ಮಾಡಿದರವ್ವ? ಯಾರು ಮಾಡಿದರವ್ವ? ಸೂರ್ಯನ ತಂಗಿ ಧರಣವ್ವ, ಸೂರ್ಯನ ತಂಗಿ ಧರಣವ್ವ ಆಡಿದಾಡು ಲೋಕಾಕು ಚೆಲ್ಲಾಲು ಅರುದಾವೇ.
0: ಮದ್ವೆ ಅಂದ್ರೆ ಸುಮ್ನೆ ಐತೆ, ಅರ್ಶನ ಕುಟ್ಟಿ, ಆಸೆ ಇಕ್ಕಿ, ನೆಂಟ್ರಿಷ್ಟ್ರಿಗೆಲ್ಲ ಅಟ್ಟಿಕ್ಕಿ ಬಟ್ಟಿಕ್ಕದ್ರಲ್ವೇ ಮದ್ವೆ. ಮದ್ವೆಗೆ ಊರಿನ ಹಿರಿಕರೆಲ್ಲ ಬಂದು ವಿಳ್ಳೆ ತಿತ್ತಬೇಕು, ಅತ್ತೆ

0: ಕುದುರೆನ ತಂದಿವ್ನಿ ಜೀನಾವ ಬಿಗಿದಿವ್ನಿ ಬರ್ಬೇಕು ತಂಗಿ ಮದುವೆಗೆ ಅಂತ ವಡುಟ್ಟಿದ್ದವಳನ್ನ ಕರಿಬೇಕು. ವಡುಟ್ಟಿನ ಗಡಿಗೆ ಹಿಡಿಯಿದೆ, ಸೋದ್ರು ಮಾವ ಕಂಕಣ ಕಟ್ತೆ, ಮದ್ವೆ ನಡೆದದೆ. ಅಕ್ಕಿ ಕುಟ್ಟೊತ್ತಿಗೆ ಅಕ್ಕನ ಮಗ ಬರ್ಬೇಕು, ಭತ್ತ ಕುಟ್ಟೊತ್ತಿಗೆ ಅತ್ತಿಗೆ ನಿಂತಿರ್ಬೇಕು. ಎಲ್ಲ ಸೇರಿದ್ರೆ ತಾನೆ ಮದ್ವೆ ಬೋ ಚೆಂದಾಗಿರೋದು.
1: ಗಂಧಾರು ಸಾಣ ಸೈತೋ ಪಾಂಡವಾರ ಕಾಂದ ಮಜ್ಜಣಕ್ಕೆ ಹೋಯ್ತೋ.
2: ಅಪ್ಪೋ, ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಹೆಸರು ಹೇಳೋ ಒಡಪು ಎಷ್ಟು ವೈನಾಗವೆ ಗೊತ್ತೇನಕ್ಕೋ. ಕೈ ಮುಗಿತೇನ ದೀಪ ಹಚ್ಚಿ ಹೆಸರು ಹೇಳ್ತೇನ ಒಡಪಚ್ಚಿ ಅಂತ ಗಂಡನ ಹೆಸರು ಹೆಂಡತಿ, ಹೆಂಡತಿ ಹೆಸರು ಗಂಡ ಹೇಳೋದು ಎಷ್ಟ್ ಚಂದ ಅಲ್ವೇನಕ್ಕೋ.
1: ಆನೆ ಮೇಲೆ ಅಂಬಾರಿ, ನನ್ನ ಹೆಂಡತಿ ಬಂಗಾರಿ, ಗುಲಾಬಿ ಕೆಂಪು ಮಲ್ಲಿಗೆ ಸಂಪು, ನನ್ನ ಹೆಂಡತಿ ಗೌರಿ ನನಗಿಂತ ಬಲು ಕೆಂಪು.
3: ಅದಕ್ಕೆ ಅಲ್ವೇರವ್ವ, ಹಿರಿಯಕರೆಲ್ಲ ಸೇರಿ ನೋಡಿ ಮಾಡಿ ಗಂಡು ಹೆಣ್ಣು ಸೇರ್ಸೋಕೆ ಏಳು ಜೊತೆ ಎಕಡ ಸೌದೋಯ್ತಿದ್ವಂತೆ. ಸುಮ್ಮನೆ ಹೇಳ್ತಿದ್ರೆ ಮದ್ವೆ ಮಾಡಿ ನೋಡು, ಮನೆ ಕಟ್ ನೋಡು ಅಂತ.
0: ಇವತ್ತಿನ ಮದ್ವೆಗಳು ಯಾರು ಬೇಡ ಎತ್ತು ಬೇಡ, ಅವಸರದಲ್ಲೇ ನಿಶ್ಚಯ ಆಗಿ ಅವಸರದಲ್ಲೇ ಮುಗಿಸಿ ಆತುರದಲ್ಲೇ ಬೇರೆನೂ ಆಗೋಯ್ತಾರೆ.
3: ಹೆಣ್ಣನ್ ಚಂದ ನೋಡಿ ಮಣ್ಣನ್ ತಾಲಿ ಕಟ್ಟಿ ನೀರ್ ಬುಟ್ಟೆ ಇಟ್ಕೆ ಕಿಸ್ಕಂತು ಅನ್ನಂಗ್ ಆಗದೆ.
4: ಸಾಕ್ ಸಾಕ್ ನಿಗೂರಿ, ನಾಳ್ಗೆ ಈಗ ಒಬ್ಬಟ್ ಬತ್ತಿನಿ ಕಂಡ್ರಕ್ಕ, ಒಂದ್ ಬಸ್ ಬಸ್ಗೆ ಅದೇ ಹೋಗ್ಬೇಕು.
2: ವಾಸ್ಕೆಗ್ ಓದಿಯಾ? ಹೋಗುವೆ, ಒಂದ್ ಒಂಟೆ ಹೇಳ್ತೀನಿ ಬುಡ್ಸ್ಬಿಟ್ಟು ಹೋಗು.
4: ಅದೇನ್ ಹೇಳು?
2: ಮರದೊಳಗೆ ಮರ ಹುಟ್ಟಿ ಮರ ಚಿತ್ರ ಕಾಯಾಗಿ ತಿನ್ನಬಾರದ ಹಣ್ಣು ಬಲು ರುಚಿ, ಅದೇನ್ ಹೇಳುವ?
4: ಅದು ಅದು ತುದ್ಬಾಯ್ಲೆ ಅದ ಕಣಕ್ಕ. ಹಾ ಗೊತ್ತಾಯ್ತು ಗೊತ್ತಾಯ್ತು, ತಾಯಿ ಮತ್ತು ಮಗು ಅಲ್ವೇ, ಅದಕ್ಕೆ ಸುತ್ತಿ ಬಳಸಿ ಕೇಳ್ತಿದ್ಯಾನು.
5: ಕಾಲ ಯಾವ್ದೇ ಆಗ್ಲಿ, ತಾಯ್ತನ ಸುಖ ಅಂದ್ರೆ ಎಣ್ ಜೀವ ಅದೆಷ್ಟ್ ಅಂಬಲಿಸ್ತದಲ್ವೇ.

ಹುಟ್ಟಿದ ಮನೆಗೆ ಕೀರ್ತಿ ತಂದು ಮೆಟ್ಟಿದ ಮನೆಗೆ ಬೆಳಕಾಗೋಳು ಹೆಣ್ಣು. ತಾನು ಹೆತ್ತ ಮಕ್ಕಳಿಗೆ ಸಂಸ್ಕಾರ ನೀಡಿ ಜೀವನ ಮೌಲ್ಯಗಳನ್ನ ಬಾಲ್ಯದೊಟ್ಟಿಗೆ ಹೇಳ್ತಾ ತಾಯಿ ಬೆಳೆಸ್ತಿದ್ಲು.

0: ಜನಪದರ ಪಾಡೆಲ್ಲ ಹಾಡಾಗಿ ಒಮ್ಮವೆ. ಅವರ ದೈವ ಭಕ್ತಿ, ಸರಳ ಜೀವನ, ತ್ಯಾಗ, ಹಂಬಲ, ಸುಖ ದುಃಖ, ಆಸರಿಕೆ ಬೇಸರಿಕೆ, ಹವಾಮಾನ, ಜಿಗುಪ್ಸೆ, ಉತ್ಸಾಹ ಎಲ್ಲನೂ ಜನಪದ ಗೀತೆಗಳಲ್ಲೇ ಹಾಡವ್ರೆ.
1: ನಮ್ ಜನಪದರು ಮಣ್ಣಿನ ಮಕ್ಕಳಾಗಿದ್ರು. ಅವ್ರ ಬದುಕು ಆರಂಭ ಆಯ್ತಿದ್ದೇ ಒಕ್ಕಲ್ತನದಿಂದ. ಬೇಸಾಯ ಅವ್ರಿಗೇನು ಸುಖದ ಸುಪ್ಪತ್ತಿಗೆ ಆಗಿರ್ಲಿಲ್ಲ. ಆದ್ರೂ ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತಿದ್ರು. ಒಕ್ಕಲುತನಕ್ಕೆ ಎಗ್ಲು ಕೊಡೋ ಬಸವ ರೈತನ ಮನೆ ಮಗನೇ ಆಗಿರ್ತಿದ್ದ.

0: ಬಸವಣ್ಣನ್ಗೆ ಜಗತ್ನಾಗೆ ಮೊದಲನೇ ಸ್ಥಾನ. ಅವನು ಶಿವನ್ಗೂ 7 ದಿನ ದೊಡ್ಡವನು. ಬೆಳಸನ್ನ ಉಲ್ಸ್ ಮಾಡೋ ತಿಪ್ಪೇನೂ ಶ್ರೇಷ್ಠ ನಮ್ಮ ಜನಪದರಿಗೆ. ಅದಕ್ಕೆ ಅದು ತಿಪ್ಪೇಸ್ವಾಮಿ. ಬಸವನ್ ಸಗಣಿ ಪ್ರಸಾದಕ್ಕಿಂತ ಹೆಚ್ಚು ಕಣಕ್ಕ.
1: ಕಸವಾ

0: ಜನಪದರ ಬದುಕಿನಲ್ಲಿ ಮಳೆರಾಯ ಬಹಳ ಮುಖ್ಯ ಆಗ್ತಾನೆ. ನಾವು ಚಿಕ್ಕವರಿದ್ದಾಗ ಮಳೆ ಬರದೇ ಇದ್ರೆ ಉಯ್ಯೋ ಉಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆ ತೋಟಕ್ಕೆ ನೀರಿಲ್ಲ ಅಂತ ಹಾಡ್ಕೊಂಡು ಮನ್ ಮನೆಗೆ ಹೋಯ್ತಿದ್ದು.
1: ಮಳೆ ತರೋನು ಇವರಿಗೆ ದೇವೇಂದ್ರ ರಾಯ ಆದ್ರೆ ಗುಡುಗು ಸಿಡ್ಲು ಮಿಂಚು ಗಾಳಿ ಇವೆಲ್ಲ ದೇವೇಂದ್ರ ರಾಯನ ಅಣ್ತಂದಿರು ಅನ್ನೋ ಕಲ್ಪನೆನೆ ಎಷ್ಟು ಚೆನ್ನಾಗದೆ ಅಲ್ವಾ.

0: ಮಳೆರಾಯ ಭೂಮಿಗೆ ಬರ್ದಿದ್ರೆ ಅವನು ಕೋಪ ಬಂದಿದೆ ಅಂತ ಕಾಡಿ ಬೇಡಿ ಅವರನ್ನ ಕರಿತಿದ್ರು. ಮಳೆರಾಯನ ಸಮಾಧಾನ ಪಡಿಸಲು ಅಕ್ಕಯ್ಯನ ಕಳಿಸ್ತಿದ್ರು.
1: ನಕ್ಕ

ಮಳೆ ಇದ್ರೆ ಬೆಳೆ, ಇಲ್ದಿದ್ರೆ ಬರಿಗೋಳೆ ಅನ್ನೋಂಗೆ ತಮ್ಮ ಕಷ್ಟ ಅಷ್ಟೇ ಅಲ್ಲ, ಪಶು ಪಕ್ಷಿಗಳ ಕಷ್ಟವನ್ನು ನೋಡ್ಲಾರ್ದೆ ಮಳೆ ಸುರಿಸುವಂತ ಗುಬ್ಬಿಗಳು ಬೇಡಿ ಅಳ್ತಿದ್ದೋ ಅಂತಾರೆ.

0: ಭೂಮಿಯವರಿಗೆ ತಾಯಿಯಾದ್ರೆ ಮಳೆ ತರೋ ದೇವ್ರೇ ತಂದೆ, ಬಸವಣ್ಣ ಹೊಡ ಹುಟ್ಟಿದಣ್ಣ, ಗುಬ್ಬಿ ಪಕ್ಷಿ ಮಕ್ಕಳು, ಹೀಗೆ ಜನಪದರು ಪ್ರಕೃತಿಯ ಒಂದು ಭಾಗವಾಗಿ ಮಣ್ಣಿನ ಮಕ್ಕಳಾಗಿ ತಮ್ಮನ್ನ ಕಂಡ್ಕೊಂಡಿದ್ರು. ಕೃಷಿ ಕೆಲಸಗಳೇ ಅವ್ರಿಗೆ ಹಬ್ಬ. ರೈತರು ಹೊಲ ಉಳೋದಿಕ್ ಮುಂಚೆ ಹೊನ್ನೇರ್ ಕಟ್ಟಿ ಪೂಜೆ ಮಾಡ್ತಿದ್ರು.
1: ಉಗಾದಿ ಆ ಹಬ್ಬಕ್ಕೆ ಹೊಸ ಓರಿಗಳ ಓಡಿ ರೈತ ನಿನ್ನ ಆರಂಭ ಶುರುವಾಯ್ತು.
2: ರೈತ ನಿನ್ನ ಶುರುವ ಸುವಣ್ಣ ಕಾಯಿ ಒಡೆದು ಕೈಯ ಮುಗಿದಾನೋ, ಕಾಯಿ ಒಡೆದು ಕೈಯ ಮುಗಿದಾನೋ.
1: ಬೆಳ್ಳನ ಎರಡೆತ್ತು ಬೆಳ್ಳಿಯ ಬಾರು ಕೋಲು ಬಂಗಾರ.

ಬಿತ್ತನೆ ಪೂಜೆ, ಹೆಚ್ಚು ಮಾಡೋದು, ಊರ್ಪಡಿ ಕೊಡೋದು, ಮುನಿ ಮಾಡೋದು, ಮಕ್ಕೆ ಹಬ್ಬ, ಬಸವನ ಹಬ್ಬ, ಕಾರ ಹಬ್ಬ, ಹಸ್ರಬ್ಬ, ಸಸ್ಮಾರಿ ಹಬ್ಬ, ಕಣ, ರಾಶಿ ಪೂಜೆ, ಮೆದೆ, ಕಳರೆಚ್ಚು, ಒಸ್ಮೀಸ್ಲು.

0: ಬೊಮ್ಮಪ್ಪನ್ ಪೂಜೆ, ಬಂಗಿ ಪೂಜೆ, ತಿಪ್ಪೆ ದೇವರ ಪೂಜೆ, ಕುಂತಿ ಪೂಜೆ, ತಿಂಗಳ ಮಾವನ್ ಪೂಜೆ, ಸಂಕ್ರಾಂತಿ, ಇವೆಲ್ಲ ನಮ್ ಜನಪದರ ಬದುಕಿನ ಹಬ್ಬಗಳು. ಒಂದೊಂದು ಹಬ್ಬವು ಅವರ ಬದುಕಿನಲ್ಲಿ ಹೇಳುವಂತದ್ದೇ ಆಗಿದ್ವು. ಆಗ ಈಗಿನಂತೆ ಆಡಂಬರದ ಪೂಜೆ ಆಚರಣೆ ಯಾವ ಇರ್ಲಿಲ್ಲ ಕಂಡ್ರವ.
1: ಒಂದ್ ಕೊಂತಿ ಪೂಜೆ ಒಂದ್ನೆಲ್ಲ

ಕಡಿಮೆ ಬೆಳೀಲಿ ಹೆಚ್ಚಿಗೆ ಬೆಳೀಲಿ ಎಲ್ಲ ಕೆಲ್ಸಕ್ಕಿಂತ ವ್ಯವಸಾಯವೇ ಮೇಲು ಅನ್ನೋದು ನಮ್ಮ ಅಪ್ಪಂದಿರ ಕಾಲದ ಮಾತಾಗಿತ್ತು. ಆರ್ ಪಡಿ ಬೆಳೆದ್ರು ಆರಂಭಕ್ಕೆ ಸಮ ಇಲ್ಲ ಅಂತಿದ್ರು. ಒಕ್ಲು ಮಗಂಗೆ ಬಡತನ ಉಂಟೆ, ಗರ್ಕೆ ಪತ್ರೆ ಒಣಗೋದುಂಟೆ ಅಂತಿದ್ರು ವ್ಯವಸಾಯಗಾರರು. ಯಾವ್ಯಾವ ಕಾಲಕ್ಕೆ ಏನೇನ್ ಮಾಡ್ಬೇಕೋ ಅದನ್ನ ಎಚ್ಚರಿಕೆಯಿಂದ ಮಾಡೋರು. ಇಲ್ದಿದ್ರೆ ಬೇಸಾಯ ಕೈ ಹತ್ತೋದಿಲ್ಲ ಅಂತ ಅನುಭವದ ಮಾತು.

0: ಕೆಲಸಕ್ಕಿಂತ ವ್ಯವಸಾಯವೇ ಮೇಲು ಅನ್ನೋದು ನಮ್ಮ ಅಪ್ಪಂದಿರ ಕಾಲದ ಮಾತಾಗಿತ್ತು. ಆರ್ ಪಡಿ ಬೆಳೆದ್ರು ಆರಂಭಕ್ಕೆ ಸಮ ಇಲ್ಲ ಅಂತಿದ್ರು. ಒಕ್ಕಲು ಮಗಂಗೆ ಬಡತನ ಉಂಟೆ, ಗರ್ಕೆ ಪತ್ರೆ ಒಣಗೋದುಂಟೆ ಅಂತಿದ್ರು ವ್ಯವಸಾಯಗಾರರು. ಯಾವ್ಯಾವ ಕಾಲಕ್ಕೆ ಏನೇನು ಮಾಡಬೇಕೋ ಅದನ್ನು ಎಚ್ಚರಿಕೆಯಿಂದ ಮಾಡೋರು, ಇಲ್ದಿದ್ರೆ ಬೇಸಾಯ ಕೈ ಹತ್ತೋದಿಲ್ಲ ಅಂತ ಅನುಭವದ ಮಾತು ಹೇಳೋರು. ಕಾದೋನ್ ಕುರಿ ನೋಡು, ಗೇದೋನ್ ಹೊಲ ನೋಡು ಅನ್ನೋ ಹಾಗೆ ಬದುಕಿದ್ರು. ಇಲ್ದಿದ್ರೆ ಊರ್ ಸುತ್ತ ಹೊಲ ಮನಿ, ಗುಳ್ಕಾಯಿ ಗಾತ್ರದ ಮೆದೆ ಹಾಕ್ತಂಗೆ ಅಂತ ನಮ್ಮ ಹಿರಿಯರು ಅಂತಿದ್ರು. ಅನುಭವವೇ ಜೀವನಕ್ಕ ಆಧಾರ ಅಂತ ಕಣ್ಕಂಡಿದ್ರು ಬುಡಕ.
1: ಯಾವ ಪುಸ್ತಕದೊಳಗೂ ಇಲ್ದೆ ಇರೋದು ಜೀವನಾನುಭವ, ಯಾವ ಶಾಲೆಯಲ್ಲೂ ಹೇಳ್ಕೊಡದೇ ಇರೋ ಪಾಠ ನಮ್ ಗಾದೆ ಒಳಗವೇ. ನಮ್ಮವ್ವ ಅಜ್ಜಿ ಮಾತ್ಕೊಂದ ಅರ್ಥ ಗಾದೆ ಹೇಳೋರು. ಕೇಳಕ್ಕೊಂದ್ ಚಂದ, ಅರಮನೆ ಮುಂದಿರ್ಬೇಡ, ಕುದುರೆ ಹಿಂದಿರ್ಬೇಡ ಅಂತ. ಕೊಟ್ಲಾರದೊಳಗೆ ಕೂಳಿಲ್ಲ, ಬೀಸ್ಲಾರದೊಳಗೆ ಹಿಟ್ಟಿಲ್ಲ ಅಂತಿದ್ರು ಅಲ್ವೇ. ಬಡಾಯ್ಕೊಂದ್ ಕಡಾಯ ತಂದ, ಕಡಾಯ್ದವನು ಲಡಾಯ ಮಾಡಿದಾಗ ಅದನ್ನೇ ತಕ್ಕೋಗ ಅಡ ಮಡಗ್ದ ಅಂತ. ಆಡ್ಮಾರಿ ಈಡ್ ಕಟ್ಟಿ ನೀರ್ ಕೊಚ್ಕೊಂಡ್ ಬಂದಾಗ ಆಡುಪೋಯ ಈಡುಪೋಯ ಅಂತ. ಹೀಗೆ ಇಂಥ ಮಾತುಗಳನ್ನ ಕೇಳ್ತಾ ಕೇಳ್ತಾ ಚಿಕ್ಕಂದ್ಲಿಂದ್ಲೇ ಎಷ್ಟೋ ತಿಳುವಳಿಕೆ ಬರೋದು.
2: ನಾವು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ಆಟ ಆಡ್ತಿದ್ವಿ. ಆಟದ ಜೊತೆಯಲ್ಲಿ ತಿಳುವಳಿಕೆನೂ ಹೆಚ್ಚೋದು. ಬುಗ್ರಿ ಕೋಲಿ ಬಿಟ್ರೆ ಯಾವ ಆಟಕ್ಕೂ 5 ಪೈಸೆನೂ ಕೊಡಂಗಿಲ್ಲ. 3 ಇಂಚಿನ ಒಂದು ಕೋಲು, 6 ಇಂಚಿನ ಒಂದು ಕೋಲು ಇದ್ರೆ ಅದೇ ಬ್ಯಾಟು ಬಾಲು ಚಿಣ್ಣಿದಾಂಡು. ನಾವು ಹೆಣ್ಮಕ್ಳು ಬಳೆಚೂರು, ಕುಂಟಾಬಿಲ್ಲೆಗೊಂದು ಬಕರೆ ಪಚ್ಚಿ, ಚೌಕಾಬಾರಕ್ ನಾಲ್ಕು ಹುಣಸೆ ಬೀಜ, ಅಣೆಕಲ್ಗೆ 5 ಕಲ್ಲು ಇದ್ರೆ ಆಯ್ತು. ನಮ್ಮ ಆಟಗಳು ಅಷ್ಟೇ, ಖರ್ಚೇ ಇಲ್ದವು. ಆಟ ಆಡಿದ್ಮೇಲೆ ಸೋತವ್ರಿಗೆ ಕೈ ಕಾಯಿಸ್ತಾ ಇದ್ವಲ್ಲ, ಅದು ಮಜಾ. ನಾವು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೋ.
1: ನಮ್ಮಜ್ಜಿ ಇದ್ರು ಚೌಕಾಬಾರ ಕೂತ್ರೆ ಕುರ್ತೇಟು, ಕಣ್ಣಲ್ಲೇ ಯಾವ ಕಾ ಎಲ್ಲಿಗೆ ಬರ್ತದೆ, ಯಾವ ಕಾ ಹೊಡಿಬೋದು ಲೆಕ್ಕ ಹಾಕೋರು. 2 6 1 12 4 1 6 ಹೋಯ್ತು, 1 6 1 2 ಬಾಕಿ, 4 ಬಾಕಿ ಅಂತ ಆಡೋರು. ಅಳುಗುಳಿ ಮನೆಗೆ ಕುಂತ್ರೆ ಎಷ್ಟಳ್ಳು ಇವಿವೇ ಮನೆಗೆ ಬರ್ತವೆ, ಇಷ್ಟೇ ಕರ ಈತವೆ ಅಂತ ಲೆಕ್ಕ ಹಾಕಿ 3 ಸುತ್ತು ಬರೋ ಹೊತ್ತಿಗೆ ಆಟನೇ ಮುಗಿಸ್ಬಿಡೋಳು ಅಂತೇ ಲೆಕ್ಕಾಚಾರ. ನಮಗೆ ಆಳೆ ಮೇಲೆ ಬರ್ಕೊಂಡು ಮಾಡಿದ್ರು ಅವಳಷ್ಟು ಬೇಗ ಲೆಕ್ಕ ಬರ್ತಿರ್ಲಿಲ್ಲ. ಹುಲಿ ಕುರಿ ಆಟ, ಲಗೋರಿ, ಮರ್ಕೋತಿ, ಒಂದೊಂದೆಲ್ಲ ನಾವು ಆಡ್ತಿದ್ದ ಆಟಗಳು. ಎಷ್ಟು ಬಗೆ ಆಟಗಳು ನಿಮಗೆ ಗೊತ್ತೇ.

ಅವ್ರಿಗೆ ಮೊಬೈಲು ಕ್ಯಾಲ್ಕುಲೇಟರ್ ಕೊಟ್ರು ಲೆಕ್ಕ ಹಾಕೋಕೆ ಬರೋದಿಲ್ಲ, ಅವರು ಬೆರಳಲ್ಲೇ ಲೆಕ್ಕ ಹಾಕ್ತಿದ್ರು. ಇದ್ರ ಜೊತೆಗೆ ಎಷ್ಟೋ ಶಿಶುಪ್ರಾಸಗಳೇ ಆಟ ಆಗಿಬಿಟ್ಟಿದ್ದೋ. ಅಚ್ಚ

0: ಯಾವ ಮಡ್ಕೆ ಸಾರನ್ ಮಡ್ಕೆ, ಯಾವ ಸಾರು ಬೇಳೆ ಸಾರು, ಯಾವ ಬೇಳೆ ತಿನ್ನೋ ಬೇಳೆ, ಯಾವ ತಿನ್ನು ಎಟು ತಿನ್ನು.
1: ಅದಕ್ಕಿಂತ ಇದೆಷ್ಟು ಚಂದಾಗದೆ ಕೇಳು, ಮಾವ ಮಾವ ಮಲ್ಲಾರೆ, ಮಾವನ ಕೈಗೆ ಕಲ್ಲಾರೆ, ಕಲ್ಲಾರಮ್ಮನ ಕಟ್ಟೆಯಲ್ಲಿ ಕಾಯಿ ಸೊಪ್ಪು ಕುಯ್ತಿದ್ದಿ, ಗುಂಚಕ್ಕೆ ಗುರ್ರ ಅಂತು ನಂಜಿಮ ಡಮ್ ಅಂತು, ಎತ್ಕಳೆ ಮೊಗವ ಸುತ್ಕಳೆ ಚಾಪೆಯ, ಅಂತ್ರಳ್ಳಿಗೆ ಹೋಗೋಣ ಅಂತ್ರ ಕಟ್ಸೋಣ, ಸುದ್ದಿ ಮನೆಗೆ ಹೋಗೋಣ ಸುದ್ದಿ ತಿಳ್ಸೋಣ. ಎಷ್ಟು ಚೆನ್ನಾಗದೆ ನೋಡು.
2: ಒಂಟೊಡಿಯೋದು ಒಂದು ಕಲೆ ಕಂಡ್ರಕ್ಕ, ತಲೆ ಏನಿಂದ ಹಿಡಿದು ಪುರಾಣದ ವ್ಯಕ್ತಿಗಳ ಗಂಟ ಒಗಟು ಕಟ್ಟೋದ್ರಲ್ಲಿ ನಮ್ ಜನಪದರು ನಿಪುಣರು. ಒಡ್ಸೋದು ಬುದ್ಧಿ ಕಸರತ್ತು.
3: ಒಂದೇ ಎರಡೇ ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ.
4: ಅದಿರ್ಲಿ ಕೇಳ್ರಿ, ಇಲ್ಲಿ ನಾಟಿ ಮದ್ದು ನಾಡಿಗೆ ಒಳ್ಳೇದು ಅಂತ ಹಿಂದೆ ಅಜ್ಜಿ ಮದ್ದು ಅಂತ ಮಾಡೋರು. ಅಜೀರ್ಣ ಆದ್ರೆ ಹೊಟ್ಟೆ ಉಬ್ಬರಿಸಿದ್ರೆ ಜೀರಿಗೆ ಕಷಾಯ ಕುಡಿಸೋರು, ಬಿದ್ದು ಏಟ್ ಮಾಡ್ಕೊಂಡ್ರೆ ಮುಟ್ಟಿದ್ರೆ ಮುನಿ ಸೊಪ್ಪು ತಂದು ರಸ ಹಿಂಡಿ ಹಚ್ಚೋರು. ತಟಕ್ಕನಿ ನಿಂತೋಗದ ಕಣ್ರವ್ವ,
5: ಅರ್ಶನ ಹಾಕಿದ್ರು ರಕ್ತ ನಿಂತೋಯ್ತಿತ್ತು. ಅಲರ್ಜಿಗಂದೆ ಆದ್ರೆ ದೊಡ್ಡಪತ್ರೆ ಹಚ್ತಿದ್ರು, ಕೆಮ್ ಬಂದ್ರೆ ತುಳಸಿ ದೊಡ್ಡಪತ್ರೆ ಕಷಾಯ ಕುಡಿಸ್ತಿದ್ರು. ತುಂಬೆ ರಸನು ಒಳ್ಳೇದೇ, ಬಾಯಿ ಉಣ್ಗೆ ಬಾಯಿ ಬಸ್ಲೆ ಸೊಪ್ಪು, ಅಮ್ಮ ಆದ್ರೆ ಬೇವಿನ ಸೊಪ್ಪು ಅರಿಶಿನ, ಹೀಗೆ ಎಷ್ಟೋ ಮದ್ಗಳಿದ್ದು.
6: ಜನಪದ್ರು ಆಹಾರದ ಬೆಳೆಗಳನ್ನ ಬೆಳೀತಾ ಇದ್ರು, ಅಷ್ಟೇ ಅಲ್ಲ ಅವನ್ ಜೋಪಾನ್ ಮಾಡಿ ವರ್ಷಾನ್ಗಟ್ಲೆ ಸಂಗ್ರಹಿಸಿಡ್ತಾ ಇದ್ರು. ಮಣ್ಣಿನ ಮಡಿಕೆಯಲ್ಲಿ ಅಲ್ಲದೆ ಸಗಣಿಯಿಂದ ಸಾರಿಸಿದ ಬಿದಿರಿನ ತೊಂಬೆಯಲ್ಲಿ

0: ಕೆಡದ ಹಾಗೆ ಇಡ್ತಾ ಇದ್ರು. ಮಣ್ಣಿನ ಮಣೆ, ಕಲ್ಲಿನ ಮರವು, ಮರದ ಸೌಟು, ಮರದ ಮನಿಕೆ, ಹೀಗೆ ಪ್ರಕೃತಿ ಜೊತೆಗೆ ಬದುಕ್ತಾ ಇದ್ರು.
1: ಇಷ್ಟೇ ಎಲ್ಲ ಉಷಕ, ಮನೆ ನಿಜವಾದ ಸ್ವರ್ಗ. ಗೃಹಿಣಿಯೇ ಮನೆಯ ಆಧಾರ ಸ್ತಂಭವಾಗಿದ್ಲು. ಜನಪದದಲ್ಲಿ ಅವಳಿಗೆ ಗೃಹ ವಿಜ್ಞಾನವನ್ನ ಕುಟುಂಬವೇ ಕೊಡುಗೆಯಾಗಿ ಕೊಟ್ಟಿದೆ. ಅಲ್ಲಿ ಕಲೆ, ಆಹಾರ ಸಿದ್ಧತೆ, ಮಕ್ಕಳ ಪಾಲನೆ ಪೋಷಣೆ, ಆರೋಗ್ಯ ರಕ್ಷಣೆ, ಸಂಬಂಧಗಳು ಇವೆಲ್ಲದರ ತಿಳುವಳಿಕೆ ಕೊಡ್ತಿತ್ತು.
2: ಇವು ತಾಯಿಯಿಂದ ಮಗಳಿಗೆ, ಮಗಳಿಂದ ಮೊಮ್ಮಗಳಿಗೆ, ಮರಿ ಮಕ್ಕಳಿಗೆ, ಹೀಗೆ ಈ ಗೃಹ ವಿಜ್ಞಾನದ ಪಾಠಗಳು ಜನಪದದಲ್ಲಿ ಅರಿದು ಬರ್ತವೆ. ಆಧುನಿಕ ವಿಜ್ಞಾನದ ಮಿತಿಯನ್ನು ಮೀರಿ ಈ ಜನಪದ ಕೌಟುಂಬಿಕ ವಿಜ್ಞಾನ ವ್ಯಾಪಕವಾಗಿದೆ. ಎಲ್ಲ ಜ್ಞಾನ ವಿಜ್ಞಾನಕ್ಕೆ ತಾಯಿ ಬೇರೆ ನಮ್ಮ ಜನಪದ.
3: ಕುಟುಂಬದಲ್ಲಿ ಮಗುನ ಸಾಕಿ ಬೆಳೆಸಿ ಸಂಸ್ಕಾರ ಹೇಳ್ಕೊಡ್ತಿದ್ದವಳೆ ಹೆಣ್ಣು. ಅನುಕರಣೆಯಿಂದ ಸಂಪ್ರದಾಯ ಆಚರಣೆ ಹೇಳ್ಕೊಡ್ತಾ ಭಾಷೆ, ಸಂಸ್ಕೃತಿ, ಸಾಮಾಜಿಕ ಶಿಕ್ಷಣ ಎಲ್ಲಾನೂ ಗಾದೆ, ಕಥೆ, ಗೀತೆ, ಒಡಪು, ಶಿಶುಪ್ರಾಸಗಳ ಮೂಲಕ ಮಕ್ಕಳಿಗೆ ಜೀವನ ಪಾಠ ಕಲಿಸ್ತಿದ್ಲು. ಹಂಗಾಗಿ ಜನಪದ ಲೋಕದಲ್ಲಿ ಹೆಣ್ಣಿಗೆ ವಿಶೇಷ ಸ್ಥಾನ ಐತೆ.
4: ಅದಕ್ಕೆ ಅಲ್ವಾ ಅಕ್ಕ, ಮನೆಗೊಂದು ಹೆಣ್ಣಿರ್ಬೇಕು ಅಂತಿದ್ದು. ಮನೆ ತುಂಬಾ ಗುರು ಮಕ್ಕಳಿದ್ರು, ಮನೆಗೊಬ್ಳು ಹೆಣ್ಮಗ್ಳು ಹುಟ್ಟಿದ್ರೆ ಮಾಲಿನ ಬಳ್ಳಿ ಹಂಗೆ ಬಳಗ ಹೆಚ್ಚು ಅಂತ ಸುಮ್ಮನೆ ಹೇಳ್ತಿದ್ರೆ ನಮ್ಮ ಹಿರಿಯರು.

0: ನಮ್ಮ ಜನಪದ ಕಲೆ ಸಾಹಿತ್ಯ ಅಕ್ಷಪಾತ್ರೆ ಇದ್ದಂಗೆ. ಇಂಥ ಜನಪದವನ್ನು ಜನ್ಯರಾದ ನಾವು ಉಳಿಸಿ ಬೆಳೆಸಿ ಬಳಸಿ ಎಲ್ಲರಿಗೂ ಅದರ ವಿಚಾರಧಾರೆಯನ್ನ ಹಂಚಿ ಜನಪದದ ಹಿರಿಮೆ ತಿಳಿಸಿ ಕಲೆಗಳನ್ನು ಉಳಿಸಬೇಕು, ಅದರ ಮಹತ್ವ ಇಂದಿನವರೆಗೂ ಸಾರಬೇಕು ಅಂತ ಹೊರಟಿದ್ದೀವಿ. ಜನಪದ ಸಂಸ್ಕೃತಿಯನ್ನ ತಲೆಮಾರಿನಿಂದ ತಲೆಮಾರಿಗೆ ತರುವುದರಲ್ಲಿ ಹೆಣ್ಣು ಮಕ್ಕಳ ಪಾತ್ರ ತುಂಬಾ ದೊಡ್ಡದು. ಅದನ್ನು ನಮ್ಮ ಮುಂದಿನ ತಲೆಮಾರುಗಳಿಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ನಾವೆಲ್ಲ ಸೇರಿ ಜಾನಪದ ಜನ್ಯರು ಎಂಬ ಸಂಸ್ಥೆ ಕಟ್ಟಿ ಸೇರಿರೋದು.
1: ಒಟ್ಟಾರೆ ಜಾನಪದವನ್ನ ಸಮಕಾಲೀನಗೊಳಿಸ್ತಾನೆ, ಯುವ ಮನಸ್ಸುಗಳಿಗೆ ಕಲಿಸ್ತಾ ಸಮಾನ ಹಾಗೂ ಸ್ವಸ್ಥ ಸಮಾಜವನ್ನ ಕಟ್ಟುವ ಘನ ಉದ್ದೇಶ ನಮ್ಮ ಜಾನಪದ ಜನ್ಯರು ಸಂಸ್ಥೆಯ ಮೂಲ ಧ್ಯೇಯವಾಗಿದೆ ಕಣ್ರಕ್ಕ.

0: ಇದುವರೆಗೂ ಮಂಡ್ಯದ ಜಾನಪದ ಜನ್ನೆಯರ ತಂಡದವರಿಂದ ರೂಪಕ ಜನ್ನೆಯರ ಚಿತ್ತ ಜಾನಪದದತ್ತ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ಕೆಲವು ಪ್ರಕಟಣೆಗಳು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: Mysore Sandal.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು

0: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
1: ಸೂರ್ಯ ಬಂದನೆ
2: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
3: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
4: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
3: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
1: ನಮಸ್ಕಾರ ನಿನಗೆ ಭಾಸ್ಕರ.
3: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
1: ನಮನ ನಮನ.
3: ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM. ಭಕ್ತಿಭಾವದ ಧಾರೆ ನಮನ ನಮನ ನಮನ.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

0: ಪ್ರಕಟಣೆಗಳನ್ನ ಕೇಳಿದ್ರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ, 1 ಗಂಟೆಗೆ ಪ್ರಗತಿ ಪಥ, ನಂತರ 1:10 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಮೂಡಿಬರಲಿವೆ.
1: ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಐವಿಎಫ್ ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ನಂತರ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಈ ಕುರಿತಂತೆ ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಮೊದಲಿಗೆ ಕೇಳೋಣ ಐವಿಎಫ್ ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.
2: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮಕ್ಕಳಿರಲವ್ವ ಮನೆ ತುಂಬಾ ಅನ್ನೋ ಮಾತನ್ನ ನಾವು ಕೇಳಿವಿ. ನಂತರದ ದಿನದೊಳಗ ನಾವಿಬ್ರು ನಮಗಿಬ್ರು ಅಂತಾಯ್ತು. ಆಮೇಲೆ ನಾವಿಬ್ರು ನಮಗೊಂದು ಅನ್ನುವಂತ ಮಾತು ಕೂಡ ಕೇಳಿ ಬಂತು. ಏನೇ ಆಗ್ಲಿ, ಮನೆಯೊಳಗ ಒಂದು ಮಗು ಇದ್ರೆ ಚಂದ. ಮಗುವಿನ ಆಟ ಪಾಠ, ಅದು ನಕ್ಕಾಗ ಬಿದ್ದಾಗ ಎದ್ದಾಗ ಅದನ್ನ ನೋಡುದೇ ಒಂದು ಚಂದ. ಆದ್ರೆ ಎಷ್ಟೊಂದು ಸಂದರ್ಭದಲ್ಲಿ ಹಲವಾರು ಜನರಿಗೆ

ಈ ಮಕ್ಕಳ ಭಾಗ್ಯ ಇರುವುದಿಲ್ಲ. ಹಂಗಂತ ನಿರಾಶರಾಗೋ ಕಾಲ ಇದಲ್ಲ. ಮಕ್ಕಳಿಲ್ಲದ ದಂಪತಿಗಳಿಗೂ ಕೂಡ ಮಕ್ಕಳ ಒಂದು ವರದಾನವನ್ನ ಕಲ್ಪಿಸಿಕೊಡ್ತಾ ಇದೆ ಧಾರವಾಡದ ಸರ್ವೋದಯ ಸಂತಾನ ಸಾಫಲ್ಯ ಕೇಂದ್ರ.

0: ಒಂದು ಮಹಿಳೆಯರಿಗಾಗಿಯೇನೆ ಅಂತ ಒಂದು ವಿಶೇಷ ಆಸ್ಪತ್ರೆ ಕೂಡ ಇದೆ, ಮಹಿಳಾ ಸಂತಾನ ಸಾಫಲ್ಯ ಕೇಂದ್ರ ಇದೆ, ಮತ್ತೆ ಇದು ಒಂದು IVF ಸೆಂಟರ್ ಆಗಿ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಈ ಎಲ್ಲ ಸಂಸ್ಥೆಗಳ ಸಂಸ್ಥಾಪಕಿ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರನ್ನ ಮಾತನಾಡಿಸಿ ಈ ಒಂದು ಆಸ್ಪತ್ರೆಯ ಯಶಸ್ಸಿನ ಕಥೆಯನ್ನ ನಾವು ಕೇಳೋಣಂತ. ನಮಸ್ಕಾರ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ.
1: ನಮಸ್ಕಾರ ಮೇಡಮ್, ಕೇಳೋಗರಿಗೆ ನಮಸ್ಕಾರ.
0: ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ, ಎಲ್ಲಾ ಬಹುಶಃ ಮಕ್ಕಳು ಇಲ್ಲದಂತ ದಂಪತಿಗಳು ಮಕ್ಕಳನ್ನ ಪಡೆದ ಸಂದರ್ಭದೊಳಗ ಅವರು ನಿಮ್ಮನ್ನ ದೇವರು ಅಂತ ಆರಾಧಿಸ್ತಾ ಇರ್ತಾರೆ, ಹಂಗಾಗಿ ಅವರೆಲ್ಲರ ಪರವಾಗಿ ನಿಮಗೆ ಹಾರ್ದಿಕ ಶುಭಾಶಯಗಳು. ಸಾಧಾರಣವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ವೈದ್ಯರ ಪಾತ್ರ ಬಹಳ ಮುಖ್ಯವಾಗಿನೇ ಇರ್ತದೆ, ಯಾಕಂದ್ರೆ ಒಂದಿಲ್ಲ ಒಂದು ಸಂದರ್ಭದೊಳಗ ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟೆ ಕೊಡ್ತೀವಿ, ಮತ್ತೆ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ವೈದ್ಯರು ನಮಗೆ ಸಹಾಯ ಹಸ್ತವನ್ನ ನೀಡಿರ್ತಾರೆ. ಈಗ ಡಾಕ್ಟರ್ ಗೀತಾ ಅವರ, ಮುಖ್ಯವಾಗಿ ನಿಮ್ಮ ಈ ಸರ್ವೋದಯ ಆಸ್ಪತ್ರೆ ಅದು ಒಂದು ಮಹಿಳಾ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಇಲ್ಲಿ ಸಂತಾನ ಸಾಫಲ್ಯ ಕೇಂದ್ರವನ್ನ ತಾವು ಸ್ಥಾಪಿಸಿದ್ದೀರಿ. ಇದರ ಮುಖ್ಯ ಉದ್ದೇಶನೇ ಮಕ್ಕಳಿಲ್ಲದಂತ ದಂಪತಿಗಳಿಗೆ ಒಂದು ಮಕ್ಕಳ ಭಾಗ್ಯವನ್ನ ಕರುಣಿಸೋದು ತಮ್ಮ ಮುಖ್ಯ ಉದ್ದೇಶ. ಇದರ ಒಂದು ಯಶಸ್ಸಿನ ಕಥೆಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ತೀರಿ?
1: ಬಹುಶಃ ನಾನು ವೈದ್ಯಕೀಯ ವಿದ್ಯಾರ್ಥಿ ಆಗಿದ್ದಾಗ ನಮ್ಮ ಭಾರತ ಅತ್ಯಂತ ಜನಸಂಖ್ಯೆ ಉಳ್ಳಂತ ದೇಶ ಇವತ್ತು ಪ್ರಪಂಚದೊಳಗ, ಅದಕ್ಕೆ ಬಹುಶಃ ಸಂತಾನಹೀನತೆ ಅನ್ನೋದು ಸಮಸ್ಯೆನೇ ಇರ್ಲಿಕ್ಕಿಲ್ಲ ಅನ್ನೋ ಒಂದು ಮನೋಭಾವನೆ ನನಗಿತ್ತು. ಆದ್ರೆ ನನ್ಗೆ ಸ್ಪೆಷಲೈಸೇಷನ್ ಮಾಡದಂಗೆ ಅದು ಎಂಥ ದೊಡ್ಡ ಒಂದು ವೈಯಕ್ತಿಕ ಸಮಸ್ಯೆ ಅನ್ನೋದು ಅರಿವಾಯ್ತು. ಹಿಂಗಾಗಿ ಎಷ್ಟೋ ದಂಪತಿಗಳು ಮಕ್ಕಳಿಲ್ಲದೆ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾರೆ. ಹೀಗಾಗಿ ಆ ಒಂದು ವಿಷಯದಲ್ಲಿ ನಾನು ಪ್ರಾವೀಣ್ಯತೆಯನ್ನ ಪಡೆದು, ಒಂದು ಉತ್ತರ ಕರ್ನಾಟಕ ಜನರು ಮೊದಲೆಲ್ಲ IVF ಮುಂಬೈಗೋ ಬೆಂಗಳೂರಿಗೋ ಹೋಗ್ಬೇಕಾದಂತಹ ಸಂದರ್ಭ ಇತ್ತು. ಅಂತವರಿಗೆ ಒಂದು ಅತ್ಯಂತ ಉತ್ತಮವಾದಂತಹ ಅತ್ಯಾಧುನಿಕ ಚಿಕಿತ್ಸಾ ಪದ್ಧತಿಗಳನ್ನೆಲ್ಲ ಒಳಗೊಂಡಂತದ್ದು ಒಂದು ಕೇಂದ್ರವನ್ನು ಇಲ್ಲಿ ಸ್ಥಾಪಿಸಬೇಕು ಅನ್ನೋ ಒಂದು ಆಸೆಯಿಂದ ನಾನು ಆ ವಿಷಯದಲ್ಲೇ ಸಾಕಷ್ಟು ಪರಿಣತಿಯನ್ನು ಹೊಂದಿ, ನನ್ನ ತಂಗಿ ಅವಳು ವೈದ್ಯ ಆಗಿದ್ದಾಳೆ, ಅವಳು ಭ್ರೂಣಶಾಸ್ತ್ರದಲ್ಲಿ ಅವಳು ಪರಿಣತಿಯನ್ನು ಪಡೆದು ಇಬ್ರು ಒಟ್ಟಿಗೆ ನಾವು ಈ ಸರ್ವೋದಯ ಸಂತಾನ ಸಾಫಲ್ಯ ಕೇಂದ್ರವನ್ನ ಧಾರವಾಡದಲ್ಲಿ ಆರಂಭಿಸಿದ್ದೀವಿ. ಇದರಲ್ಲಿ ಎಲ್ಲಾ ಚಿಕಿತ್ಸೆಗಳು ಅಂದ್ರೆ ಮಕ್ಕಳು ಇಲ್ಲದೆ ಇರೋರಿಗೆ ಏನ್ ಸಮಸ್ಯೆಗಳು ಇರ್ತವೋ ಅದ ಎಲ್ಲಾ ಸಮಸ್ಯೆಗಳು ಒಂದೇ ಸೂರಿನಡಿ ಸಿಗುವಂತಹ ಒಂದು ಸೌಲಭ್ಯ ಇದೆ. ಈಗಾಗಲೇ ನಮ್ಗೆ 2020 ನಮ್ಮ ಈ IVF ಸೆಂಟರ್ ಕಾರ್ಯಾರಂಭ ಮಾಡಿತು. ಈ ವರ್ಷದಲ್ಲಿ ಸುಮಾರು 125 ಮಕ್ಕಳು ಆಗ್ಲೇ ಜನ್ಮ ತಾಳಿದ್ದಾರೆ, ಇನ್ನು 70-80 ಗರ್ಭಿಣಿಯರು IVF ನಿಂದ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಸೊ ಹೀಗಾಗಿ ಅಂದು ಅತ್ಯಂತ ಉತ್ತಮ ಫಲಿತಾಂಶವನ್ನು ಕೊಡುವಂತಹ ಒಂದು IVF ಸಂಸ್ಥೆಯಾಗಿ ನಮ್ಮ ಸಂಸ್ಥೆ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಸೇವೆ ಸಲ್ಲಿಸ್ತಾ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ.
0: ಈಗ ಡಾಕ್ಟರ್ ಗೀತಾ ಅವರ, ಇದು ನೀವು ಕಂಡಂತ ಕನಸು ಇವತ್ತು ಸಾಕಾರಗೊಂಡಿದೆ. ಈ ಒಂದು ದಂಪತಿಗಳು ಒಂಥರ ನಿರಾಶಾ ಭಾವದಿಂದ ತಮ್ಮ ಹತ್ರ ಬಂದಿರ್ತಾರೆ, ಅವರಿಗೆ ಒಂದು ಸಾಂತ್ವನ ನೀಡಿ, ಅವರಿಗೆ ಒಂದು ಆಪ್ತ ಸಮಾಲೋಚನೆಯನ್ನ ಮಾಡಿ, ಅವರಲ್ಲಿ ಒಂದು ಆತ್ಮಸ್ಥೈರ್ಯವನ್ನ ತುಂಬಿ ಇಷ್ಟೆಲ್ಲ ಕೆಲಸ ಮಾಡುದು ಒಂದು ದೊಡ್ಡ ಕೆಲಸನೇ ಇದು. ಅಂದ್ರೆ ನಮ್ಮ ವೈಯಕ್ತಿಕ ತಾಳ್ಮೆಯನ್ನ ಒಂದು ಒರೆಗಚ್ಚಿ ಇದು ಮಾಡುವಂತ ಕೆಲಸ. ಇಂತ ಕೆಲಸ ಮಾಡಿದಾಗ ಮೊಟ್ಟ ಮೊದಲ ಶಿಶು ಜನಿಸಿದಾಗ ಏನ್ ಅನ್ಸಿತ್ತು ತಮಗ?
1: ಬಹಳ ಸಂತೋಷ ಆಗಿತ್ತು. ಬಹುಶಃ ಈಗ 125 ಮಕ್ಕಳು ಹುಟ್ಟಿದಾಗ ಅವೆಲ್ಲ ನನ್ನ ಮಕ್ಕಳೇ ಅನ್ನುವಂತ ಒಂದು ಖುಷಿ ನನಗೆ. ಅದೇ ಯಾಕಂದ್ರೆ ಪ್ರತಿ ದಂಪತಿಗಳು ಸುಮಾರು ವರ್ಷಗಳವರೆಗೆ ಎಲ್ಲ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗಿ ಎಲ್ಲ ಚಿಕಿತ್ಸೆ ತಗೊಂಡು ನಿರಾಶರಾಗಿ ಇನ್ನೇನು ಚಿಕಿತ್ಸೆನೆ ಬೇಡ ಅನ್ನೋ ಸ್ಥಿತಿಯಲ್ಲಿರೋರು ಮತ್ತೆ ನಮ್ಮ ಹತ್ರ ಬಂದು ಒಂದು ಚಿಕಿತ್ಸೆ ಪಡ್ಕೊಂಡು ಅವ್ರು ಬಂದು ಅಷ್ಟು ತೊಂದರೆಯಿಂದ ಬಂದು ಒಂದು ಮಗು ತಗೊಂಡು ಮನೆಗೆ ಹೋಗುವಾಗ ಅವ್ರ ಜೀವನದಲ್ಲಿ ಆ ಬದಲಾವಣೆಯನ್ನು ಮಾಡೋ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಲ್ಲ ಅನ್ನುವಂಥದ್ದು ಶಬ್ದಗಳಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ ಇಸ್ ಅನುಭವಿಸಿ ಆ ಸಂತೋಷವನ್ನು ಅನುಭವಿಸಬೇಕು ಅಂತ ಹೇಳ್ತೀನಿ. ಆದ್ರೆ ಅವ್ರ ಜೀವನದಲ್ಲಿ ನಾವು ಮಾಡುವಂತಹ ಬದಲಾವಣೆ ಏನಿದೆ ಅಲ್ಲ ಅದು ನಿಜವಾಗ್ಲೂ ನಮ್ಮ ಕೆಲಸಕ್ಕೆ ಒಂದು ಸಾರ್ಥಕ್ಯವನ್ನು ತಂದುಕೊಡ್ತದೆ. ತುಂಬಾ ಸಂತೋಷದ ಮತ್ತು ಸಾರ್ಥಕ್ಯದ ಕ್ಷಣ ನಮಗಾಗಿರ್ತದೆ.
0: ಒಬ್ಬ ವೈದ್ಯಾಗಿ ನಾನು ಕಲ್ತಿದ್ದು ನಾನು ಮಾಡ್ತಾ ಇರುವುದು ಒಂದು ಸಂತೃಪ್ತ ಭಾವನೆ.
1: ಖಂಡಿತ ಖಂಡಿತ ಖಂಡಿತ, ಯಾಕಂದ್ರೆ ಒಬ್ಬರ ಜೀವನದಲ್ಲಿ ಆಶಾ ಕಿರಣವಾಗೋದು, ಅವ್ರ ದುಃಖವನ್ನೆಲ್ಲ ಅವರಲ್ಲಿ ಅವ್ರ ಬಾಳಿನಲ್ಲಿ ಅವ್ರ ಜೀವನ ಬಹುಶಃ ಎಷ್ಟು ಬದಲಾವಣೆ ಆಗ್ತದೆ ಅಂದ್ರೆ ನಮ್ಗೆ ನಂಬ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಸಂತೋಷ ಅವ್ರ ಮನೆಯೊಳಗೆ ಬರ್ತದೆ ಒಂದು ಮಗು ಬರೋದ್ರಿಂದ. ಸೊ ಆ ಸಂತೋಷಕ್ಕೆ ನಾವು ಎಲ್ಲೋ ಒಂದ್ ರೀತಿ ನಾವು ಕಾರಣ ಅನ್ನೋದು ಅನುಭವನೇ ನಮ್ಗೆ ಖುಷಿ ಕೊಡ್ತದೆ.
0: ಈಗ ಇದು ವಯಸ್ಸಿನಿಂದ ವಯಸ್ಸಿಗೆ

0: ಬೇರೆ ಬೇರೆ ಆಗಿರ್ತದೆ. ಈಗ ಚಿಕ್ಕ ವಯಸ್ಸಿನಲ್ಲಿ ಬಂದಂತಹ ದಂಪತಿಗಳ ಒಂದು ಯಶಸ್ಸಿನ ಕಥೆ ಬೇರೆ ಆದ್ರೆ ಸ್ವಲ್ಪ ವಯಸ್ಸಾದ್ಮೇಲೆ ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸ್ಗಳು ಇರ್ತದೆ. ಅಂತ ಒಂದು ಅವಿಸ್ಮರಣೀಯ ಅಂದ್ರೆ ಒಂದು ಚಾಲೆಂಜಿಂಗ್ ಆಗಿ ನಾನು ಮಾಡಿರೋದು ಅಂತದೂ ಕೂಡ ಇರಬಹುದಲ್ಲ.
1: ಖಂಡಿತ, ಯಾಕಂದ್ರೆ ಈಗ ಹೊಸದಾಗಿ ಏನು ARTI ಬಿಲ್ ಅಂತ ಬಂತು. ಮೊದಲು ARTI ರೆಗ್ಯುಲೇಷನ್ಸ್ ಅಂತ ಇರಲಿಲ್ಲ ನಮ್ಮ ಭಾರತದಲ್ಲಿ. ಈಗ ಇತ್ತೀಚೆಗೆ ನಮ್ಮ ಸಂಸತ್ತಿನಲ್ಲಿ ಅದರದ್ದು ಒಂದು ಬಿಲ್ ಪಾಸ್ ಮಾಡಿದ್ರು. ಹೀಗಾಗಿ ಅದು ARTI ರೆಗ್ಯುಲೇಷನ್ ಬಿಲ್ಸ್ ಅಂತ ಕರಿತೀವಿ ಅದಕ್ಕೆ. ಅದ್ರ ಪ್ರಕಾರ ಒಂದು 50 ವರ್ಷದ ಮುಂದಿನ ಮಹಿಳೆಗೆ ಏಜ್ ಲಿಮಿಟ್ ಅಂತ 50 ಮಾಡಿದ್ದಾರೆ ವಯಸ್ಸಿನ ಮಿತಿ. 50 ವರ್ಷದ ನಂತರ IVF ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಇವತ್ತು. ಹೀಗಾಗಿ ನಮ್ಮ ಹತ್ರ ಒಂದು 49 ವಯಸ್ಸಿಗೆ ಒಬ್ಬ ದಂಪತಿಗಳು ಬಂದ್ರು. ಒಂದು ಇನ್ನೊಂದು 6 ತಿಂಗಳ ಮುಂದೆ ಹೋಗಿದ್ರು ಬಹುಶಃ ನಾವು ಆ ಚಿಕಿತ್ಸೆ ಮಾಡ್ತಿರ್ಲಿಲ್ಲ. ಅವ್ರಿಗೆ ಬಂದ್ರು ಮೊದಲೆಲ್ಲ ಬೇರೆ ಬೇರೆ ಕಡೆ ಹೋಗಿ ಎಲ್ಲ ಚಿಕಿತ್ಸೆ ತಗೊಂಡು ಫಲಕಾರಿ ಆಗದೆ ನಮ್ಮ ಹತ್ರ ಬಂದ್ರು. 6 ತಿಂಗಳು ಅವ್ರಿಗೆ ಟೈಮ್ ಇದ್ದಿದ್ದು. ಇನ್ನೊಂದು 6 ತಿಂಗಳು ಬಿಟ್ಟಿದ್ರೆ ನಾವು ಬಹುಶಃ ಈ ಚಿಕಿತ್ಸೆನ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಅವ್ರಿಗೆ ನಾವು ಫಸ್ಟ್ ಅಟೆಂಪ್ಟ್ ಅಲ್ಲಿ ಶಿ ಕನ್ಸೀವ್ಡ್. ಈ ಒಂದು ಮಗು ತಗೊಂಡು 49 ವರ್ಷಕ್ಕೆ ಅವರಿಬ್ರು ತಾಯಿ ತಂದೆ ಆಗಿದ್ದಾರೆ. ಬಹಳ ಖುಷಿ ಪಡ್ತಾರೆ. ಇದೊಂದು ಆತರ ಹೇಳಬಹುದು. ಆಮೇಲೆ ಇನ್ನು ಎಷ್ಟೋ ಬಹಳ ಕ್ಲಿಷ್ಟಕರ ಸಮಸ್ಯೆಗಳಿಗೂ ನಮ್ಮ IVF ಒಂದು VF ಮತ್ತೆ ಸರೋಗಸಿ ಬಾಡಿಗೆ ತಾಯಿ ಟ್ರೀಟ್ಮೆಂಟ್ ಅಂತ ಏನ್ ಕರಿತೀವಿ. ಈಗ ಒಬ್ಬೊಬ್ಬರಿಗೆ ಹುಟ್ಟುತ್ತಾನೆ ಯುಟ್ರಸೇ ಇರುವುದಿಲ್ಲ. ಅಂತವ್ರಿಗೂ ಸಹ ಅವ್ರದೇ ಜೆನೆಟಿಕಲಿ ಅವ್ರದೇ ಮಗುನ ನಾವು ಬಾಡಿಗೆ ತಾಯಿ ಚಿಕಿತ್ಸೆ ಮೂಲಕ ಕೊಡಬಹುದು. ಸೊ ಅಂತ ಕೇಸಸ್ಗಳು ನಮ್ಮಲ್ಲಿ ಸಕ್ಸಸ್ ಆಗಿದ್ದಾವೆ. ಆಮೇಲೆ ಒಬ್ರು ನ್ಯಾಯವಾದಿಗಳು 7 ಸತಿ ಬೇರೆ ಬೇರೆ ಕಡೆ IVF ಮಾಡಿಸ್ಕೊಂಡು ಫೇಲ್ ಆಗಿ ನಮ್ಮ ಕಡೆ ಬಂದ್ರು. ನಮ್ಮಲ್ಲಿನ ಫಸ್ಟ್ ಅಟೆಂಪ್ಟ್ಗೆ ಒಂದು ಮಗು ಆಯ್ತು. ಅವರಿಗೆ ಮುಂದಿನ ವರ್ಷ ಇನ್ನೊಂದು ಮಗುಗೆ ನಾವು ಇಲ್ಲಿ ಬರ್ತೀವಿ. ಸೊ ಹೀಗಾಗಿ ಅಂತ ಬಹಳಷ್ಟು ನಿರಾಶೆಗೊಂಡವರಿಗೆ ಒಂದು ಫಲಿತಾಂಶವನ್ನು ನಾವು ಕೊಟ್ಟಾಗ ಆಗುವಂತ ಸಂತೋಷ
0: ನಿಜವಾಗಲೂ ಒಂಥರ ಸಾರ್ಥಕ್ಯ ಅಂತ ಅನಿಸ್ತದೆ ತಾವು ಹೇಳ್ದಂಗೆ. ಈಗ ಡಾಕ್ಟರ್ ಗೀತಾ ಅವರೇ, ತಮ್ಮ ಈ ಒಂದು ಸರ್ವೋದಯ ಮಹಿಳಾ ಆಸ್ಪತ್ರೆ ಇಲ್ಲಿ ಇನ್ನೇನು ಫೆಸಿಲಿಟೀಸ್ ಗಳನ್ನ ತಾವು ಮಾಡಿದೀರಿ?
1: ಸರ್ವೋದಯ ಮಹಿಳಾ ಆಸ್ಪತ್ರೆ ಒಂದು ನನ್ನ ಕನಸು ಏನಿತ್ತು ಅಂದ್ರೆ, ಒಬ್ಬ ಮಹಿಳೆಯ ಜೀವನದಲ್ಲಿ ಆರೋಗ್ಯ ಸಂಬಂಧಿ ಅವಶ್ಯಕತೆಗಳೇನಿರ್ತವೆ, ಫ್ರಮ್ ಪ್ಯುಬರ್ಟಿ ಟು ಮೆನೋಪಾಸ್, ಅಂದ್ರೆ ಅವಳು ಋತುಮತಿ ಆದಾಗಿಂದ ಹಿಡ್ಕೊಂಡು ಋತುಬಂಧದವರೆಗೂ ಅಂದ್ರೆ ಮುಟ್ಟು ನಿಲ್ಲೋವರೆಗೂ ಅಥವಾ ಜೀವನದ ಅಂತ್ಯದವರೆಗೂ ಯಾವುದೇ ಆರೋಗ್ಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಏನ್ ಬೇಕಾದ್ರೂ ಅದನ್ನ ಒಂದೇ ಸೂರಿನಡಿ ನಮ್ಮ ಆಸ್ಪತ್ರೆ ಕೊಡುವಂತ ಒಂದು ಮಹಿಳಾ ಕೇಂದ್ರಿತ ಒಂದು ಅತ್ಯುತ್ತಮ ಸಂಸ್ಥೆ ಆಗ್ಬೇಕು ಅನ್ನೋ ಒಂದು ಕನಸು ನಂದಿತ್ತು. ಹೀಗಾಗಿ ಆ ರೀತಿಯಿಂದ ಎಲ್ಲಾ ಸಮಸ್ಯೆಗಳು, ಪ್ಯುಬರ್ಟಿ ಕೌನ್ಸಿಲಿಂಗ್, ಈಗ ಕಿಶೋರಿಯರಿಗೆ ಆಪ್ತ ಸಮಾಲೋಚನೆ ಅನ್ಬಹುದು, ಪ್ರೀ ಮರೈಟಲ್ ಕೌನ್ಸಿಲಿಂಗ್, ಮದುವೆ ಆಗೋ ಹೆಣ್ಮಕ್ಳಿಗೆ ಮೊದಲು ಅವ್ರು ಹೆಣ್ ಹೇಳ್ಬೇಕು ಅದು. ಆಮೇಲೆ ನಮ್ಮಲ್ಲಿ ಈಗ ನ್ಯಾಚುರಲ್ ಬರ್ದಿಂಗ್ ಸೆಂಟರ್ ಅಂತ ಮಾಡಿವೆ, ಗರ್ಭಿಣಿಯರಿಗೆ ಸಹಜವಾಗಿ ಹೆರಿಗೆ ಆಗುವಂತಹ ಒಂದು ಕ್ರಿಯೆ, ಯಾಕಂದ್ರೆ ಮೆಡಿಕಲ್ ಇಂಟರ್ವೆನ್ಷನ್ ಇಲ್ಲದೆ ಹೆಚ್ಚು ನಾರ್ಮಲ್ ಡೆಲಿವರಿ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದೀವಿ. ಈಗ ಜಲಪ್ರಸವ, ನೀವು ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶದೊಳಗೆ ಕೇಳ್ತೀರಿ, ನೀರಿನಲ್ಲಿ ಆಮೇಲೆ ಡೆಲಿವರಿ ಮಾಡುವಂತದ್ದು, ಆ ವ್ಯವಸ್ಥೆಯನ್ನ ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕಕ್ಕೆ ನಮ್ಮ ಆಸ್ಪತ್ರೆ ಆ ಸೇವೆಯನ್ನು ಒದಗಿಸಿದೆ ಅಂತ ಹೇಳಿಕ್ಕೆ ಹೆಮ್ಮೆ ಪಡ್ತೀನಿ. ಇಲ್ಲಿ ಜಲಪ್ರಸವ ಅಂದ್ರೆ ನೀರಿನಲ್ಲೇ ಡೆಲಿವರಿ ಆಗುವಂತಹ ಒಂದು ವ್ಯವಸ್ಥೆ ಇದೆ. ಇದ್ರೊಳಗೆ ಏನ್ ಸ್ಪೆಷಾಲಿಟಿ ಅಂದ್ರೆ, ವಿ ಹ್ಯಾವ್ ಟ್ರೈ ಟು ಇಂಟಿಗ್ರೇಟ್ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳನ್ನ ಇದ್ರೊಳಗೆ ಇಂಟಿಗ್ರೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೀವಿ. ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಬರುವಂತಹ ಗರ್ಭ ಸಂಸ್ಕಾರವನ್ನ, ಇನ್ನೊಂದು ಹಿಪ್ನೋ ಬರ್ದಿಂಗ್ ಅಂತ ಕರಿತೀವಿ ಆ ವ್ಯವಸ್ಥೆನ, ವೆಸ್ಟರ್ನ್ ಮಿಡ್ವೈಫರಿ, ಪಾಶ್ಚಿಮಾತ್ಯ ದೇಶದೊಳಗೆ ಏನ್ ಮಿಡ್ವೈಫರಿ ಸಿಸ್ಟಮ್ ಇದೆ ಅದನ್ನ, ಮತ್ತೆ ಜಲಪ್ರಸವ ವಾಟರ್ ಬರ್ತ್ ಇದೆಲ್ಲಾನು ಇಂಟಿಗ್ರೇಟ್ ಮಾಡಿ ಅದನ್ನ ಒಂದು ಪ್ರಸವ ಮತ್ತು ಶಿಶು ಜನನ ಒಂದು ಅತ್ಯಂತ ಮೆಮೊರೇಬಲ್, ಆಹ್ಲಾದಕರ ಮತ್ತು ನೆನಪಿಡುವಂತಹ ಮರೆಯಲಾಗದಂತ ಒಂದು ಅನುಭವ ಆ ದಂಪತಿಗಳಿಗೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಸ್ವಾಭಾವಿಕ ಹೆರಿಗೆ ಕೇಂದ್ರವನ್ನ ಇಲ್ಲಿ ಶುರು ಮಾಡಲಾಗಿದೆ. ಆಮೇಲೆ ಇನ್ನು ಈಗ ಲೇಸರ್ ಚಿಕಿತ್ಸೆ, ಈಗ ಮಧ್ಯವಯಸ್ಕ ಮಹಿಳೆಯರಿಗೆ ಅನಿಯಂತ್ರಿತ ಮೂತ್ರ ವಿಸರ್ಜನೆ ಆಗ್ತಾ ಇರ್ತದೆ, ಯುರಿನರಿ ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ. ಆಮೇಲೆ ಪ್ರೊಲ್ಯಾಪ್ಸ್ ಅಂತ ಇರ್ತದೆ, ಅಂದ್ರೆ ಗರ್ಭಕೋಶ ಕೆಳಗೆ ಜಾರಿ ಇರ್ತದೆ, ಅಥವಾ ಈಗ ಡೆಲಿವರಿ ಆದ್ಮೇಲೆ ನ್ಯಾಚುರಲಿ ಅವ್ರಿಗೆ ಲೈಂಗಿಕತೆಯೊಳಗೆ ಸ್ವಲ್ಪ ಸಮಸ್ಯೆಗಳು ಇರ್ತವೆ, ಎಷ್ಟೋ ಹೇಳಲಿಕ್ಕೆ ಆಗದೇ ಇರುವಂತಹ ಸಮಸ್ಯೆಗಳಿಂದ ಹೆಣ್ಮಕ್ಳು ಬಳಲ್ತಾ ಇರ್ತಾರೆ ಅಂತ ಅವ್ರಿಗೆ ಒಂದು ಇಂಟಿಮೇಟ್ ಹೆಲ್ತ್ ಕ್ಲಿನಿಕ್ ಅಂತ ನಾವು ಮಾಡಿದೀವಿ. ಅವ್ರ ಲೈಂಗಿಕತೆಗೆ ಸಂಬಂಧಪಟ್ಟಂಗೆ ಅಥವಾ ಈ ಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟಂಗೆ ಏನಾದ್ರು ತೊಂದರೆಗಳಿದ್ರೆ ಅದೆಲ್ಲವನ್ನು ಚಿಕಿತ್ಸೆಗೆ ಮಾಡುವಂತ ಒಂದು ವಿಧಾನ ನಮ್ಮಲ್ಲಿದೆ. ಆಮೇಲೆ ಲೇಸರ್ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ, ಇಟ್ ಇಸ್ ಅ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್. ಉತ್ತರ ಕರ್ನಾಟಕದಲ್ಲಿ ಆ ಒಂದು ವ್ಯವಸ್ಥೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ಮೊದಲ ಬಾರಿಗೆ ಮಾಡಲ. ಆಮೇಲೆ ಇನ್ನು ಆಯುಷ್ ಚಿಕಿತ್ಸೆಗಳು, ಹೆಣ್ಮಕ್ಳಿಗೆ ನಾವು ಆಯುರ್ವೇದ, ನ್ಯಾಚುರೋಪತಿ, ವೆಯ್ಟ್ ರಿಡಕ್ಷನ್ಗೆ, ಆಮೇಲೆ BP ಕಂಟ್ರೋಲ್ಗೆ, ಇಂಥಕ್ಕೆಲ್ಲ ಒಂದು ಆಯುಷ್ ವಿಭಾಗನೂ ನಮ್ಮ ಆಸ್ಪತ್ರೆಯಲ್ಲಿದೆ. ಮಹಿಳೆಯರ ಬೇರೆ ಬೇರೆ ಸಮಸ್ಯೆಗಳಿಗೆ ಆಯುಷ್ಯದಲ್ಲಿ ಏನು ಚಿಕಿತ್ಸೆಗಳಿದೆಯೋ ಅದನ್ನು ಇಲ್ಲಿ ಲಭ್ಯ ಇರುವಂತೆ ಮಾಡಲಾಗ್ತದೆ.
0: ಅಂದ್ರೆ ಒಟ್ಟಾರೆ ನಾನು ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರಿಗೆ ಹೇಳಬೇಕು ಅಂದ್ರೆ, ಮಹಿಳೆ ಹುಟ್ಟಿದಾಗಿನಿಂದ ಹಿಡಿದು ಅವಳ ಕೊನೆಯವರೆಗೂ ಅವಳಿಗೆ ಏನೇನು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತಾವ ಆ ಎಲ್ಲ ಸಮಸ್ಯೆಗಳಿಗೆ ಬೇರೆ ಬೇರೆ ಆಸ್ಪತ್ರೆಗಳನ್ನ ಹುಡುಕೊಂಡು ಓಡಾಡುವ ಅವಶ್ಯಕತೆ ಇಲ್ಲ. ಸರ್ವೋದಯ ಆಸ್ಪತ್ರೆ ಒಂದು ಕಡೆಗೆ ಬಂದ್ಬಿಟ್ರೆ ಒಂದು ಸೂರಿನಲ್ಲಿ ಅವಳ ಆರೋಗ್ಯಕ್ಕೆ ಪೂರಕವಾದ ಎಲ್ಲ ಚಿಕಿತ್ಸೆಗಳು ಲಭ್ಯ ಇರ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಾನಸಿಕವಾಗಿ ಅವಳೇನಾದರೂ

0: ಡಿಪ್ರೆಸ್ ಆಗಿದ್ರೆ, ಒಂದು ತರ ಏನೋ ಬೇಸರ ಮಾಡ್ಕೊಂಡಿದ್ರೆ, ಅವಳಿಗೆ ಒಂದು ಬೇಕಾದಂತ ಮಾನಸಿಕ ಸ್ಥೈರ್ಯವನ್ನ ಕೂಡ ತುಂಬುವಂತ ಕೆಲಸ ತಾವು ಮಾಡ್ತಾ ಇದ್ದೀರಿ.
1: ನಾವು ಇನ್ನೊಂದು ಸಾಂತ್ವನ ಅಂತ ಹೇಳಿ ಒಂದು ಹೆಲ್ಪ್ ಲೈನ್ ಶುರು ಮಾಡ್ತಾ ಇದೀವಿ. ಅದರಲ್ಲಿ ಬರೀ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಷ್ಟೇ ಅಲ್ಲ, ಅವರಿಗೆ ಇನ್ನು ಈಗ ನಾವು ಡೊಮೆಸ್ಟಿಕ್ ವಯಲೆನ್ಸ್ ಅಂತ ಕರಿತೀವಿ, ಅಥವಾ ಬೇರೆ ಏನಾದ್ರು ಸಮಸ್ಯೆಗಳು ಅವ್ರ ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳಿದ್ರು ಸಹ ಅವ್ರಿಗೆ ಬೇರೆ ದೃಷ್ಟಿಯಿಂದ ನಮ್ಗೆಲ್ಲಾ ರೀತಿಯಿಂದನು, ಯಾರಿಗೋ ಉದ್ಯೋಗದ ಅವಶ್ಯಕತೆ ಇರ್ಬೋದು, ಯಾರಿಗೋ ಮನೇಲಿ ಆರ್ಥಿಕವಾಗಿ ತೊಂದರೆ ಇರ್ಬೋದು, ಅಂತ ದೃಷ್ಟಿಯಿಂದನು ಒಂದು ಹೆಲ್ಪಿಂಗ್ ಹ್ಯಾಂಡ್ ಆಗಿರ್ಬೇಕು ಸರ್ವೋದಯ ಆಸ್ಪತ್ರೆ ಅನ್ನೋ ಉದ್ದೇಶದಿಂದ ಒಂದು ಸಾಂತ್ವನ ಅಂತ ಹೇಳಿ ಒಂದು ಹೆಲ್ಪ್ ಲೈನ್ ಶುರು ಮಾಡುವಂತಹ ಯೋಚನೆ ಇದೆ.
0: ಒಟ್ಟು ಮಹಿಳೆಯರಿಗಾಗಿ, ಮಹಿಳೆಯರ ಪರವಾಗಿ ತಾವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ. ಈಗ ಒಂದು ಸಲ ನಮ್ಮ ಕೇಳುಗರಿಗೆ ನಿಮ್ಮ ಆಸ್ಪತ್ರೆಯ ವಿಳಾಸ, ದೂರವಾಣಿ ಸಂಖ್ಯೆಯನ್ನ ಹೇಳ್ಬಹುದಾ?
1: ನಮ್ಮ ಆಸ್ಪತ್ರೆ ಧಾರವಾಡದ ಗಿರಿನಗರದಲ್ಲಿ ಪೊಲೀಸ್ ತರಬೇತಿ ಶಾಲೆಯ ಪಕ್ಕದಲ್ಲಿ ಡಬಲ್ ರೋಡ್ ಇದೆ, ಅಲ್ಲೇ ಬರ್ತದೆ. ಇಂಟರ್ನೆಟ್ ಅಲ್ಲಿ ನಮ್ದು ಲೊಕೇಶನ್ ಅವೈಲೇಬಲ್ ಇದೆ. ದೂರವಾಣಿ ಸಂಖ್ಯೆ 6361315318.
0: ಈ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಿ
1: 6361315318.
0: ಜನರು ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ಏನಾದ್ರೂ ತಗೊಳ್ಳೋದಿದ್ರೆ ತಗೊಂಡು ತಮ್ಮನ್ನ ಭೇಟಿ ಮಾಡಬಹುದು ಅಂತ ಹೇಳ್ತೀರಿ. ಬಹಳ ಸಂತೋಷ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೇ. ನಮ್ಮ ಉತ್ತರ ಕರ್ನಾಟಕದಲ್ಲಿಯೇ ಇದು ಒಂದು ಬಹಳಷ್ಟು ಮಹಿಳೆಯರ ಪರವಾಗಿ, ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತ ಏಕೈಕ ಆಸ್ಪತ್ರೆ ಅಂತ ಹೇಳಲಿಕ್ಕೆ ನಮಗೂ ಕೂಡ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಕೇಳುಗರು ಇದರ ಪ್ರಯೋಜನವನ್ನ ಹೆಚ್ಚೆಚ್ಚು ಪಡ್ಕೊಳ್ಳಿ, ಉತ್ತಮ ಆರೋಗ್ಯವನ್ನ ಪಡೀಲಿ ಅಂತ ಹಾರೈಸ್ತಾ ಸಂದರ್ಶನವನ್ನ ಮುಗಿಸೋಣ. ನಮಸ್ಕಾರ.
1: ಧನ್ಯವಾದಗಳು. ನಮಸ್ಕಾರ.
2: ಐವಿಎಫ್ ಚಿಕಿತ್ಸೆ ಹಾಗೂ ಇತರ ಸ್ತ್ರೀರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಗೀತಾ ಭರತ್ ಉತ್ತೂರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಈಗ ಕೇಳೋಣ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ.
0: ಕೇಳುಗರಿಗೆಲ್ಲ ನಮಸ್ಕಾರ. ಹೃದಯಕ್ಕೆ ಶಸ್ತ್ರಚಿಕಿತ್ಸೆ ಮಾಡುವಾಗ ಮೊದಲು ಮಾಡಿಕೊಳ್ಬೇಕಾದಂತಹ ಸಿದ್ಧತೆಗಳು, ಅದರಲ್ಲೂ ವಿಶೇಷವಾಗಿ ಅರವಳಿಕೆಯನ್ನ ಯಾವಾಗ ನೀಡಲಾಗ್ತದೆ, ಎಷ್ಟು ಪ್ರಮಾಣದಲ್ಲಿ ನೀಡಲಾಗ್ತದೆ, ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಅರವಳಿಕೆ ತಜ್ಞರ ಪಾತ್ರ ಏನು, ಶಸ್ತ್ರಚಿಕಿತ್ಸೆಯ ನಂತರ ರೋಗಿಗೆ ಮತ್ತೆ ಎಚ್ಚರ ಬರುವವರೆಗೂ ಅರವಳಿಕೆ ಶಸ್ತ್ರಚಿಕಿತ್ಸಕರ ಪಾತ್ರ ಬಹಳಷ್ಟು ಮುಖ್ಯವಾಗಿರುತ್ತದೆ. ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ಕಾರ್ಡಿಯಾಕ್ ಅನಸ್ಥೆಸಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಡಾಕ್ಟರ್ ಗಣೇಶ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಗಣೇಶ್ ನಾಯಕ್.
3: ನಮಸ್ಕಾರ
0: ಡಾಕ್ಟರ್. ಸಾಮಾನ್ಯವಾಗಿ ನಾವು ಆಪರೇಷನ್ ಅಂದ ತಕ್ಷಣನೇ ಅರವಳಿಕೆ, ಅನಸ್ಥೇಷಿಯಾ ಅನ್ನೋ ಶಬ್ದವನ್ನ ಮಾತಾಡ್ತೀವಿ. ಈ ಕಾರ್ಡಿಯಾಕ್ ಸರ್ಜರಿಗೆ ಕೊಡುವಂತ ಅರವಳಿಕೆಗೂ ಸಾಮಾನ್ಯ ಶಸ್ತ್ರಚಿಕಿತ್ಸೆಗೆ ಕೊಡುವಂತ ಅರವಳಿಕೆಗೂ ಏನಾದ್ರೂ ವ್ಯತ್ಯಾಸ ಇದೆಯಾ? ನಮ್ಮ ಕೇಳುಗರಿಗೆ ಈ ಅರವಳಿಕೆಯ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಿ?
3: ಕಾರ್ಡಿಯಾಕ್ ಶಸ್ತ್ರಚಿಕಿತ್ಸೆ ಅಂದರೆ ಇದು ಬರೀ ಸರ್ಜನ್ ಒಬ್ಬದೇ ಕೈ ಚಳಕ ಇರೋದಿಲ್ಲ. ಇದರೊಳಗೆ ಇದರಲ್ಲಿ ಒಂದು ತಂಡದ ಕಾರ್ಯ ಇರುತ್ತೆ. ಅಂದ್ರೆ ಸರ್ಜನ್, ಅನಸ್ಥೆಟಿಸ್ಟ್, ಪರ್ಫ್ಯೂಷನಿಸ್ಟ್, ನರ್ಸ್ ಮತ್ತು ತಂತ್ರಜ್ಞರು ಎಲ್ಲರೂ ಕೂಡಿ ಕೆಲಸ ಮಾಡಬೇಕಾಗತ್ತೆ. ಯಾಕಂದ್ರೆ ನಮ್ಮ ಹಾರ್ಟ್ ಆಪರೇಷನ್ಸ್ ಟೈಮ್ನಲ್ಲಿ ಯೂಶುವಲಿ ಏನಾಗತ್ತೆ ಅಂತ ಹೇಳಿದ್ರೆ ಸರ್ಜರಿ ಪ್ರೊಲಾಂಗ್ ಇರುತ್ತೆ, 3-4 hours ಇರುತ್ತೆ. ತಂಡದ ಕಾರ್ಯ ನಿರ್ವಹಣೆ ಬಹಳ ಮುಖ್ಯವಾಗಿರುತ್ತೆ ಕಾರ್ಡಿಯಾಕ್ ಸರ್ಜರಿಯಲ್ಲಿ. ಈಗ ಇದರೊಳಗೆ ಸಾಮಾನ್ಯ ಜನಕ್ಕೆ ಅರವಳಿಕೆ ಬಗ್ಗೆ ಅದರ ಅರಿವಿರೋದಿಲ್ಲ, ಬರೀ ಹಾರ್ಟ್ ಆಪರೇಷನ್ ಬಗ್ಗೆ ಅಷ್ಟೇ ವಿಚಾರ ಮಾಡ್ತಾರೆ. ಹಾಗಾದಾಗ ನಾವು ಅನಸ್ಥೀಶಿಯಾ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ಅದನ್ನ ತಿಳ್ಕೊಳ್ಬೇಕಾಗತ್ತೆ. ಅನಸ್ಥೀಶಿಯಾ ಅಂದ್ರೆ ನೋವಿಲ್ಲದೆ ಸುರಕ್ಷಿತವಾಗಿ ನಾವು ಶಸ್ತ್ರಚಿಕಿತ್ಸೆಗೆ ತಯಾರಿಸುವ ವೈದ್ಯಕೀಯ ವಿಧಾನ ಅರವಳಿಕೆ ಅಂದ್ರೆ. ಅದರಲ್ಲೂ ನಮ್ಮ ಕಾರ್ಡಿಯಾಕ್ ಅನಸ್ಥೀಶಿಯಾದಲ್ಲಿ ಇದು ಇನ್ನೂ ಹೆಚ್ಚು ಸೂಕ್ಷ್ಮವಾಗಿರುತ್ತೆ. ಯಾಕೆಂದರೆ ಇಲ್ಲಿ ಹೃದಯ, ಶ್ವಾಸಕೋಶ ಮತ್ತು ಮೆದುಳು ಈ ಮೂರು ಜೀವನಾಂಶದ ಅಂಗಗಳು ನಮ್ಮ ಅನಸ್ಥೀಶಿಯಾ ಕೈಯಲ್ಲೇ ಇರುತ್ತವೆ. ಇದು ಸರಳವಾಗಿ ಅನಸ್ಥೀಶಿಯಾ ಅಂದ್ರೇನು ಅಂತ ನಾವು ಈ ರೀತಿಯಲ್ಲಿ ಹೇಳ್ಬೋದು. ಆಮೇಲೆ ಒಂದು ಸಲ ಶಸ್ತ್ರಚಿಕಿತ್ಸೆಗೆ ಪೇಷಂಟು ಬಂದ್ರೆ ಅವ್ರಿಗೆ ಅದಕ್ಕೂ ಮುನ್ನ ನಾವು ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಏನೇನು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಪ್ರಥಮವಾಗಿ ರೋಗಿಯ ಹೃದಯದ ಸ್ಥಿತಿಯನ್ನ ಮೊದಲು ನಾವು ಅರಿತಿರಬೇಕು. ಆಪರೇಷನ್ಗಿಂತ ಮೊದಲು ಯಾವ ತರ ಕೆಲಸ ಮಾಡ್ತಾ ಇದೆ, ಎಷ್ಟು ಹಾರ್ಟ್ ಫಂಕ್ಷನ್ ಮಾಡ್ತಾ ಇದೆ, ಎಷ್ಟು ಫಂಕ್ಷನ್ ಮಾಡಿದಾಗ ಎಷ್ಟು ಅರವಳಿಕೆಯನ್ನು ನಾವು ಕೊಡಬೇಕು, ಇದನ್ನು ಎಲ್ಲವನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ರೋಗಿಗೆ ರಕ್ತದೊತ್ತಡ ಎಷ್ಟಿದೆ, BP ಮೊದಲು ಆಪರೇಷನ್ಗಿಂತ ಮೊದಲು ಎಷ್ಟಿದೆ, ಅದರ ಮೇಲೆ ನಾವು ಡ್ರಗ್ಸ್ಗಳನ್ನು ಕೊಡಬೇಕಾಗತ್ತೆ. ಅದು ನಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ಇದನ್ನು ಬಿಟ್ಟು ಇನ್ನು ಕೋಆಡೆಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಪೇಷಂಟ್ಗೆ, ಅಂದ್ರೆ ಈ ಹಾರ್ಟಿನ ಜೊತೆಗೆ ಪೇಷಂಟ್ಗೆ ಶುಗರ್ ಪ್ರಾಬ್ಲಮ್ ಇರಬಹುದು, ಕಿಡ್ನಿ ವೈಫಲ್ಯ ಇರಬಹುದು, ಅವನ್ನೆಲ್ಲವನ್ನ ಮೊದಲೇ ನಾವು ವಿಚಾರ ಮಾಡಿ ರೋಗಿಗೆ ಯಾವ ರೀತಿ ಅನಸ್ಥೀಶಿಯನ್ನು ಕೊಡಬೇಕನ್ನ ಮೊದಲೇ ಡಿಸೈಡ್ ಮಾಡಬೇಕಾಗತ್ತೆ. ಅದೇ ರೀತಿ

0: ಇಕೋ ಮತ್ತು ECG ಮಾನಿಟರಿಂಗ್ ಅನ್ನು ಸಹ ಮಾಡುತ್ತೇವೆ. ECG ಇಂದ ಹಾರ್ಟ್ ಅಲ್ಲಿ ಯಾವ ತರ ಇದೆ ರಿದಮ್ ಡಿಸ್ಟರ್ಬೆನ್ಸ್ ಆಗಿದೆ, ಅದಕ್ಕೆ ಯಾವ ತರ ನಾವು ಔಷಧಿಯನ್ನ ಕೊಡಬೇಕು, ಆಮೇಲೆ ECG ಅಲ್ಲಿ ಏನಾದ್ರೂ ವೇರಿಯೇಷನ್ಸ್ ಇದೆಯಾ, ಇವನ್ನೆಲ್ಲ ನೋಡಿಕೊಂಡು ನಾವು ಅನಸ್ಥೀಶಿಯಾಗಿ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ರಕ್ತ ಪರೀಕ್ಷೆಯನ್ನು ಸಹ ಎಲ್ಲಾ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಇವೆಲ್ಲವನ್ನ ಪರಿಶೀಲಿಸಿ ರೋಗಿಗೆ ಸೂಕ್ತವಾದ ಅನಸ್ಥೀಶಿಯಾ ಯೋಜನೆಯನ್ನ ನಾವು ರೂಪಿಸುತ್ತೇವೆ. ಇದನ್ನ ಪರ್ಸನಲೈಸ್ಡ್ ಅನಸ್ಥೀಶಿಯಾ ಪ್ಲಾನ್ ಎಂದು ಕರೆಯುತ್ತೇವೆ.
1: ಡಾಕ್ಟರ್ ಗಣೇಶ್ ನಾಯ್ಕ ಅವರೇ, ಅಂದ್ರೆ ಈ ಕೊಡುವ ಅನಸ್ಥೇಶಿಯಾದ ಪ್ರಮಾಣ ಏನಿದೆ ಇದು ರೋಗಿಯಿಂದ ರೋಗಿಗೆ ಭಿನ್ನವಾಗಿರ್ತದೆ, ಅವರವರ ಆರೋಗ್ಯ ಸ್ಥಿತಿಗತಿಯನ್ನ ಅವಲಂಬಿಸಿರ್ತದೆ ಅಂತ ಹೇಳ್ತೀರಿ.
0: ಹೌದು.
1: ಅದರ ಮೊದಲು ನೀವು ರೋಗಿಯ ಕೇಸ್ ಸ್ಟಡಿಯನ್ನ ಅಭ್ಯಾಸ ಮಾಡಿಕೊಂಡು ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅದನ್ನ ನಿರ್ಧಾರ
0: ಮಾಡಿಸ್ಟಿಕ್ ಪ್ಲಾನ್ ಎಂದು ಕರೆಯುತ್ತೇವೆ.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ಸರ್ಜರಿ 3-4 ಗಂಟೆ ಕಾಲ ಆಗ್ತದೆ ಅಂತ ಹೇಳಿದ್ರಿ, ಅಂದ್ರೆ ಈ ಸರ್ಜರಿ ಮುಗಿಯುವವರೆಗೂ ಒಬ್ಬ ಅನಸ್ಥೆಸಿಸ್ಟ್ ಕಾರ್ಡಿಯಾಕ್ ಅನಸ್ಥೆಸಿಸ್ ಒಳಗಡೆನೆ ಇರ್ತಾರೆ ರೋಗಿಯ ಜೊತೆಗೆ?
0: ಹೌದು. ಹೃದಯದ ಶಸ್ತ್ರಚಿಕಿತ್ಸಾ ಸಮಯದಲ್ಲಿ ನಾವು ಗಮನಿಸಬೇಕಾಗತ್ತೆ ಕೆಲವು ಅಂಶಗಳನ್ನ, ಅಂದ್ರೆ ಹೃದಯದ ಬಡಿತ ಇರಬಹುದು, ರೋಗಿಯ ರಕ್ತದ ಒತ್ತಡ ಎಷ್ಟಿದೆ ಅಂತ ನಮಗೆ ಗುರುತಿರಬೇಕಾಗತ್ತೆ, ಆಮೇಲೆ ಆಮ್ಲಜನಕದ ಮಟ್ಟ ಎಷ್ಟಿದೆ ಅಂತ ಗುರುತಿರಬೇಕಾಗತ್ತೆ, ಆಮೇಲೆ ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಮಾನಿಟರಿಂಗ್ ಅಂತ ಇರುತ್ತೆ, ಮತ್ತು ರೋಗಿಯ ತಾಪಮಾನ, ಇವೆಲ್ಲವನ್ನ ನಾವು ನೋಡ್ಕೋಬೇಕಾಗತ್ತೆ. ಅದರೊಳಗೆ ಈ ಹೃದಯದ ಬಡಿತವನ್ನ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ಇದನ್ನ ತಿಳಿಯಲು ನಾವು ರೋಗಿಗೆ ECG ಅನ್ನ ರೋಗಿಯ ದೇಹಕ್ಕೆ ಅಂಟಿಸಿರ್ತೀವಿ. ಹೀಗಾಗಿ ನಮಗೆ ಸಕಾಲವಾಗಿ ರೋಗಿಯ ಎದೆ ಬಡಿತವನ್ನ ತಿಳಿಯಲು ಅನುಕೂಲ ಆಗುತ್ತೆ. ಅದರಲ್ಲೂ ರೋಗಿಯ ಎದೆ ಬಡಿತ ಆಪರೇಷನ್ ಟೈಮ್ ಅಲ್ಲಿ ಜಾಸ್ತಿ ಆದಾಗ ಅಥವಾ ಅದು ಕಡಿಮೆ ಆದಾಗ ಅದನ್ನ ಜಾಸ್ತಿ ಮಾಡಲು, ಜಾಸ್ತಿ ಆದಾಗ ಅದನ್ನ ಕಡಿಮೆ ಮಾಡಲು ಔಷಧಿಯನ್ನು ನಾವು ಸಕಾಲವಾಗಿ ಕೊಡಬೇಕಾಗತ್ತೆ. ಅದೇ ರೀತಿಯಲ್ಲಿ ರಕ್ತದೊತ್ತಡವು ಸಹ, ರಕ್ತದೊತ್ತಡವನ್ನ ನಾವು ಪರಿಶೀಲಿಸಲು ಒಂದು ಇನ್ವೇಸಿವ್ ಮಾನಿಟರಿಂಗ್ ಅಂತ ಲೈನ್ ಅಂತ ಹಾಕೊಳ್ತೇವೆ ರೋಗಿಗೆ. ಆವಾಗ ಆಪರೇಷನ್ ಮಾಡೋ ಟೈಮಲ್ಲಿ ರಕ್ತದೊತ್ತಡ ಜಾಸ್ತಿ ಆಗ್ಬಹುದು ಅಥವಾ ಕಡಿಮೆ ಆಗ್ಬಹುದು, ಅದು ಜಾಸ್ತಿ ಆದಾಗ ಅದನ್ನ ಕಡಿಮೆ ಮಾಡಲು, ಕಡಿಮೆ ಆದಾಗ ಅದನ್ನ ಜಾಸ್ತಿ ಮಾಡಲು ನಾವು ಸೂಕ್ತವಾದ ಔಷಧವನ್ನ ಕೊಟ್ಟು ರೋಗಿಯ ಹೃದಯ ಸ್ಟೇಬಲ್ ಇರುವ ಹಾಗೆ ನೋಡ್ಕೊಳ್ಬೇಕಾಗುತ್ತದೆ. ಇನ್ನು ಆಮ್ಲಜನಕದ ಮಟ್ಟ ಅಂತ ಹೇಳ್ತೀವಿ, ಅದು ಶರೀರದಲ್ಲಿ ಬಹಳ ಇಂಪಾರ್ಟೆಂಟ್. ಶಸ್ತ್ರಚಿಕಿತ್ಸಾ ಟೈಮಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆ ಆದರೆ ರೋಗಿಗೆ ಬಹಳ ತೊಂದರೆ ಆಗುತ್ತೆ. ಅದನ್ನ ಕಡಿಮೆ ಆದಾಗ ಶ್ವಾಸಕೋಶದ ಮಷೀನಿಗೆ ನಾವು ಏನ್ ಅಟ್ಯಾಚ್ ಮಾಡಿರ್ತೀವೋ ಆ ಆಮ್ಲಜನಕವನ್ನ ಜಾಸ್ತಿ ಮಾಡಿ ಸರಿಯಾದ ರೀತಿಯಲ್ಲಿ ಆಮ್ಲಜನಕದ ಮಟ್ಟ ಶರೀರದಲ್ಲಿ ಇರುವ ಹಾಗೆ ನೋಡಿಕೊಳ್ತೇವೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಮಾನಿಟರಿಂಗ್ ಅಂತ ಹೇಳ್ತೀವಿ, ನಾವು ಶಸ್ತ್ರಚಿಕಿತ್ಸೆಯನ್ನ ಮಾಡುವಾಗ ರೋಗಿಯನ್ನ ಯೂಶುವಲಿ ವೆಂಟಿಲೇಟರ್ ಅಂದ್ರೆ ಶ್ವಾಸಕೋಶದ ಮಷೀನಿಗೆ ಕನೆಕ್ಟ್ ಮಾಡಿರ್ತೀವಿ. ಯಾವಾಗ ರೋಗಿಯನ್ನ ಅದು ಸರಿಯಾಗಿ ಉಸಿರಾಡಿಸುತ್ತದೆಯೋ ಇಲ್ಲವೋ ಅದನ್ನು ತಿಳಿಯಲು ನಾವು ಈ ಕಾರ್ಬನ್ ಡೈಆಕ್ಸೈಡ್ ಮಾನಿಟರಿಂಗ್ ಅನ್ನ ಅಂಟಿಸಿರ್ತೇವೆ. ಹಾಗೆಯೇ ರೋಗಿಯ ತಾಪಮಾನವೂ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ, ಯಾಕಂದ್ರೆ ಹೃದಯ ಶಸ್ತ್ರಚಿಕಿತ್ಸೆ ಮಾಡುವ ಕೊಠಡಿ ಏರ್ ಕಂಡೀಷನ್ ಆಗಿರುತ್ತೆ, ಹವಾನಿಯಂತ್ರಿತ ಕೊಠಡಿ ಆಗಿರುತ್ತೆ. ಇದರಲ್ಲಿ ಏನಾಗುತ್ತೆ, ರೋಗಿಯ ತಾಪಮಾನ ಕಡಿಮೆ ಆಗುವ ಚಾನ್ಸ್ ಇರುತ್ತೆ. ಅದನ್ನ ಸರಿಯಾಗಿಡಲು ನಾವು ತಾಪಮಾನದ ಇದನ್ನ ಅಟ್ಯಾಚ್ ಮಾಡಿರುತ್ತೇವೆ. ಈ ರೀತಿಯಲ್ಲಿ ನಾವು ರೋಗಿಯನ್ನ ಸರಿಯಾದ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆ ಆಗುವ ಹಾಗೆ ನೋಡ್ಕೊಳ್ತೇವೆ.
1: ಅಂದ್ರೆ ಶಸ್ತ್ರಚಿಕಿತ್ಸೆಯ ಕಾರ್ಯ ಪೂರ್ತಿ ಆಗುವವರೆಗೂ ಶಸ್ತ್ರಚಿಕಿತ್ಸಾ ತಂಡದ ಜೊತೆಗೆ ತಾವು ಇದ್ದೇ ಇರ್ತೀರಿ ಅಂತ ಹೇಳ್ತೀರಿ?
0: ಹೌದು.
1: ಡಾಕ್ಟರ್, ಸಾಮಾನ್ಯವಾಗಿ ಒಬ್ಬ ಕಾರ್ಡಿಯಾಕ್ ಸರ್ಜರಿ ಆದಂತ ಮನುಷ್ಯನಿಗೆ ಎಷ್ಟು ಗಂಟೆಗಳ ನಂತರ ಎಚ್ಚರ ಬರ್ತದ ಅಂತ ಹೇಳ್ತೀರಿ?
0: ಯೂಶುವಲಿ ಏನಾಗುತ್ತಂದ್ರೆ ಬೇರೆ ಆಪರೇಷನ್ ತರ ಆಗಲ್ಲ ಹೃದಯ ಶಸ್ತ್ರಚಿಕಿತ್ಸೆ. ಹೃದಯ ಶಸ್ತ್ರಚಿಕಿತ್ಸೆ ಆದಮೇಲೆ ನಾವು 1 ಅಥವಾ 2 ದಿನಗಳ ಕಾಲ ರೋಗಿಯನ್ನು ICU ಅಲ್ಲಿ ಮಾನಿಟರಿಂಗ್ ಕೇರ್ ಅಲ್ಲಿ ಇಡಬೇಕಾಗತ್ತೆ. ಯೂಶುವಲಿ ನಾವು ಪೇಷಂಟ್ಗೆ 24-42 hours ಪೇಷಂಟ್ ಅನ್ನ ಶ್ವಾಸಕೋಶದ ಮಷೀನಿನಲ್ಲಿ ಇಟ್ಟಿರ್ತೇವೆ, ಯಾಕಂದ್ರೆ ಆ ಟೈಮಲ್ಲೂ ಸಹ ಹೃದಯದ ಬಡಿತ ಹೆಚ್ಚು ಕಡಿಮೆ ಆಗ್ಬಹುದು, ರಕ್ತದ ಒತ್ತಡ ಹೆಚ್ಚು ಕಡಿಮೆ ಆಗ್ಬಹುದು, ಹಾಗೆ ಅವನ ಆಕ್ಸಿಜನ್ ಮಟ್ಟ ಕಡಿಮೆ ಆಗ್ಬಹುದು, ತಾಪಮಾನ ಕಡಿಮೆ ಆಗ್ಬಹುದು. ಇವೆಲ್ಲ ಹೇಗೆ ನಾವು ಸರ್ಜರಿಯಲ್ಲಿ ಹೇಗೆ ಮಾನಿಟರ್ ಮಾಡ್ತೀವೋ ಹಾಗೇನೆ ಪೋಸ್ಟ್ ಆಪ್ ಕೇರ್ ಅಲ್ಲೂ ಸಮಾನವಾಗಿ ಮಾನಿಟರ್ ಮಾಡಬೇಕಾಗುತ್ತದೆ. ಇಲ್ಲ ಅಂತ ಹೇಳಿದ್ರೆ ಪೇಷಂಟ್ಗೆ ತೊಂದರೆ ಆಗುವ ಚಾನ್ಸ್ ಬಹಳ ಇರುತ್ತೆ. ಆದ್ರಿಂದ ನಾವು ಯಾವ ರೀತಿ ಪೇಷಂಟ್ ಅನ್ನ 1 ಅಥವಾ 2 ದಿನಗಳ ಕಾಲ ಗ್ರೇಟ್ ಮಾನಿಟರ್ ಕೇರ್ ಅಲ್ಲೇ ಇಡಬೇಕಾಗುತ್ತೆ ಪೇಷಂಟ್ ಅನ್ನ. ಅದಾದ ಮೇಲೆ 2 ದಿನಗಳ ಆದ ಮೇಲೆ ಪೇಷಂಟ್ ಅನ್ನ ICUಯಿಂದ ತೆಗೆದು ವಾರ್ಡಿಗೆ ಶಿಫ್ಟ್ ಮಾಡುವಂತ ಇದನ್ನ ಮಾಡ್ತೇವೆ.
1: ಇನ್ನೊಂದು ನಾವು ಕೇಳ್ತಿರ್ತೀವಿ, ಆಪರೇಷನ್ ಮಾಡುವಾಗ ರೋಗಿಯನ್ನ ಹಾರ್ಟ್ ಲಂಗ್ ಮಷೀನ್ ಮೇಲೆ ಮಲಗಿಸಿರ್ತಾರೆ ಅಂತ ಕೇಳ್ತೀವಿ, ಏನಿದು ಈ ಮಷೀನ್ನ ಕಾರ್ಯವೈಖರಿ ಏನು?
0: ಕೆಲವೊಂದು ಹಾರ್ಟ್ ಸರ್ಜರಿಗಳಲ್ಲಿ ಬೇರೆ ಬೇರೆ ತರ ಸರ್ಜರಿ ಇರುತ್ತವೆ. ಒಂದು ಕೊರೋನರಿ ಆರ್ಟರಿ ಬೈಪಾಸ್ ಗ್ರಾಫ್ಟ್ ಅಂತ ಹೇಳ್ತೀವಿ, ಇನ್ನೊಂದು ಕವಾಟ ಬದಲಾವಣೆ ಅಂತ ಹೇಳ್ತೀವಿ, ಇನ್ನು ಪಿಡಿಯಾಟ್ರಿಕ್ ಸರ್ಜರಿ ಅಂತ ಹೇಳ್ತೀವಿ. ಹೀಗೆ ಬೇರೆ ಬೇರೆ ತರ ಸರ್ಜರಿಗಳು ಇರ್ತವೆ. ಅದರಲ್ಲಿ ಈ ಕೊರೋನರಿ ಆರ್ಟರಿ ಸರ್ಜರಿ ಏನಂತೆ, ಇದಕ್ಕೆ ನಾವು ಯೂಶುವಲಿ ಆಗಿ ಕಾರ್ಡಿಯಾಕ್ ಬೈಪಾಸ್ ಮಷೀನ್ ಅನ್ನ ಯೂಸ್ ಮಾಡೋದಿಲ್ಲ, ಯಾಕಂದ್ರೆ ಇದನ್ನ ಬೀಟಿಂಗ್ ಹಾರ್ಟ್ ಅಲ್ಲಿ ನಾವು ಆಕ್ಟೋಪಸ್ ಅಂತ ಹೇಳ್ತೀವಿ ಅದನ್ನು ಉಪಯೋಗಿಸಿ ಮಾಡಬಹುದು. ಏನಾದ್ರೂ ಎಮರ್ಜೆನ್ಸಿ ಆದ್ರೆ ಕೊರೋನರಿ ಆರ್ಟರಿ ಮಾಡೋ ಟೈಮಲ್ಲಿ ಅವಾಗಷ್ಟೇ ಕಾರ್ಡಿಯಾಕ್ ಬೈಪಾಸ್ಗೆ ಹೋಗ್ತೀವಿ. ಈ ಕವಾಟ ಬದಲಾವಣೆ ಇರಬಹುದು ಅಥವಾ ಕಂಜನೈಟಲ್ ಪ್ರಾಬ್ಲಮ್ ಇರೋದು, ಆವಾಗ ಎದೆ ಬಡಿತವನ್ನ ನಿಲ್ಲಿಸಿಯೇ ಹಾರ್ಟ್ ಆಪರೇಷನ್ ಮಾಡಬೇಕಾಗುತ್ತೆ. ಅಂತಹ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ,

0: ರೋಗಿಯನ್ನ ಹಾರ್ಟ್ ಲಂಗ್ ಮಷೀನಿಗೆ ಕನೆಕ್ಟ್ ಮಾಡ್ತೀವಿ. ಹಾರ್ಟ್ ಲಂಗ್ ಮಷೀನ್ ಅಂತ ಅಂದ ಹೇಳಿದ್ರೆ ಏನಂತಂದ್ರೆ ನಮ್ಮ ಶ್ವಾಸಕೋಶ ಏನ್ ಕೆಲಸ ಮಾಡುತ್ತೋ ಆ ಕೆಲಸವನ್ನ ಹಾರ್ಟ್ ಲಂಗ್ ಮಷೀನ್ ಮಾಡುತ್ತೆ. ಒಂದು ಸಲ ನಾವು ರೋಗಿಯನ್ನ ಹಾರ್ಟ್ ಲಂಗ್ ಮಷೀನಿಗೆ ಹಾಕಿದ್ರು ಸಹ ರೋಗಿಯಲ್ಲಿ ಆಕ್ಸಿಜನ್ ಮಟ್ಟ, ಅವ್ರದ್ದು ಆಸಿಡ್ ಬೇಸ್ ಬ್ಯಾಲೆನ್ಸ್ ಇರ್ಬೋದು, ಅವನ್ನೆಲ್ಲವನ್ನ ಕನ್ಸಿಸ್ಟೆಂಟ್ ಆಗಿ ಅವ್ರಿಗೆ 30 ಮಿನಿಟ್ಸ್ಗೆ ನಾವು ನೋಡ್ತಾ ಇರಬೇಕಾಗುತ್ತೆ. ಸರಿಯಾದ ರೀತಿಯಲ್ಲಿ ನೋಡಿ ಅದನ್ನ ಟ್ರೀಟ್ಮೆಂಟ್ ಅನ್ನ ಔಷಧಿಯನ್ನ ಸಕಾಲವಾಗಿ ಕರೆಕ್ಟ್ ಆಗಿ ಕೊಡಬೇಕಾಗತ್ತೆ. ಇಲ್ಲ ಅಂದ್ರೆ ರೋಗಿಗೆ ತೊಂದರೆ ಆಗುವ ಚಾನ್ಸ್ ಬಹಳ. ಮೇನ್ ಆಗಿ ಮೆದುಳಿನ ರಕ್ಷಣೆ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಬೈಪಾಸ್ ಟೈಮಲ್ಲಿ ಮೆದುಳಿನ ರಕ್ಷಣೆಯನ್ನ ನಾವು ಕರೆಕ್ಟ್ ಆಗಿ ಮಾಡಬೇಕಾಗತ್ತೆ. ಅಷ್ಟೇ ಪರ್ಫ್ಯೂಷನ್ ಪ್ರೆಷರ್ ಅಂತ ಇರುತ್ತೆ, ಅದನ್ನೆಲ್ಲವನ್ನ ಕರೆಕ್ಟ್ ಆಗಿ ಮಾನಿಟರ್ ಮಾಡಿ ಅದು ಕಡಿಮೆ ಆದಲ್ಲಿ ಸೂಕ್ತವಾದ ಔಷಧಿಯನ್ನ ಕೊಟ್ಟು ಮಾನಿಟರ್ ಮಾಡಬೇಕಾಗತ್ತೆ.
1: ಅಂದ್ರೆ ಹಾರ್ಟ್ ಲಂಗ್ ಮಷೀನ್ ಮೇಲೆ ಈ ಹೃದಯವನ್ನ ಶಿಫ್ಟ್ ಮಾಡಿದಾಗ ನೀವು ಸರ್ಜರಿ ಮಾಡಿದ್ಮೇಲೆ ಮತ್ತೆ ಹೃದಯವನ್ನ ವ್ಯಕ್ತಿಗೆ ಹಾಕ್ತೀರಿ?
0: ಹೌದು, ಸರ್ಜರಿ ಮಾಡಾದ ಮೇಲೆ ಮತ್ತೆ ಹೃದಯಕ್ಕೆ ಜೀವ ಬರಲು ಮತ್ತೆ ಬೇರೆ ಔಷಧಿಯನ್ನ ಕೊಟ್ಟು ಆ ಮಷೀನ್ ಅನ್ನ ಆಫ್ ಮಾಡಿ ಹೃದಯಕ್ಕೆ ಜೀವ ಬರುವ ಹಾಗೆ ಮಾಡ್ತೀವಿ.
1: ಅಂದ್ರೆ ಅವಾಗೂ ಕೂಡ ಅನಸ್ಥೆಸಿಸ್ಟ್ ಪಾತ್ರ ಬಹಳ ಮುಖ್ಯ.
0: ಹೌದು, ಅವಾಗಲೂ ಕೂಡ ಸೂಕ್ತವಾದ ಔಷಧಿಯನ್ನ ಕೊಡಬೇಕಾಗತ್ತೆ. ಅವಾಗ ಬೈಪಾಸ್ ಮಷೀನ್ ಇಂದ ರೋಗಿ ಹೊರಗಡೆ ಬರಬೇಕಾದ್ರೆ ಅಲ್ಲಿ ಹಾರ್ಟಿಗೆ ಏನಾದರೂ ತೊಂದರೆ ಆಗ್ಬೋದು, ರಿದಮ್ ಡಿಸ್ಟರ್ಬೆನ್ಸ್ ಅಂತ ಆಗ್ಬೋದು. ಇದೆಲ್ಲ ಆದಾಗ ಏನಾಗುತ್ತೆ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಇದು ಮಾಡಿ ಸರಿಯಾದ ಸೂಕ್ತವಾದ ಔಷಧಿಯನ್ನ ಕೊಡಬೇಕಾಗತ್ತೆ. ಹೀಗೆ ರಕ್ತದೊತ್ತಡ ಸಹ ಹೆಚ್ಚು ಕಡಿಮೆ ಆಗುವ ಚಾನ್ಸ್ ಬಹಳ ಇರುತ್ತೆ. ಆ ಸಮಯದಲ್ಲೂ ಸಹ ಸರಿಯಾದ ಔಷಧಿಯನ್ನ ಕೊಡಬೇಕಾಗತ್ತೆ. ಆಮೇಲೆ ಮೊದಲು ಕೆಲವು ರೋಗಿಗಳ ಕಂಡೀಷನ್ ಸರಿ ಇರಲ್ಲ, ಕೆಲವು ಹಾರ್ಟ್ ಕಂಡೀಷನ್ಸ್ ಗಳು ಸರಿ ಇರಲ್ಲ, ಪ್ರಿಯೋಪೆ ಸರಿ ಇರಲ್ಲ, ಅಂತ ಪೇಷಂಟ್ಗೆ ಇನ್ನೂ ವಿಜಿಲೆಂಟ್ ಕೇರ್ ಅಂಡ್ ಮಾನಿಟರಿಂಗ್ ಬೇಕಾಗತ್ತೆ. ಈ ರೀತಿ ಮಾಡಿ ನಾವು ಶಸ್ತ್ರಚಿಕಿತ್ಸೆ ಅರವಳಿಕೆ ತಜ್ಞರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ.
1: ಡಾಕ್ಟರ್ ಗಣೇಶ್ ನಾಯ್ಕ ಅವರೇ, ಅಂದ್ರೆ ಒಬ್ಬ ವ್ಯಕ್ತಿಗೆ ಇಂತ ದಿನ ಅಂತ ಸರ್ಜರಿ ಫಿಕ್ಸ್ ಆದಾಗ ಅವರನ್ನ ಮುಂಚಿತವಾಗಿ ತಾವೇನಾದ್ರೂ ಕೌನ್ಸಿಲಿಂಗ್ ಅಥವಾ ಅವ್ರ ಜೊತೆಗೆ ಒಂದು ಆಪ್ತ ಸಮಾಲೋಚನೆ, ಅವ್ರಿಗೊಂದು ಮಾರಲ್ ಸಪೋರ್ಟ್ ಈ ತರದಲ್ಲಿ ಏನಾದ್ರೂ ಅನ್ಕೊಂಡಿರ್ತೀರಾ?
0: ಹೌದು ಹೌದು, ಪ್ರೀ ಅನಸ್ಥೆಟಿಕ್ ಕೇರ್ ಅಂತ ಹೇಳ್ತೀವಿ ಅದಕ್ಕೆ. ಅದನ್ನ ಕರೆಕ್ಟ್ ಆಗಿ ಒಂದು ದಿನದ ಅಥವಾ 2 ದಿನ ಮೊದಲು ಯಾವ ಪೇಷಂಟ್ ಅನ್ನ ನಾವು ಶಸ್ತ್ರಚಿಕಿತ್ಸೆಗೆ ತೆಗೆದುಕೊಳ್ಳುತ್ತೇವೆ, ಆವಾಗ ನಾವು ವಾರ್ಡ್ಗೆ ಹೋಗಿ ರೋಗಿ ಹತ್ರ ಮಾತಾಡಿ ಈ ತರ ಇದೆ, ಈ ತರ ಕಂಡೀಷನ್ ಇದೆ, ಈ ತರ ಮಾಡ್ತೀವಿ ನಾವು ಅಂತ ಎಲ್ಲ ವಿವರವಾಗಿ ಹೇಳಿರ್ತೇವೆ. ಅದಕ್ಕೆ ರೋಗಿಯು ಸೂಕ್ತವಾಗಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಈ ರೀತಿಯನ್ನು ಮಾಡಿ ನಾವು ಸೂಕ್ತವಾದ ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ. ಅದೇ ರೀತಿಯಲ್ಲಿ ಆಪರೇಷನ್ ತಗೊಳ್ಳೋ ಟೈಮಲ್ಲೂ ಸಹ ಎಲ್ಲಾ ರೀತಿಯ ಮಾನಿಟರಿಂಗ್ ಕೇರ್ಗಳು, ಆಮೇಲೆ ಎಲ್ಲಾ ರೀತಿಯ ಇನ್ಸ್ಟ್ರೂಮೆಂಟ್ಗಳು ಸರಿಯಾಗಿ ಕೆಲಸ ಮಾಡುತ್ತಿದೆಯೋ ಇಲ್ವೋ, ಏನಾದ್ರು ಎಮರ್ಜೆನ್ಸಿ ಆದರೆ ಅದಕ್ಕೆ ಬೇಕಾದಂತ ಔಷಧಿ, ಅದಕ್ಕೆ ಬೇಕಾದಂತ ಇದು ಎಲ್ಲವನ್ನ ತಂತ್ರಜ್ಞರು ಇಟ್ಟಿರುತ್ತಾರೆ. ಈ ರೀತಿ ಮಾಡಿ ನಾವು ಪೇಷಂಟ್ಗಳನ್ನ ಆಪರೇಷನ್ ಥಿಯೇಟರ್ಗೆ ತಗೊಳ್ತೇವೆ.
1: ಅಂದ್ರೆ ಮಾನಸಿಕವಾಗಿ ಅವರಿಗೆ ಒಂದು ಧೈರ್ಯವನ್ನ ಹೇಳಿರ್ತೀವಿ,
0: ಧೈರ್ಯವನ್ನ ಹೇಳಿರ್ತೀವಿ,
1: ಅಂದಾಗ ಅವರು ಮಾನಸಿಕವಾಗಿ ಸಿದ್ಧರಾಗಿರ್ತಾರೆ.
0: ಹೌದು,
1: ಇದಕ್ಕೆ
0: ಈ ರೀತಿಯಲ್ಲಿ ನಾವು ಶಸ್ತ್ರಚಿಕಿತ್ಸೆ ಅಂದ್ರೆ ಈ ಹೃದಯ ಶಸ್ತ್ರಚಿಕಿತ್ಸೆ ವೇಳೆ ಅನಸ್ಥೆಟಿಸ್ಟ್ ಕಾಣಿಸದೇ ಇರಬಹುದು, ಆದರೆ ಪ್ರತಿ ಹೃದಯದ ಬಡಿತದ ಹಿಂದೆ ನಮ್ಮ ಎಚ್ಚರಿಕೆಯ ನಿಗಾ ಇದ್ದೇ ಇರುತ್ತದೆ.
1: ಖಂಡಿತವಾಗಿಯೂ, ಯಾಕೆಂದ್ರೆ ಅನಸ್ಥೆಸಿಸ್ಟ್ ಇಲ್ಲ ಅಂದ್ರೆ ಸರ್ಜರಿ ಸಾಧ್ಯನೇ ಇಲ್ಲ. ಅವರ ಪಾತ್ರ ಬಹಳ ಹಿರಿದಾದದ್ದು, ಮತ್ತೆ ರೋಗಿಯ ಒಂದು ಸ್ಥಿತಿಗತಿಯನ್ನ ನೋಡಿ ಅವರಿಗೆ ಕೊಡಬೇಕಾದಷ್ಟು ಅನಸ್ಥೇಶಿಯಾ ಕೊಡುವಲ್ಲಿ ಕೂಡ ಒಬ್ಬ ಅರವಳಿಕೆ ತಜ್ಞರ ಪಾತ್ರ ಬಹಳ ಮುಖ್ಯವಾಗಿರ್ತದೆ ಅಂತ ನಾವು ಇಲ್ಲಿ ಗಮನಿಸಬಹುದು. ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ.
2: ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಅರವಳಿಕೆಯ ಪ್ರಾಮುಖ್ಯತೆ, ಈ ವಿಷಯ ಕುರಿತಂತೆ ಇದುವರೆಗೂ ಅರವಳಿಕೆ ತಜ್ಞರಾದ ಡಾಕ್ಟರ್ ಗಣೇಶ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡಲಿರುವವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಮಂಗಳೂರು. ಸಂದರ್ಶನ ನಡೆಸಿಕೊಡಲಿದ್ದಾರೆ ಪ್ರದೀಪ್ ಡಿಎಂ ಹಾವಂಜೆ.
4: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ, ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಮಂಗಳೂರು. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
5: ನಮಸ್ಕಾರ.
4: ಮೇಡಮ್, ಮೊದಲನೇದಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರಿ, ಏನು ಅಂತ ಹೇಳಿ?
5: ಕೇಳುಗರಿಗೆ ನಮಸ್ಕಾರ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರ

0: 2020ನೇ ಸಾಲಿನಲ್ಲಿ ಘೋಷಿಸಿದಂತಹ ಮೀನುಗಾರಿಕಾ ಇಲಾಖೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿ ಘೋಷಿಸಿದಂತಹ ಒಂದು ಯೋಜನೆ. ಇದು 5 ವರ್ಷಗಳ ಕಾಲ, ಅಂದ್ರೆ 2020-21ನೇ ಸಾಲಿನಿಂದ 2025-26ನೇ ಸಾಲಿನ ತನಕ ಘೋಷಿಸಿದಂತಹ ಯೋಜನೆಯಾಗಿದ್ದು, ಇದು 1 ವರ್ಷ ಮುಂದುವರಿಸಿರುತ್ತಾರೆ. 2026-27ನೇ ಸಾಲಿನ ಸೆಪ್ಟೆಂಬರ್ ತಿಂಗಳವರೆಗೂ ಇದನ್ನು ಮುಂದುವರಿಸಲಾಗಿರುತ್ತದೆ.
1: ಮೇಡಮ್, ಈಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಈ ಒಂದು ಯೋಜನೆಯ ಪ್ರಮುಖವಾದಂತಹ ಉದ್ದೇಶಗಳು ಏನು ಅಂತ ಹೇಳಿ?
0: ನಮ್ದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಮೀನುಗಾರಿಕೆ ಸಾಮರ್ಥ್ಯವನ್ನು ಸುಸ್ಥಿರ, ಜವಾಬ್ದಾರಿಯುತವಾಗಿ ಹಾಗೂ ನ್ಯಾಯಸಮ್ಮತ ರೀತಿಯಲ್ಲಿ ಬಳಸಿಕೊಳ್ಳುವುದು, ನೆಲ ಜಲದ ಸಮಗ್ರ ಬಳಕೆಯ ಮೂಲಕ ಮೀನು ಉತ್ಪಾದನೆ ಮತ್ತು ಮೀನು ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಮೌಲ್ಯ ಸರಪಳಿಯನ್ನು ಆಧುನೀಕರಿಸುವುದು ಮತ್ತು ಬಲಪಡಿಸುವುದು, ಹಿಡುವಳಿ ನಂತರದ ನಿರ್ವಹಣೆಗೆ ಮತ್ತು ಗುಣಮಟ್ಟದ ಸುಧಾರಣೆಗೆ ಒತ್ತು ನೀಡುವುದು, ಮೀನುಗಾರರ ಹಾಗೂ ಮೀನು ಕೃಷಿಕರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಕಲ್ಪಿಸುವುದು ಹಾಗೂ ಕೃಷಿ GDPಗೆ ಹಾಗೂ ರಫ್ತಿಗೆ ಮೀನುಗಾರಿಕೆಯ ಕೊಡುಗೆಯನ್ನು ಹೆಚ್ಚಿಸುವುದು.
1: ಮೇಡಮ್, ಈಗ PMMSY ಈ ಯೋಜನೆ, ಈ ಒಂದು ನಿಗದಿಪಡಿಸಲಾದಂತಹ ಮೀನು ಉತ್ಪಾದನಾ ಗುರಿಗಳು ಎಷ್ಟು ಅಂತ ಹೇಳಿ?
0: ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೀನು ಉತ್ಪಾದನೆ ನಮ್ಮ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅನುಷ್ಠಾನ ಆಗುವ ಮೊದಲು 150,000 ಮೆಟ್ರಿಕ್ ಟನ್ ಇತ್ತು. ಈವಾಗ ಪ್ರಸ್ತುತ ಅದು 200,000 ಮೆಟ್ರಿಕ್ ಟನ್ ತಲುಪಿದೆ.
1: ಪ್ರಮುಖವಾಗಿ ನಮ್ಮ ಕರಾವಳಿ ಪ್ರದೇಶಗಳು, ಅದರಲ್ಲೂ ಕೂಡ ಈ ಮಂಗಳೂರು ಭಾಗದಲ್ಲಿ ಮೀನುಗಾರಿಕೆಗೆ ಹೆಚ್ಚು ಒತ್ತುಗಳನ್ನು ಕೊಡುವಂತದ್ದು. ಈ ಸಮಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈ ಒಂದು ಧನ ಸಹಾಯದ ಹಂಚಿಕೆಗಳು ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಗೆ ಹೇಗಿರ್ತದೆ ಅಂತೇಳಿ?
0: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ 2 ತರದ ಯೋಜನೆಗಳಿವೆ. ಒಂದು ಕೇಂದ್ರ ವಲಯ ಯೋಜನೆ, ಇನ್ನೊಂದು ಕೇಂದ್ರ ಪುರಸ್ಕೃತ ಯೋಜನೆ. ಕೇಂದ್ರ ವಲಯ ಯೋಜನೆ ಅಂತ ಹೇಳಿದ್ರೆ ಅಂದ್ರೆ 100% ಕೇಂದ್ರ ಸರ್ಕಾರದ ಸಹಾಯ ಧನ ಇರುತ್ತದೆ. ಇದನ್ನ ಮುಖ್ಯವಾಗಿ ನಾವು ಬಂದರುಗಳ ಅಭಿವೃದ್ಧಿಗೆಲ್ಲ ಯೋಜನೆ, ಇದರಲ್ಲಿ ನಾವು ನಮ್ಮ ರಾಜ್ಯಗಳಿಗೆ ಅನುಮೋದನೆ ಆಗ್ತದೆ. ಇದನ್ನು ಹೊರತುಪಡಿಸಿ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮದು ಫಲಾನುಭವಿ ಆಧಾರಿತ ಯೋಜನೆಗಳು ಮತ್ತು ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳು, 2 ತರದ ಯೋಜನೆ ಇರ್ತದೆ. ಫಲಾನುಭವಿ ಆಧಾರಿತ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರ ಫಲಾನುಭವಿಗೆ ನೀಡುವ ಸಹಾಯಧನದಲ್ಲಿ 60% ಕೇಂದ್ರ ಸರ್ಕಾರ ನೀಡುತ್ತದೆ, 40% ರಾಜ್ಯ ಸರ್ಕಾರ ನೀಡುತ್ತದೆ, ಮತ್ತೆ ಉಳಿದ ಮೊತ್ತವನ್ನ ಫಲಾನುಭವಿಯು ಪಾವತಿಸಬೇಕಾಗಿರುತ್ತದೆ. ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳಲ್ಲಿ ಸಹ ಅದೇ ರೀತಿ 60% ಕೇಂದ್ರ ಸರ್ಕಾರ ನೀಡುತ್ತದೆ ಮತ್ತು 40% ರಾಜ್ಯ ಸರ್ಕಾರವನ್ನು ನೀಡುತ್ತದೆ.
1: ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಈ ಯೋಜನೆ ಹೇಗೆ ಸಹಾಯ ಮಾಡ್ತದೆ ಅಂತೇಳಿ?
0: ಈಗ ಮೀನುಗಾರ ಆದಾಯವನ್ನು ದ್ವಿಗುಣಗೊಳಿಸುವುದು ಅಂತ ಹೇಳಿದ್ರೆ, ನಮ್ದು ಫಲಾನುಭವಿ ಆಧಾರಿತ ಯೋಜನೆಗಳ ಅಡಿಯಲ್ಲಿ ಆರ್ಥಿಕ ಸಹಾಯಧನವನ್ನು ಪಡೆದು ತುಂಬಾ ಘಟಕಗಳನ್ನು ನಿರ್ಮಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕರಾವಳಿಯಲ್ಲಿ ಆಳ ಸಮುದ್ರ ಮೀನುಗಾರಿಕೆ ಒಂದು ಮುಖ್ಯ ಘಟಕ ಇದರಲ್ಲಿ ಅನುಷ್ಠಾನವಾಗಿರುವುದು. ಇದರಿಂದಾಗಿ ನಮ್ಮ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆಯ ಸಂಪತ್ತನ್ನ, ಈಗ ಏನು ಮಾಮೂಲಿ ನಾವು ಪರ್ಸಿನ್ ಬೋಟು ಅಥವಾ ಟ್ರಾಲ್ ಬೋಟ್ ಅಲ್ಲಿ ಮೀನು ಹಿಡಿತಾ ಇದ್ದೇವೆ, ಅದನ್ನು ಹೊರತುಪಡಿಸಿ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆ ಸಂಪತ್ತನ್ನು ಸಹ ಹಿಡಿದು ತಂದು ಇದರಿಂದಾಗಿ ರಫ್ತು ಮಾಡಿ ಇದರಿಂದ ಹೆಚ್ಚಿನ ಆದಾಯವನ್ನ ಪಡ್ಕೊಂಡಿದ್ದಾರೆ ಮೀನುಗಾರರು.
1: ಮೇಡಮ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪ್ರಮುಖವಾಗಿ ಕರಾವಳಿ ಪ್ರದೇಶದಲ್ಲಿ ಈ ಯೋಜನೆಯನ್ನು ಅಳವಡಿಸಿಕೊಂಡ ನಂತರ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಇದುವರೆಗಿನ ಸಾಧನೆಗಳೇನು, ಜೊತೆಗೆ ಯಾವೆಲ್ಲ ಮೀನುಗಾರರ ಕುಟುಂಬಗಳಿರಬಹುದು ಅಥವಾ ಮೀನುಗಾರಿಕೆಯನ್ನೇ ಮುಖ್ಯ ಉದ್ಯೋಗವಾಗಿ ಇಟ್ಕೊಂಡಂತವರಿಗೆ ಇದರಿಂದ ಏನೆಲ್ಲ ಸಹಾಯವಾಗಿದೆ ಮತ್ತು ಮೀನುಗಾರಿಕೆಗಳಿಗೆ ಬೇಕಾದಂತಹ ಸಾಧನಗಳಿರ್ಬೋದು, ಇದನ್ನು ನೀಡುವಂತಹ ವ್ಯವಸ್ಥೆಗಳನ್ನು ಮಾಡಿದಾರ ಅಥವಾ ಅವರಿಗೆ ಏನಾದ್ರೂ ಪ್ರೋತ್ಸಾಹ ಧನಗಳಿರ್ಬೋದು ಅಥವಾ ಕಿಟ್ಗಳನ್ನು ಕೊಡುವಂತದ್ದು ಈ ತರ ಏನಾದ್ರೂ ಆಗಿದೆ ಅಂತೇಳಿ?
0: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಅದರ ಆಧುನೀಕರಣ ಇದು ಒಂದು ಮುಖ್ಯ ಘಟಕ. ನಮ್ಮ ಕರಾವಳಿ ಜಿಲ್ಲೆಗೆ ಇದು ತುಂಬಾ ಹೆಚ್ಚು ಸೂಕ್ತವಾಗಿದೆ. ಇದರಿಂದಾಗಿ ನಾವು ಮೀನನ್ನ ಸಂರಕ್ಷಣೆ ಅಥವಾ ಜೋಪಾನ ಮಾಡ್ಲಿಕ್ಕೆ ಬೇಕಾದ್ದು, ಯಾಕಂತ ಹೇಳಿದ್ರೆ ಮೀನು ತುಂಬಾ ಬೇಗ ಕೆಡುವಂತ ಆಹಾರ, ಇದನ್ನ ಬೋಟ್ಗಳಲ್ಲಿ ಹಿಡಿದು ತಂದ ತಕ್ಷಣ ಅದನ್ನ ಜೋಪಾಸಣೆ ಮಾಡ್ಬೇಕಾಗತ್ತೆ. ಅದಕ್ಕಾಗಿ ನಾವು ಐಸ್ ಯೂಸ್ ಮಾಡ್ತೇವೆ, ಉಪಯೋಗ ಮಾಡ್ತೇವೆ. ಈ ಐಸ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಥವಾ ಉತ್ಪಾದನೆ ಮಾಡ್ಲಿಕ್ಕೋಸ್ಕರ ಐಸ್ ಅಥವಾ ಮಂಜುಗಡ್ಡೆ ಘಟಕ ನಿರ್ಮಾಣಕ್ಕೆ ಸಹಾಯಧನವನ್ನ ನೀಡಿದ್ದೇವೆ. ಮತ್ತೆ ಮೀನನ್ನ ಹಿಡಿದು ತಂದ ರಫ್ತು ಮಾಡಬಹುದಾದಂತ ಮೀನುಗಳನ್ನ ಎಲ್ಲ ಶೇಖರಣೆ

0: ಮಾಡಲಿಕ್ಕೋಸ್ಕರ ನಾವು ಕೋಲ್ಡ್ ಸ್ಟೋರೇಜ್ ಅನ್ನು ಸಹ ಈ ಯೋಜನೆ ಅಡಿಯಲ್ಲಿ ನೀಡಿದ್ದೇವೆ. ಅಂದರೆ ಆ ಘಟಕಗಳಿಗೆ ಸಹಾಯಧನವನ್ನು ನೀಡಿರುತ್ತೇವೆ. ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನು ನೀಡಿರುತ್ತೇವೆ. ಇದುವರೆಗೂ ಸುಮಾರು 35-40 ದೋಣಿಗಳನ್ನು, ಅಂದರೆ ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನು ನೀಡಿರುತ್ತೇವೆ. ನಮ್ಮ ಸಾಂಪ್ರದಾಯಿಕ ಮೀನುಗಾರಿಗೆ ನಾವು ಹಳೆಯ ಅವರ ಬೋಟ್ ಅನ್ನ ಬದಲಿಗೆ, ಅಂದ್ರೆ ಮರದ ಬೋಟ್ ಇರ್ತದೆ ಅಥವಾ ಚಿಕ್ಕ ಚಿಕ್ಕ ಬೋಟ್ ಇರ್ತದೆ, ಅದರ ಬದಲಿಗೆ FRP ಬೋಟ್ ಅಥವಾ ನಾವು ಯೂಶುವಲಿ ಸಾಂಪ್ರದಾಯಿಕ MO ಬೋಟ್ ಅಂತೀವಿ, ಅದನ್ನ ಖರೀದಿ ಮಾಡಲಿಕ್ಕೆ ಹಾಗೂ ಬಲೆ ಖರೀದಿ ಮಾಡಲಿಕ್ಕೆ ಸುಮಾರು 150 ದೋಣಿಗಳಿಗೆ ಸಹಾಯಧನ ನೀಡಿದ್ದೇವೆ. ವಾಹನಗಳ ಮೂಲಕ ಅಥವಾ ಶೈತ್ಯೀಕರಿಸಿದ ವಾಹನಗಳ ಮೂಲಕ ಸಾಗಾಟ ಮಾಡಬೇಕಾಗ್ತದೆ. ಇದಕ್ಕೂ ಸಹ ಇನ್ಸುಲೇಟೆಡ್ ವೆಹಿಕಲ್ ಅಂಡ್ ರೆಫ್ರಿಜರೇಟೆಡ್ ಎರಡೂ ವಾಹನಗಳಿಗೂ ನಾವು ಸಹಾಯಧನವನ್ನ ನೀಡ್ತೇವೆ. ಮಾರುಕಟ್ಟೆ ಮಾಡಲು ಚಿಕ್ಕ ಚಿಕ್ಕ ಶಾಪ್ಗಳನ್ನಾಗಿ ಮಾಡಲಿಕ್ಕೆ ಅಥವಾ ನಾವು ಏನ್ ರೀಟೇಲ್ ಔಟ್ಲೆಟ್ ಅಂತೀವಿ ಅದಕ್ಕೂ ಸಹಾಯಧನವನ್ನ ನೀಡಿದ್ದೇವೆ.
1: ಮೇಡಮ್, ಮೀನುಗಾರರ ಕುಟುಂಬಗಳಿಗೆ ಈ ಯೋಜನೆಯಡಿ ಮಹಿಳೆಯರ ಸಬಲೀಕರಣ ಅಂತ ಬರ್ತದೆ, ವಿಶೇಷವಾಗಿ ಮೀನು ಮಾರಾಟಗಾರರು ಮತ್ತು ಕರಾವಳಿ ಮಹಿಳೆಯರು, ಇವರಿಗೆ ಯಾವ ರೀತಿಯಾಗಿ ಇದು ಉತ್ತೇಜನವನ್ನು ನೀಡಿದೆ ಅಂತ ಹೇಳಿ.
0: ಮಹಿಳೆಯರಿಗೆ ಎಲ್ಲರಿಗೂ ಅದರ ಹೆಚ್ಚಿನ ಲಾಭ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಡ್ಕೊಂಡಿದ್ದು ಮಹಿಳೆಯರು ಉಳಿತಾಯ ಮತ್ತು ಪರಿಹಾರ ಅಂತ ಯೋಜನೆ ಇದೆ. ನಾವು ಜೂನ್ ಮತ್ತು ಜುಲೈ ತಿಂಗಳನ್ನ ಮೀನುಗಾರಿಕೆ ನಿಷೇಧಿತ ಅವಧಿ ಎಂದು ಘೋಷಿಸಿರುತ್ತೇವೆ. ಈ ಸಮಯದಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೋಸ್ಕರ ಉಳಿತಾಯ ಮತ್ತು ಪರಿಹಾರ ಅಂತ ಹೇಳುವ ಯೋಜನೆಯನ್ನು ಜಾರಿಗೆ ತಂದಿರುತ್ತಾರೆ. ಈ ಯೋಜನೆಯಲ್ಲಿ ಅವರು ಸೆಪ್ಟೆಂಬರಿನಿಂದ ಮೇ ತನಕ ಮೀನುಗಾರಿಕಾ ಋತುವಿನಲ್ಲಿ 1500 ರೂಪಾಯಿಯನ್ನು ಅವರು ಉಳಿತಾಯ ಮಾಡಿ ಇಲಾಖೆಗೆ ಜಮೆ ಮಾಡಬೇಕು. ಇದಕ್ಕೆ ಈ ನಿಷೇಧಿತ ಅವಧಿ ಸಮಯದಲ್ಲಿ ಇಲಾಖೆಯು ಕೇಂದ್ರ ಸರ್ಕಾರದಿಂದ 1500 ಮತ್ತು ರಾಜ್ಯ ಸರ್ಕಾರದಿಂದ 1500, ಒಟ್ಟು 3000 ಸಹಾಯಧನವನ್ನ ಮಹಿಳೆಯರಿಗೆ ನೀಡ್ತಾ ಇದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಮೀನುಗಾರರ ಸುರಕ್ಷತೆಗಾಗಿ, ಸಮುದ್ರದಲ್ಲಿರುವ ಮೀನುಗಾರರ ಹಾಗೂ ಮೀನುಗಾರಿಕಾ ದೋಣಿಗಳ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರವು ಇಸ್ರೋ ಸಂಸ್ಥೆಯ ಸ್ಯಾಟಲೈಟ್ ಆಧಾರಿತ ಟ್ರಾನ್ಸ್ಪೋಂಡರ್ ಅನ್ನು ಪರಿಚಯಿಸಿರುತ್ತದೆ. ಇದು ಎಲ್ಲಾ ದೋಣಿಗಳಿಗೂ ಅಳವಡಿಸುವುದು ಕಡ್ಡಾಯವಾಗಿರುತ್ತದೆ. ಇದನ್ನ ಇಲಾಖೆಯು ಸಂಪೂರ್ಣ ಉಚಿತವಾಗಿ ಮೀನುಗಾರರಿಗೆ ನೀಡುತ್ತಾ ಇರುತ್ತದೆ. ಇದನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೂ 1380 ದೋಣಿಗಳಿಗೆ ಅಳವಡಿಸಲಾಗಿರುತ್ತದೆ. ಇದರಿಂದಾಗಿ ಮೀನುಗಾರರು ಸಮುದ್ರದಲ್ಲಿ ಇರುವಾಗ ಏನೇ ಅವಘಡ ಸಂಭವಿಸಿದರೆ ಅಥವಾ ತುರ್ತು ಸಂದರ್ಭದಲ್ಲಿ ಅವರು ಇಲಾಖೆಯು ಮೀನುಗಾರರೊಂದಿಗೆ ಸಂವಹನವನ್ನು ಮಾಡಬಹುದಾಗಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಸಾಮೂಹಿಕ ಅಪಘಾತ ವಿಮೆ, ಮೀನುಗಾರಿಕೆ ನಡೆಸುವ ಸಂದರ್ಭದಲ್ಲಿ ಏನೇ ಅಪಘಾತ ಸಂಭವಿಸಿದರೆ ಅವರಿಗೆ ಅವರ ಕುಟುಂಬಗಳಿಗೆ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಮಂಗಳೂರು. ಸಂದರ್ಶನ ನಡೆಸಿಕೊಟ್ಟವರು ಪ್ರದೀಪ್ ಡಿಎಂ ಹಾವಂಜಯ್. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ಎನ್ಡಿಎ ಸಂಸದೀಯ ಪಕ್ಷದ ಸಭೆ, ಪರೀಕ್ಷಾ ಅಕ್ರಮ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ. ಸಂಸತ್ ಅಧಿವೇಶನ, ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2 ಮುಂದೂಡಿಕೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ, ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ. ಐಸಿಸ್ ಉಗ್ರ ಸಂಘಟನೆಗೆ ನೇಮಕಾತಿ ಪ್ರಕರಣ, ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ದಾಳಿ. ಹಾಗೂ ಚಾಂಗ್ಝೌನಲ್ಲಿ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭಾರತಕ್ಕೆ ಆರಂಭಿಕ ಹಿನ್ನಡೆ. ವಾರ್ತೆಗಳ ವಿವರ: ದೇಶಾದ್ಯಂತ ಭವಿಷ್ಯದಲ್ಲಿ ನಡೆಯುವ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಎಲ್ಲಾ ಪಾಲುದಾರರು ಸಮನ್ವಯತೆಯಿಂದ ಕೆಲಸ ಮಾಡಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇತ್ತೀಚಿನ ನೀಟ್ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲು ಹಾಗೂ ಯುವಜನತೆಯ ಹಿತಾಸಕ್ತಿ ಕಾಯಲು ಸರ್ಕಾರ ಬದ್ದವಾಗಿದೆ ಎಂದು ಅವರು

0: ಪುನರುಚ್ಚರಿಸಿದ್ದಾರೆ. ಸಂಸತ್ ಭವನದಲ್ಲಿ ನಡೆದ ಎನ್ಡಿಎ ಸಂಸದೀಯ ಪಕ್ಷದ ಮಂಗಳ ಮಿಲನ್ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ಮಾತನಾಡಿದರು. ಸಭೆಯ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ನೀಟ್ ಅಕ್ರಮದ ಮಾಹಿತಿ ತಿಳಿಯುತ್ತಿದ್ದಂತೆ ಸರ್ಕಾರ ತಕ್ಷಣವೇ ಕಾರ್ಯಪ್ರವೃತ್ತವಾಗಿದೆ ಎಂದು ಪ್ರಧಾನಿ ತಿಳಿಸಿರುವುದಾಗಿ ಹೇಳಿದರು. ಪ್ರಕರಣದಲ್ಲಿ ಭಾಗಿಯಾದ ಎಲ್ಲ ಆರೋಪಿಗಳನ್ನು ಬಂಧಿಸಲಾಗಿದ್ದು 13 ಮಂದಿ ಪ್ರಸ್ತುತ ಜೈಲಿನಲ್ಲಿದ್ದಾರೆ. ದೋಷಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತು ನೀಡಿರುವ ಪ್ರಧಾನಿಯವರು, ಭವಿಷ್ಯದಲ್ಲಿ ಇಂತಹ ಅಕ್ರಮಗಳು ಮರುಕಳಿಸದಂತೆ ಬಿಗಿಕ್ರಮ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಇದೇ ವೇಳೆ ವಿವಿಧ ದೇಶಗಳೊಂದಿಗೆ ಭಾರತ ಮಾಡಿಕೊಂಡಿರುವ ಮುಕ್ತ ವ್ಯಾಪಾರ ಒಪ್ಪಂದಗಳ ಕುರಿತು ಪ್ರಸ್ತಾಪಿಸಿದ ಪ್ರಧಾನಿ, ಪ್ರತಿಯೊಂದು ಒಪ್ಪಂದದಲ್ಲೂ ದೇಶದ ರೈತರ ಕಲ್ಯಾಣ ಹಾಗೂ ರಾಷ್ಟ್ರಹಿತಕ್ಕೆ ಅತ್ಯುನ್ನತ ಆದ್ಯತೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ವಿಧೇಯಕಗಳ ಅಂಗೀಕಾರಕ್ಕೆ ಎನ್ಡಿಎ ಸಕಾರಾತ್ಮಕವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಿಯವರು ತಿಳಿಸಿರುವುದಾಗಿ ಮಾಹಿತಿ ನೀಡಿದ ಸಚಿವ ಕಿರಣ್ ರಿಜಿಜು, ರಾಷ್ಟ್ರಹಿತ ಹಾಗೂ ಯುವಕರ ಭವಿಷ್ಯದ ದೃಷ್ಟಿಯಿಂದ ವಿಪಕ್ಷಗಳು ಕಲಾಪಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಇದಕ್ಕೂ ಮುನ್ನ ಭಾರತದಲ್ಲಿ ಸುದೀರ್ಘಾವಧಿಗೆ ಜನರಿಂದ ಆಯ್ಕೆಯಾದ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿ ಎನ್ಡಿಎ ಮೈತ್ರಿಕೂಟದ ನಾಯಕರು ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತಂತೆ ಹಲವು ಪ್ರಕರಣ ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳು ನಡೆಸಿದ ಗದ್ದಲದ ನಡುವೆಯೇ ಸಂಸತ್ತಿನ ಉಭಯ ಸದನಗಳ ಕಲಾಪ 2 ಗಂಟೆವರೆಗೆ ಮುಂದೂಡಲಾಗಿದೆ. ಲೋಕಸಭೆ ಇಂದು ಬೆಳಗ್ಗೆ 11 ಗಂಟೆಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಈ ವೇಳೆ ಪ್ರತಿಪಕ್ಷ ನಾಯಕರು ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಘೋಷಣೆಗಳನ್ನು ಕೂಗಲಾರಂಭಿಸಿ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. ಸದನ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ಸಭಾಧ್ಯಕ್ಷರು ಕೋರಿದ ನಂತರವೂ ಗದ್ದಲ ಮುಂದುವರಿದ ಹಿನ್ನೆಲೆ ಮೊದಲಿಗೆ 12 ಗಂಟೆವರೆಗೆ ಸದನವನ್ನು ಮುಂದೂಡಲಾಯಿತು. ನಂತರವೂ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಪೀಠಾಸೀನ ಅಧಿಕಾರಿ ಸಂಧ್ಯಾರೇ ಅಪರಾಹ್ನ 2 ಗಂಟೆವರೆಗೆ ಕಲಾಪ ಮುಂದೂಡಿದರು. ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂದಿದ್ದು, ಕೇಂದ್ರ ಸಚಿವರು ಕಾಗದ ಪತ್ರಗಳನ್ನು ಮಂಡಿಸಿದ ಬಳಿಕ ರಾಜ್ಯಸಭೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ಈ ವೇಳೆ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆಯ ನವದೆಹಲಿಯಲ್ಲಿನ ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಪ್ರಸ್ತಾಪಿಸಿದರು. ಬಳಿಕ ಸದಸ್ಯರು ಗದ್ದಲ ಎಬ್ಬಿಸಿದ ಬೆನ್ನಲ್ಲೇ ಕಲಾಪ ಮುಂದೂಡಲಾಯಿತು. ಇದಕ್ಕೂ ಮುನ್ನ ಸಂವಿಧಾನ 129ನೇ ತಿದ್ದುಪಡಿ ಮಸೂದೆ 2024 ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ಮಸೂದೆ 2024 ಪರಿಶೀಲನೆಗಾಗಿ ರಚಿಸಲಾಗಿರುವ ಜಂಟಿ ಸಂಸದೀಯ ಸಮಿತಿಗೆ 2 ಸದಸ್ಯರನ್ನು ನೇಮಕ ಮಾಡುವ ಸಂಬಂಧ ಕೇಂದ್ರ ಸಚಿವ ಡಾ ಎನ್ ಮುರುಗನ್ ಮಂಡಿಸಿದ ನಿರ್ಣಯವನ್ನು ರಾಜ್ಯಸಭೆ ಅಂಗೀಕರಿಸಿತು. ಉಕ್ರೇನ್ನ ಒಡೆಸಾ ಬಂದರಿನಿಂದ ಹೊರಡುತ್ತಿದ್ದ ಎಂವಿ ಗೋಲ್ಡನ್ ಲಿಯೋ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಯಲ್ಲಿ 4 ಭಾರತೀಯರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತದಲ್ಲಿರುವ ರಷ್ಯಾದ ರಾಯಭಾರ ಕಚೇರಿ ಉಸ್ತುವಾರಿ ವ್ಲಾಡಿಮಿರ್ ಲಾಡನೋವ್ ಅವರಿಗೆ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇಂದು ಸಮನ್ಸ್ ಜಾರಿ ಮಾಡಿತು. ಸಚಿವಾಲಯಕ್ಕೆ ಅವರನ್ನು ಕರೆಸಿಕೊಂಡ ಭಾರತ ಸರ್ಕಾರ ಈ ದಾಳಿಯ ಕುರಿತು ತೀವ್ರ ಕಳವಳ ಹಾಗೂ ಖಂಡನೆಯನ್ನು ವ್ಯಕ್ತಪಡಿಸಿದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿ ದಾಳಿ ನಡೆಸುವುದು ಅಂತಾರಾಷ್ಟೀಯ ನೌಕಾಯಾನ ಮತ್ತು ವಾಣಿಜ್ಯ ಕ್ಷೇತ್ರದ ಭದ್ರತೆ, ಸುರಕ್ಷತೆ ಹಾಗೂ ಸ್ಥಿರತೆಯನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ ಎಂದು ಸಚಿವಾಲಯ ಆಕ್ಷೇಪಿಸಿದೆ. ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸುವುದು ಹಾಗೂ ಅಮಾಯಕ ನಾಗರಿಕರ ಸಾವು ನೋವಿಗೆ ಕಾರಣವಾಗುವುದು ಯಾವುದೇ ಕಾರಣಕ್ಕೂ ಸ್ವೀಕಾರಾರ್ಹವಲ್ಲ. ಈ ಕುರಿತು ಭಾರತ ಹೊಂದಿರುವ ತೀವ್ರ ಕಳವಳವನ್ನು ತಮ್ಮ ಉನ್ನತಾಧಿಕಾರಿಗಳಿಗೆ ತಕ್ಷಣ ತಲುಪಿಸಬೇಕು ಎಂದು ಉಸ್ತುವಾರಿ ವ್ಲಾಡಿಮಿರ್ ಲಾಡನೋವ್ ಅವರಿಗೆ ಸೂಚಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಯುವಕರನ್ನು ನೇಮಕಾತಿ ಮಾಡಿಕೊಳ್ಳುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದ ಬೆಂಗಳೂರು ವಲಯ ಘಟಕವು ನಗರದ 8 ಸ್ಥಳಗಳಲ್ಲಿ ಇಂದು ದಿಢೀರ್ ಶೋಧ ಕಾರ್ಯ ನಡೆಸಿದೆ. ರಾಷ್ಟೀಯ ತನಿಖಾ ಸಂಸ್ಥೆ ದಾಖಲಿಸಿದ್ದ ಎಫ್ಐಆರ್ ಆಧರಿಸಿ ಇಡಿ ತನಿಖಾ ವರದಿ ದಾಖಲಿಸಿಕೊಂಡಿತ್ತು. ಬೆಂಗಳೂರು ಮೂಲದ ಇಕ್ರಾ ವೆಲ್ಫೇರ್ ಟ್ರಸ್ಟ್, ಗೈಡೆನ್ಸ್ ಫಾರ್ ಮ್ಯಾನ್ಕೈಂಡ್ ಸಂಸ್ಥೆಗಳು ಹಾಗೂ ಕೆಲ ವ್ಯಕ್ತಿಗಳು ಐಸಿಸ್ ಸಂಘಟನೆಗೆ ಯುವಕರನ್ನು ತಳ್ಳುವ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ.

ಎಂಬ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣದಲ್ಲಿ ಈಗಾಗಲೇ ಐವರು ಆರೋಪಿಗಳನ್ನು ಬಂಧಿಸಲಾಗಿದ್ದು ಯುಎಪಿಎ ಕಾಯ್ದೆಯಡಿ ಎನ್ಐಎ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆ. ನಿಷೇಧಿತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ ಆರೋಪಿಗಳು ಬೆಂಗಳೂರಿನ ಮುಸ್ಲಿಂ ಯುವಕರನ್ನು ಐಸಿಸ್ ಸೇರ್ಪಡೆಗೊಳಿಸಲು ಪ್ರಚೋದಿಸುತ್ತಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಸದ್ಯ ಪ್ರಕರಣದ ಕುರಿತು ಇಡಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಕ್ಯಾನ್ಸರ್ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆ ಹಾಗೂ ಚಿಕಿತ್ಸೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯು ಐಸಿಎಂಆರ್ ಇಂದು ಮೂರು ಪ್ರಮುಖ ದೇಶೀಯ ಜೈವಿಕ ವೈದ್ಯಕೀಯ ತಂತ್ರಜ್ಞಾನಗಳ ಪರವಾನಗಿಯನ್ನು ದೇಶದ ಅಗ್ರಗಣ್ಯ ಔಷಧ ಹಾಗೂ ಲಸಿಕಾ ತಯಾರಿಕಾ ಸಂಸ್ಥೆಗಳಿಗೆ ಹಸ್ತಾಂತರಿಸಿದೆ. ಈ ತಂತ್ರಜ್ಞಾನ ವರ್ಗಾವಣೆ ಮುಂದಿನ ಪೀಳಿಗೆಯ ಔಷಧಗಳು ಮತ್ತು ಲಸಿಕೆಗಳ ದೇಶೀಯ ಅಭಿವೃದ್ದಿಗೆ ಬಲ ನೀಡಲಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ನವದೆಹಲಿ ಪ್ರದೇಶದಲ್ಲಿ ನಿನ್ನೆ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ ಪರಿಣಾಮ 118ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಲ್ಲಿ ವಿಶೇಷ ಪೊಲೀಸ್ ಆಯುಕ್ತರು, ಜಂಟಿ ಪೊಲೀಸ್ ಆಯುಕ್ತರು, ಹೆಚ್ಚುವರಿ ಪೊಲೀಸ್ ಆಯುಕ್ತರು ಹಾಗೂ ಉಪ ಪೊಲೀಸ್ ಆಯುಕ್ತರ ಹುದ್ದೆಯ ಹಿರಿಯ ಅಧಿಕಾರಿಗಳು ಸೇರಿದ್ದಾರೆ ಎಂದು ದೆಹಲಿ ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಘರ್ಷಣೆಯ ವೇಳೆ ಸುಮಾರು 60 ಪ್ರತಿಭಟನಾಕಾರರು ಗಾಯಗೊಂಡಿದ್ದಾರೆ. ಇದುವರೆಗೆ 70 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದ್ದು ಅವರ ವಿರುದ್ದ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಇತರ ಅನ್ವಯವಾಗುವ ಕಾನೂನುಗಳ ಅಡಿ ಎಫ್ಐಆರ್ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅಂಚೆ ಮತಪತ್ರ ವ್ಯವಸ್ಥೆಯನ್ನು ಇನ್ನಷ್ಟು ಸಮಗ್ರ, ಸುರಕ್ಷಿತ ಹಾಗೂ ಸುಲಭವಾಗಿ ಎಲ್ಲರಿಗೂ ಲಭ್ಯವಾಗುವಂತೆ ರೂಪಿಸುವ ಕುರಿತು ಚರ್ಚಿಸಲು ಚುನಾವಣಾ ಆಯೋಗವು ಇಂದು ಕೋಲ್ಕತ್ತಾದಲ್ಲಿ ಅಂತಾರಾಷ್ಟೀಯ ಸಮ್ಮೇಳನವನ್ನು ಆಯೋಜಿಸಿದೆ. ಭಾರತದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ ಐಐಐಡಿಇಎಂ ಹಾಗೂ ಇಂಟರ್ನ್ಯಾಷನಲ್ ಐಡಿಯಾ ಸಂಸ್ಥೆಯ ಸಹಯೋಗದಲ್ಲಿ ಈ ಸಮ್ಮೇಳನ ನಡೆಯುತ್ತಿದೆ. ಪಶ್ಚಿಮ ಬಂಗಾಳದ ಎಲ್ಲ 24 ಚುನಾವಣಾ ಜಿಲ್ಲೆಗಳ ಚುನಾವಣಾ ಅಧಿಕಾರಿಗಳು, ಭಾರತ ಹಾಗೂ ವಿವಿಧ ದೇಶಗಳ ಚುನಾವಣಾ ನಿರ್ವಾಹಕರು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು ಮತ್ತು ಚುನಾವಣಾ ಪರಿಣಿತರು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಚೀನಾದ ಚಾಂಗ್ಝೌನಲ್ಲಿ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಗೆ ಚಾಲನೆ ದೊರೆತಿದೆ. ಇದೇ 26ರವರೆಗೆ ನಡೆಯಲಿರುವ ಈ ಟೂರ್ನಿಯಲ್ಲಿ ಭಾರತದ ಪರ ಲಕ್ಷ್ಯ ಸೇನ್, ಆಯುಷ್ ಶೆಟ್ಟಿ, ಪಿವಿ ಸಿಂಧು, ಉನ್ನತಿ ಹೂಡಾ ಸೇರಿದಂತೆ ಹಲವು ಪ್ರಮುಖ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಟೂರ್ನಿಯ ಆರಂಭದಲ್ಲಿ ಭಾರತಕ್ಕೆ ಅಲ್ಪ ಹಿನ್ನಡೆಯಾಗಿದ್ದು ಇಂದು ನಡೆದ ಪುರುಷರ ಸಿಂಗಲ್ಸ್ ವಿಭಾಗದ 32ರ ಸುತ್ತಿನ ಪಂದ್ಯದಲ್ಲಿ ಹೆಚ್ಎಸ್ ಪ್ರಣಯ್ ಹಾಗೂ ಮಹಿಳಾ ಸಿಂಗಲ್ಸ್ನ 32ರ ಸುತ್ತಿನ ಪಂದ್ಯದಲ್ಲಿ ದೇವಿಕಾ ಸಿಹಾಗ್ ಪರಾಭವಗೊಂಡು ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಭಾರತದ ತಾರಾ ಆಟಗಾರರಾದ ಲಕ್ಷ್ಯ ಸೇನ್ ಹಾಗೂ ಪಿವಿ ಸಿಂಧು ತಮ್ಮ ವಿಭಾಗಗಳಲ್ಲಿ ನಾಳೆ ಕಣಕ್ಕಿಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸಂಸದೀಯ ಪಕ್ಷದ ಸಭೆ, ಪರೀಕ್ಷಾ ಅಕ್ರಮ ತಡೆಗೆ ಪ್ರಧಾನಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ. ಸಂಸತ್ ಅಧಿವೇಶನ, ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷಗಳಿಂದ ಗದ್ದಲ, ಉಭಯ ಸದನಗಳ ಕಲಾಪ 2 ಗಂಟೆಗೆ ಮುಂದೂಡಿಕೆ. ಉಕ್ರೇನ್ನಲ್ಲಿ ವಾಣಿಜ್ಯ ಹಡಗಿನ ಮೇಲಿನ ದಾಳಿಗೆ ಭಾರತ ತೀವ್ರ ಖಂಡನೆ, ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ. ಐಸಿಸ್ ಉಗ್ರ ಸಂಘಟನೆಗೆ ನೇಮಕಾತಿ ಪ್ರಕರಣ, ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಡಿ ದಾಳಿ. ಹಾಗೂ ಚಾಂಗ್ಝೌನ್ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಆರಂಭ, ಭಾರತಕ್ಕೆ ಆರಂಭಿಕ ಹಿನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ಕಾರ್ಯಕ್ರಮ ಉಲ್ಲಾಸ. ಇದರಲ್ಲಿ ಪ್ರತಿದಿನದಂತೆ ಆರೋಗ್ಯ ಬಿಂದು, ಕರುಣಾಳುಬ ಬೆಳಕೆ, ನಂತರ ಭಾವಗೀತೆಗಳನ್ನು ಕೇಳ್ತೀರ. ಅವುಗಳ ಎಲ್ಲವುಗಳ ಆರಂಭಕ್ಕೂ ಮುಂಚೆ ನಿಮಗೊಂದು ಪ್ರಶ್ನೆ ಇದ್ದೇ ಇರುತ್ತೆ ಅಲ್ವಾ? ಇವತ್ತಿನ ಪ್ರಶ್ನೆಯನ್ನು ಹೇಳೋಕ್ಕೂ ಮುಂಚೆ ನಾನೊಂದು ಪ್ರಕಟಣೆಯನ್ನು ಕೇಳಿಸ್ಬಿಡ್ತೇನೆ.
1: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ಓಕೆ, ಕೇಳಿದ್ರೆ ಇನ್ನು ಲೇಟ್ ಮಾಡೋಣ. ನಿಮಗೆ ನೀವು ಕಾಯ್ತಾ ಇರುವಂತಹ ಪ್ರಶ್ನೆ ನಿಮಗೀಗ ಬರ್ತಾ ಇದೆ. ಯಾವುದಪ್ಪ ಪ್ರಶ್ನೆ ಅದು ಅಂದರೆ, ವಿಶ್ವದ ಮೊದಲ ಮಹಿಳಾ ಪ್ರಧಾನಿ ಯಾರು? ಸರಿಯಾಗಿ ಕೇಳಿಸ್ಕೊಳ್ಳಿ, ವಿಶ್ವದ ಮೊದಲ

ಮಹಿಳಾ ಪ್ರಧಾನಿ ಯಾರು? ಓಕೆ, ಈಗ ಒಂದು ಭಾವಗೀತೆಯನ್ನು ಕೇಳ್ಕೊಂಬರೋಣ. ಹಾಂ, ನಿಮಗೆ ಈ ಪ್ರಶ್ನೆಗೆ ಉತ್ತರ ಎರಡು ಭಾವಗೀತೆಗಳ ಕಾಲಾವಕಾಶ ಆಗಿರುತ್ತೆ ಅಲ್ವಾ? ಅದು ನಿಮಗೆ ಗೊತ್ತೇ ಇರುತ್ತೆ. ಓಕೆ, ನಾನೊಮ್ಮೆ ಕೂಡ ಹೇಳಿದೆ. ಈಗ ಪಂಚಮ್ ಹಳ್ಳಿಬಂಡಿ ಅವರು ಹಾಡಿರುವಂತಹ ಒಂದು ಭಾವಗೀತೆಯನ್ನು ಕೇಳ್ಕೊಂಬರೋಣ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಮಂಗಳ ರವಿ ಅವರು ಹಾಡಿರುವಂತಹ ಮತ್ತೊಂದು ಭಾವಗೀತೆಯೊಂದನ್ನು ಕೇಳ್ಕೊಂಡ್ಬರೋಣ.

0: ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಎರಡು ಭಾವಗೀತೆಗಳ ಕಾಲಾವಕಾಶ ಕೊಟ್ಟಿದ್ದೆ ನಿಮಗೆ ಉತ್ತರ ಹೇಳೋದಕ್ಕೆ. ನಮ್ಮ ಕೇಳುಗರು ಎಷ್ಟೆಲ್ಲ ಮಹಾಪೂರನೇ ಕಳಿಸ್ಬಿಟ್ಟಿದ್ದಾರೆ. ಯಾರ್ಯಾರು ಉತ್ತರವನ್ನು ಕಳಿಸಿದ್ದಾರೆ ಅಂದರೆ, ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡುಳ್ಳಾರ್ತಿ ಚಳ್ಳಕೆರೆ ತಾಲೂಕು, ಹೆಚ್ ಸತೀಶ್ ಅವರು ಚಿತ್ರದುರ್ಗದಿಂದ, ವಾಣಿ ಸತೀಶ್ ಅವರು ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಗೌರಮ್ಮ ಹಿರೇಕೆರೂರು ಹಾಸನ ಜಿಲ್ಲೆಯಿಂದ, ಯಶೋಧ ಎರಳ ನಾಯಕ ಚಿರತಗುಂಡುವಿನಿಂದ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳು ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಾ. ಸಿ ಎಲ್ ಉಮಾ ಮಹೇಶ್ವರಿ, ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಅವರು ಇಬ್ಬರು ಕೂಡ, IUDP ಲೇಔಟ್ 8ನೇ ಕ್ರಾಸ್ ಚಿತ್ರದುರ್ಗದಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಒನಕೆ ಓಬವ್ವನ ತವರೂರು ಗುಡೇಕೋಟೆಯಿಂದ, ಅಂಗಡಿ ತಿಪ್ಪೇಶ್, ಚೈತ್ರ, ಸೋನು, ಪ್ರಜ್ವಲ್ ಇವರೆಲ್ಲ ಸೇರಿ ಸಂದೇಶವನ್ನು ಕಳಿಸಿದ್ದಾರೆ. ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ಗೀತಾ ಶಶಿಧರ್ ಶಿವಗಂಗಾ ಇಲ್ಲಿಂದ, ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರೋಡ್ ಚಿತ್ರದುರ್ಗದಿಂದ, ಇನ್ನು ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಹೊನ್ನೂರಾಲಿಯವರು ಹನುಮಂತಾಪುರದಿಂದ ಜಗಳೂರು ತಾಲೂಕಿನಿಂದ, ರಾಯಭಾಗ ತಾಲೂಕು ಮುಗಳಖೋಡ ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಹಿರೇಮಠ್ ಅಭಿಷೇಕಯ್ಯ ಹಿರೇಮಠ್ ಇವರೆಲ್ಲ ಸೇರಿಸಿ ಸಂದೇಶದ ಮೂಲಕ ನಾನು ಕೇಳಿರುವಂತಹ ಪ್ರಶ್ನೆಗೆ ಉತ್ತರವನ್ನು ಹೇಳಿದರೆ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ, ಸಾವಿತ್ರಮ್ಮ, ಸುರೇಂದ್ರ ಶೆಟ್ಟಿ, ರಜನೀಶ್ ಶ್ರೀಕಂಠ, ಸಚಿನ್ ಭಾಸ್ಕರ್, GHR ಲೇಔಟ್ ಚಿತ್ರದುರ್ಗದಿಂದ ಇವರೆಲ್ಲರ ಉತ್ತರ ಕೂಡ ಸರಿಯಾಗಿದೆ. ಶುಭ ಮಧ್ಯಾಹ್ನ ಮೇಡಮ್, ಹೇಗಿದ್ದೀರಾ? ಓಕೆ, ಹೇಗಿದ್ದೀರಾ ಅಂತ ಕೇಳೋರು ನಮ್ಮ ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಅವರು ಶಿವಮೊಗ್ಗದಿಂದ. ತುಂಬ ಚೆನ್ನಾಗಿದ್ದೀನಿ ಚಿಕ್ಕಪ್ಪ ಅವರೇ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಶಾಂತಾಚಾರ ಬಡಿಗೇರ್ ಅವರು ಎಲ್ಲಿಂದ? ಕೊಕ್ಕನೂರು ಹರಿಹರ ತಾಲೂಕು. ಶುಭ ಮಧ್ಯಾಹ್ನ ಮೇಡಮ್ ಅಂತ ಹೇಳಿ ಅವರು ಕೂಡ ಉತ್ತರದ ಜೊತೆಗೆ ಸ್ವಲ್ಪ ಮಾಹಿತಿ ಕೂಡ ಕಳಿಸ್ಕೊಟ್ಟಿದ್ದಾರೆ. ಉಮಾದೇವಿ PWD ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ, KB ಪಾಲಯ್ಯ ಚಿರತಗುಂಡುವಿನಿಂದ, MR ಶ್ರೀಕಂಠನ್ ಮೈಸೂರಿನಿಂದ, ಮೈಸೂರು ಅಗ್ರಹಾರದಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಋಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆ ಇವರು. ಓಕೆ, ಯಾವಾಗಲೂ ಕೂಡ ಎರಡೆರಡು ಮೆಸೇಜ್ ಹಾಕ್ತಾ ಇದ್ರು ಇವರು, ಸಂತೋಷ ಆಗ್ತಿದೆ. ಒಂದೇ ಮೆಸೇಜಲ್ಲೇ ಎಲ್ಲದೂ ಬರ್ದು ಕಳಿಸ್ಬಿಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ತಿಪ್ಪೇಸ್ವಾಮಿ ಅವರು ಎಲ್ಲಿಂದ? ರಾಮತೀರ್ಥ ಹರಿಹರದಿಂದ. ಮೀರಾ ನಾಡಿಗ್ ಚಿತ್ರದುರ್ಗದಿಂದ, ಬೂಕನಕೆರೆ ವಿಜಯೇಂದ್ರ ಅವರು ಮೈಸೂರಿನಿಂದ, ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ. ಓಕೆ, ಬೀನಾ ವಸಂತರಾವ್ ಬೆಂಗಳೂರಿನಿಂದ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ವಿಜಯಪುರ ಸಂಗಮೇಶ್ವರ ಬಡಾವಣೆಯಿಂದ, ಗುರುರಾಜ ಕಾವೇರಿ ಪ್ರವೀಣ್ ಹಾಗೂ ಸಮರ್ಥ್ ಕುಲಕರ್ಣಿ ಇವರೆಲ್ಲ ಸೇರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಚಿತ್ರ ಶಿವಕುಮಾರ್ ಎಲ್ಲಿಂದ? ಹೊಸಮನೆ ಭದ್ರಾವತಿಯಿಂದ. ಅವರು ಕೂಡ ಉತ್ತರ ಸರಿಯಾದದ್ದನ್ನೇ ಕಳಿಸಿದ್ದಾರೆ. KP ದಿನೇಶ್ ಇವರು ಎಲ್ಲಿಂದ? ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಇಲ್ಲಿಂದ. ಇದು ಯಾರು ಉತ್ತರವನ್ನು ಎರಡೆರಡು ಮೆಸೇಜ್ ಕಳಿಸ್ತಾರೆ, ದಯವಿಟ್ಟು ಒಂದೇ ಮೆಸೇಜಲ್ಲೇ ಎಲ್ಲ ಟೈಪ್ ಮಾಡಿ ಕಳಿಸಿ ದಯವಿಟ್ಟು. ವಿರೂಪಾಕ್ಷಪ್ಪ ಭರಮಸಾಗರ ಚಳ್ಳಕೆರೆ ತಾಲೂಕು, ಶುಭೋದಯ ಶುಭ ಮಧ್ಯಾಹ್ನ ಅಂತ ಹೇಳ್ತಾರೆ ನಿಮಗೂ ಕೂಡ ಅಂತ ಹೇಳೋಣ. ಆದರೆ ಒಂದೇ ಮೆಸೇಜಲ್ಲಿ ಎಲ್ಲದನ್ನು ಬರೆದು ಕಳಿಸಿ ದಯವಿಟ್ಟು. ಓಕೆ, ವಸಂತಲಕ್ಷ್ಮಿ ಅನಂತಕೃಷ್ಣ ಜೋಯಿಸ್, ಶಂಕರ ನಾರಾಯಣ ಜೋಯಿಸ್ ತಮ್ಮಟ್ಕಲ್ಲು ರಸ್ತೆ ಚಿತ್ರದುರ್ಗದಿಂದ, ಮತ್ತು ಎಂ ಬಸವರಾಜ್ ಇವರು ಎಲ್ಲಿಂದ? ಸಾವಿತ್ರಮ್ಮ ತಿಪ್ಪಮ್ಮ ಯಶೋಧ ಸಿದ್ದೇಶ ಖಾನಹೊಸಳ್ಳಿ ಗ್ರಾಮ ಕೂಡ್ಲಿಗಿ ತಾಲೂಕಿಂದ, ಇವರೆಲ್ಲರೂ ಕೂಡ ಸೇರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಡಿ ಜಿ ಲಕ್ಷ್ಮಣ ಶೆಟ್ಟಿ

0: ಲೋಕಮಾತಮ್ಮ ಸುಧಾಮಣಿ ರಮೇಶ್ ಬಾಬು ರೈಲ್ವೆ ನಿಲ್ದಾಣದ ಬಳಿ ಚಿತ್ರದುರ್ಗದಿಂದ ಅಂತ ಹೇಳ್ತಿದ್ದಾರೆ. ರಾಹಿತ್ಯ ಜಿ, ಹರೀಶ್ ಜಿ, ಐಶ್ವರ್ಯ ವಿ ಎಸ್ ಎಲ್ಲಿಂದ? ಮಣಿಕೊಂಡ ಹೈದರಾಬಾದಿಂದ. ಥ್ಯಾಂಕ್ ಯು, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಓಕೆ, ಥ್ಯಾಂಕ್ ಯು. ನೇರಲಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ ಇವರು ಕೂಡ, ಅವರ ಉತ್ತರ ಕೂಡ ಸರಿಯಾಗಿದೆ. ಉಮಾ ಮೋಹನ್ ಮುರಳಿ ಅವರು ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸಿಂದ. ಪ್ರಭಾಕರಯ್ಯ ಅವರು ಎಲ್ಲಿಂದ? ಓಕೆ, ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ. ಓಕೆ, ಧನುಷ್ ದೀಕ್ಷಿತ್ ಸುಧಾಮಣಿ ರಮೇಶ್ ಬಾಬು ಹೆಚ್ ಎಲ್ ಕೆ ರಸ್ತೆ ಚಿತ್ರದುರ್ಗದಿಂದ. ಸಲ್ಮಾ ನಿರ್ಮಲಾ ಟೀಚರ್, ಓಕೆ, ತರೀಕೆರೆಯಿಂದ ಸಂದೇಶವನ್ನು ಕಳಿಸಿರೋದು ಇವರು. ಧನುಷ್ ದೀಕ್ಷಿತ್ ಸುಧಾಮಣಿ ರಮೇಶ್ ಬಾಬು. ಓಕೆ, ಮತ್ತಾರಿದು? ನಮಸ್ತೆ ಮೇಡಮ್, ಮಲ್ಲಿಕಾರ್ಜುನ ಜಿ ಮಾರಮ್ಮನಹಳ್ಳಿಯಿಂದ. ಓಕೆ, ಅವರ ಉತ್ತರ ಕೂಡ ಸರಿಯಾಗಿದೆ. ಸಿ ಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ. ವಿಭಾ ದೀಪಕ್ ಅವರು ಬೆಂಗಳೂರಿನಿಂದ. ಡಾಕ್ಟರ್ ಪ್ರಭಾಕರಯ್ಯ ವಿ ಎಸ್, ಡಾಕ್ಟರ್ ಪ್ರಭಾಕರಯ್ಯ ವಿ ಎಸ್ ಅವ್ರ ಜೊತೆಯಲ್ಲಿ ಶೈಲಜಾ ವಿ ಎಸ್, ಸೌಂದರ್ಯ ವಿ ಎಸ್, ಉದಯ, ಗೀತರಾಜ್ ಪಾಟೀಲ್ ಫ್ರಮ್ ಸೆಕೆಂಡ್ ಮೈನ್ ಸೆಕೆಂಡ್ ಕ್ರಾಸ್ ಬಸವೇಶ್ವರ ನಗರ್ ಬಳ್ಳಾರಿ ಅಂತ ಅಲ್ಲಿಂದ ಕಳಿಸಿದ್ದಾರೆ. ದಯವಿಟ್ಟು ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸಿದ್ರೆ ನಮಗೆ ಓದಲಿಕ್ಕೆ ಈಸಿ ಆಗುತ್ತೆ ಸರ್. ಓಕೆ, ಶ್ರೀಕಂಠಮೂರ್ತಿ, ಸ್ಕಂದನ್ ಭಾಸ್ಕರ್, ಅನಂತಲಕ್ಷ್ಮಿ, ಮೆದೇಹಳ್ಳಿ ರಸ್ತೆ ಚಿತ್ರದುರ್ಗ, ಇವರು ಉತ್ತರ ಕೂಡ ಸರಿಯಾಗಿದೆ. ಎಂ ಈಶಣ್ಣ ಅವರು ಮುತ್ತಿಗಾರಹಳ್ಳಿಯಿಂದ. ಓಕೆ, ಇಲ್ಲಿ ತನಕ ಬಂದಿರುವಂತಹ ಎಲ್ಲ ಉತ್ತರಗಳನ್ನು ನಾನು ಓದಿ ಆಯಿತು. ಎಲ್ಲರ ಉತ್ತರಗಳು ಕೂಡ ಸರಿಯಾಗಿವೆ, ಆದರೆ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಏನಪ್ಪ ಅದು ಅನ್ನೋದಾದರೆ, ನಾನು ಪ್ರಶ್ನೆಯನ್ನು ಕೇಳಿದೆ, ವಿಶ್ವದ ಮೊದಲ ಮಹಿಳಾ ಪ್ರಧಾನಿ ಯಾರು ಅಂತ. ಅದಕ್ಕೆ ಸರಿಯಾದ ಉತ್ತರ ಸಿರಿಮಾವೋ ಭಂಡಾರ ನಾಯಕೆ ಅಂತ. ನಾಯಕಿ ಅಲ್ಲ, ಅದು ನಾಯಕೆ ಅಂತ ಅರ್ಥ. ಓಕೆ, ಸಿರಿಮಾವೋ ಭಂಡಾರ ನಾಯಕೆ ಅವರು ಶ್ರೀಲಂಕಾದ ಪ್ರಖ್ಯಾತ ರಾಜಕಾರಣಿಯಾಗಿದ್ದು ಆಧುನಿಕ ಇತಿಹಾಸದಲ್ಲಿ ಮೊದಲ, ವಿಶ್ವದ, ಬರೀ ಶ್ರೀಲಂಕಾಕ್ಕೆ ಅಲ್ಲ, ವಿಶ್ವದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿರುವಂತಹ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಅವರು ಮೂರು ಬಾರಿ ಶ್ರೀಲಂಕಾದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಓಕೆ, ಅವರ ಬಗ್ಗೆ ಮಾತಾಡ್ತಾ ಹೋಗೋಣ. ಇದೀಗ ಕೇಳೋಣ
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಒಂದು ಬಾರಿ ಪುಟ್ಟ ನರೇಂದ್ರ ಅವನ ತಂದೆ ತಾಯಿಯರ ಜೊತೆಗೆ ಕುದುರೆ ಗಾಡಿಯಲ್ಲಿ ಹೋಗ್ತಾ ಇದ್ದ ಕಲ್ಕತ್ತಾದಲ್ಲಿ. ಪುಟ್ಟ ಮಗು ಬೆರಗೆ ಗಣ್ಣಿಂದ ಎಲ್ಲ ಇಡೀ ಊರನ್ನು ನೋಡ್ತಾ ಇದ್ದಾನೆ. ಅಪ್ಪ ಅಮ್ಮನ ಮಧ್ಯೆ ಕೂತಿದ್ದಾನೆ. ಸಾಮಾನ್ಯವಾಗಿ ಅಪ್ಪಂದ್ರಿಗೊಂದು ಖಯಾಲಿ ಇರ್ತದೆ, ಮಕ್ಕಳನ್ನು ಕೇಳೋದು, ದೊಡ್ಡವನಾದ್ಮೇಲೆ ಏನಾಗ್ಬೇಕಂತೀಯಪ್ಪ ನೀನು ಅಂತ ಕೇಳೋದೊಂದು ಖಯಾಲಿ. ನರೇಂದ್ರನ ತಂದೆ ಹಾಗೆ ಕೇಳಿದರು, ದೊಡ್ಡವನಾದ್ಮೇಲೆ ಏನಾಗ್ಬೇಕಂತೀಯಪ್ಪ ನೀನು ಅಂತ ಕೇಳಿದರು. ಹುಡುಗ ಆ ಕಡೆ ಈ ಕಡೆ ತನ್ಮಯತೆಯಿಂದ ನೋಡ್ತಿದ್ನಲ್ಲ, ತಕ್ಷಣ ವಾಸ್ತವಕ್ಕೆ ಬಂದ. ತಂದೆ ಮುಖ ನೋಡಿ, ಅಪ್ಪ ನಾ ಜಟ್ಕಾ ಸಾಬಿ ಆಗ್ತೀನಿ ಅಂದ. ಅಪ್ಪನ ಮುಖ ಸಣ್ಣದಾಯ್ತು. ಛೇ, ನಾನು ಹಾಗೆ ವಕೀಲ ಆಗ್ತೀನಿ, ದೊಡ್ಡವನಾಗ್ತೀನಿ ಅಂತ ಅನ್ನೋದು ಬಿಟ್ಟು ಜಟ್ಕಾ ಸಾಬಿ ಆಗ್ತಾನಂತೆ. ನೋಡು ಹೆಂಡತಿ ಹೇಳಿದ್, ನಿನ್ನ ಮಗ ನೋಡು ಜಟ್ಕಾ ಸಾಬಿ ಆಗ್ತಾನಂತೆ, ಏನು ಹೇಳ್ತೀನಿ ನೋಡು ಅವನಿಗೆ ಅಂದರು. ಅಮ್ಮ ಏನೂ ಮಾತಾಡಲಿಲ್ಲ. ಗಂಡನ ವ್ಯಂಗ್ಯ ಗೊತ್ತಾಯಿತು, ಆಕೇನೂ ಪ್ರತಿಕ್ರಿಯೆ ಹೇಳಿಲ್ಲ. ಮನೆಗೆ ಬಂದಳು. ಮನೆಗೆ ಬಂದಮೇಲೆ ಇದು ಬಹಳ ಮುಖ್ಯ ಸ್ವಾಮಿ, ತನ್ನ ಮಗನನ್ನು ಕೈ ಹಿಡಿದು ಕರ್ಕೊಂಡು ಮನೆಯಲ್ಲಿ ಒಂದು ಪುಟ್ಟ ದೇವರ ಮನೆ ಇತ್ತಲ್ಲ ಅದು ಕರ್ಕೊಂಡು ಹೋದ್ಲು. ದೇವರ ಮಂಟಪದ ಮುಂದೆ ಕೂಡಿಸಿದ್ಲು. ಬಾಗಿಲು ತೆಗೆದು ದೀಪ ಹಚ್ಚಿ ಮಗನ ಜೊತೆಗೆ ತಾನು ಕುಳಿತರು. ಆ ಪೂಜಾಗೃಹದಲ್ಲಿ ಹಿಂದೆ ಒಂದು ಚಿತ್ರ ಇದೆ. ಚಿತ್ರ ಯಾವುದು? ಕುರುಕ್ಷೇತ್ರ ದೃಶ್ಯ. ಕೃಷ್ಣ ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ಗೀತೋಪದೇಶ ಮಾಡುವಂಥ ಸನ್ನಿವೇಶ ಆ ಚಿತ್ರ ಇರುವಂಥದ್ದು. ಅರ್ಜುನ ಮುಂದೆ ದೀನನಾಗಿ ಮೊಳಕಾಲು ಊರಿ ಕೂತ್ಬಿಟ್ಟಿದ್ದಾನೆ. ಆಯುಧ ಬಿಟ್ಟು ಕೃಷ್ಣನ ಮುಖವನ್ನೇ ನೋಡ್ತಾ ಮುಖದ ಮೇಲೆ ದೈನ್ಯತೆ ತುಂಬಿಕೊಂಡು ಕೂತಿದ್ದಾನೆ. ಅವನ ಮುಂದೆ ಕೃಷ್ಣ. ಅವನು ಒಂದು ಕೈಯಲ್ಲಿ ಚಾಟಿ, ಇನ್ನೊಂದು ಕೈಯಲ್ಲಿ ಧ್ಯಾನ ಮುದ್ರೆ ಹಿಡ್ಕೊಂಡು ಕೃಷ್ಣ ಉತ್ತೇಜನ ಕೊಡ್ತಾ ಇದ್ದಾನೆ, ಏಳು ಮೇಲೆ ಯುದ್ಧ ಮಾಡು ಅಂತ ಹೇಳ್ತಿದ್ದಾನೆ. ಅದ್ಭುತ ಚಿತ್ರ ಅದು ಕಣ್ಣು ಮುಂದೆ. ದೀನನಾಗಿ ಕುಳಿತಂಥ ಅರ್ಜುನ ಒಂದು ಕಡೆ ಆದರೆ,

0: ಸ್ಫೂರ್ತಿದಾಯಕನಂತ ಕೃಷ್ಣ ನಿಂತ್ಕೊಂಡು ಹೇಳು ಯುದ್ಧ ಮಾಡು ಅಂತ ಹೇಳುವಂಥದ್ದು. ಆ ಚಿತ್ರವನ್ನು ತಾಯಿ ಮಗನಿಗೆ ತೋರಿಸ್ತಾಳೆ, ನರೇಂದ್ರನಿಗೆ ತೋರಿಸಿ ಹೇಳ್ತಾಳೆ, ಮಗು ನೀ ಜಟಕಾ ಸಾಬಿ ಆಗಬೇಕು ಅಂತಿದ್ದಲ್ಲ, ಖಂಡಿತ ಆಗಪ್ಪ ನೀನು, ಹಾಗೆ ಆಗು, ಆದರೆ ಅಂಥ ಇಂಥ ಜಟಕಾ ಸಾಬಿ ಆಗಬೇಡ, ಆ ಚಿತ್ರದಲ್ಲಿದ್ದಾನಲ್ಲ ಜಟಕಾ ಸಾಬಿ ಅವನಂಗಾಗು ಅಂತ ಕೃಷ್ಣನ್ ತೋರಿಸ್ತಾಳೆ. ಎಂಥ ಅದ್ಭುತ ದೃಶ್ಯ ಅಲ್ಲ ಇದು, ಅಂದು ಆ ತಾಯಿ ಮಗನಿಗೆ ತೋರಿಸಿದಂಥ ಆದರ್ಶ. ಅದಕ್ಕೆ ಪುಟ್ಟ ನರೇಂದ್ರ ಬೆಳೆದು ವಿವೇಕಾನಂದರಾಗಿ ಜಗತ್ತಿಗೆ ಬೆಳಕು ಕೊಟ್ಟರು. ವಿವೇಕಾನಂದ ಎಷ್ಟೋ ಸಲ ಹೇಳ್ತಾ ಇದ್ರು ಜೀವನದಲ್ಲಿ, ನನ್ನ ಜೀವನವನ್ನು ಒಂದು ಬೇರೆ ದಿಕ್ಕಿಗೆ ನಡೆ ತಗೊಂಡು ಹೋದದ್ದು ಈ ಸನ್ನಿವೇಶ, ನನ್ನ ತಾಯಿ ತೋರಿಸಿದ್ದು. ಇದು ಕಣ್ಣಿಗೆ ಆದರ್ಶ ತಾಯಂದ್ರೆ ಕೊಡಬೇಕಾದದ್ದು. ನೋಡಪ್ಪ ನೌಕರಿ ಮಾಡು, ದುಡ್ಡು ಗಳಿಸು, ದೊಡ್ಡ ಮನೆ ಕಟ್ಸು, ಕಾರ್ ತಗೋ, ಇದು ಎಲ್ಲೂ ಆಗ್ತದೆ ಯಾವಾಗ ಮಗ ದೊಡ್ಡವನಾದಾಗ. ಮಗ ದೊಡ್ಡವನಾಗೋದಕ್ಕೆ ಏನು ಆದರ್ಶಗಳನ್ನು ಕೊಡಬೇಕು ಅನ್ನೋದನ್ನು ತಾಯಂದ್ರೆ ಹೇಳಬೇಕು. ಐಸ್ ಕ್ರೀಮ್ ತಿನ್ನು, ಬರ್ಗರ್ ತಿನ್ನು, ಪಿಜ್ಜಾ ತಿನ್ನು, ತಿನ್ನಲಿ ಬೇಡ ಅನ್ನೋಲ್ಲ, ಅದು ಆದರ್ಶ ಅಲ್ಲ. ಅದು ಆದರ್ಶಗಳು ಹೇಗಿರಬೇಕು ಅಂದರೆ, ನಾನು ಯಾವುದನ್ನು ನಂಬಿಕೊಂಡ್ರೆ ಜಗತ್ ಪ್ರಸಿದ್ಧನಾಗ್ಬೋದು, ಜಗತ್ತಿಗೆ ಮಾದರಿ ಆಗ್ಬೋದು, ಬೆಳಕಾಗ್ಬೋದು, ಅಂಥ ಆದರ್ಶಗಳನ್ನು ತಾಯಂದರು ಮಕ್ಕಳು ಸಣ್ಣವರಿದ್ದಾಗಲೇ ಕಣ್ಣಲ್ಲಿ ತುಂಬಬೇಕು. ಈಗ ತುಂಬದೆ ಹೋದರೆ ಮುಂದೆ ಆಗಲ್ಲ. ಅದಕ್ಕೆ ನಾನು ಹೇಳ್ತೀವಲ್ಲ, ಮಕ್ಕಳಿಗೆ ಸ್ವಾರ್ಥವನ್ನೇ ತಲೆಯಲ್ಲಿ ತುಂಬಿದರೆ ಮುಂದೆ ಸ್ವಾರ್ಥಿಗಳಾಗೇ ಬೆಳೀತಾರೆ. ಜ್ಞಾನಿಗಳಾಗೋದಕ್ಕೆ ಪ್ರಚೋದನೆ ಜ್ಞಾನಿಗಳೇ ಆಗ್ತಾರೆ. ಅದಕ್ಕೆ ಬೇವು ನೆಟ್ಟು ಬಿಟ್ಟು ಮಾವು ಬೇಕು ಅಂದ್ರೆ ಆದಿತೆ, ಎಂಥ ಬೀಜ ಹಾಕ್ತೀವೋ ಅಂಥದೇ ಬೆಳೆ ಬರುವಂಥದ್ದು. ತಂದೆ ತಾಯಂದರು ಎಚ್ಚರಿಕೆಯಿಂದ ಹುಡುಕಾಡಿ ಹುಕ್ಕಾಡಿ ಪ್ರಪಂಚದಲ್ಲಿರುವಂಥ ಆದರ್ಶದ ಗುಣಗಳನ್ನು ಮೌಲ್ಯಗಳನ್ನು ಮಕ್ಕಳಲ್ಲಿ ಆ ಮನಸ್ಸಲ್ಲಿ ಬಿತ್ತಿದರೆ ಅವರು ಮೌಲ್ಯವಂತರಾಗಿ ಬೆಳೆದಾರು ಅನ್ನೋ ನಂಬಿಕೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ವಹಣೆ ಎಸ್ಆರ್ ಭಟ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕೆಳಗರೆ ನಾನು ಸಿರಿಮಾವ ಭಂಡಾರ ನಾಯಕಿ ಅವರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ವ, ಮುಂದುವರಿಸ್ತೀನಿ ಮಾಹಿತಿನ ಅಂತ. 1959 ಅವರ ಪತಿ ಹತ್ಯೆಗೀಡಾದ ನಂತರ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಬೇಕಾಗಿ ಬಂತು. ಶ್ರೀಲಂಕಾದ ಫ್ರೀಡಂ ಪಾರ್ಟಿಯ ನಾಯಕತ್ವವನ್ನು ಅವರು ವಹಿಸಿಕೊಂಡ್ರು. ಪ್ರಧಾನಮಂತ್ರಿಯಾಗಿ 3 ಸಾರಿ ಅವರು ಕಾರ್ಯನಿರ್ವಹಿಸಬೇಕಾಗಿ ಬಂತು. 1960-65 1977-77 1994-2000 ಅವರು 3 ಸಾರಿ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಚಲಾಯಿಸಿದರು. 1960 ಸಾರ್ವತ್ರಿಕ ಚುನಾವಣೆಯಲ್ಲಿ ಪಕ್ಷವನ್ನು ಗೆಲ್ಲಿಸಿ ವಿಶ್ವದ ಮೊದಲ ಮಹಿಳಾ ಪ್ರಧಾನಿಯಾದ ದಾಖಲೆ ಅವರು ಬರೆದರು. ಅವರು ಸಮಾಜವಾದಿ ಆರ್ಥಿಕ ನೀತಿಗಳನ್ನು ಜಾರಿಗೆ ತಂದರು ಮತ್ತು ಸ್ವದೇಶದಲ್ಲೇ ಬೌದ್ಧ ಧರ್ಮ ಹಾಗೂ ಸಿಂಹಳೀಯ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸಿದರು. ವಿದೇಶಾಂಗ ನೀತಿಯಲ್ಲಿ ಅವರು ಅಲಿಪ್ತ ಚಳುವಳಿಯಲ್ಲಿ ಸಕ್ರಿಯರಾಗಿದ್ದರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಟಸ್ಥ ನೀತಿಯನ್ನು ಅನುಸರಿಸಿದರು ಅಂತಲೇ ಹೇಳಬಹುದು. ಓಕೆ, ಇದಾಗಿತ್ತು ಇವತ್ತಿನ ಪ್ರಶ್ನೆ ಹಾಗೂ ಅದಕ್ಕೆ ಸಂಬಂಧಿಸಿದಂತಹ ಒಂಚೂರು ಕಿರುಪರಿಚಯ ವಿವರಣೆ ಅಂತ ಹೇಳ್ಬೋದು. ಇದೀಗ ಆರೋಗ್ಯ ಬಿಂದು ಕಾರ್ಯಕ್ರಮ ವಿಷಯ ಯೋಗದ ಮಹತ್ವ ತಿಳಿಸಿಕೊಡ್ತಾರೆ ಡಾಕ್ಟರ್ ವೆಂಕಟರಮಣ ಹೆಗಡೆ.
5: ಬಾರದಿರಲು ರೋಗ ಮಾಡಿರಿ ಯೋಗ. ಮನುಕುಲಕ್ಕೆ ಭಾರತೀಯರು ನೀಡಿರುವ ಅದ್ಭುತ ಕೊಡುಗೆಗಳಲ್ಲಿ ಯೋಗವೂ ಒಂದು. ಇದು ಒಂದು ಅತ್ಯುತ್ತಮ ಜೀವನ ಪದ್ಧತಿ ಎಂದು ಕೂಡ ಹೇಳ್ಬೋದು. ಯೋಗ ದುಃಖನಾಶಿನಿ ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಋಷಿಮುನಿಗಳು ಮನುಷ್ಯನನ್ನೇ ಕೇಂದ್ರವಾಗಿಟ್ಟುಕೊಂಡು ಆತನ ಜೀವನದ ಸಮಸ್ತ ದುಃಖ ದುಮಾನಗಳನ್ನು ನಿವಾರಣೆಗೈಯುವ ವಿದ್ಯೆಯಾದ ಯೋಗವನ್ನು ಮನುಕುಲಕ್ಕೆ ನೀಡಿದ್ದಾರೆ. ಇಂದು ಭಾರತೀಯರು ಮಾತ್ರವಲ್ಲದೆ ಪಾಶ್ಚಾತ್ಯರು ಸಹ ಯೋಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆರೋಗ್ಯದಿಂದ ಬದುಕ್ತಾ ಇದ್ದಾರೆ. ಯೋಗದ ಮೂಲಕ ದೈಹಿಕ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಹಂತಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಂಡು ಸ್ವಸ್ಥ ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆ. ಯೋಗ ಎಂಬ ಶಬ್ದ ಸಂಸ್ಕೃತದ ಯುಜ್ ಎಂಬ ಧಾತುವಿಂದ ಬಂದಿದೆ. ಇದರ ಅರ್ಥ ಕೂಡಿಸು, ಸೇರಿಸು ಎಂಬುದಾಗಿದೆ. ಯುಜ್ಯತೆಯೇ ಅನೇನೈತಿ ಯೋಗ ಎಂದು ಮಹರ್ಷಿಗಳು ಹೇಳಿದ್ದಾರೆ. ಅಂದರೆ ಆತ್ಮವನ್ನು ಪರಮಾತ್ಮನೊಂದಿಗೆ ಸಂಯೋಗಗೊಳಿಸುವುದೇ ಯೋಗ. ಅದೇ ರೀತಿ ಗೀತೆಯಲ್ಲಿ ಯೋಗ ಕರ್ಮಸು ಕೌಶಲಂ ಅಂತ ಹೇಳಿದ್ದಾರೆ. ಕುಶಲದಿಂದ ಮಾಡುವ ಕಾರ್ಯವೇ

0: ಯೋಗ ಸಮತ್ವಂ ಯೋಗ ಮುಚ್ಚತೆ ಎಂದು ಸಹ ಗೀತೆ ಹೇಳಿದೆ. ವಸಿಷ್ಠ ಮಹರ್ಷಿಗಳ ಪ್ರಕಾರ ಮನಸ್ಸನ್ನು ಪ್ರಶಾಂತಗೊಳಿಸುವ ಉಪಾಯವೇ ಯೋಗವಾಗಿದೆ. ಯೋಗದ ಪ್ರಮುಖ ಉದ್ದೇಶ ಮುಕ್ತಿ. ಹುಟ್ಟು ಸಾವುಗಳೆಂಬ ಜೀವನ ಚಕ್ರದಿಂದ ಹೊರಬಂದು ಪರಮಾತ್ಮನೊಂದಿಗೆ ಸಂಯೋಗ ಹೊಂದುವುದೇ ಯೋಗದ ಪ್ರಮುಖ ಗುರಿಯಾಗಿದೆ. ಈ ಗುರಿಯನ್ನು ತಲುಪಬೇಕಾದರೆ ನಮಗೆ ಮುಖ್ಯವಾದ 4 ಮಾರ್ಗಗಳಿವೆ. ಮೊದಲೇದು ಜ್ಞಾನಯೋಗ. ಸದ್ಗ್ರಂಥಗಳ ನಿರಂತರ ಅಧ್ಯಯನ, ತರ್ಕ, ತಪಸ್ಸು, ಧ್ಯಾನಗಳ ಮೂಲಕ ಗುರಿ ತಲುಪುವುದು ಜ್ಞಾನಯೋಗ. ಭಕ್ತಿಯೋಗ. ಪ್ರಾರ್ಥನೆ, ಭಜನೆ, ತಪ ಜಪ, ಪೂಜೆಗಳ ಮೂಲಕ ಸಂಪೂರ್ಣವಾಗಿ ನಮ್ಮನ್ನು ಪರಮಾತ್ಮನಿಗೆ ಅರ್ಪಿಸುವ ಮೂಲಕ ಮುಕ್ತಿಯನ್ನು ಪಡೆಯಬಹುದು. ಇನ್ನೊಂದು ಕರ್ಮಯೋಗ. ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ಕೆಲಸ ಮಾಡುವುದು ಕರ್ಮಯೋಗದ ಮಾರ್ಗ. ರಾಜಯೋಗ. ರಾಜಯೋಗದಲ್ಲಿ ಬರುವ ಅಷ್ಟಾಂಗ ಯೋಗವೇ ಹೆಚ್ಚು ಜನಪ್ರಿಯ. ಪತಂಜಲಿ ಮಹರ್ಷಿಗಳು ನೀಡಿದ 8 ಅಂಗಗಳಿಂದ ಮನುಷ್ಯನ ಈ ಎಲ್ಲ ನ್ಯೂನತೆಗಳು, ದೋಷಗಳು ನಿವಾರಣೆಯಾಗಿ ನಿತ್ಯ ಅವನು ಸುಖಿಯಾಗಿರ್ತಾನೆ. ಯಮ ಅಂದರೆ ನೈತಿಕ ಮೌಲ್ಯಗಳು, ನಿಯಮ ಅಂದರೆ ವೈಯಕ್ತಿಕ ಶಿಸ್ತು, ಆಸನ, ಪ್ರಾಣಾಯಾಮ ಅಂದರೆ ಉಸಿರಾಟದ ನಿಯಂತ್ರಣ, ಪ್ರತ್ಯಾಹಾರ, ಮನಸ್ಸಿನ ಅಂಕೆ, ಧಾರಣ, ಪೂರ್ಣ ಚಿತ್ತದ ಏಕಾಗ್ರತೆ, ಧ್ಯಾನ, ಸಮಾಧಿ, ಇವೇ ಪತಂಜಲಿ ಮಹರ್ಷಿಗಳು ಹೇಳಿದಂತಹ 8 ಅಂಗಗಳು. ಯೋಗವನ್ನು ಚಿಕಿತ್ಸೆ ಅಂತ ನಾವು ತೆಗೆದುಕೊಂಡಾಗ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವೈದ್ಯರು ಇಲ್ಲಿ ಕಾಯಿಲೆಗೆ ಅನುಗುಣವಾಗಿ ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಕ್ರಿಯೆ ಮತ್ತು ಮುದ್ರೆಗಳನ್ನು ಅಭ್ಯಾಸ ಮಾಡಲು ಸೂಚಿಸ್ತಾರೆ. ಉದಾಹರಣೆಗೆ ಸೊಂಟು ನೋವಿಂದ ಬಳಲ್ತಾ ಇರೋರು ಯಾವ ರೀತಿ ಆಸನ ಪ್ರಾಣಾಯಾಮವನ್ನು ಮಾಡಬೇಕು ಎಂದು ತೋರಿಸ್ತಾರೆ. ಇದಕ್ಕೆ ನಾವು ಯೋಗ ಥೆರಪಿ ಅಂತ ಕರಿತೇವೆ. ಯಾಕೆಂದರೆ ಈಗಾಗಲೇ ಯೋಗ ವಿಜ್ಞಾನಿಗಳ ಸಂಶೋಧನೆ ಪ್ರಕಾರ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ, ಯೋಗಾಭ್ಯಾಸಗಳು ದೇಹದ ಮೇಲೆ ನಿರ್ದಿಷ್ಟ ಪರಿಣಾಮವನ್ನು ಹೊಂದುತ್ತೆ. ಯಾವ ತೊಂದರೆಯಲ್ಲಿ ಯಾವ ಆಸನ, ಯಾವ ಪ್ರಾಣಾಯಾಮವನ್ನು ಮಾಡಬೇಕು ಅಂತ ಕಲ್ತ್ಕೊಂಡು ಆ ತೊಂದರೆ ಕಡಿಮೆ ಮಾಡ್ಕೊಳ್ಳೋದು ಫಸ್ಟು. ಆ ತೊಂದರೆ ಕಡಿಮೆ ಆದ್ಮೇಲೆ ನಿರಂತರವಾಗಿ ಎಲ್ಲ ಆಸನ ಮಾಡ್ತಾ ಹೋಗ್ಬೋದು. ಬಟ್ ಎಲ್ಲ ರೋಗಕ್ಕೆ ಎಲ್ಲ ಆಸನ ಮಾಡಿಬಿಟ್ರೆ ಕಡಿಮೆ ಆಗೋದಿಲ್ಲ. ನಿಮ್ಮ ತೊಂದರೆಗೆ ಅನುಗುಣವಾಗಿ ಯೋಗ ಚಿಕಿತ್ಸಕರಿಂದ ಯಾವ್ದು ಬೇಕು ಅನ್ನೋದನ್ನು ಕಲ್ತ್ಕೊಂಡು ಮಾಡ್ತಾ ಹೋಗೋದ್ರಿಂದ ನಾವು ಜಾಣರಾಗ್ತೇವೆ, ನಮ್ಮ ತೊಂದರೆ ಹೋಗುತ್ತೆ, ಆಮೇಲೆ ನಾವೆಲ್ಲ ಕಲ್ತ್ಕೋಬಹುದು. ಸೊಂಟ ನೋವಿದ್ದವರು ಸರಿ ಮುಂದೆ ಬಗ್ಗೆ ತುಂಬಾ ಆಸನ ಮಾಡ್ಲಿಕ್ಕೆ ಹೋದ್ರೆ ನೋವು ಹೆಚ್ಚಾಗುವಂತ ಚಾನ್ಸಸ್ ಇರುತ್ತೆ. ಸೊ ವ್ಯಾಯಾಮನೂ ಒಳ್ಳೇದು, ಆದ್ರೆ ವ್ಯಾಯಾಮ ಮತ್ತೆ ಯೋಗಕ್ಕೆ ವ್ಯತ್ಯಾಸ ಇದೆ. ವ್ಯಾಯಾಮ ಸಹ ನಮ್ಮ ಆರೋಗ್ಯ ವೃದ್ಧಿಸುತ್ತದೆ, ಆದ್ರೆ ಉತ್ಕೃಷ್ಟವಾದ ಅಭ್ಯಾಸ ಇದು. ಆದರೆ ಇಲ್ಲಿ ವ್ಯತ್ಯಾಸಗಳನ್ನು ಗಮನಿಸಬಹುದು. ಯೋಗಾಭ್ಯಾಸ ನೋಡಿ ನಿಧಾನಗತಿಯ ಅಭ್ಯಾಸ, ವ್ಯಾಯಾಮ ವೇಗಗತಿಯ ಅಭ್ಯಾಸ. ಯೋಗಾಭ್ಯಾಸ ಶರೀರದ ಜೊತೆ ಮನಸ್ಸನ್ನು ಪಳಗಿಸುವ ಕ್ರಿಯೆ, ವ್ಯಾಯಾಮದಲ್ಲಿ ಬರೀ ಶಾರೀರಿಕ ಚಲನೆಗೆ ಹೆಚ್ಚು ಪ್ರಾಧಾನ್ಯ. ಯೋಗಾಭ್ಯಾಸ ಶ್ವಾಸದೊಡನೆ ಅಭ್ಯಾಸ ಆಗುತ್ತೆ, ಇಲ್ಲಿ ಉಸಿರಾಟಕ್ಕೆ ಪ್ರಾಧಾನ್ಯತೆ ಇಲ್ಲ ಎಲ್ಲಿ ವ್ಯಾಯಾಮದಲ್ಲಿ. ಯೋಗಾಭ್ಯಾಸದಲ್ಲಿ ಸಾತ್ವಿಕ ವ್ಯಕ್ತಿತ್ವ ರೂಪಿಸಲು ಮನಸ್ಸು, ಸ್ವಭಾವ ಮತ್ತು ವರ್ತನೆಗಳ ಮೇಲೆ ಇದು ಪರಿಣಾಮ ಬೀಳುತ್ತೆ. ಆದರೆ ವ್ಯಾಯಾಮ ಮನಸ್ಸು, ಸ್ವಭಾವ, ವರ್ತನೆಗಳ ಮೇಲೆ ಪರಿಣಾಮ ಜಾಸ್ತಿ ಬೀರೋದಿಲ್ಲ. ಯೋಗಾಭ್ಯಾಸದಿಂದಾಗಿ ರೋಗಯುಕ್ತ ಶರೀರವನ್ನು ರೋಗರಹಿತವನ್ನಾಗಿ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಆದರೆ ವ್ಯಾಯಾಮ ರೋಗರಹಿತವಾದ ಶರೀರನ ಇನ್ನೂ ಗಟ್ಟಿ ಮಾಡಬಹುದೇ ಹೊರತು ರೋಗ ಕಡಿಮೆ ಮಾಡಲಿಕ್ಕೆ ಅಷ್ಟೆಲ್ಲ ಸಹಾಯ ಮಾಡಲ್ಲ. ಹೀಗೆ ಯೋಗ ಮತ್ತು ವ್ಯಾಯಾಮವನ್ನು ಕಂಪೇರ್ ಮಾಡಿದಾಗ ಯೋಗಶಾಸ್ತ್ರ ಇನ್ನೂ ಮೇಲೆ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಯೋಗ ದೇಹಕ್ಕೊಂದೇ ಅಲ್ಲ, ಯೋಗಾಭ್ಯಾಸ ಇರೋದು ಮನಸ್ಸಿಗೆ. ಫಸ್ಟ್ ಮನಸ್ಸು ಸರಿ ಮಾಡುತ್ತೆ, ನಂತರ ದೇಹ ಸರಿಯಾಗುತ್ತೆ, ಪರಿಪೂರ್ಣ ಆರೋಗ್ಯ ಬರುತ್ತೆ. ಹಾಗಾಗಿ ನಾವೆಲ್ಲ ಯೋಗಿಗಳಾಗೋಣ, ನಾವೆಲ್ಲ ಯೋಗವನ್ನ ಪ್ರತಿನಿತ್ಯ ಅಭ್ಯಾಸ ಮಾಡೋಣ. ಇದರಿಂದಾಗಿ ನಾವು ಪರಿಪೂರ್ಣ ಆರೋಗ್ಯವನ್ನು ಪಡೀಲಿಕ್ಕೆ ಸಾಧ್ಯ ಇದೆ.
1: ಯೋಗದ ಮಹತ್ವ ಕುರಿತು ಮಾತನಾಡಿದವರು ಡಾಕ್ಟರ್ ವೆಂಕಟರಮಣ ಹೆಗಡೆ. ಇದು ಇಂದಿನ ಆರೋಗ್ಯ ಬಿಂದು ಕಾರ್ಯಕ್ರಮ.
2: ಸಮಸ್ತ ಕೇಳುಗರಿಗೆ ಗುರು ಪೌರ್ಣಿಮೆಯ ಶುಭಾಶಯಗಳು. 29/7/2026 ಬುಧವಾರದಂದು ಗುರು ಪೌರ್ಣಿಮೆಯ ಪ್ರಯುಕ್ತ ಶ್ರೀ ಸಾಯಿ ಸಂಕಲ್ಪ ಸೇವಾ ಸಮಿತಿ ವತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 8-9 ಗಂಟೆವರೆಗೆ ಭಕ್ತರಿಂದ ಬಾಬಾ ಅವರಿಗೆ ಕ್ಷೀರಾಭಿಷೇಕ, ಬಳಿಕ ಸಿಂಹಾಸನ ಪ್ರಭಾವಳಿ, ಕಿರೀಟ, ಪಾದುಕೆ, ಗೋಪುರದ ಕಳಸ ಮಾಡಿಸಲು ದಂಪತಿಗಳ ಸಂಕಲ್ಪದೊಂದಿಗೆ ಸೇವಾ ಶುಲ್ಕ 1,503 ರೂಪಾಯಿ ಪಾವತಿಸಿ ಲೋಹ ಸಮರ್ಪಣಾ ಕಾರ್ಯಕ್ರಮ ಇದ್ದು ಸೇವೆಗೆ ಬೇಕಾದ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಸಮಿತಿಯೇ ಒದಗಿಸುತ್ತದೆ. ಸೇವಾಕರ್ತರು ರಸೀದಿಯನ್ನ ತರತಕ್ಕದ್ದು. ಆ ದಿನ ಸಂಜೆ 5:30 ಸುಗಮ ಸಂಗೀತ ಕಾರ್ಯಕ್ರಮ, ನಂತರ ಮಹಾಮಂಗಳ ಆರತಿ ಜರುಗಲಿದೆ. ಸ್ಥಳ ಶ್ರೀ ಸಾಯಿ ಸಂಕಲ್ಪ ಸಮಿತಿ, ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ, ಚಳ್ಳಕೆರೆ ರಸ್ತೆ, ಚಿತ್ರದುರ್ಗ. ಶುಭ ಕೋರುತ್ತಾರೆ ಸರಾಫ್ ಎಂ ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ಜ್ಯೋಲ ಸಂತೆಪೇಟೆ, ಚಿತ್ರದುರ್ಗ.
1: ದಿನಾಂಕ 23/7/2026 ಅಂದರೆ ಗುರುವಾರ ಬೆಳಗ್ಗೆ 8:30-9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಕ್ಯಾಲ್ಸಿಯಂ ಕೊರತೆಯಿಂದ ಮಕ್ಕಳು ಹಾಗೂ ವಯಸ್ಕರನ್ನು ಕಾಡುವಂತಹ ಆಸ್ಟಿಯೋಮಲೇಷಿಯಾ, ಮೃದು ಮೂಳೆ ರೋಗ ಮತ್ತು ಆಸ್ಟಿಯೋಪೊರೋಸಿಸ್ ದುರ್ಬಲ ಮೂಳೆ ರೋಗ ಕುರಿತು ಅರಿವು. ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಸುಜಿತ್ ಬಿಎಸ್ ಅವರು. ಅವರು ಎಲ್ಲ ವಯಸ್ಸಿನಲ್ಲೂ ಕಾಣುವ ಕ್ಯಾಲ್ಸಿಯಂ ಕೊರತೆ, ಮೂಳೆ ರೋಗಗಳಾದ ಆಸ್ಟಿಯೋಮಲೇಷಿಯಾ, ಆಸ್ಟಿಯೋಪೊರಾಸಿಸ್ ಅಂದರೆ ಏನು, ಅದರ ಅಪಾಯಗಳು, ಲಕ್ಷಣಗಳು, ಈ ಎರಡೂ ಕಾಯಿಲೆಗಳ ನಡುವಿನ ಪ್ರಮುಖ ವ್ಯತ್ಯಾಸಗಳ ಕುರಿತು ಸಮಗ್ರ ಮಾಹಿತಿಯ ಜೊತೆಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ.
2: ಕಾರ್ಯಕ್ರಮದಲ್ಲಿ ಭಾಗವಹಿಸಿ

0: ಸಲ್ಲಿಸಲು ಕರೆ ಮಾಡಿ. ಸಂಖ್ಯೆಗಳು ಹೀಗಿವೆ: 9448640273, ಮತ್ತೊಂದು 9141970272. ಸ್ಥಿರ ದೂರವಾಣಿ ಸಂಖ್ಯೆ ಕೂಡ ಇದೆ: 0819924596949. ವಾಟ್ಸಪ್ ಮೂಲಕ ಕೂಡ ಪ್ರಶ್ನೆಯನ್ನು ಕೇಳೋದಕ್ಕೆ 9448640773. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ರಂಗಯ್ಯನ ಬಾಗಿಲು ಹತ್ತಿರ, ಚಿತ್ರದುರ್ಗ. ಕೇಳಿ, ಗುರುವಾರ ಬೆಳಿಗ್ಗೆ 8:30-9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಕೇಳುಗರೆ, ಈ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಶೃಂಗಾರ ಕಾವ್ಯ ಚಿತ್ರದಿಂದ ಗೆಜ್ಜನಾದ ಚಿತ್ರದಿಂದ ಸೂರಪ್ಪ ಚಿತ್ರದಿಂದ ಈ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಬಹುದು. ಈಗ ಕೇಳೋಣ ಭಾವಗೀತೆಯೊಂದನ್ನು. ಹಾಡಿದ್ದಾರೆ ಪೂಜಾ ತಯೂರ್.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಕೇಳಿದ್ರೆ ಇನ್ನು ಮುಂದೆ 2:40 ಪ್ರಸಾರವಾಗುವಂತಹ ವಿಷಯ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನೊಂದು ವಿಷಯವನ್ನು ಹೊತ್ತು ತಂದಿದ್ದೇನೆ ನಿಮಗೋಸ್ಕರ. ಯಾರಿಗೆಲ್ಲ ಕಾಳು ಮೆಣಸಿನ ರಾಣಿ ಅಂತ ಹೇಳಿ ಹೆಸರಾಗಿರುವಂತಹ ರಾಣಿ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಥವಾ ಗೊತ್ತಿಲ್ಲ, ಆ ವಿಷಯದ ಬಗ್ಗೆ ಕಿರು ಮಾಹಿತಿಯನ್ನು ಕೇಳಬಹುದು. ಟ್ಯೂನ್ ಮಾಡ್ತಾ ಇರಿ 102.6 ಮೆಗಾಹರ್ಟ್ಸ್ಗಳ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ವಿಷಯಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ನೀವು ಈ ವಿಷಯದ ಬಗ್ಗೆ ಕೇಳಬೇಕು ಅಂದರೆ 2:40 ಟ್ಯೂನ್ ಮಾಡಿ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಾಳು ಮೆಣಸಿನ ರಾಣಿ ಈ ವಿಷಯದ ಬಗ್ಗೆ ನಾನು ಕಿರು ಮಾಹಿತಿಯನ್ನು ಹೇಳ್ತೇನೆ. ಇದಾಗಿತ್ತು ಕೇಳುಗರೆ ಹಿಂದಿನ ಉಲ್ಲಾಸ ಕಾರ್ಯಕ್ರಮ. ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ 2 ಗಂಟೆ ಆಗ್ತಾ ಇದೆ. ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್ನಲ್ಲಿ, ನಂತರ ಹಿಂದಿಯಲ್ಲಿ ವಾರ್ತೆಗಳು ಮೂಡಿಬರಲಿವೆ. ಇದಾದ ಬಳಿಕ 2:30 ಸರಿಯಾಗಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಿಧಾನಸೌಧದಲ್ಲಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಐಸಿಸ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಇಡಿ ಅಧಿಕಾರಿಗಳಿಂದ ಶೋಧ. ಹಾಗೂ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ ಪರವಾನಗಿ ನವೀಕರಿಸಿದ ಡಿಜಿಸಿಎ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂತಸ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಅವರು ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ನಾಳೆಯೊಳಗೆ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳ್ಳುವವರ ಪಟ್ಟಿ ಅಂತಿಮವಾಗಲಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವರಿಷ್ಠರು ಸಚಿವಾಕಾಂಕ್ಷಿಗಳ ಪಟ್ಟಿಗೆ ಅನುಮೋದನೆ ನೀಡಿದ ತಕ್ಷಣವೇ ಸಚಿವ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಕಿರಿಯ ನಾಯಕರಿಗೆ ಪ್ರಾತಿನಿಧ್ಯ ನೀಡುವುದು ಸೇರಿದಂತೆ ಪಕ್ಷದ ನಾಯಕತ್ವವು ಬಹು ಅಂಶಗಳನ್ನು ಪರಿಗಣಿಸುತ್ತಿದೆ ಎಂದು ಹೇಳಿದ್ದಾರೆ.
1: ಕೆಲವು ಮಾನದಂಡಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ. ಅದರಲ್ಲಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ಒಂದು ಅಂಶ, ಅದನ್ನ ಕನ್ಸಿಡರ್ ಮಾಡಬಹುದು. ಅಂದ್ರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗಲೂ ಕೂಡ ಅದನ್ನೇ ಹೇಳೋದು, ನೀವು ಹೊಸ ನಾಯಕತ್ವವನ್ನ ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ ಇಟ್ಕೊಂಡಿದ್ದೆ. ಅದು ಈಗಲೂ ಅಪ್ಲೈ ಆಗುತ್ತೆ ಅಂತ ಅನ್ಕೊಳ್ತೀನಿ.
0: ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೌಶಲ್ಯ, ಪ್ಲೇಸ್ಮೆಂಟ್ ಹಾಗೂ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ದೇಶದ ಅತ್ಯುನ್ನತ ಸರ್ಚ್ ಎಂಜಿನ್ ಆಗಿರುವ ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ಶೈಕ್ಷಣಿಕ ಒಪ್ಪಂದ ಮಾಡಿಕೊಂಡಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವ ಪ್ರೊಫೆಸರ್ ಪ್ರಸಾದ ಬಿ ರಾಂಪುರೆ ಮತ್ತು ಗೂಗಲ್ ಫಾರ್ ಎಜುಕೇಷನ್ ಇಂಡಿಯಾ ಕಂಪನಿಯ ಮುಖ್ಯಸ್ಥ ಸಂಜಯ್ ಜೈನ್ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ.

0: ಎಐ ಕೌಶಲ್ಯ, ಬೋಧಕರಿಗೆ ಕೌಶಲ್ಯ ಶಿಕ್ಷಣ, ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಕೈಗಾರಿಕೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ದಪಡಿಸುವುದು ಹಾಗೂ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಪಡೆಯಲು ತರಬೇತಿ ನೀಡುವ ಉದ್ದೇಶದಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕ್ವಾಲ್ಕಮ್, ಭಾರತ್ ಸ್ಕಿಲ್ ಇನ್ಸ್ಟಿಟ್ಯೂಟ್ ಫೌಂಡೇಶನ್, ಸೀಲ್ ಕಂಪನಿಗಳ ಜೊತೆಯೂ ವಿಟಿಎ ಒಪ್ಪಂದ ಮಾಡಿಕೊಂಡಿದೆ. ಈ ಕುರಿತಂತೆ ಆಕಾಶವಾಣಿ ಜೊತೆ ಮಾಹಿತಿ ಹಂಚಿಕೊಂಡಿರುವ ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್, ವಿಟಿಯು 220 ಎಂಜಿನಿಯರಿಂಗ್ ಕಾಲೇಜುಗಳನ್ನು ಹೊಂದಿದ್ದು ಇಲ್ಲಿ 300,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಇಂದು ಎಲ್ಲಾ ಕ್ಷೇತ್ರಗಳಿಗೂ ವಿಸ್ತರಿಸಿದ್ದು ವಿದ್ಯಾರ್ಥಿಗಳಿಗೆ ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಗೂಗಲ್ ಜೊತೆ ಎಐ ಕುರಿತಂತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ನಾವು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಹಾಗೂ ಗೂಗಲ್ ಮತ್ತು ಹಲವಾರು ಕಂಪನಿಗಳೊಂದಿಗೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀವಿ. ಆ ಒಡಂಬಡಿಕೆಯ ಮೂಲ ಉದ್ದೇಶ ವಿದ್ಯಾರ್ಥಿಗಳಿಗೆ ಎಐ ಕಂಟೆಂಟ್ನಲ್ಲಿ ಎಕ್ಸ್ಪೋಸ್ ಕೊಡಬೇಕು ಅನ್ನೋದು. ಮತ್ತು ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಎಐನ ಕಲಿಯುವಿಕೆ ಬಹಳ ಅಗತ್ಯ. ಎಐ ಕಲಿತರೆ ಮಾತ್ರ ಇವತ್ತು ಅವನಿಗೆ ಉದ್ಯೋಗ ದೊರಕಿಗೆ ಸಾಧ್ಯ ಅನ್ನೋ ಮಟ್ಟಿಗೆ ಇವತ್ತು ಪ್ರಪಂಚದಲ್ಲಿ ವಿದ್ಯಾರ್ಥಿ ಇಂಜಿನಿಯರ್ಸ್ಗಳಿಗೆ ಒಂದು ಪರಿಸ್ಥಿತಿಗೆ ರೀಚ್ ಆಗ್ತಿದ್ದಾರೆ. ಆ ಕಾರಣಕ್ಕಾಗಿ ಎಐನಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ ವಿದ್ಯಾರ್ಥಿಗಳಿಗೆ ನಾವು ಗೂಗಲ್ ಒಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೀವಿ.
0: ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ 2026-27 ಸಾಲಿಗೆ ಅರ್ಜಿ ಆಹ್ವಾನಿಸಿರುವ ಕುರಿತು ಕರಪತ್ರವನ್ನು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಬಿಡುಗಡೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಬ್ರಾಹ್ಮಣ ಸಮುದಾಯದ ಬಡವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಲಾಗಿದೆ. ಎಲ್ಲಾ ವರ್ಗದ ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. 2025-26 ಸಾಲಿನಲ್ಲಿ ನೂತನವಾಗಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯನ್ನು ಮಂಡಳಿಯ ವತಿಯಿಂದ ಆರಂಭಿಸಿ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದವರಿಗೆ ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಹೋಟೆಲ್ ಉದ್ಯಮ, ಹಸು ಸಾಕಾಣಿಕೆಯಂತಹ ಉದ್ಯೋಗ ಕೈಗೊಳ್ಳಲು ಆರ್ಥಿಕ ನೆರವು ನೀಡಲಾಗಿದೆ. ಬ್ರಾಹ್ಮಣ ಸಮುದಾಯದಲ್ಲಿ ಹಿಂದುಳಿದವರು ಈ ಸಾಲ ಯೋಜನೆಯ ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐಸಿಸ್ ಭಯೋತ್ಪಾದಕ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಸಂಬಂಧ ಬೆಂಗಳೂರಿನ 8 ಸ್ಥಳಗಳಲ್ಲಿ ಇಂದು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸಿರಿಯಾದಲ್ಲಿ ಐಸಿಸ್ ಉಗ್ರ ಸಂಘಟನೆಗೆ ಹಣಕಾಸಿನ ನೆರವು, ಮುಸ್ಲಿಮರ ನೇಮಕಾತಿ ಮತ್ತು ಹಣಕಾಸು ನೆರವು ನೀಡಿದ ಪ್ರಕರಣ ಇದಾಗಿದೆ. ಎನ್ಐಎ ದಾಖಲಿಸಿದ ಎಫ್ಐಆರ್ ಆಧರಿಸಿ ಇಡಿ ಪ್ರಕರಣ ದಾಖಲಿಸಿಕೊಂಡಿದೆ. ಇಕ್ರಾ ವೆಲ್ಫೇರ್ ಟ್ರಸ್ಟ್, ಜಿಎಫ್ಎಂ ಟ್ರಸ್ಟ್ ಮೂಲಕ ಹಣ ವರ್ಗಾವಣೆಯಾಗಿರುವ ವಿಚಾರ ಎನ್ಐಎ ತನಿಖೆ ವೇಳೆ ಬಯಲಾಗಿತ್ತು. ಐಸಿಸ್ ಶಿಬಿರಕ್ಕೆ ಸೇರಲು ಹಣ ಬಳಸಲಾಗಿದೆ ಎಂಬುದು ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಡಿ ಕೆಲ ಸಂಸ್ಥೆಗಳು ಹಾಗೂ ಕೆಲ ವ್ಯಕ್ತಿಗಳ ನಿವಾಸಗಳ ಮೇಲೆ ದಾಳಿ ನಡೆಸಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳನ್ನು ಬಂಧಿಸಲಾಗಿದ್ದು ಯುಎಪಿಎ ಕಾಯ್ದೆಯಡಿ ಎನ್ಐಎ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆ. ನಿಷೇಧಿತ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ ಆರೋಪಿಗಳು ಬೆಂಗಳೂರಿನ ಮುಸ್ಲಿಂ ಯುವಕರನ್ನು ಐಸಿಸ್ ಸೇರ್ಪಡೆಗೊಳಿಸಲು ಪ್ರಚೋದಿಸುತ್ತಿದ್ದರು ಎಂಬುದು ತನಿಖೆಯಿಂದ ತಿಳಿದುಬಂದಿದೆ. ಮೈಸೂರು ರಾಜಮನೆತನ ನೀಡಿದ ಅಮೂಲ್ಯ ಭೂಮಿಯಲ್ಲಿ ನಿರ್ಮಾಣಗೊಂಡಿರುವ ಜಕ್ಕೂರು ಸರ್ಕಾರಿ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಅನ್ನು ರಿಯಲ್ ಎಸ್ಟೇಟ್ ಲಾಬಿಯಿಂದ ರಕ್ಷಿಸಲು ಬಿಜೆಪಿ ನಡೆಸಿದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಈ ಕುರಿತಂತೆ ಸತ್ಯ ಗೆದ್ದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಡಿಜಿಸಿಎ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ 2026 2031 5 ವರ್ಷಗಳ ಪರವಾನಗಿಯನ್ನು ನವೀಕರಿಸಿದೆ. ಸುಮಾರು 3 ವರ್ಷಗಳ ಬಳಿಕ ಮತ್ತೆ ಹಾರಾಟ ತರಬೇತಿ ಆರಂಭವಾಗಲಿದೆ. ರಾಜ್ಯದ ಪ್ರತಿಯೊಂದು ಇಂಚು ಸಾರ್ವಜನಿಕ ಭೂಮಿಯನ್ನು ಕಾಪಾಡಲಾಗುವುದು ಎಂದು ಆರ್ ಅಶೋಕ ಹೇಳಿದ್ದಾರೆ. ಇದು ಕೇವಲ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ ಗೆಲುವಲ್ಲ, ಇದು ಸಾರ್ವಜನಿಕ ಆಸ್ತಿಯ ಹಾಗೂ ಕನ್ನಡಿಗರ ಗೆಲುವು ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಹಾವೇರಿ ಜಿಲ್ಲೆಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ

ಪರಿಶೀಲಿಸಿದರು. ಜಿಲ್ಲೆಯ ಶಿಗ್ಗಾವಿ ಪ್ರವಾಸಿ ಮಂದಿರದಲ್ಲಿ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ, ಹಾವೇರಿ ಜಿಲ್ಲೆಯು ಎರಡನೇ ಸ್ಥಾನದಲ್ಲಿದೆ ಎಂದು ತಿಳಿಸಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯ ಸಂಪೂರ್ಣ ಮಾಹಿತಿ ಮತ್ತು ಪ್ರಕ್ರಿಯೆಗಳ ಪ್ರಗತಿಯನ್ನು ಸಾರ್ವಜನಿಕರಿಗೆ ತಿಳಿಸಬೇಕು, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಬೇಕು, ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪವಾಗದಂತೆ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ ಮಲೆನಾಡು ಕರಾವಳಿ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ನದಿಗಳಿಗೆ ಮತ್ತೆ ಜೀವಕಳೆ ಬಂದಿದೆ. ಜಲಾಶಯಗಳಿಗೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ. ರಾಜ್ಯ ಜಲಸಂಪನ್ಮೂಲ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿ ಪ್ರಕಾರ, ಕಳೆದ 4 ದಿನಗಳಲ್ಲಿ ಮಳೆ ಚುರುಕುಗೊಂಡು ಜಲಾಶಯಗಳಿಗೆ 24 ಟಿಎಂಸಿಯಷ್ಟು ನೀರು ಹರಿದು ಬಂದಿದೆ. ಪ್ರಮುಖ 14 ಜಲಾಶಯಗಳಲ್ಲಿ ಶೇಕಡಾ 43ರಷ್ಟು ನೀರು ಸಂಗ್ರಹವಿದೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯದಲ್ಲಿ ಅತಿ ಹೆಚ್ಚು ಶೇಕಡಾ 79ರಷ್ಟು ಭರ್ತಿಯಾಗಿದೆ. ಕೊಡಗಿನ ಹಾರಂಗಿ ಹಾಗೂ ಚಿತ್ರದುರ್ಗದ ವಾಣಿವಿಲಾಸ ಜಲಾಶಯಗಳಲ್ಲಿ ಶೇಕಡಾ 78ರಷ್ಟು ನೀರು ಸಂಗ್ರಹವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯಕ್ಕೆ 22,864 ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು ಶೇಕಡಾ 23ರಷ್ಟು ಮಾತ್ರ ಭರ್ತಿಯಾಗಿದೆ. ಹೊಸಪೇಟೆ ಸಮೀಪದ ತುಂಗಭದ್ರಾ ಜಲಾಶಯ ಶೇಕಡಾ 24ರಷ್ಟು ಮಾತ್ರ ತುಂಬಿದ್ದು ಸದ್ಯ ಶೇಕಡಾ 25.8 ಟಿಎಂಸಿ ನೀರು ಸಂಗ್ರಹವಿದೆ. ಮಂಡ್ಯ ಜಿಲ್ಲೆ ಕೆಆರ್ಎಸ್ ಜಲಾಶಯದಲ್ಲಿ ಶೇಕಡಾ 35ರಷ್ಟು ನೀರು ಸಂಗ್ರಹವಿದೆ. ಹೇಮಾವತಿ ಜಲಾಶಯದಲ್ಲಿ ಶೇಕಡಾ 61ರಷ್ಟು ನೀರಿದ್ದರೆ ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಜಲಾಶಯದಲ್ಲಿ ಶೇಕಡಾ 61ರಷ್ಟು, ಮೈಸೂರಿನ ಕಬಿನಿಯಲ್ಲಿ ಶೇಕಡಾ 66ರಷ್ಟು ನೀರು ಸಂಗ್ರಹವಿದೆ ಎಂದು ಜಲಸಂಪನ್ಮೂಲ ಇಲಾಖೆ ಬಿಡುಗಡೆ ಮಾಡಿರುವ ಮಾಹಿತಿಯಲ್ಲಿ ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ. ಗೂಗಲ್ ಸೇರಿದಂತೆ ಹಲವು ಕಂಪನಿಗಳ ಜೊತೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಶೈಕ್ಷಣಿಕ ಒಪ್ಪಂದ. ವಿಧಾನಸೌಧದಲ್ಲಿ ವಿಪ್ರ ಸ್ವ ಉದ್ಯಮ ನೇರ ಸಾಲ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಐಸಿಸ್ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಇಡಿ ಅಧಿಕಾರಿಗಳಿಂದ ಶೋಧ. ಹಾಗೂ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ಗೆ ಪರವಾನಗಿ ನವೀಕರಿಸಿದ ಡಿಜಿಸಿಎ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಂತಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ಕೇಳಿ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮಗಾಗಲೇ ನಾನು ತಿಳಿಸಿದಂತೆ ಕಾಳುಮೆಣಸಿನ ರಾಣಿಯ ಅಗೋಚರವಾದಂತಹ ಒಂದು ಐತಿಹಾಸಿಕ ಕಥೆಯನ್ನು ನಿಮಗೆ ಕಿರುಪರಿಚಯವಾಗಿ ಮಾಡಿಕೊಡ್ತೇನೆ ಅಂತ ಹೇಳಿ. ಓಕೆ ಕೇಳುಗ್ರೆ, ಇದರ ಜೊತೆ ಜೊತೆಗೆ ರೋಚಕ ಕಥೆಯ ಜೊತೆಗೆ ಸಂಬಂಧಿಸಿದಂತಹ ಹಾಡುಗಳನ್ನು ಕೂಡ ಕೇಳ್ತಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಎಂಜಾಯ್ ಮಾಡೋಣ. ಓಕೆ,
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಸ್ನೇಹಿತರೆ, ಕಲ್ಲಿಕೋಟೆ ಜಾಮೋರಿನ್ನರಿಂದ ಹಿಡಿದು ಗುಜರಾತಿನ ಸುಲ್ತಾನರವರೆಗೂ ಇಡೀ ಪಶ್ಚಿಮ ಕರಾವಳಿಯ ಅರಸರೆಲ್ಲರೂ ಕೂಡ ಒಗ್ಗೂಡಿಕೊಂಡು 1570 ಪೋರ್ಚುಗೀಸರ ವಿರುದ್ಧ ನಡೆಸಿದಂತಹ ಸಂಯುಕ್ತ ಹೋರಾಟದ ನಾಯಕತ್ವವನ್ನು ವಹಿಸಿದ್ದು ಇದೇ ಕಾಳುಮೆಣಸಿನ ರಾಣಿ. ಈಕೆಯ ಅಸಲಿ ಹೆಸರು ಚನ್ನಭೈರಾದೇವಿ ಅಂತ. ಪೋರ್ಚುಗೀಸರು ಗೋವಾ ದಾಟಿ ಕಾರವಾರ ಪ್ರವೇಶಿಸಿದಂತೆ ತಡೆಹಿಡಿದು ಪೋರ್ಚುಗೀಸರನ್ನು ಯುದ್ಧದಲ್ಲಿ ಸೋಲಿಸಿದರೂ ಕೂಡ ಬಹು ಚಾಣಾಕ್ಷತೆಯಿಂದ ಅವರೊಂದಿಗೆ ವ್ಯಾವಹಾರಿಕ ಮೈತ್ರಿಯನ್ನು ಬೆಸೆದುಕೊಂಡು ಕಾಳುಮೆಣಸು, ಏಲಕ್ಕಿ, ದಾಲ್ಚಿನ್ನಿ, ಶ್ರೀಗಂಧ, ಶುಂಠಿ, ಲವಂಗ ಹೀಗೆ ಮುಂತಾದ ಸಾಂಬಾರ ಪದಾರ್ಥಗಳನ್ನು ಪೋರ್ಚುಗೀಸರಿಗೆ ರಫ್ತು ಮಾಡಿ ಅವರಿಂದಲೇ ರೈನಾದ ಪಿಮೆಂಟಾ ಅಂದರೆ ಕಾಳುಮೆಣಸಿನ ರಾಣಿ ಎಂಬ ಬಿರುದನ್ನು ಪಡೆದ ಹೆಗ್ಗಳಿಕೆ ಈ ಚನ್ನಭೈರಾದೇವಿಗೆ ಇದೆ. ಇದೇ ಅಲ್ಲದೆ ಗೇರುಸೊಪ್ಪಿನ ರಾಣಿ, ನಗಿರೆಯ ರಾಣಿ ಹಾಗೂ ಔವರಸಿ ಎನ್ನುವಂತಹ ಹೆಸರುಗಳು ಕೂಡ

ರಾಣಿಗಿದ್ದು ಅಂತಾನೆ ಹೇಳಲಾಗತ್ತೆ. ಓಕೆ, ಈಗ ಈ ರಾಣಿ ಹೇಗೋ ಈಗ ಕೇಳ್ಕೊಂಬರ್ತಾ ಇರೋಂಥ ಒಂದು ಹಾಡು ಕೂಡ ಹಾಗೆ ಇರುತ್ತೆ. ರಾಣಿ ಮಹಾರಾಣಿ ಚಿತ್ರದ ಗೀತೆಯಿಂದನೇ ಕೇಳ್ಕೊಂಬರೋಣ, ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ

ಓಕೆ, ಒಂದು ಅದ್ಭುತವಾದ ಹಾಡನ್ನು ಕೇಳಿಕೊಂಡು ಎಲ್ಲೋ ಹೋಗಿ ಮತ್ತೆ ಈ ಕಡೆ ಬಂದ್ವಿ ಅಲ್ವಾ. ಓಕೆ, ವಿಷಯವನ್ನು ಮುಂದುವರಿಸೋಣ. ಗೇರು ಸೊಪ್ಪೆಯನ್ನು ಸುಮಾರು 5 ದಶಕಗಳ ಕಾಲ ಆಳಿದಂತಹ ಕಾಳುಮೆಣಸಿನ ರಾಣಿ ಅಂತಲೇ ಜಗತ್ತಿನಾದ್ಯಂತ ಖ್ಯಾತಳಾದ ಈ ರಾಣಿ ಚನ್ನಭೈರಾದೇವಿ ಅವರ ಹೆಸರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು ನಮ್ಮ ಪ್ರವಾಸೋದ್ಯಮ ಇಲಾಖೆ ಯೋಜನೆಯನ್ನು ರೂಪಿಸಿದೆ. ರೂಪಿಸಿದ ಈ ಯೋಜನೆಗೆ ಒಂದು ಹೆಸರಿದೆ, ಅದೇ ಪೆಪ್ಪರ್ ಟ್ರೇಡ್ ಟ್ರಯಲ್, ಅಂದರೆ ಕಾಳುಮೆಣಸಿನ ವ್ಯಾಪಾರದ ಹಾದಿ ಎಂದೇ ಹೆಸರಿಟ್ಟು ಗೇರುಸೊಪ್ಪೆಯಿಂದ ಮಾರ್ಜಾನ ಕೋಟೆಯವರೆಗೆ ಪುರಾತನ ಮತ್ತು ಹೊಸದರ ಫ್ಯೂಷನ್ನಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಯ ಆರಂಭಕ್ಕೆ ಚಿಂತನೆ ನಡೆಸಿದೆ ಅಂತೆ ನಮ್ಮ ಸರ್ಕಾರ. ರೈನಾದ ಪಿಮೆಂಟಾ ಅಥವಾ ಕಾಳುಮೆಣಸಿನ ರಾಣಿ ಎಂಬ ಬಿರುದನ್ನು ಪೋರ್ಚುಗೀಸರಿಂದ ಪಡೆದದ್ದು ಅಲ್ಲದೆ ಪ್ರಭಾವ ಹಾಗೂ ವರ್ಚಸ್ಸಿನಲ್ಲಿ ಬ್ರಿಟನ್ ರಾಣಿಗೆ ಸಮಳಾಗಿ ಗುರುತಿಸಿಕೊಂಡವರು ಈ ರಾಣಿ ಚನ್ನಭೈರಾದೇವಿಯವರು. ಹೇಳಬೇಕಂದ್ರೆ ಈಕೆ ಗೇರುಸೊಪ್ಪೆಯ ಅರಸ ಇಮ್ಮಡಿ ದೇವರಾಯನ ಪತ್ನಿಯ ತಂಗಿಯಾಗಿದ್ದರು. ಈ ರಾಜ ಪೋರ್ಚುಗೀಸರ ವಿರುದ್ಧದ ಭೀಕರ ಯುದ್ಧದಲ್ಲಿ ಈ ರಾಜ ಮತ್ತು ರಾಣಿ ಇಬ್ಬರೂ ಕೂಡ ಸೆರೆ ಹಿಡಿಯಲ್ಪಟ್ಟ ನಂತರ ರಾಣಿ ಚನ್ನಭೈರಾದೇವಿ ಅಧಿಕಾರವನ್ನು ವಹಿಸಿಕೊಂಡು ಸಿಂಹಿಣಿಯಂತೆ ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸಿದ್ದು ಅಲ್ಲದೆ ಬಹು ಬುದ್ಧಿವಂತಿಕೆಯಿಂದ ವ್ಯಾಪಾರದ ಸಲುವಾಗಿ ಅವರೊಂದಿಗೆ ಮಸಾಲ ಪದಾರ್ಥಗಳ ಒಪ್ಪಂದ ಕುದುರಿಸಿಕೊಂಡಿದ್ದರು. ಹೆಂಗಿರುತ್ತೆ ಅಲ್ವಾ ನಮ್ಮ ಹೆಣ್ಣು ಮಕ್ಕಳ ಬುದ್ಧಿವಂತಿಕೆ. ಓಕೆ, ಈಗ ಒಂದು ಪ್ರಕಟಣೆಯನ್ನು ಕೇಳಿ ಹಾಡು ಕೇಳೋಣ. ಓಕೆ, ಪ್ರಕಟಣೆ ಮುಗಿದಿದೆ. ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿಯವರು.

ಇದೀಗ ಈಕೆ ಆಳಿರುವಂತಹ ರಾಜಧಾನಿ ರಫ್ತು ಮಾರ್ಗಗಳು ಇವೆಲ್ಲ ನಮ್ಮ ಪ್ರವಾಸಿಗರ ಎದುರು ಆಕರ್ಷಣೆಯಿಂದ ತೆರೆದುಕೊಳ್ಳಲಿದ್ದು, ಇದರ ಜೊತೆಗೆ ಶರಾವತಿ ನದಿ ಹಾಗೂ ಹಿನ್ನೀರಿನ ಪ್ರೀ ವೆಡ್ಡಿಂಗ್ ಫೋಟೋಶೂಟ್, ಜಲಸಾಹಸ ಕ್ರೀಡೆಗಳಿಗೋಸ್ಕರ ಫ್ಲೋಟಿಂಗ್ ಬೋಟ್, ಫ್ಲೋಟಿಂಗ್ ರೆಸ್ಟೋರೆಂಟ್ ಮುಂತಾದ ಪ್ರವಾಸಿ ಚಟುವಟಿಕೆಗಳಿಗೆ ಖಾಸಗಿ ಹೂಡಿಕೆದಾರರಿಗೆ ಈ ಯೋಜನೆಯಡಿ ಪ್ರೋತ್ಸಾಹ ನೀಡಲಾಗಿದೆ ಅಂತೆ. ಈಗ ಇನ್ನು ಗೇರುಸೊಪ್ಪೆಯ ಚತುರ್ಮುಖ ವಸತಿಯ ಪ್ರದೇಶವೇ ರಾಣಿ ಚೆನ್ನಭೈರ ದೇವಿಯ ರಾಜಧಾನಿಯಾಗಿತ್ತಂತೆ. ಆಗ ಈ ಪ್ರದೇಶವನ್ನು ಕ್ಷೇಮಾಪುರ ಅಂತ ಕರೆಯಲಾಗ್ತಾ ಇತ್ತು. ಜೈನ ಮತದವಳಾಗಿರುವಂತಹ ಈ ರಾಣಿಗೆ ಜ್ವಾಲಾಮಾಲಿನಿ ದೇವಿ ತನ್ನ ಇಷ್ಟವಾದಂತಹ ದೇವತೆಯಾಗಿದ್ಲು. ಜ್ವಾಲಾಮಾಲಿನಿ ದೇವಿ ಅವರಿಗೆ ತುಂಬ ಇಷ್ಟವಾದ ದೇವತೆಗಳು ಕೂಡ ಆಗಿತ್ತು. ಇಲ್ಲಿ 108 ಬಸದಿಗಳಿದ್ವಂತೆ, ಈಗ 4 ಮಾತ್ರ ಉಳ್ಕೊಂಡಿವೆ. ಅವುಗಳಲ್ಲಿ ಚತುರ್ಮುಖ ಬಸದಿ ಮುಖ್ಯವಾದದ್ದು. ಕೊನೆಯದಾಗಿ ತನ್ನ ಸೇನಾಪತಿ ಗೊಂಡನಾಯಕನ ಮೋಸದಿಂದ ವೃದ್ಧ ರಾಣಿ ಚೆನ್ನಭೈರಾದೇವಿ ಸೋಲುವ ಮೂಲಕ ಗೇರುಸೊಪ್ಪೆ ಕೆಳದಿ ಸಾಮ್ರಾಜ್ಯದ ಭಾಗವಾಗಿರುತ್ತೆ. ಅಂದರೆ ಅಲ್ಲಿಗೆ ರಾಣಿಯ ಕಾಲಮಾನ ಮುಗಿತಾ ಬಂತು ಅಂತ ಹೇಳಲಾಗತ್ತೆ. ಗೇರುಸೊಪ್ಪೆ ಆಗ ಕೆಳದಿ ಸಾಮ್ರಾಜ್ಯಕ್ಕೆ ಕೈವಶ ಆಗತ್ತೆ. ಹೀಗೆ ತನ್ನ 54 ವರ್ಷಗಳ ಆಳ್ವಿಕೆ ಕೊನೆಗೊಳ್ಳುತ್ತೆ. ರಾಣಿ ಮಹಾರಾಣಿ ಚಿತ್ರದ ಮತ್ತೊಂದು ಗೀತೆಯನ್ನು ನಾವು ಕೇಳ್ಕೊಂಡು ಬರೋಣ.

ಇದಾಗಿತ್ತು ಕಾಳುಮೆಣಸಿನ ರಾಣಿಯ ರೋಚಕವಾದಂತಹ ಕತೆ. ಇಲ್ಲಿಗೆ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಗಿತ್ತು. ನಡೆಸಿಕೊಟ್ಟದ್ದು ನಾನು ಡಿ ಆರ್ ಶೈಲಜಾ. ಕೇಳುಗರೆ, ಈ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಶೃಂಗಾರ ಕಾವ್ಯ ಚಿತ್ರದಿಂದ ಗೆಜ್ಜನಾದ ಚಿತ್ರದಿಂದ

ಈ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸಂಜೆ 4 ಗಂಟೆಯಿಂದ 5 ಗಂಟೆಯ ಒಳಗೆ ನಮ್ಮ ವಾಟ್ಸಪ್ ಸಂಖ್ಯೆಯಾದ 9448640473 ಈ ಸಂಖ್ಯೆಗೆ ನೀವು ಕಳುಹಿಸಬಹುದು.

ಕೇಳುಗರೇ ಗಮನಿಸಿ, ಗುರುವಾರ ಅಂದರೆ 23/7/2026 ಬೆಳಗ್ಗೆ 8:30-9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಕ್ಯಾಲ್ಸಿಯಂ ಕೊರತೆಯಿಂದ ಮಕ್ಕಳು ಹಾಗೂ ವಯಸ್ಕರನ್ನು ಕಾಡುವಂತಹ ಆಸ್ಟಿಯೋ ಮಲೇಷಿಯಾ ಮೃದು ಮೂಳೆ ರೋಗ ಮತ್ತು ಆಸ್ಟಿಯೋಪೋರೋಸಿಸ್ ದುರ್ಬಲ ಮೂಳೆ ರೋಗ ಕುರಿತು ಅರಿವು. ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಸುಜಿತ್ ಬಿಎಸ್ ಅವರು. ಅವರು ಎಲ್ಲಾ ವಯಸ್ಸಿನಲ್ಲೂ ಕಾಣುವಂತಹ ಕ್ಯಾಲ್ಸಿಯಂ ಕೊರತೆ ಮೂಳೆ ರೋಗಗಳಾದ ಆಸ್ಟಿಯೋ ಮಲೇಷಿಯಾ ಆಸ್ಟಿಯೋಪೊರಾಸಿಸ್ ಅಂದರೆ ಏನು, ಅದರ ಅಪಾಯಗಳೇನು, ಲಕ್ಷಣಗಳು, ಈ ಎರಡೂ ಕಾಯಿಲೆಗಳ ನಡುವಿನ ಪ್ರಮುಖ ವ್ಯತ್ಯಾಸಗಳ ಕುರಿತು ಸಮಗ್ರ ಮಾಹಿತಿಯ ಜೊತೆಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದಂತಹ ಸಂಖ್ಯೆಗಳು 9448640273 ಮತ್ತೊಂದು 9149702772 ಸ್ಥಿರ ದೂರವಾಣಿ ಸಂಖ್ಯೆ 0819249459. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ರಂಗಯ್ಯನ ಬಾಗಿಲು ಹತ್ತಿರ, ಚಿತ್ರದುರ್ಗ. ಕೇಳಿ, ಗುರುವಾರ ಅಂದರೆ 23/7/2026 ಬೆಳಗ್ಗೆ 8:30-9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಇದು. ಆಕಾಶವಾಣಿ ಚಿತ್ರದುರ್ಗ ಇನ್ನು ಮುಂದೆ 5 ಗಂಟೆಯವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆರಿಸುತ್ತೀರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ನಮ್ಮೆಲ್ಲ ಕೇಳುಗರಿಗೆಲ್ಲ ನಿಲಯದ ಚಂದ್ರಪಳಿ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ಲತಾ ಆರ್ ಮಾಡುವ ನಮಸ್ಕಾರಗಳು. ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ.

ಸ್ನೇಹಿತರೆ, ನಮ್ಮ ನಿಲಯದಿಂದ ಇಂದು ಯಾವೆಲ್ಲ ಹಾಡುಗಳು ಪ್ರಸಾರ ಆಗುತ್ತೆ ಅಂತ ಹೇಳಿ ಈ ಮೊದಲೇ ತಿಳಿಸಿದ್ವಿ. ಹಾಗೇನೆ ಮತ್ತೊಂದ್ಸಲಿ ನೆನಪು ಮಾಡ್ಕೊಂಡ್ಬಿಡೋಣ ಅಲ್ವಾ? ಮೊದಲಿಗೆ ಶೃಂಗಾರ ಕಾವ್ಯ ಚಿತ್ರದಿಂದ

ಈ ಸೊಗಸಾದ ಗೀತೆಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇವೆ. ಹಾಗಾದ್ರೆ ಈ ಹಾಡುಗಳಲ್ಲಿ ನಿಮಗೆ ಯಾವ ಹಾಡು ಇಷ್ಟ ಆಯ್ತು ಅಂತ ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನ ಕಳಿಸಿ ಅಂತ ಹೇಳ್ತಾ, ಹಾಗಾದ್ರೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ ಅಲ್ಲ. ಮೊದಲಿಗೆ ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಇಂದು ನೀವು ಪ್ರಸಾರ ಮಾಡ್ತಾ ಇರುವ ಮೂರು ಗೀತೆಗಳು ಸುಮಧುರ ಗೀತೆಗಳಾಗಿದ್ದು ಯಾವ ಗೀತೆಗೆ ಬಗ್ಗೆ ಅನಿಸಿಕೆ ಅಭಿಪ್ರಾಯ ತಿಳಿಸ್ಬೇಕು ಅಂತ ಗೊಂದಲ ಆಗ್ತಾ ಇದೆ ಮೇಡಮ್. ಅದರಲ್ಲೂ ಗೆಜ್ಜನಾದ ಚಿತ್ರದ ಹಾಡು ಹೇಗೆ ಇಂಪು ನೀಡುತ್ತದೆಯೋ ಹಾಗೆ ಪ್ರೇಮಿಗಳ ಹೃದಯದಲ್ಲಿ ತಾಳದಲ್ಲಿ ಪ್ರೇಮದ ಉನ್ಮಾದದ ನಾದ ಒಲವಿನ ಶ್ರುತಿ ಸುಮಧುರವಾಗಿ ಮೂಡಿ ಬರಬೇಕು ಎಂಬ ಹಂಬಲ ಈ ಗೀತೆಯಲ್ಲೇ ಇರುತ್ತೆ. ಹಾಗೆಯೇ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಕಂಠಸಿರಿಯಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ ಅಂತ ತಿಳಿಸ್ತಾ, ಇನ್ನು ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇವರಿಗೆ ಯಾವ ಹಾಡು ಇಷ್ಟ ಆಗಿದೆ ಅಂತಂದರೆ ಶೃಂಗಾರ ಕಾವ್ಯ ಚಿತ್ರದ ಹಾಡು ಇಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ರಘುವೀರ್ ಅವರ ಹಾಗೂ ಸಿಂಧು ಅವರ ಅಮೋಘ ಅಭಿನಯ, ಹಂಸಲೇಖ ಅವರ ಸಾಹಿತ್ಯ ಸಂಗೀತ, ಹಾಗಾಗಿ ಗಾಯಕರು ಕೂಡ ತುಂಬ ಚೆನ್ನಾಗಿ ಹಾಡಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಚಿತ್ರದ ಹಾಡು ಕೂಡ ತುಂಬ ಚೆನ್ನಾಗಿವೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮತ್ತೊಂದು ಸಂದೇಶ ಶಾಂತಾಚಾರ ಬಡಿಗೇರ ಕುಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಗೆಜ್ಜೆನಾದ ಚಿತ್ರದ ಹಾಡು ಇಷ್ಟ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ನಾಯಕಿಯನ್ನು ನಿಸರ್ಗದ ಸೌಂದರ್ಯಕ್ಕೆ ಹೋಲಿಕೆಯನ್ನು ಮಾಡುತ್ತಾರೆ. ಹಾಗಾಗಿ ಕವಿ ನಾಯಕಿಯ ಹಾಗೂ ನಾಯಕನ ಬಾಳಿನಲ್ಲಿ ತುಂಬಿದ ಪ್ರೀತಿ ಮತ್ತು ಬೆಳಕನ್ನು ಮತ್ತು ಈ ಹಾಡನ್ನು ಬಿಂಬಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವಳ ನಗುವಿನಲ್ಲಿ ತನ್ನ ಇಡೀ ಜಗತ್ತನ್ನು ಕಾಣುವ ಪ್ರೇಮಿಯ ಭಾವನೆಗಳು ಇದರಲ್ಲಿ ಇರುತ್ತೆ. ಇನ್ನು ಸುಂದರವಾದ ಸಿಂಧೂರವನ್ನು ಹೆಣ್ಣಿನ ಸೌಂದರ್ಯಕ್ಕೆ ಮುಕುಟ ಪ್ರಾಯವಾಗಿ ವರ್ಣಿಸಲಾಗಿದೆ. ಸಾಂಪ್ರದಾಯಿಕ ಭಾರತೀಯ ನಾರಿಯ ಲಾವಣ್ಯ ಮತ್ತು ನಡತೆಯನ್ನು ಈ ಹಾಡು ಅದ್ಭುತವಾಗಿ ಚಿತ್ರೀಕರಿಸುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮುಂದಿನ ಸಂದೇಶವನ್ನು ನೋಡೋಣ. ಸಂದೇಶವನ್ನು ಕಳಿಸ್ತಾ ಇರೋರು ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ, ಕಮ್ಮಂಡಲಗುಂದಿ ಜಗಳೂರು ತಾಲೂಕಿನಿಂದ. ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದ್ದಾವೆ. ರಾಗ ತಾಳ ಪಲ್ಲವಿ ಸೊಗಸಾಗಿದೆ, ಸಾಹಿತ್ಯ ಸಂಗೀತ ಚೆನ್ನಾಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮತ್ತೊಂದು ಸಂದೇಶ, ಶುಭ ಸಂಜೆ, ಇಂದಿನ ಎಲ್ಲ ಹಾಡುಗಳು ರಾಗ ತಾಳ ಲಯ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಮುಗುಳಕೋಡದಿಂದ ಇಲ್ಲಿಂದ ಅಂತಂದರೆ ರಾಯಭಾಗ ತಾಲೂಕು ಮುಗುಳಕೋಡದಿಂದ ಶಿವಲಿಂಗಯ್ಯ ಕಲಾವತಿ ಹಾಗೂ ಅಭಿಷೇಕಯ್ಯ ಎರೆಮಠವರು ಹಾಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಚಿತ್ರದುರ್ಗದಿಂದ ಪಡರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹಳಲ್ಕೆರೆ ರಸ್ತೆಯಿಂದ ಕಳಿಸ್ತಾ ಇದ್ದಾರೆ. ಇವರಿಗೂ ಕೂಡ ಗೆಜನಾದ ಚಿತ್ರದ ಹಾಡು ಇಷ್ಟ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಗೆಜನಾದ ಭಗವಂತನ ನೃತ್ಯ ಹಾಗೂ ದೈವಿಕದ ಸಾನ್ನಿಧ್ಯವನ್ನು ಸಂಕೇತಿಸುತ್ತೆ. ಕೃಷ್ಣನ ಗೆಜ್ಜೆನಾದವನ್ನು ಕೇಳೋದು ಭಕ್ತರಿಗೆ ಅಪಾರ ಆನಂದ ನೀಡುತ್ತೆ. ಪ್ರೀತಿ ಮತ್ತು ಮಂಗಳಕರವಾದ ಧ್ವನಿ ಹಾಗೂ ಹಳೆಯ ಕನ್ನಡ ಸಾಹಿತ್ಯ ಹಾಗೂ ಜನಪದದಲ್ಲಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಅಥವಾ ವಧು ಓಡಾಡುವಾಗ ಗೆಜ್ಜೆನಾದ ಮಂಗಳಕರ ಅಂತ ಹೇಳ್ತಾರೆ, ಶುಭ ಅಂತ ಹೇಳ್ತಾರೆ. ಹಾಗೆಯೇ ಸಮೃದ್ಧಿಯ ಸಂಕೇತ ಅಂತ ಹೇಳ್ತಾರೆ. ಇನ್ನು ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಹೆಜ್ಜೆಯನ್ನು ಹಾಕಿ ಮನೆಯ ಸದಸ್ಯರು ಮಗುವಿನ ಓಡಾಟದಿಂದ ಗೆಜ್ಜೆ ಶಬ್ದ ಕೇಳ್ತಾ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿಕೊಂಡಿರ್ತಾರೆ ಅಲ್ವೇ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಖಂಡಿತ, ಗೆಜ್ಜೆಯ ಶಬ್ದ ಅಂದ್ರೆ ಅಂತ ಒಂದು ಶಕ್ತಿ ಇರುತ್ತೆ ಅಲ್ವಾ. ಓಕೆ, ಮುಂದಿನ ಸಂದೇಶ ಚಿತ್ರದುರ್ಗದಿಂದ. ಓಕೆ, ಶೋಭಾ ಜಗದೀಶ್ ಅವರು ಇವರ ಜೊತೆ ಸುರಭಿ ತೇಜಸ್ ನಾಗದೀಪ್ ಇದ್ದಾರೆ. ಸಾಂಗ್ ಸೆಲೆಕ್ಷನ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ ಅಂತ ಹೇಳೋಣ. ಇನ್ನು ಮತ್ತಷ್ಟು ಸಂದೇಶಗಳು ಬರ್ತಾ ಇದ್ದಾವೆ. ಸಂದೇಶಗಳನ್ನು ನೋಡೋಕ್ಕೂ ಮುನ್ನ ಒಂದು ಹಾಡು.

ಸ್ನೇಹಿತರೆ, ನಮ್ಮ ನಿಲಯದಿಂದ ಇಂದು ಸಂಜೆ 5:30 ವಾಟ್ಸಪ್ ಆಧಾರಿತ ಒಗಟಿಗೊಂದು ಪದ ಕಾರ್ಯಕ್ರಮ ಪ್ರಸಾರವಾಗುವುದು. ಒಗಟ

ಕೇಳ್ತೀನಿ ಕಾರ್ಯಕ್ರಮದಲ್ಲಿ. ಹಾಗಾದ್ರೆ ಆ ಒಗ್ಗಟ್ಟಿಗೆ ಯಾರು ಉತ್ತರವನ್ನ ಕಳಿಸ್ತಾರೆ ಅಂತ ಹೇಳಿ ನಾನು ಕೂಡ ಕಾತರದಿಂದ ಕಾಯ್ತಾ ಇರ್ತೀನಿ. ಹಾಗಾದ್ರೆ ತಪ್ಪದೆ ಇಂದು ಸಂಜೆ 5:30 ವಾಟ್ಸಪ್ ಆಧಾರಿತ ಒಗ್ಗಟ್ಟಿಗೊಂದು ಪದ ಕಾರ್ಯಕ್ರಮ. ಹಾಗಾದ್ರೆ ಸಂದೇಶವನ್ನ ಕಳಿಸಲು ಅಂದ್ರೆ ಒಗ್ಗಟ್ಟಿಗೆ ಉತ್ತರವನ್ನ ಕಳಿಸಲು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640274944864273. ಇನ್ನು ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಯಾರು ಯಾವ ಹಾಡನ್ನ ಇಷ್ಟಪಟ್ಟಿದ್ದಾರೆ ಅಂತ ನೋಡೋಣ. ಆಕಾಶವಾಣಿಯ ನಿಲಯದ ನಿರೂಪಕರಿಗೆ ನಮಸ್ಕಾರ. ಇಂದು ನೀವು ಆಯ್ಕೆ ಮಾಡಿಕೊಂಡಿರುವ ಚಿತ್ರಗಳು ಚಿತ್ರಗೀತೆಗಳು ಬಹಳ ಚೆನ್ನಾಗಿದೆ, ಅದರಲ್ಲಿ ಶೃಂಗಾರ ಕಾವ್ಯ ಎಂಬ ಹಾಡು ತುಂಬಾ ಇಷ್ಟ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಬಸವರಾಜ್ ಸ್ವಾಮಿ, ಚೇತನಾ, ಮಹಾಲಕ್ಷ್ಮಿ, ಶಶಿಕುಮಾರ್, ಈರಮ್ಮ ರಂಗಸಮುದ್ರದ ಪಾವಗಡ ತಾಲೂಕಿನಿಂದ ಕಳಿಸ್ತಾ ಇದ್ದಾರೆ. ಓಕೆ, ಹಾಡು ಕೂಡ ಇದೀಗ ಪ್ರಸಾರ ಆಯಿತು, ಖುಷಿ ಪಟ್ಟಿದ್ದೀರಿ ಅಂತ ಹೇಳಿ ನಾನು ಕೂಡ ಭಾವಿಸ್ತೇನೆ. ಇನ್ನು ಮುಂದಿನ ಸಂದೇಶ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಲ್ಲ ಹಾಡುಗಳು ಇಷ್ಟ ಆಗಿದೆ, ಸಾಹಿತ್ಯ ಸಂಗೀತ ಚೆನ್ನಾಗಿದೆ, ಎಲ್ಲ ಹಾಡುಗಳನ್ನ ಕೇಳ್ತೇನೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ನಾಗೇಂದ್ರ ಗುಂಡಮ್ಮ ದೊಡ್ಡೋಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ 3 ಹಾಡುಗಳು ಇಷ್ಟ ಆಗಿದೆ, ಸಂಗೀತ ಸಾಹಿತ್ಯ ಚಿತ್ರಕಥೆ ಕೂಡ ಚೆನ್ನಾಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ಮಾರಣ್ಣ ಶಿಕ್ಷಕರು ಓಕೆ ತಳುಕು ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಎಲ್ಲ ಹಾಡುಗಳು ಇಷ್ಟ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಚಳ್ಳಕೆರೆಯ ಬಿ ಕೆ ನಾಗರಾಜ್, ಬಿ ಕೆ ಪದ್ಮಲತಾದ್ ಗಾಯತ್ರಿ ಹಾಗೂ ರಘುನಂದನ್ ದಳಪತಿ ಸಂದೇಶವನ್ನ ಕಳಿಸಿ ಯಾವ ಹಾಡು ಇಷ್ಟ ಆಗಿದೆ ಅಂತ ತಿಳಿಸಿದ್ದಾರೆ ಅಂತಂದ್ರೆ ಶೃಂಗಾರ ಕಾವ್ಯ ಚಿತ್ರದ ಹಾಡು ಇಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಪ್ರೇಮ ಗೀತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಏನು ಪ್ರೇಮಮಯ ಉಯ್ಯಾಲೆಯಲ್ಲಿ ತೇಲಾಡುವ ಯುವ ಪ್ರೇಮಿಗಳ ಹೃದಯ ಸ್ಪಂದನದ ಮಧುರ ಮಿಲನದ ಬಾಂಧವ್ಯದ ಅರ್ಥಗರ್ಭಿತ ಪದಗಳಿಂದ ರಚಿಸಿರುವ ಹಾಡು, ತುಂಬಾ ಅಂದ ಚಂದದ ಗೀತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಖಂಡಿತ ಹೌದಲ್ವಾ? ಇನ್ನು ಮುಂದಿನ ಸಂದೇಶ, ಹಾಯ್ ಹಲೋ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಅಮೃತ ರಮೇಶ್ ಚಿತ್ರದುರ್ಗದಿಂದ. ಓಕೆ, ನಿಮಗೂ ಕೂಡ ಗುಡ್ ಈವ್ನಿಂಗ್ ಅಂತ ಹೇಳ್ತಾ. ಓಕೆ, ನೀವು ಕೊಟ್ಟಿರುವ ಹಾಡುಗಳು ಒಂದಕ್ಕಿಂತ ಒಂದು ಸುಂದರವಾದ ಹಾಡುಗಳು. ಎಲ್ಲ ಹಾಡುಗಳು ಸಾಹಿತ್ಯ ಸಂಗೀತ ಅವರವರ ಪಾತ್ರ ತುಂಬ ಚೆನ್ನಾಗಿದೆ, ಎಲ್ಲ ಹಾಡುಗಳನ್ನ ಕೇಳ್ತೀನಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಖಂಡಿತ ಮುಂದಿನ ಸಂದೇಶವನ್ನು ನೋಡೋಣ. ಕಾಶಮ್ಮ ಕಾಮನಬಾವಿ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಎಲ್ಲ ಹಾಡುಗಳು ಸೊಗಸಾಗಿವೆ, ಅದರಲ್ಲಿ ಇಷ್ಟ ಆಗಿರೋ ಹಾಡು ಅಂತಂದ್ರೆ ಸೂರಪ್ಪ ಚಿತ್ರದ ಹಾಡು. ಖಂಡಿತ ಆ ಹಾಡು ಕೂಡ ಪ್ರಸಾರ ಆಗುತ್ತೆ, ಕಾಯ್ತಾ ಇರಿ ಅಂತ ಹೇಳ್ತಾ. ಇನ್ನು ಮೀರಾ ನಾಡಿಗ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ಹಾಗೆ ಉಪನ್ಯಾಸಕ್ಕೆ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಗಜನಾಂಧ ಚಿತ್ರದ ಹಾಡು ಇಷ್ಟ ಆಗಿದೆ, ಹಾಗಾಗಿ ಪ್ರಸಾರ ಮಾಡಿ ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಖಂಡಿತ ಪ್ರಸಾರ ಆಗುತ್ತೆ. ಇನ್ನು ತುಂಗಭದ್ರಾ ನದಿ ದಡದಲ್ಲಿರುವ ಓಕೆ ಹರಿಹರದ ವಿದ್ಯಾನಗರದ ಶ್ರೀ ಹೂವೇಳಿ ಲಕ್ಷ್ಮೀ ಚಂದ್ರಶೇಖರ್ ಇವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಗಜನಾದ ಫೇವ್ರೆಟ್ ಸಾಂಗ್ ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಖಂಡಿತ ಆ ಹಾಡು ಕೂಡ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ. ಏನು ಮುಂದಿನ ಸಂದೇಶ, ದಾದೇಮಿಯ ಪೀರಾಜಾತೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಐಗಳಿಯಿಂದ ಕಳಿಸ್ತಾ ಇದ್ದಾರೆ. ಓಕೆ, ಎಲ್ಲ ಹಾಡುಗಳು ಸುಮಧುರ ಸೊಗಸಾದ ಸುಂದರ, ಇವುಗಳ ಗೀತೆಗಳು ಮನಸ್ಸಿಗೆ ಮುದ ನೀಡ್ತಾ ಇದೆ, ಧನ್ಯವಾದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೆ ಶಿವಾನಂದ್ ಪ್ರಜ್ವಲ್ ಪ್ರಣತಿ ನೀಲಮ್ಮ ಚಂಡಿಯವರು ಸಾಂಗ್ಲಿ ಜಿಲ್ಲೆಯ ಜತಾ ತಾಲೂಕು ಸೋನ್ಯಾಳ ಗ್ರಾಮದಿಂದ ಸಂದೇಶವನ್ನು ಕಳಿಸಿ ಶೃಂಗಾರ ಕಾವ್ಯ ಚಿತ್ರದ ಹಾಡು ಇಷ್ಟ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ಇದೀಗ ಒಂದು ಹಾಡನ್ನು ಕೇಳೋಣ. ಗಜನಾದ ಚಿತ್ರದಿಂದ ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶ. ರತ್ನ ಬಸವರಾಜ್, ರಾಕೇಶ್ ಪ್ರಸಾದ್, ಭರತ್ ಕುಮಾರ್ ಜನತಾ ಕಾಲೋನಿ ಕೊಡ್ಲಹಳ್ಳಿಯಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಇಂದಿನ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿದೆ, ಪ್ರಸಾರ ಮಾಡ್ತಿರೋಕ್ಕೆ ನಿಮ್ಗೆ ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಕಳಿಸ್ತಾ ಇದ್ದಾರೆ. ಸೂಪರ್ ಡೂಪರ್ ಸಾಂಗ್, ನಮಗೆ ಇಷ್ಟವಾದ ಹಾಡು ಅಂತಂದ್ರೆ ಶೃಂಗಾರ ಕಾವ್ಯ ಚಿತ್ರದ್ದು. ಎಲ್ಲ ಹಾಡುಗಳನ್ನ ಇಷ್ಟಪಟ್ಟು ಕೇಳ್ತೀವಿ, ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೆ ಬೆಳಗಾವಿ ತಾಲೂಕಿನ ಸುಳೆಬಾವಿ ಗ್ರಾಮದ ಶಿವಾನಂದ್ ಶಶಿಕಲಾ ಶ್ರವಣ್ ಶ್ರೇಯಸ್ ಮೂರು ಹಾಡುಗಳು ಇಷ್ಟ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೆ ಸಂಜೆಯ ಕಾರ್ಯಕ್ರಮ ನಡೆಸಿಕೊಡ್ತಿರುವ ಲತಾ ಮೇಡಮ್ಗೆ ನಮಸ್ಕಾರ, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ನಾನು ಚೆನ್ನಾಗಿದ್ದೀನಿ. ಯಾರು ಕಳಿಸಿರೋದು ಸಂದೇಶ ಅಂತಂದ್ರೆ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ನೀವು ಆಯ್ಕೆ ಮಾಡಿಕೊಂಡಿರುವ ಮೂರು ಹಾಡುಗಳಲ್ಲಿ ಶೃಂಗಾರ ಕಾವ್ಯ ಚಿತ್ರದ ಹಾಡು ತುಂಬಾನೇ ಇಂಪಾಗಿದೆ. ಈ ಹಾಡನ್ನ ಎಷ್ಟು ಸಲ ಕೇಳಿದ್ರು ಬೇಜಾರಾಗೋದಿಲ್ಲ. ಈ ಹಾಡಿನ ಮೂಲಕ ಈ ದಿನ ರಘುವೀರ್ ಅವರನ್ನ ನೆನಪು ಮಾಡಿಕೊಟ್ಟಿದ್ದಂತಾಯ್ತು. ಹಾಗೇನೆ ಅವರ ಒಂದು ನಟನೆಯ ಚಿತ್ರಗಳಲ್ಲಿ ಅವರು ಜೀವಂತವಾಗಿ ನೋಡಬಹುದು ಈ ಹಾಡಲ್ಲಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ ಅಂತ ಹೇಳೋಣ. ಇನ್ನು ಮುಂದಿನ ಸಂದೇಶ ಗುರುಮೂರ್ತಿ ಇವರು ಗೋನೂರಿನಿಂದ ಕಳಿಸ್ತಾ ಇದ್ದಾರೆ. ಮೂರು ಹಾಡುಗಳು ತುಂಬಾನೇ ಒಳ್ಳೆಯ ಸಾಹಿತ್ಯ ಒಳಗೊಂಡಿವೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಮುಂದಿನ ಸಂದೇಶ ನಮಸ್ತೆ ಅಂತ ಹೇಳಿ ಬಾಗೇನಹಳ್ಳಿಯಿಂದ ರಮ್ಯಾ, ನಿತಿನ್, ಸುರೇಶ್, ಯಶವಂತ್ ಅವರು ಕಳಿಸ್ತಾ ಇದ್ದಾರೆ. ಎಲ್ಲ ಹಾಡುಗಳು ತುಂಬ ಇಷ್ಟ ಆಯಿತು, ಹಾಗೆಯೇ ಎಲ್ಲ ಹಾಡುಗಳನ್ನು ಕೇಳ್ತಾ ಇದ್ದೇವೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಹರಪನಹಳ್ಳಿ ತಾಲೂಕು ಚಿಕ್ಕಟೇರಿಯಿಂದ ಕೆಂಚನಗೌಡ ರಮೇಶ್ ಅವರು, ನಿಮ್ಮ ನಿರೂಪಣೆ ಚೆನ್ನಾಗಿದೆ ಮೇಡಮ್, ತುಂಬ ಸುಮಧುರವಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಶೃಂಗಾರ ಕಾವ್ಯ ಚಿತ್ರದ ಗೀತೆ ಸುಮಧುರವಾಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಗುಡ್ ಈವ್ನಿಂಗ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ಸಾಂಗ್ ರಿಕ್ವೆಸ್ಟ್ ಅನ್ನ ಕಳಿಸ್ತಾ ಇದ್ದಾರೆ ಲತಾ ವಿನಯ್ ಚಿತ್ರದುರ್ಗದಿಂದ. ಓಕೆ, ಇದು ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮ ಆಗಿರುತ್ತೆ ಲತಾ ವಿನಯ್ ಅವರೇ.

ಈ ಹಾಡುಗಳಲ್ಲಿ ನಿಮಗೆ ಯಾವ ಹಾಡು ಇಷ್ಟ ಆಗಿದೆ ಅಂತ ಹೇಳಿ ಮಾತ್ರ ನೀವು ತಿಳಿಸ್ಬೋದು ಅಂತ ಹೇಳ್ತಾ ಮುಂದಿನ ಸಂದೇಶಕ್ಕೆ ಹೋಗೋಣ. ಇನ್ನು ಈ ಸಂಜೆಯ ಹಾಡುಗಳನ್ನ ಕೇಳ್ತಾ ಇದ್ದೇನೆ ಅಂತ ಹೇಳಿ ರಾಮಚಂದ್ರಪ್ಪ ಸಂಡೂರಿನಿಂದ ಕಳಿಸ್ತಾ ಇದ್ದಾರೆ. ಇನ್ನು ನಿಮ್ಮ ಆಯ್ಕೆಯ ಹಾಡುಗಳು ಒಂದಕ್ಕಿಂತ ಸೂಪರ್, ನಿಮ್ಮ ನಿರೂಪಣೆ ತುಂಬಾ ಇಷ್ಟ ಆಯ್ತು ರೀ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಯಾರಿದು ನಿಮ್ಮ ಹೆಸರನ್ನ ತಿಳಿಸಿ ಅಂತ ಹೇಳ್ತಾ. ಓಕೆ ಸ್ನೇಹಿತರೆ, ಇದೀಗ ಸೂರಪ್ಪ ಚಿತ್ರದ ಹಾಡನ್ನ ಕೇಳೋಣ.

ಓಕೆ ಸ್ನೇಹಿತರೆ, ಈ ಕಾರ್ಯಕ್ರಮದ ಕೊನೆಯ ಸಂದೇಶ, ಎಲ್ಲಾ ಗೀತೆಗಳು ಇಷ್ಟ ಆಗ್ತಾ ಇದ್ದಾವೆ ಮೇಡಮ್ ಅಂತ ಹೇಳಿ ಚಂದ್ರಿಕಾ ಜಗನ್ನಾಥ್ ಅವರು ನೇರಳಗುಂಡಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ, ಇನ್ನು ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯನ್ನ ಕೇಳೋಕೆ ಮುಂಚೆ ನಮ್ಮ ನಿಲಯದಿಂದ ಇನ್ನು ಮುಂದೆ 5:30 ವಾಟ್ಸ್ಆಪ್ ಆಧಾರಿತ ಒಗಟಿಕೊಂದು ಪದ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬಹುದು. ಅಂದ್ರೆ ಒಗಟನ್ನ ಕೇಳ್ತೀನಿ, ಆ ಒಗಟಿಗೆ ಉತ್ತರವನ್ನ ಕೂಡ ನೀವು ಕಳಿಸೋದ್ರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳೋಣ ಗಂಗಾ ಕಾವೇರಿ ಚಿತ್ರದಿಂದ ಹಾಡು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹ್ಯಾಟ್ಸ್ಗಳು. ಸಮಯ ಆಗಿದೆ 5:30:40. ಇದೀಗ ವಾಟ್ಸಪ್ ಆಧಾರಿತ ಒಗಟಿಗೊಂದು ಪದ ಕಾರ್ಯಕ್ರಮ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಏನು ಯಾವ ಒಗ್ಗಟ್ಟನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಕಾತರದಿಂದ ಕಾಯ್ತಾ ಇದ್ದೀರಾ ಅಲ್ವಾ? ಹಾಗಾದ್ರೆ ಒಗ್ಗಟ್ಟಿಗೆ ಉತ್ತರವನ್ನ ಕಳಿಸಲು ಫಸ್ಟ್ಗೆ ನಂಬರನ್ನ ಹೇಳ್ಬಿಡ್ತೀನಿ, 9448640273. 9448640273 ಈ ಸಂಖ್ಯೆಗೆ ಈಗೇನು ಒಗ್ಗಟ್ಟನ್ನ ಕೇಳ್ತೀನಿ ಆ ಒಗ್ಗಟ್ಟಿಗೆ ಉತ್ತರವನ್ನ ತಲುಪಿಸಬಹುದು. ಓಕೆ ಸ್ನೇಹಿತರೆ, ಮೊದಲ ಒಗ್ಗಟ್ಟು ಏನು ಅಂತಂದ್ರೆ, ಹುಟ್ಟಿದಾಗ ಬಾಲ ಇರುತ್ತೆ, ಬೆಳೆದ ಮೇಲೆ ಬಾಲ ಇರೋದಿಲ್ಲ, ಯಾವುದಿದು ಪ್ರಾಣಿ ಅಥವಾ ಏನು ಕೀಟ ಅಂತನಾದರೂ ಹೇಳ್ಬೋದು. ಹುಟ್ಟಿದಾಗ ಬಾಲ ಇರುತ್ತೆ, ಬೆಳೆದ ಮೇಲೆ ಬಾಲ ಇರೋದಿಲ್ಲ, ಯಾವುದಿದು? ಓಕೆ, ಹಾಗೇನೆ ಮತ್ತೊಂದು ಒಗ್ಗಟ್ಟನ್ನು ಕೇಳ್ತಾ ಇದ್ದೇನೆ. ಎಷ್ಟು ಎಳೆದರೂ ಉದ್ದ ಆಗೋದಿಲ್ಲ, ಎಷ್ಟು ಬಿಟ್ಟರೂ ಚಿಕ್ಕದಾಗೋದಿಲ್ಲ, ಏನಿದು? ಮೊದಲನೇ ಒಗ್ಗಟ್ಟು ಹೀಗಿತ್ತು, ಹುಟ್ಟಿದಾಗ ಬಾಲ ಇರುತ್ತೆ, ಬೆಳೆದಾಗ ಬಾಲ ಇರೋದಿಲ್ಲ, ಅದು ಏನು? ಮತ್ತೊಂದು ಒಗಟು, ಎಷ್ಟು ಎಳೆದರೂ ಉದ್ದ ಆಗೋದಿಲ್ಲ, ಎಷ್ಟು ಬಿಟ್ಟರೂ ಚಿಕ್ಕದಾಗೋದಿಲ್ಲ, ಈ ಒಗಟಿಗೆ ಉತ್ತರ ಏನು ಅಂತ ಹೇಳಿ ಕಳಿಸ್ಕೊಡ್ಬೋದು. ಏನು ಕಾರ್ಯಕ್ರಮದಲ್ಲಿ ಮೊದಲಿಗೆ ಹಾಡನ್ನು ಕೇಳೋಣ. ಮನಸ್ಸೆಲ್ಲ ನೀನೇ ಚಿತ್ರದಿಂದ ಧ್ವನಿಯಾಗಿದ್ದಾರೆ ರಾಜೇಶ್ ಹಾಗೂ ಸ್ವರ್ಣಲತಾ. ವಿ ಮನೋಹರ್ ಅವರ ಸಾಹಿತ್ಯ ರಚನೆ ಈ ಹಾಡಿಗಿದೆ.

ಸ್ನೇಹಿತರೆ ಒಗಟನ್ನ ಈಗಾಗಲೇ ಕೇಳಾಗಿದೆ, ಹಾಗಾದ್ರೆ ಈಗ ಮತ್ತೊಮ್ಮೆ ಒಗಟನ್ನ ಕೇಳ್ತೇನೆ, ಅಂದರೆ ಅದೇ ಒಗಟನ್ನ ಕೇಳ್ತೇನೆ. ಯಾರೆಲ್ಲ ಲೇಟಾಗಿ ಟ್ಯೂನ್ ಮಾಡಿದ್ದಾರೆ ಹಾಗಾಗಿ ಅಂಥವರಿಗಾಗಿ ಈ ಒಗಟು, ಎಷ್ಟೇ ಹೇಳಿದ್ರೂ ಉದ್ದ ಆಗೋದಿಲ್ಲ, ಎಷ್ಟೇ ಬಿಟ್ಟರೂ ಚಿಕ್ಕದಾಗೋದಿಲ್ಲ, ಏನಿದು ಅನ್ನೋದು ಮತ್ತೊಂದು ಒಗಟು. ಹುಟ್ಟಿದಾಗ ಬಾಲ ಇರುತ್ತೆ, ಬೆಳೆದ ಮೇಲೆ ಬಾಲ ಇರೋದಿಲ್ಲ, ಏನಿದು ಅನ್ನೋದು ಮತ್ತೊಂದು ಒಗಟು. ಈ ಒಗಟಿಗೆ ನೀವು ವಾಟ್ಸಪ್ ಮೂಲಕ ಉತ್ತರವನ್ನ ಕಳಿಸಬಹುದು. ನಮ್ಮನೆಯಲ್ಲಿ ವಾಟ್ಸ್ಆಪ್ ಸಂಖ್ಯೆ 9448640273944840273. ಇದೀಗ ಅಂಬರೀಷ ಚಿತ್ರದ ಹಾಡನ್ನ ಕೇಳೋಣ. ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಗೆ ವಿ ಹರಿಕೃಷ್ಣ ಅವರು ಸಂಗೀತ ಸಂಯೋಜಿಸಿದ್ದಾರೆ.

ಓಕೆ ಸ್ನೇಹಿತರೆ, ಒಗಟನ್ನ ಕೇಳಿದ್ದೆ ಅಲ್ವಾ, ಆ ಒಗಟಿಗೆ ಉತ್ತರವನ್ನ ತಿಳ್ಕೊಳ್ಳುವಂತಹ ಸಮಯ ಇದೀಗ ಬಂದಿದೆ. ಹುಟ್ಟಿದಾಗ ಬಾಲ ಇರಲ್ಲ, ಬೆಳೆದ ಮೇಲೆ ಹುಟ್ಟಿದ ಮೇಲೆ ಬಾಲ ಇರುತ್ತೆ, ಬೆಳೆದ ಮೇಲೆ ಬಾಲ ಇರೋದಿಲ್ಲ. ಯಾವುದಿದು ಅಂತಂದ್ರೆ ಕಪ್ಪೆ ಆಗಿರುತ್ತೆ. ಖಂಡಿತ ಹೌದು, ನಮ್ಮ ಸಾಕಷ್ಟು ಜನ ಸ್ನೇಹಿತರು ಸರಿಯಾದ ಉತ್ತರವನ್ನು ಕೂಡ ಕಳಿಸಿದ್ದೀರಿ. ಇನ್ನು ಎರಡನೇ ಒಗಟಿಕೆ ಉತ್ತರ, ಎಷ್ಟು ಎಳೆದರೂ ಉದ್ದ ಆಗುವುದಿಲ್ಲ, ಎಷ್ಟು ಬಿಟ್ಟರು ಚಿಕ್ಕದಾಗೋದಿಲ್ಲ, ಯಾವುದು ಅಂತ ಕೇಳಿದೆ. ಇದಕ್ಕೆ ನಮ್ಮ ಸ್ನೇಹಿತರು ರಸ್ತೆ ಅಂತ ಹೇಳಿ, ಹಾಗೇನೆ ಉಗುರು ಅಂತ ಹೇಳಿ ಕಳಿಸಿದ್ದೀರಿ. ಅದೇ ಇದಕ್ಕೆ ಉತ್ತರ ನೆರಳು. ಎಷ್ಟೇ ಹೇಳಿದ್ರು ಉದ್ದ ಆಗೋದಿಲ್ಲ, ಎಷ್ಟೇ ಬಿಟ್ಟರು ಚಿಕ್ಕದಾಗೋದಿಲ್ಲ. ಇದಕ್ಕೆ ಉತ್ತರ ನೆರಳು. ಹಾಗಾದರೆ ಉತ್ತರವನ್ನು ಯಾರೆಲ್ಲ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ನೋಡೋಣ. ಮೊದಲಿಗೆ ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ ಕಳಿಸಿದ್ದಾರೆ. ನೇತ್ರಾ ನಟರಾಜ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ ಕಳಿಸಿದ್ದಾರೆ. ನಾಗೇಂದ್ರ ಗುಂಡಮ್ಮ ದೊಡ್ಡವಳಾರ್ತಿ ಚಳ್ಳಕೆರೆಯಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ಅಮೃತ ರಮೇಶ್ ಚಿತ್ರದುರ್ಗ, ಮನಸ್ಫೂರ್ತಿ ಓಕೆ ಜಗದೀಶ್ ಕುಮಾರ್ ಮಂಜುನಾಥ್ ನಗರ ಕೊಂಡ್ಲಹಳ್ಳಿಯಿಂದ ಕಳಿಸುತ್ತಾರೆ. ಉಮಾ ಮಹಾಂತೇಶ್ ಹನುಮಂತನಗರ ಚಿತ್ರದುರ್ಗ, ರಾಮಚಂದ್ರಪ್ಪ ಸಂಡೂರಿನಿಂದ ಕಳಿಸಿದ್ದಾರೆ. ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಪಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಕಳಿಸಿದ್ದಾರೆ. ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಬೊಮ್ಮಕ್ಕನಹಳ್ಳಿಯಿಂದ ಅನಂತರಾಮಸ್ವಾಮಿ ಮಂಜುಳಾ ಅನಂತರಾಮ್. ಇನ್ನು ನಾಗೇಂದ್ರಪ್ಪ ಉಡೇಬು ಮೊಳಕಾಲ್ಮೂರು ತಾಲೂಕಿನಿಂದ, ದಾದೇಮಿಯ ಪೀರಾಜಾದೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಐಗಳಿಯಿಂದ ಕಳಿಸ್ತಾ ಇದ್ದಾರೆ. ಹಾಗೆ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ದೊಣ್ಣೆಹಳ್ಳಿಯಿಂದ ಮಂಜುಳಾ ನರಸಿಂಹ ಮೂರ್ತಿ ಅವರು ಕಳಿಸ್ತಾ ಇದ್ದಾರೆ. ಹಾಗೆ ಟೈಪ್ ಮಾಡ್ತಾ ಇದ್ರಿ, ಬೇಗ ಉತ್ತರವನ್ನು ಕಳಿಸಿ ಅಂತ ಹೇಳ್ತಾ. ಇನ್ನು ಶಿಲ್ಪ ವಿದ್ಯಾನಗರ ಇಲ್ಲಿಂದ ಪ್ರತಿಭಾ ರಾಘವೇಂದ್ರ ಚೋರ್ನೂರಿಂದ ಕಳಿಸಿದ್ದಾರೆ. ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ಹೊನ್ನೂರಾಲಿ ಹನುಮಂತಾಪುರ ಜಗಳೂರು ತಾಲೂಕು, ಇನ್ನು ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ತಾರಾ ನಾಗರಾಜ್ ಅತ್ತಿಗೆರೆ ದಾವಣಗೆರೆ ಜಿಲ್ಲೆಯಿಂದ ಕಳಿಸಿದ್ದಾರೆ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ್, ಸಚಿನ್ ಭಾಸ್ಕರ್, ಜಯಚಾರ್ ಲೇಔಟ್ ಚಿತ್ರದುರ್ಗದಿಂದ, ಚೈತ್ರ ವಸಂತ್

ಸಿರಿಗೆರೆಯಿಂದ ಕಳಿಸಿರುವಂತದ್ದು. ಹಾಗೆಯೇ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ ಗುಂದಿ ಜಗಳೂರು ತಾಲೂಕಿನಿಂದ, ಏನು ಸಲಮಾ ಟೀಚರ್ ತರೀಕೆರೆ ಇಲ್ಲಿಂದ ಕಳಿಸಿರ್ತಾರೆ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಅನ್ವಿತಾ ಎಂ ಹಾವೇರಿ ಇಲ್ಲಿಂದ ಕಳಿಸಿರ್ತಾರೆ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗ, ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ನೇರಳಗುಂಡಿ ಇಲ್ಲಿಂದ ಚಂದ್ರಿಕಾ ಜಗನ್ನಾಥ್ ಅವರು, ಮೀರಾನಾಡಿ ಚಿತ್ರದುರ್ಗ, ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ರೂಪ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ ಕಳಿಸಿರ್ತಾರೆ, ಹಾಗೆ ಯಶೋಧ ಎರಳನಾಯಕ ಚಿರತಗೊಂಡುವಿನಿಂದ, ಅನಿತಾ ಅನಂತರಾಜು ಗೊರ್ಲಡುಕು ಹಿರಿಯೂರು ತಾಲೂಕಿನಿಂದ, ಶಾಂತಾಚಾರ ಬಡಗಿರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಚಿತ್ರಲಿಂಗಪ್ಪ ಚಿಕ್ಕಗೊಂಡನಹಳ್ಳಿ, ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ, ಏನು ಹೂವಿನ ಹಡಗಲಿ ವಿಜಯನಗರ ಜಿಲ್ಲೆ ಹುಳಗುಂದಿಯಿಂದ ಕೊಟ್ರೇಶ್ ಕವಿತಾ ಅಭಿನಂದನ್ ಅವರು ಕೂಡ ಕಳಿಸಿರುವಂಥದ್ದು, ಹಾಗೆ ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗ, ಹರಪನಹಳ್ಳಿಯ ಚಿಕ್ಕಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು ಕೂಡ ಕಳಿಸಿದ್ದಾರೆ, ಇನ್ನು ಸರ್ವೇಶ ಇವರು ಮುತ್ತಿಹಾರಹಳ್ಳಿಯಿಂದ ಕಳಿಸಿರ್ತಾರೆ, ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರು ಕೂಡ ಕಳಿಸಿದ್ದಾರೆ, ಹಾಗೆ ಜಗಳೂರು ತಾಲೂಕು ಓಕೆ ನಿಮ್ಮ ಹೆಸರನ್ನು ಈಗಾಗಲೇ ತಿಳಿಸಿದ್ದೇನೆ. ಓಕೆ ಸ್ನೇಹಿತರೆ, ಉತ್ತರವನ್ನು ಕಳಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು, ಹಾಗೆ ಪ್ರಯತ್ನವನ್ನು ಮಾಡಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದೀಗ ಕೇಳೋಣ ಹುಡುಗಾಟ ಚಿತ್ರದ ಹಾಡು.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:20. ಇದೀಗ ಕೆಲವು ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಕೇಳುಗರೇ ಗಮನಿಸಿ, ನಮ್ಮ ನಿಲಯದಿಂದ ನಾಳೆ ಬೆಳಗ್ಗೆ 10:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ರಾಷ್ಟ್ರೀಯ ಪ್ರಸಾರ ದಿನಾಚರಣೆಯ ಸಂದರ್ಭದಲ್ಲಿ ಮನೆ ಮನ ತಲುಪುವ ಆಕಾಶವಾಣಿಯ ತರಂಗಾಂತರಗಳು, ನಮ್ಮೊಂದಿಗೆ ರೇಡಿಯೋ ಕುರಿತ ನಿಮ್ಮ ನೆನಪುಗಳು. ಈ ಕುರಿತು ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಸಂಖ್ಯೆಗಳು 9448640273. ಮತ್ತೊಂದು ಸಂಖ್ಯೆ 9141970272. ದೂರವಾಣಿ ಸಂಖ್ಯೆ 29546949. ಇನ್ನು ಎಸ್ಟಿಡಿ ಕ್ರಮಾಂಕ 08194. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಇದೇ 22 ಅಂದರೆ ಬುಧವಾರ ಬೆಳಗ್ಗೆ, ಅಂದರೆ ನಾಳೆ ಬೆಳಗ್ಗೆ 10:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು.

23/7/2026 ಗುರುವಾರ ಬೆಳಗ್ಗೆ 8:30 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕ್ಯಾಲ್ಸಿಯಂ ಕೊರತೆಯಿಂದ ಮಕ್ಕಳು ಹಾಗೂ ವಯಸ್ಕರನ್ನ ಕಾಡುವ ಆಸ್ಟಿಯೋ ಮಲೇಷಿಯಾ ಮೃದು ಮೂಳೆ ರೋಗ ಮತ್ತು ಆಸ್ಟಿಯೋಪೋರೋಸಿಕ್ ದುರ್ಬಲ ಮೂಳೆ ರೋಗ ಈ ಕುರಿತು ಅರಿವು. ಭಾಗವಹಿಸುತ್ತಾರೆ ಸರ್ಜೆ ವೇದಾಂತ ಆಸ್ಪತ್ರೆಯ ಹಿರಿಯ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಸುಜಿತ್ ಬಿಎಸ್. ಎಲ್ಲಾ ವಯಸ್ಸಿನಲ್ಲೂ ಕಾಣುವ ಕ್ಯಾಲ್ಸಿಯಂ ಕೊರತೆ, ಮೂಳೆ ರೋಗಗಳಾದ ಆಸ್ಟಿಯೋ ಮಲೇಷಿಯಾ ಆಸ್ಟಿಯೋಪೋರೋಸಿಸ್ ಅಂದರೆ ಏನು, ಅದರ ಅಪಾಯಗಳು ಲಕ್ಷಣಗಳು, ಈ ಎರಡೂ ಕಾಯಿಲೆಗಳ ನಡುವಿನ ಪ್ರಮುಖ ವ್ಯತ್ಯಾಸಗಳ ಕುರಿತು ಸಮಗ್ರ ಮಾಹಿತಿಯ ಜೊತೆಗೆ ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಿ 9448640273 ಮತ್ತೊಂದು ಸಂಖ್ಯೆ 9141970272 ದೂರವಾಣಿ ಸಂಖ್ಯೆ 08194295649. ಇನ್ನು ವಾಟ್ಸಪ್ ಮೂಲಕ ಕೂಡ ನೀವು ಪ್ರಶ್ನೆಯನ್ನ ಕೇಳಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ರಂಗನಬಾಗಿಲು, ಚಿತ್ರದುರ್ಗ.

ಕೇಳುಗರೆ, ನಮ್ಮ ನಿಲಯದಿಂದ ನಾಳೆ ಬೆಳಗ್ಗೆ 8:30 ದಾವಣಗೆರೆಯ ಯೋಗ ತಜ್ಞರು, ಅಂಗವರ್ಧನ ಹಾಗೂ ಆರೋಗ್ಯ ಸಲಹೆಗಾರರು ಆದ ಡಾಕ್ಟರ್ ರಾಘವೇಂದ್ರ ಗುರುಜಿ ಅವರೊಂದಿಗೆ ಗ್ಯಾಸ್ಟ್ರೈಸಿಟಿಸ್ ಕುರಿತ ನಡೆಸಿದ ಮಾತುಕತೆ ಆಲಿಸುವಿರಿ. ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ, ಸಂದರ್ಶಕರು ವಿಜಯ ಕಲಾಚಗಳೂರು, ನಿರ್ವಹಣೆ ಶಿವಪ್ರಕಾಶ ಡಿ ಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದರೆ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: The Nifty lost 51 points to settle at 24,188. And that is the end of this news bulletin.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹ್ಯಾಟ್ಸ್ಗಳು. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಮ್ಮ ನಿಲಯದಿಂದ ಇನ್ನು ಮುಂದೆ 6:15 ಜನಪದ ಸಂಗೀತ. ಚಿತ್ರದುರ್ಗ ತಾಲೂಕು ತಮಟಕಲ್ಲು ಗ್ರಾಮದ ಮಂಜುನಾಥಪ್ಪ ಹಾಗೂ ಸಂಘಟಕರಿಂದ ಭಜನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ದಾಳಿಂಬೆ ಕೃಷಿಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಇರುವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕ್ಷೇತ್ರಾಧೀಕ್ಷಕರಾದ ಡಾ ಡಿಸಿ ಕಿರಣ್ ಸಾಗರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಅರುಳಸಿದ್ದೇಶ್. 7:45 ಭಾಷಣ. ಏಕಾತ್ಮ ಮಾನವವಾದ ಈ ಕುರಿತು ಮಾತನಾಡುತ್ತಾರೆ ಗಿರೀಶ್ ಇನಾಮದಾರ್. 8:00 ಹಾಗೂ 8:30 ಚಿತ್ರಗೀತೆಗಳು. ಈ ಮಧ್ಯೆ 8:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ತು ಸಮೀಕ್ಷೆ ಆಲಿಸಿರಿ. 8:45 ವಚನಗಳು. 9:15 ಭಾವಗೀತೆಗಳು. 9:30 ಸಭೆನೆನಪು ಒಂದೇ ಚಲನಚಿತ್ರದ ಗೀತೆಗಳು. 10:00 ಮುಂಬೈ ಭಾರತಿಯಿಂದ ಕಾರ್ಯಕ್ರಮಗಳನ್ನು ಆಲಿಸಿರಿ. ಇವಿಷ್ಟು ಈ ಸಂಜೆಯ ಕಾರ್ಯಕ್ರಮಗಳು. ನಾಳಿನ ದುರ್ಗೋದಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿ ಗೀತೆಗಳು. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಚಿಂತನ. ಡಾಕ್ಟರ್ ಡಿಸಿ ಗೀತಿ ಅವರಿಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿ ಗೀತೆ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದೇಶಿ ಉಪನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ. ವಿಷಯ ಆಹಾರ ಧಾನ್ಯಗಳ ಶೇಖರಣೆಯಲ್ಲಿ ಕೀಟಗಳ ಹಾನಿ ಮತ್ತು ನಿರ್ವಹಣೆ. ಭಾಗವಹಿಸ್ತಾರೆ ಇರುವಕ್ಕಿಯ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಹೇಮಾ ಗಣಪತಿ ನಾಯಕ್. ಪ್ರಾಯೋಜಕರು ಕೆಳದೇಶಿ ಉಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ರೈತರಿಗಾಗಿ ಸಲಹೆ. 6:50 ಆರೋಗ್ಯ ಬಿಂದು. ವಿಷಯ ವ್ಯಕ್ತಿ ಕುಟುಂಬ ಹಾಗೂ ಸಮಾಜದ ಸ್ವಾಸ್ಥ್ಯ ಒಂದಕ್ಕೊಂದು ಪೂರಕ. ಈ ಕುರಿತು ಭಾಗವಹಿಸುತ್ತಾರೆ ಡಾಕ್ಟರ್ ಶಿವರಾಮ್ ಗಾಯತ್ರಿ. 7:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ. ಪ್ರಾಯೋಜಕರು ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಬೆಂಗಳೂರು. 7:45 ಚಿತ್ರಗೀತೆಗಳು. 8:30 ದಾವಣಗೆರೆಯ ಯೋಗ ತಜ್ಞರು ಅಂಗವರ್ಧನ ಮತ್ತು ಆರೋಗ್ಯ ಸಲಹೆಗಾರರು ಆದ ಡಾಕ್ಟರ್ ರಾಘವೇಂದ್ರ ಗುರುಜಿ ಅವರೊಂದಿಗೆ ಗ್ಯಾಸ್ಟ್ರೈಟಿಸ್ ಕುರಿತ ನಡೆಸಿದ ಮಾತುಕತೆ ಆಲಿಸುವಿರಿ. ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ. ಸಂದರ್ಶಕರು ವಿಜಯ್ ಕಲಾಜಗಳೂರು. ನಿರ್ವಹಣೆ ಶಿವಪ್ರಕಾಶ ಡಿಆರ್. ನಿಲಯದ ಕಾರ್ಯಕ್ರಮ ನಿರ್ವಾಹಕರು. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಪ್ರಕಾಶ್ ಮೂರ್ತಿ ಅವರಿಂದ. 9:10 ಕಾಮನಬಿಲ್ಲು ಕಾರ್ಯಕ್ರಮ. 9:30 ಕನ್ನಡ ಚಿತ್ರಗೀತೆಗಳು. 10:00 ಹಲೋ ಆಕಾಶವಾಣಿ ನೇರ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ರಾಷ್ಟ್ರೀಯ ಪರಿಸರ ಪ್ರಸಾರ ದಿನಾಚರಣೆಯ ಸಂದರ್ಭದಲ್ಲಿ ಮನೆ ಮನ ತಲುಪುವ ಆಕಾಶವಾಣಿಯ ತರಂಗಾಂತರಗಳು, ನಮ್ಮೊಂದಿಗೆ ರೇಡಿಯೋ ಕುರಿತ ನಿಮ್ಮ ನೆನಪುಗಳು. ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಡಿ ಕಾವ್ಯ. 11:00 ಜನಪದ ಗೀತೆಗಳು. 11:30 ಮಾಹಿತಿ ಕಣಜ. ಸ್ಥಳ ಪರಿಚಯ ಆಲಿಸುವಿರಿ.

ನಾಳೆ ಮಧ್ಯಾಹ್ನ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ಜ್ಯೋತಿ ಗುರುಪ್ರಸಾದ್ ಅವರಿಂದ ಕಥೆ ಬದಲಾವಣೆಯ ಗಾಳಿ, ಕವನ ವಾಚನ ತೇಜಸ್ವಿನಿ ಹೆಗಡೆ ಅವರಿಂದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಗಳು ಈ ಕುರಿತು ತಜ್ಞ ವೈದ್ಯರಾದ ಡಾ ಶ್ಯಾಮಾ ಬಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತ ಮಾಹಿತಿಯನ್ನು ತಿಳಿಸುತ್ತಾರೆ ಪ್ರವೀಣ್ ಚೌಧರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಕಾರ್ಯಕ್ರಮ ಉಲ್ಲಾಸ. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3 ಮುಂಬೈ ವಿದ್ ಭಾರತಿಯಿಂದ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

0: ನಾಳೆ ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ, 5:30 ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ, 6:15 ಜನಪದ ಸಂಗೀತ, ಚಿತ್ರದುರ್ಗ ತಾಲೂಕು ಸೊಂಡೇಕೊಳ ಗ್ರಾಮದ ಕಮಲಮ್ಮ ಹಾಗೂ ಸಂಗಡಿಗರಿಂದ ಶಿವ ಪಾರ್ವತಿ ಕುರಿತು ಪದ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ, 6:51 ಕಿಸಾನ್ ವಾಣಿ ಕೃಷಿರಂಗ, ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಬೆಟ್ಟದ ತಾವರೆಕೆರೆ ಗ್ರಾಮದ ಕೃಷಿಕ ಕೆಎಸ್ ಅಶೋಕ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ, 7:45 ಹಿಂದಿ ಚಿತ್ರಗೀತೆಗಳು, 8:00 ಹಾಗೂ 8:30 ಚಿತ್ರಗೀತೆಗಳು, ಈ ಮಧ್ಯೆ 8:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ತು ಸಮೀಕ್ಷೆ ಆಲಿಸುವರಿ. ಇನ್ನು 8:45 ವಚನಗಳು, 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು, ತರಬೇತುದಾರರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಎನ್ಎಸ್ ಮಂಜು ಅವರೊಂದಿಗೆ ಸಂದರ್ಶನ. ಇನ್ನು ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ತಿನಲ್ಲಿ ನಡೆದ ಪ್ರಶ್ನೋತ್ತರ ಕಾಲದ ನಡಾವಳಿಯ ಧ್ವನಿ ಮುದ್ರಣ ಮೂಡಿಬರುವುದು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕುರಿತು ಪಕ್ಷಿನೋಟ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಜನಪದ ಸಂಗೀತ. ಜನಪದ ಸಂಗೀತ ಕೇಳೋಕ್ಕೂ ಮುನ್ನ ಕೆಲವು ಪ್ರಕಟಣೆಗಳು.
1: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಪ್ರಕಟಣೆಗಳನ್ನ ಕೇಳಿದ್ರಿ. ಇಂದಿನ ಜನಪದ ಸಂಗೀತದಲ್ಲಿ ಚಿತ್ರದುರ್ಗ ತಾಲೂಕು ತಮಟಕಲ್ಲು ಗ್ರಾಮದ ಮಂಜುನಾಥಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳೋಣ.

ಸಾರಿಗೆಯ ಹೊಸ ಯುಗ ಆರಂಭವಾಗಿದೆ. ಜಾಗತಿಕವಾಗಿ ಪಳೆಯುಳಿಕೆ ಇಂಧನಗಳಿಗೆ ಪರ್ಯಾಯವಾಗಿ ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನ ಮುಂಚೂಣಿಗೆ ಬರುತ್ತಿದ್ದು, ಭಾರತವು ತನ್ನದೇ ಆದ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಈ ನಿಟ್ಟಿನಲ್ಲಿ ಪ್ರಮುಖ ಮೈಲಿಗಲ್ಲನ್ನು ಸಾಧಿಸಿದೆ. ದೇಶದ ಮೊಟ್ಟಮೊದಲ ಜಲಜನಕ ಅಂದರೆ ಹೈಡ್ರೋಜನ್ ಚಾಲಿತ ರೈಲಿಗೆ ಕಳೆದ ಜುಲೈ 17ರಂದು ಅಧಿಕೃತವಾಗಿ ಚಾಲನೆ ನೀಡಲಾಗಿದ್ದು, ಹಸಿರು ರೈಲು ಸಂಚಾರದ ದಿಸೆಯಲ್ಲಿ ಭಾರತದ ಬದ್ಧತೆಯನ್ನು ಜಗತ್ತಿಗೆ ಸಾರಲಾಗಿದೆ. ಉತ್ತರ ರೈಲ್ವೆಯ ಜಿಂದ್ ಸೋನಿಪತ್ ಮಾರ್ಗದಲ್ಲಿ ಈ ರೈಲು ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಸಾಂಪ್ರದಾಯಿಕ ಡೀಸೆಲ್ ಇಂಜಿನ್ಗಳು ಇಂಧನವನ್ನು ದಹಿಸಿ ಯಾಂತ್ರಿಕ ಶಕ್ತಿಯನ್ನು ಉತ್ಪಾದಿಸಿದರೆ, ಈ ಹೈಡ್ರೋಜನ್ ರೈಲು ತನ್ನದೇ ಆದ ಸಣ್ಣ ವಿದ್ಯುತ್ ಉತ್ಪಾದನಾ ಘಟಕವನ್ನು ಒಳಗೊಂಡಿರುತ್ತದೆ. ಈ ರೈಲಿನಲ್ಲಿ ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಫ್ಯೂಯಲ್ ಸೆಲ್ ತಂತ್ರಜ್ಞಾನವನ್ನು ಬಳಸಲಾಗಿದೆ. ರೈಲಿನಲ್ಲಿ ಶೇಖರಿಸಲ್ಪಟ್ಟಿರುವ ಹಬೆಯುಕ್ತ ಅನಿಲ ವಾತಾವರಣದಲ್ಲಿನ ಆಮ್ಲಜನಕದೊಂದಿಗೆ ರಾಸಾಯನಿಕ ಪ್ರಕ್ರಿಯೆಗೆ ಒಳಗಾಗಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಈ ವಿದ್ಯುತ್ ರೈಲಿನ ಎಂಜಿನ್ ಮೋಟಾರ್ಗಳನ್ನು ಚಲಾಯಿಸಲು ಬಳಕೆಯಾಗುತ್ತದೆ. ಈ ಇಡೀ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಇಂಧನ ದಹನ ಕ್ರಿಯೆ ನಡೆಯುವುದಿಲ್ಲ. ಇದರ ಪರಿಣಾಮವಾಗಿ ರೈಲಿನಿಂದ ಯಾವುದೇ ಹೊಗೆ ಅಥವಾ ಇಂಗಾಲದ ಹೊರಸೂಸುವಿಕೆ ಇರುವುದಿಲ್ಲ. ಕೇವಲ ನೀರಿನ ಹಬೆ ಮತ್ತು ಶಾಖ ಮಾತ್ರ ಉಪ ಉತ್ಪನ್ನಗಳಾಗಿ ಹೊರಬರುತ್ತವೆ. ಡೀಸೆಲ್ ಇಂಧನಕ್ಕೆ ಹೋಲಿಸಿದರೆ ಹೈಡ್ರೋಜನ್ ಅತ್ಯಂತ ಹೆಚ್ಚಿನ ಇಂಧನ ಸಾಮರ್ಥ್ಯವನ್ನು ಹೊಂದಿದ್ದು, ಪರಿಸರಕ್ಕೆ ಅತ್ಯಂತ ಸುರಕ್ಷಿತ ಮತ್ತು ಸಂವರ್ಧಿತ ಅಂಶವಾಗಿದೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಡಿ ಈ ಯೋಜನೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ. ಮೇಧಾ ಸರ್ವೋ ಡ್ರೈವ್ ಸಂಸ್ಥೆಯು ತಂತ್ರಜ್ಞಾನ ಸಂಯೋಜನೆ ಮಾಡಿದೆ ಹಾಗೂ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ICF ಇದನ್ನು ವಿನ್ಯಾಸಗೊಳಿಸಿದೆ. ಜಾಗತಿಕವಾಗಿ ಕಾರ್ಯಾಚರಣೆ ನಡೆಸುತ್ತಿರುವ ಬಹುತೇಕ ಹೈಡ್ರೋಜನ್ ರೈಲುಗಳು ಕೇವಲ 2-3 ಬೋಗಿಗಳನ್ನು ಹೊಂದಿದ್ದರೆ, ಭಾರತದ ಈ ರೈಲು 10 ಬೋಗಿಗಳ ಬೃಹತ್ ವಿನ್ಯಾಸವನ್ನು ಹೊಂದಿದೆ. ಇದು ಸುಮಾರು 2,600 ಪ್ರಯಾಣಿಕರನ್ನು ಏಕಕಾಲದಲ್ಲಿ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು, ಇಷ್ಟು ದೊಡ್ಡ ಮಟ್ಟದ ಜನಸಾಗಣೆಗೆ ಹೈಡ್ರೋಜನ್ ತಂತ್ರಜ್ಞಾನವನ್ನು ಅಳವಡಿಸಿರುವುದು ಜಾಗತಿಕ ಮಟ್ಟದಲ್ಲೇ ವಿಶಿಷ್ಟ ಸಾಧನೆಯಾಗಿದೆ. ಈ ರೈಲು ಜಿಂದ್ ಜಂಕ್ಷನ್ನಿಂದ ಸೋನಿಪತ್ ನಡುವಿನ 89 ಕಿಲೋಮೀಟರ್ ಮಾರ್ಗದಲ್ಲಿ ಚಲಿಸಲಿದ್ದು, ಗರಿಷ್ಠ 75 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಕಾರ್ಯಾಚರಣೆ ನಡೆಸಲು ಅನುಮತಿ ನೀಡಲಾಗಿದೆ. ಜಲಜನಕ ಸಂಚಾಲಿತ ರೈಲುಗಳ ಯಶಸ್ವಿ ಕಾರ್ಯಾಚರಣೆಗಾಗಿ ಹರಿಯಾಣದ ಜಿಂದ್ನಲ್ಲಿ ದೇಶದ ಅತಿದೊಡ್ಡ ರೈಲ್ವೆ ಹೈಡ್ರೋಜನ್ ಶೇಖರಣಾ ಮತ್ತು ಇಂಧನ ಮರುಪೂರಣ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಈ ಅತ್ಯಾಧುನಿಕ ಘಟಕದಲ್ಲಿ ಏಕಕಾಲಕ್ಕೆ ಸುಮಾರು 3,000 ಕೆಜಿ ಹೈಡ್ರೋಜನ್ ಸಂಗ್ರಹಿಸಿಡಬಹುದಾಗಿದೆ. ಇಲ್ಲಿ ಇಂಧನ ಮರುಪೂರಣ ಪ್ರಕ್ರಿಯೆಯು 3 ಹಂತಗಳಲ್ಲಿ ನಡೆಯುತ್ತದೆ. ಈ ರೈಲುಗಳ ವ್ಯವಸ್ಥಿತ ನಿರ್ವಹಣೆಗಾಗಿ ದೆಹಲಿಯ ಶಾಕೂರ್ ಬಸ್ತಿಯಲ್ಲಿ ವಿಶೇಷ ಡಿಪೋವನ್ನು ಸಜ್ಜುಗೊಳಿಸಲಾಗಿದೆ. ಹೈಡ್ರೋಜನ್ ಅತ್ಯಂತ ಸುಲಭವಾಗಿ ಉರಿಯುವ ಅನಿಲವಾಗಿರುವುದರಿಂದ ಪ್ರಯಾಣಿಕರ ಸುರಕ್ಷತೆಗೆ ಅತ್ಯುನ್ನತ ಆದ್ಯತೆ ನೀಡಲಾಗಿದ್ದು, ಬಹುಸ್ತರದ ಸುರಕ್ಷತಾ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ರೈಲು ಮತ್ತು ಇಂಧನ ಘಟಕಗಳಲ್ಲಿ ಹೈಡ್ರೋಜನ್ ಸೋರಿಕೆ ಹಾಗೂ ಬೆಂಕಿ ಪತ್ತೆ ಹಚ್ಚಲು ಅತ್ಯಾಧುನಿಕ ಸಂವಹನ ಯಂತ್ರಗಳನ್ನು ಅಳವಡಿಸಲಾಗಿದೆ. ಸಣ್ಣ ಪ್ರಮಾಣದ ಸೋರಿಕೆಯಾದರೂ ತಕ್ಷಣವೇ ಗಾಳಿಯಲ್ಲಿ ಕರಗಿ ಹೋಗುವಂತೆ ರೈಲಿನಲ್ಲಿ ನಿರಂತರ ಗಾಳಿ ಸಂಚಾರದ ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ ಅಸಹಜ ಶಾಖ ಅಥವಾ ಹೊಗೆ ಕಂಡುಬಂದಲ್ಲಿ ಹೈಡ್ರೋಜನ್ ಪೂರೈಕೆಯನ್ನು ಸ್ವಯಂಚಾಲಿತವಾಗಿ ಸ್ಥಗಿತಗೊಳಿಸುವ ತಂತ್ರಜ್ಞಾನವಿದೆ. ಲೋಕೋ ಪೈಲಟ್ ಕ್ಯಾಬಿನ್ನಲ್ಲಿ ಇಡೀ ವ್ಯವಸ್ಥೆಯ ಸ್ಥಿತಿಗತಿಯನ್ನು ತೋರಿಸುವ ಡಿಜಿಟಲ್ ಪರದೆಯಿದ್ದು, ತುರ್ತು ಸಂದರ್ಭದಲ್ಲಿ ರೈಲನ್ನು ಸುರಕ್ಷಿತವಾಗಿಡಲು ವಿಶೇಷ ವ್ಯವಸ್ಥೆ ನೀಡಲಾಗಿದೆ. ಈ ಇಡೀ ಪರಿಸರ ಸ್ನೇಹಿ ವ್ಯವಸ್ಥೆಯನ್ನು ಅಂತಾರಾಷ್ಟೀಯ ಮಾನದಂಡಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದ್ದು, ಭಾರತದ ಪೆಟ್ರೋಲಿಯಂ ಮತ್ತು ಸ್ಫೋಟಕಗಳ ಸುರಕ್ಷತಾ ಸಂಸ್ಥೆ PESOದಿಂದ ಪರವಾನಗಿ ಪಡೆಯಲಾಗಿದೆ. ಅಲ್ಲದೆ ಜರ್ಮನಿಯ ಸಂಸ್ಥೆಯೊಂದರಿಂದ ಸ್ವತಂತ್ರ ತೃತೀಯ ಸೌಕರ್ಯ ಸುರಕ್ಷತಾ ಮೌಲ್ಯಮಾಪನವನ್ನು ಮಾಡಿಸಲಾಗಿದೆ. ಈ ಹೈಡ್ರೋಜನ್ ರೈಲು ಯೋಜನೆ ಜರ್ಮನಿ, ಚೀನಾ, ಜಪಾನ್ ಮತ್ತು ಅಮೆರಿಕದಂತಹ ಆಯ್ದ ರಾಷ್ಟ್ರಗಳ ಸಾಲಿನಲ್ಲಿ ಭಾರತದ ಹೆಸರು ಉಲ್ಲೇಖವಾಗುವಂತೆ ಮಾಡಿದೆ. ಈ ಪ್ರಾಯೋಗಿಕ ಯೋಜನೆಯ ಯಶಸ್ಸಿನ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಕಲ್ಕಾ ಶಿಮ್ಲಾದಂತಹ ಪಾರಂಪರಿಕ ರೈಲು ಮಾರ್ಗಗಳಿಗೂ ಈ ಹೈಡ್ರೋಜನ್ ತಂತ್ರಜ್ಞಾನವನ್ನು ವಿಸ್ತರಿಸಲು ಭಾರತೀಯ ರೈಲ್ವೆ ಯೋಜಿಸಿದೆ. ಕೇಂದ್ರ ಸರ್ಕಾರದ ರಾಷ್ಟೀಯ ಹಸಿರು ಹೈಡ್ರೋಜನ್ ಮಿಷನ್ ಮತ್ತು ಜಾಗತಿಕ ಮಟ್ಟದ ಶೂನ್ಯ ಇಂಗಾಲದ ಹೊರಸೂಸುವಿಕೆ ಗುರಿಯನ್ನು ಸಾಧಿಸುವಲ್ಲಿ ಈ ಯೋಜನೆ ಪ್ರಮುಖ ಪಾತ್ರ ವಹಿಸಲಿದೆ. ಈ ಮೂಲಕ ದೇಶದ ಸಾರಿಗೆ ವ್ಯವಸ್ಥೆಯನ್ನು ಹೆಚ್ಚು ಸುಸ್ಥಿರ, ಪರಿಸರ ಸ್ನೇಹಿ ಮತ್ತು ಸ್ವಾವಲಂಬಿಯಾಗಿಸುವಲ್ಲಿ ಇದು ದಿಕ್ಸೂಚಿಯಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಇದುವರೆಗೂ ಜನಪದ ಸಂಗೀತ ಕೇಳಿದ್ರಿ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ ಆಲಿಸ್ಬ್ರಿ.
1: ಆಕಾಶವಾಣಿ ಅವಲೋಕನ ವಿಷಯ ಭಾರತದ ಪ್ರಥಮ ಹೈಡ್ರೋಜನ್ ಚಾಲಿತ ರೈಲು ಹಸಿರು ರೈಲು ಸಾರಿಗೆಯತ್ತ ಒಂದು ಐತಿಹಾಸಿಕ ಹೆಜ್ಜೆ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಭಾರತೀಯ ರೈಲ್ವೆ ವಲಯದಲ್ಲಿ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಸೇವಾ ಮಾಹಿತಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಏನು ರಂಗ ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
5: ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಮೈಸೂರು ಸ್ಯಾಂಡಲ್
9: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
0: ಸೇವಾ ಮಾಹಿತಿ ಕೇಳಿದ್ರಿ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವರಿ.
10: ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
11: ನಲ್ಲಿಯಲ್ಲಿ ನೀರು ಸೋರುವುದು, ತೊಟ್ಟಿ ತುಂಬಿ ಹರಿಯುತ್ತಿರುವುದು, ಸ್ನಾನಕ್ಕೆ ಅಗತ್ಯಕ್ಕಿಂತಲೂ ಹೆಚ್ಚು ನೀರು ಬಳಸುವುದು, ವಾಹನಗಳನ್ನು ತೊಳೆಯುವಾಗ ಪೈಪಿನಲ್ಲಿ ನೀರನ್ನು ಹೆಚ್ಚು ಪೋಲು ಮಾಡುವುದು ನಮ್ಮ ನಾಶಕ್ಕೆ ನಾವೇ ಅಡಿಪಾಯ ಹಾಕಿದಂತೆ.
12: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನ ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನ ಮಿತವಾಗಿ ಬಳಸೋಣ, ಅಂತರ್ಜಲವನ್ನ ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ.
13: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
14: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪರಿಶಿಷ್ಟರ ಭೂಮಿ ಒತ್ತುವರಿ ಆರೋಪ, ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ. ಗ್ರಾಮ ಪಂಚಾಯಿತಿಗಳಿಗೆ 2180

0: 6 ಕೋಟಿ ರೂಪಾಯಿ ಅನುದಾನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಸಚಿವ ಈಶ್ವರ್ ವಿ ಖಂಡ್ರೆ ಮನವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ, 5 ಆರೋಪಿಗಳ ಬಂಧನ. ರಾಜ್ಯದಲ್ಲಿ ಬರಗಾಲ, ವಿಪತ್ತು ಘೋಷಣೆ ಮಾಡುವಂತೆ ರೈತ ಸಂಘಟನೆಗಳಿಂದ ಉಪಮುಖ್ಯಮಂತ್ರಿಗೆ ಮನವಿ. ವಾರ್ತೆಗಳ ವಿವರ. ವಿಶ್ವವಿದ್ಯಾಲಯ ಸೇರಿದಂತೆ ಪ್ರಮುಖ ಇಲಾಖೆಗಳಲ್ಲಿನ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿಂದು ವಿವಿಧ ಪರಿಶಿಷ್ಟ ಸಂಘಟನೆಗಳ ಮುಖಂಡರೊಂದಿಗೆ ಸಭೆ ನಡೆಸಿ ಸುದೀರ್ಘ ಸಮಸ್ಯೆಗಳನ್ನು ಆಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತಂತೆ ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದ್ದಾರೆ. ಪರಿಶಿಷ್ಟ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಸರಿಯಾದ ಸಮಯಕ್ಕೆ ಸಿಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು, ಮುಂದಿನ ಆಯವ್ಯಯದಲ್ಲಿ ಸ್ಕಾಲರ್ಶಿಪ್ ಹಣವನ್ನು ಹೆಚ್ಚಿಸುವ ಕುರಿತಂತೆ ತೀರ್ಮಾನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಾತಿ ಪ್ರಮಾಣ ಪತ್ರ ನೀಡಲು 21 ದಿನ ಸಮಯ ನೀಡಲಾಗಿದ್ದು, ಯಾವುದೇ ಕಾರಣಕ್ಕೂ ವಿಳಂಬವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರುಜಿ ಅಧೀನದಲ್ಲಿ 270 ಎಕರೆ ಭೂಮಿ ಇದ್ದು, ಅದರಲ್ಲಿ 150 ಎಕರೆ ಭೂಮಿ ಪರಿಶಿಷ್ಟರಿಗೆ ಸೇರಿದ ಭೂಮಿಯಾಗಿದೆ. ಈ ಕುರಿತಂತೆ ಕಂದಾಯ ಇಲಾಖೆಯ ಬೆಂಗಳೂರು ವಿಭಾಗ ಆಯುಕ್ತರಾದಂತಹ ಆದಿತ್ಯ ಆಮ್ಲಾ ಬಿಸ್ವಾಸ್ ಅಧ್ಯಕ್ಷತೆಯಲ್ಲಿ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ ನೀಡಿದೆ. ಬೆಂಗಳೂರು ವಿಭಾಗೀಯ ಆಯುಕ್ತರು ಸಲ್ಲಿಸಿದ ವರದಿ ಮತ್ತು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ನಡೆಸಿದ ಸಮೀಕ್ಷೆಗಳ ಸಮಯದಲ್ಲಿ ಮಾಡಿದ ಅವಲೋಕನಗಳನ್ನು ಅನುಸರಿಸಿ ಕಂದಾಯ ಇಲಾಖೆ ಹೊರಡಿಸಿದ ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆದೇಶದ ಪ್ರಕಾರ ಕಗ್ಗಲಿಪುರ ಗ್ರಾಮದ ಸರ್ವೆ ಸಂಖ್ಯೆ 46 ಮತ್ತು ಅಗರ ಮತ್ತು ಜಿಎಂಪಾಳ್ಯ ಗ್ರಾಮಗಳು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಒಳಗೊಂಡ ಆರೋಪದ ಅತಿಕ್ರಮಗಳನ್ನು ಎಸ್ಐಟಿ ತನಿಖೆ ನಡೆಸಲಿದೆ. ಸರ್ಕಾರಿ ಭೂಮಿಯನ್ನು ವಿವಿಧ ಗುತ್ತಿಗೆ ಒಪ್ಪಂದಗಳ ಮೂಲಕ ಆಕ್ರಮಿಸಿಕೊಳ್ಳಲಾಗಿದ್ದು, ನಿರ್ದಿಷ್ಟ ಷರತ್ತುಗಳ ಅಡಿಯಲ್ಲಿ ನೀಡಲಾದ ಭೂಮಿಯನ್ನು ಮಾರಾಟ ಪತ್ರಗಳು ಮತ್ತು ಒಪ್ಪಂದಗಳ ಮೂಲಕ ವರ್ಗಾಯಿಸಲಾಗಿದೆ. ಸರ್ಕಾರಿ ಮತ್ತು ಸಾರ್ವಜನಿಕ ಭೂಮಿಯಲ್ಲಿ ಅಕ್ರಮ ರಚನೆಗಳನ್ನು ನಿರ್ಮಿಸಲಾಗಿದೆ ಎಂಬ ಆರೋಪಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಎಸ್ಐಟಿಗೆ ವಹಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ವಿ ಖಂಡ್ರೆ ಅವರು ನವದೆಹಲಿಯಲ್ಲಿ ಇಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ, ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಬರಬೇಕಾದ 2186 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಎಲ್ಲಾ ನಿಗದಿತ ಷರತ್ತುಗಳನ್ನು ಪಾಲಿಸಿದ್ದರೂ 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 2025-2026 ಆರ್ಥಿಕ ವರ್ಷಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಹಂಚಿಕೆಯಾಗಿದ್ದ 2186 ಕೋಟಿ ರೂಪಾಯಿ ಬಿಡುಗಡೆಯಾಗಿಲ್ಲ. ತಂತ್ರಾಂಶದ ತೊಡಕನ್ನೇ ಕಾರಣವಾಗಿಟ್ಟುಕೊಂಡು ಅನುದಾನ ತಡೆಹಿಡಿಯಲಾಗಿದೆ ಎಂಬ ಅಂಶವನ್ನು ಕೇಂದ್ರ ಸಚಿವರ ಗಮನಕ್ಕೆ ತಂದಿದ್ದಾರೆ. ಎಲ್ನಿನೋ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ಮಳೆಯ ಕೊರತೆಯಾಗಿದ್ದು ಗ್ರಾಮೀಣಾಭಿವೃದ್ಧಿಗೆ ತೊಡಕಾಗಿರುವುದಲ್ಲದೆ ಪರಿಸ್ಥಿತಿ ಬಿಗಡಾಯಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಸುರಕ್ಷಿತ ಪಾದಾಚಾರಿ ಮಾರ್ಗ ಅಭಿಯಾನದಲ್ಲಿ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರತಿಯೊಬ್ಬರನ್ನು ಬಂಧಿಸಲಾಗುವುದು ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಈ ಬಗ್ಗೆ ಪೊಲೀಸ್ ಆಯುಕ್ತರು ಮತ್ತು ಬಿಬಿಎಂಪಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನವನ್ನು ಜಾರಿಗೊಳಿಸುವಾಗ ಸರ್ಕಾರಿ ಪ್ರತಿನಿಧಿಗಳ ಮೇಲೆ ಹಲ್ಲೆ ನಡೆಸುವುದು ಕಾನೂನಿನ ಗಂಭೀರ ಉಲ್ಲಂಘನೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕ ಕರ್ತವ್ಯದಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸುವ ಯಾರನ್ನೂ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ 5 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು, ದಾಳಿಯ ಪ್ರಮುಖ ಸೂತ್ರಧಾರ ಬಸವರಾಜ ಪುದುಕೋಟೆಯನ್ನು ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ದಾಳಿಕೋರರ ಮೇಲೆಯೂ ಸೆಕ್ಷನ್ 307 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ನಡುವೆ ಅಧಿಕಾರಿಗಳು ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಶಿವಾಜಿನಗರದಲ್ಲಿ ಪಾದಾಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದ ಜಿಬಿಎ ಅಧಿಕಾರಿಯ ಮೇಲೆ ನಡೆದ ಹಲ್ಲೆ ಅತ್ಯಂತ ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಸರ್ಕಾರಿ ಅಧಿಕಾರಿಯ ಮೇಲೆ ಈ ರೀತಿಯ ಹಲ್ಲೆ ನಡೆಯುವುದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅಧಿಕಾರಿಗಳ ಸುರಕ್ಷತೆಯನ್ನು ಖಚಿತಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ.

0: ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಲಮಟ್ಟಿ ಜಲಾಶಯದ ಎತ್ತರವನ್ನು 519.60 meter ನಿಂದ 524.25 meter ಹೆಚ್ಚಿಸಲು ಭೂಸ್ವಾಧೀನ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಸುಮಾರು 80,000 crore rupees ಅಗತ್ಯವಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಆಲಮಟ್ಟಿ ಅಣೆಕಟ್ಟಿಗೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 3 ವರ್ಷಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೃಷ್ಣಾ ನದಿ ನೀರು ಹಂಚಿಕೆಯ ವಿಚಾರದಲ್ಲಿ ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶ ರಾಜ್ಯಗಳ ನಡುವೆ ಇರುವ ವಿವಾದಗಳನ್ನು ಸೌಹಾರ್ದಯುತವಾಗಿ ಬಗೆಹರಿಸಲು ರಾಜ್ಯ ಸರ್ಕಾರ ಒಲವು ವ್ಯಕ್ತಪಡಿಸಿದ್ದು, ಕೇಂದ್ರ ಜಲಶಕ್ತಿ ಸಚಿವರು ಸಂಬಂಧಪಟ್ಟ ರಾಜ್ಯಗಳ ಸಭೆ ಕರೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧ ನಗರಗಳಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ನಗರಾಭಿವೃದ್ಧಿ ಹಾಗೂ ಕುಡಿಯುವ ನೀರು ಸರಬರಾಜು ಯೋಜನೆಗಳ ವಿಳಂಬ ಕಾಮಗಾರಿಗಳ ಕುರಿತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಕಚೇರಿಯಲ್ಲಿ ಇಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸದ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿವಿಧ ಯೋಜನೆಗಳ ಪ್ರಗತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸುವ ಮತ್ತು ಉದ್ದೇಶಪೂರ್ವಕವಾಗಿ ಕಾಮಗಾರಿ ವಿಳಂಬ ಮಾಡುವ ಗುತ್ತಿಗೆದಾರರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರದ ವಾತಾವರಣ ತೀವ್ರಗೊಂಡಿದ್ದು, ರಾಜ್ಯಾದ್ಯಂತ ಬರಗಾಲ ವಿಪತ್ತು ಘೋಷಣೆ ಮಾಡಬೇಕು ಹಾಗೂ ಎನ್ಡಿಆರ್ಎಫ್ ಪರಿಹಾರ ಮಾನದಂಡ ವೈಜ್ಞಾನಿಕವಾಗಿ ನಿಗದಿ ಮಾಡಬೇಕು ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ. ಈ ಕುರಿತಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದ ನಿಯೋಗ ಮನವಿ ಸಲ್ಲಿಸಿ ಮೈಸೂರು ದಸರಾವನ್ನು ಸರಳವಾಗಿ ಆಚರಿಸುವಂತೆ ಮನವಿ ಮಾಡಿತು. ರಾಜ್ಯಾದ್ಯಂತ ಜಲಾಶಯಗಳು ಭರ್ತಿಯಾಗದೆ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಬರ ಸಂಕಷ್ಟ ಇರುವ ಹಿನ್ನೆಲೆಯಲ್ಲಿ ರಾಷ್ಟೀಕೃತ ಖಾಸಗಿ ಹಾಗೂ ಸಹಕಾರಿ ಬ್ಯಾಂಕ್ಗಳ ಬೆಳೆ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬಿಜೆಪಿ ವತಿಯಿಂದ ಇದೇ 25-26ರಂದು ಎಸ್ಐಆರ್ ಮಹಾಸಂಪರ್ಕ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, 1 crore ಮನೆಗಳನ್ನು ತಲುಪುವ ಉದ್ದೇಶ ಇದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಎಸ್ಐಆರ್ ನಡೆಯುತ್ತಿದ್ದು ಬಿಜೆಪಿಯ ಎಲ್ಲಾ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಹಿಂದಿನ ಚುನಾಯಿತ ಪ್ರತಿನಿಧಿಗಳು, ಕಾರ್ಯಕರ್ತರು ಈ ಅಭಿಯಾನದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರತಿ ಕಾರ್ಯಕರ್ತರು ಕನಿಷ್ಠ 20 ಮನೆಗಳನ್ನು ತಲುಪಲು ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ನರಗುಂದದಲ್ಲಿ ಹುತಾತ್ಮರಾದಂತಹ ರೈತರ ನೆನಪಿನಾರ್ಥ ಚಾಮರಾಜನಗರ ಜಿಲ್ಲಾ ಕೇಂದ್ರ ಗುಂಡ್ಲುಪೇಟೆ ಪಟ್ಟಣ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರೈತ ಸಂಘ ರೈತ ಹುತಾತ್ಮ ದಿನ ಆಚರಿಸಿತು. ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆ ಮಳೆಯಲ್ಲಿ ಕೊರತೆ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ನಿರೀಕ್ಷಿತ ಬಿತ್ತನೆಯಾಗಿಲ್ಲ. ಜೊತೆಗೆ ರಾಸಾಯನಿಕ ಗೊಬ್ಬರಕ್ಕಿಂತ ಸಾವಯವ ಗೊಬ್ಬರಗಳಿಗೆ ಹೆಚ್ಚು ಬೇಡಿಕೆ ಇದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಜಗನ್ನಾಥ ಹಲಮಡಗಿ ಬಾಗಲಕೋಟೆಯಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ, ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ ಬಾಲೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ದಾರ್ಥ ಗೋಯಲ್ ಅವರನ್ನು ಭೇಟಿ ಮಾಡಿ ಜಿಲ್ಲೆಯ ಮಕ್ಕಳ ಹಕ್ಕುಗಳ ರಕ್ಷಣೆ, ಶಿಕ್ಷಣ ಸುರಕ್ಷತೆ, ಬಾಲ್ಯ ವಿವಾಹ ತಡೆ ಮತ್ತು ಪೋಕ್ಸೋ ಪ್ರಕರಣಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ದೋಷರಹಿತ ಮತ್ತು ಪಾರದರ್ಶಕ ಮತದಾರ ಪಟ್ಟಿ ಸಿದ್ದಪಡಿಸುವಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಸಾರ್ವಜನಿಕರು ಸಹಕರಿಸಬೇಕು ಎಂದು ವಿಜಯಪುರ ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪರಿಶಿಷ್ಟರ ಭೂಮಿ ಒತ್ತುವರಿ ಆರೋಪ, ಆರ್ಟ್ ಆಫ್ ಲಿವಿಂಗ್ ವಿರುದ್ಧ ಎಸ್ಐಟಿ ತನಿಖೆಗೆ ಸರ್ಕಾರ ಆದೇಶ. ಗ್ರಾಮ ಪಂಚಾಯಿತಿಗಳಿಗೆ 1,186 crore rupees ಅನುದಾನ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಹಣಕಾಸು ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ, 5 ಬಂಧನ. ರಾಜ್ಯದಲ್ಲಿ ಬರಗಾಲ ವಿಪತ್ತು ಘೋಷಣೆ ಮಾಡುವಂತೆ ರೈತ ಸಂಘಟನೆಗಳಿಂದ ಉಪಮುಖ್ಯಮಂತ್ರಿಗೆ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ

0: ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
1: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
2: ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
3: ಸಮಸ್ತ ಕೇಳುಗರಿಗೆ ಗುರು ಪೌರ್ಣಿಮೆಯ ಶುಭಾಶಯಗಳು. 29/7/2026 ಬುಧವಾರದಂದು ಗುರು ಪೌರ್ಣಿಮೆಯ ಪ್ರಯುಕ್ತ ಶ್ರೀ ಸಾಯಿ ಸಂಕಲ್ಪ ಸೇವಾ ಸಮಿತಿ ವತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆಯವರೆಗೆ ಭಕ್ತರಿಂದ ಬಾಬಾ ಅವರಿಗೆ ಕ್ಷೀರಾಭಿಷೇಕ, ಬಳಿಕ ಸಿಂಹಾಸನ ಪ್ರಭಾವಳಿ ಕಿರೀಟ ಪಾದುಕೆ ಗೋಪುರದ ಕಳಸ ಮಾಡಿಸಲು ದಂಪತಿಗಳ ಸಂಕಲ್ಪದೊಂದಿಗೆ ಸೇವಾ ಶುಲ್ಕ 1,503 ರೂಪಾಯಿ ಪಾವತಿಸಿ ಲೋಹ ಸಮರ್ಪಣಾ ಕಾರ್ಯಕ್ರಮ ಇದ್ದು ಸೇವೆಗೆ ಬೇಕಾದ ಎಲ್ಲಾ ಪೂಜಾ ಸಾಮಗ್ರಿಗಳನ್ನು ಸಮಿತಿಯೇ ಒದಗಿಸುತ್ತದೆ. ಸೇವಾಕರ್ತರು ರಸೀದಿಯನ್ನ ತರತಕ್ಕದ್ದು. ಆ ದಿನ ಸಂಜೆ 5:30 ಸುಗಮ ಸಂಗೀತ ಕಾರ್ಯಕ್ರಮ, ನಂತರ ಮಹಾಮಂಗಳ ಆರತಿ ಜರುಗಲಿದೆ. ಸ್ಥಳ ಶ್ರೀ ಸಾಯಿ ಸಂಕಲ್ಪ ಸಮಿತಿ, ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ, ಚಳ್ಳಕೆರೆ ರಸ್ತೆ, ಚಿತ್ರದುರ್ಗ. ಶುಭ ಕೋರುತ್ತಾರೆ ಸರಾಫ್ ಎಂ ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ಜೋಯಲ ಸಂತೆಪೇಟೆ, ಚಿತ್ರದುರ್ಗ.
4: ಏನು ರಂಗ ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
6: ಇಂದೇ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ದಾಳಿಂಬೆ ಕೃಷಿಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಇರುವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕ್ಷೇತ್ರಾಧೀಕ್ಷಕರಾದ ಡಾಕ್ಟರ್ ಡಿಸಿ ಕಿರಣ್ ಸಾಗರ್ ಅವರೊಂದಿಗೆ ಸಂದರ್ಶನ ಕೇಳೋಣ.
1: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಪಾವಗಡದಲ್ಲಿ ಇರುವಂತಹ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕ್ಷೇತ್ರಾಧೀಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಡಿಸಿ ಕಿರಣ್ ಸಾಗರ್ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಇವತ್ತಿನ ಸಂದರ್ಭದಲ್ಲಿ ನಮ್ಮ ಕೃಷಿಕರು ಈ ಒಂದು ದಾಳಿಂಬೆ ಕೃಷಿಯನ್ನು ಯಾವ ರೀತಿ ಮಾಡಬೇಕು, ಅಂದರೆ ದಾಳಿಂಬೆ ಕೃಷಿಯ ಒಂದು ಸುಧಾರಿತ ಬೇಸಾಯ ಕ್ರಮಗಳು ಯಾವ ರೀತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕಿರಣ್ ಸಾಗರ್ ಅವರೇ.
2: ನಮಸ್ಕಾರ ಸರ್.
1: ಈ ಒಂದು ದಾಳಿಂಬೆ ಕೃಷಿ ಅನ್ನುವಂಥದ್ದು ಮಾಡಿ ಸಾಕಷ್ಟು ಅದರಲ್ಲಿ ಆದಾಯವನ್ನು ಕಂಡಿರುವಂಥದ್ದನ್ನ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ನೋಡಿದ್ದೇವೆ. ಇವತ್ತಿನ ಸಂದರ್ಭದಲ್ಲಿ ದಾಳಿಂಬೆ ಕೃಷಿಯನ್ನು ಆಧುನಿಕ ಒಂದು ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಯಾವ ರೀತಿ ಕೃಷಿ ಮಾಡಬಹುದು ದಾಳಿಂಬೆ ಕೃಷಿ ಅಂತ?
3: ಅದೇ ಸರ್, ದಾಳಿಂಬೆ ಮೊದಲನೇದಾಗಿ ನಾವು ಕಡಿಮೆ ಮಳೆ ಬೀಳುವ ಪ್ರದೇಶಗಳು ಮತ್ತೆ ಬೇಸಿಗೆಯಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರುವಂತಹ ಪ್ರದೇಶಗಳು ಮತ್ತೆ ಚಳಿಗಾಲದಲ್ಲಿ ಸ್ವಲ್ಪ ತಂಪಾಗಿರುವ ಪ್ರದೇಶಗಳು ಅತಿ ಸೂಕ್ತ. ಅದರಲ್ಲೂ ಈ ನಮ್ಮ ಕರ್ನಾಟಕದ ವಿಜಯಪುರ, ಬಾಗಲಕೋಟೆ, ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಈ ಕಡಿಮೆ ಮಳೆ ಬೀರುವ ಮತ್ತು ಬೇಸಿಗೆಯಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರುತ್ತಲ್ವ ಸರ್, ಸುಮಾರು ಹಣ್ಣು ಕಟ್ಟೋದಕ್ಕೆ ಮತ್ತೆ ಪರಾಗಸ್ಪರ್ಶ ಅಂತೀವಲ್ಲ ಅದಕ್ಕೂ ಸಮೇತ 38-42 degrees Celsius ಇರುವಂತಹ ಪ್ರದೇಶಗಳಲ್ಲಿ ದಾಳಿಂಬೆ ಬೆಳೆಯಲು ಅತಿ ಸೂಕ್ತ. ಇದನ್ನ ನಾವು ಮೈನ್ ಆಗಿ ನಮ್ಮ ದೇಹವನ್ನು ತಂಪಾಗಿಸುವಿಕೆಗೆ, ಡೈರೆಕ್ಟ್ ತಿನ್ನೋದಕ್ಕೆ ಮತ್ತೆ ರಸ ಜ್ಯೂಸ್ ಪರ್ಪಸ್ಗೂ ಬೆಳಿತೀವಿ. ಸೊ ಇದ್ರ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದಾವೆ ಸರ್. ಫಾರ್ ಎಕ್ಸಾಂಪಲ್, ಈಗ ನಾವು ಆಂಟಿ ಕ್ಯಾನ್ಸರಸ್ ಅಂದ್ರೆ ಈಗ ನಾವೆಲ್ಲ ತುಂಬಾ ಕ್ಯಾನ್ಸರ್ ಪೇಷಂಟ್ಸ್ಗಳನ್ನ ನೋಡ್ತಾ ಇದೀವಿ, ಇದನ್ನ ಸೂಪರ್ ಫುಡ್ ಅಂತ ಕರೀತಾರೆ. ಸೂಪರ್ ಫುಡ್ ಅಂದ್ರೆ ಯಾವ ಹಣ್ಣುಗಳು, ಈಗ ಆಂಟಿ ಆಕ್ಸಿಡೆಂಟ್ಸ್, ಉತ್ಕರ್ಷಣ ನಿರೋಧಕ ಅಂತ ಕರಿತೀವಿ. ಈಗ ನಮ್ಮ ದೇಹದಲ್ಲಿ ಆಗುವಂತಹ ಸಮಸ್ಯೆಗಳಿಗೆ ಕಾರಣಗಳು ಫ್ರೀ ರೆಡಿಕಲ್ಸ್ ಅಂತ ಕರಿತೀವಿ. ಆ ಫ್ರೀ ರೆಡಿಕಲ್ಸ್ ನಮ್ಮ ಬಾಡಿಗೆ ವಿಷಕಾರಿ, ಸೊ ಅವುಗಳನ್ನೆಲ್ಲ ನ್ಯೂಟ್ರಲೈಸ್, ಅವನ್ನ ಕಮ್ಮಿ ಮಾಡೋದಕ್ಕೆ ಈ ಸೂಪರ್ ಫುಡ್, ಈ ದಾಳಿಂಬೆ ಆಗಿರ್ಬೋದು, ನೇರಳೆ ಆಗಿರ್ಬೋದು, ಇನ್ನಿತರ ಈಗ ಬೀಟಾ ಕೆರೋಟಿನ್ ಕಂಟೆಂಟ್ ಇರುವ ಪಪ್ಪಾಯಿ ಆಗಿರ್ಬೋದು, ಈ ತರ ಒಂದು ಹಣ್ಣು ಮತ್ತು ತರಕಾರಿಗಳಲ್ಲೂ ಇರುತ್ತೆ. ಅದರಲ್ಲಿ ದಾಳಿಂಬೆ ಪ್ರಮುಖವಾದದ್ದು, ಇದು ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಇರುತ್ತೆ. ಮತ್ತೆ ಅದೇ ತರ ಈಗ ಬ್ಲಡ್ ಪ್ರೆಷರ್ ರೆಡ್ಯೂಸ್ ಮಾಡುತ್ತೆ, ಈಗ ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ, ಹಾರ್ಟ್ ಡಿಸೀಸಸ್ ಮತ್ತೆ ಹಲ್ಲುಗಳ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡುತ್ತೆ. ಮೈನ್ ಆಗಿ ಸ್ಕಿನ್ ಹೆಲ್ತ್ ಕೂಡ ಇಂಪ್ರೂವ್ ಮಾಡುತ್ತೆ ಸರ್. ಇವೆಲ್ಲದರ ಪರ್ಪಸ್ಗೆ ನಾವು ದಾಳಿಂಬೆ ನಮ್ಮ ಹೆಲ್ತ್ಗೆ ತುಂಬಾ ಉಪಾಯಕಾರಿಯಾಗಿತ್ತು. ಅದ್ರ ಜೊತೆನೆ ನಮ್ಮ ದೇಶದ ಆರ್ಥಿಕತೆಯನ್ನು ಕೂಡ ಹೆಚ್ಚು ಮಾಡುವಲ್ಲಿ ದಾಳಿಂಬೆ ಪ್ರಮುಖ ಒಂದು ಬೆಳೆ ಸರ್.
1: ಈಗ ರೈತರು ದಾಳಿಂಬೆ ಬೆಳಿಬೇಕು ಅಂತಂದ್ರೆ, ಅಂದ್ರೆ ಯಾವ ತಳಿಯ ಒಂದು ದಾಳಿಂಬೆ ಬೆಳೆಯನ್ನು ಆಯ್ಕೆ ಮಾಡ್ಕೊಳ್ಬೇಕು ನಮ್ಮ ಭಾಗದಲ್ಲಿ ಅಂತ ಹೇಳ್ತೀರಾ
3: ಸರ್? ನಮ್ಮ ಭಾಗದಲ್ಲಿ ಅಲ್ದೇನೆ ಈ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಒಂದು ಪ್ರಮುಖ ತಳಿ ಅಂದ್ರೆ ಭಗವಾ ಅಂತ ಕರಿತೀವಿ ಕೇಸರ್. ಇದನ್ನು ಈ ಮಹಾರಾಷ್ಟ್ರದ MPKV ರಾಹುರಿ ಅಂತ ಇದೆ ಸರ್, ಮಹಾತ್ಮ ಫುಲೆ ಕೃಷಿ ವಿದ್ಯಾಪೀಠ, ಇವರು ಡೆವಲಪ್ ಮಾಡಿರೋ ವೆರೈಟಿ. ಇದರದ ಹಣ್ಣು ಮಧ್ಯಮದಿಂದ ದೊಡ್ಡ ಗಾತ್ರದಲ್ಲಿರುತ್ತೆ, ಹಣ್ಣು ಕಡುಗೆಂಪು ಹೊಂದಿರುತ್ತೆ ಮತ್ತೆ ಹೊಳಪನ್ನು ಹೊಂದಿರುತ್ತೆ. ಅದೇ ತರ ಅದರ ಕಾಳುಗಳು ಸಮೇತ ಕೆಂಪು ಹೊಂದಿರುತ್ತೆ. ಇದರದ ಸಿಪ್ಪೆ ದಪ್ಪ ಇರುತ್ತೆ. ಸೊ ಸಿಪ್ಪೆ ದಪ್ಪ ಇರೋದ್ರಿಂದ ಕಾರಣಕ್ಕೆ ನಾವು ರಫ್ತು ಮಾರುಕಟ್ಟೆಗೆ ಅತ್ಯಂತ ಸೂಕ್ತವಾದ ತಳಿ. ಅದರ ಜೊತೆ ಈ ಬ್ಯಾಕ್ಟೀರಿಯಲ್ ಬ್ಲೈಟ್ನ ಕೂಡ ಸ್ವಲ್ಪ ಮಟ್ಟಿಗೆ ತಕ್ಕ ಸಹಿಸಿಕೊಳ್ಳುವಂತ ಶಕ್ತಿ ಇದೆ. ಇದು ನಮ್ಮ ಭಾರತದಲ್ಲೇ ಪ್ರಮುಖ ಲೀಡಿಂಗ್ ವೆರೈಟಿ. ಈಗ ಅದಾದ ನಂತರ ಈಗ ನಮ್ಮ ರಾಷ್ಟ್ರೀಯ ದಾಳಿಂಬೆ ಸಂಶೋಧನಾ ಕೇಂದ್ರ ಸೊಲ್ಲಾಪುರ ಮಹಾರಾಷ್ಟ್ರದಲ್ಲಿದೆ, ಅವರು ಕೂಡ ಒಂದು ತಳಿ ಅಭಿವೃದ್ಧಿ ಮಾಡಿದ್ದಾರೆ, ಅದು ಸೊಲ್ಲಾಪುರ ಲಾಲ್ ಅಂತ. ಈ ಸೊಲ್ಲಾಪುರ ಲಾಲ್ ಅನ್ನೋ ತಳಿನ ಈ ಭಗವಾ ಮತ್ತೆ ದರು ಅಂತ ಎರಡು ತಳಿ ಇರುತ್ತಲ್ಲ ಅದನ್ನ ಕ್ರಾಸ್ ಮಾಡಿ ಹೈಬ್ರಿಡ್ ಮಾಡಿರೋಂಥದ್ದು. ಇದು ಈ ನಮ್ಮ ಜೈವಿಕ ಬಲವರ್ಧನೆ ಅಂತ ಕರೀತಾರೆ, ಅಂದ್ರೆ ಬಯೋಫೋರ್ಟಿಫೈಡ್ ವೆರೈಟೀಸ್ ಅಂತ ಇರುತ್ತೆ. ಜೈವಿಕ ಬಲವರ್ಧನೆಯಲ್ಲಿ ನಮ್ಗೆ ಈಗ ಜೀವಸತ್ವ ಸಿ ಹೆಚ್ಚಿರುತ್ತೆ ಈ ತಳಿನಲ್ಲಿ, ಜೀವಸತ್ವ ಸಿ, ಸತು ಮತ್ತೆ ಕಬ್ಬಿಣಾಂಶ ಜಾಸ್ತಿ ಇರೋ ತರ ಡೆವಲಪ್ ಮಾಡಿದ್ದಾರೆ. ಸೊ ಇದು ನಮ್ಮ ಹೆಲ್ತ್ ಬೆನಿಫಿಟ್ಸ್ಗೆ ಒಳ್ಳೇದಾಗ್ಲಿ ಅಂತ. ಸೊ ಇದ್ರ ಜೊತೆನೆ ಇದು ಭಗವಾ ತಳಿ ಇದೆಯಲ್ಲ, ಅದಕ್ಕಿಂತ ಸುಮಾರು 20 ದಿನ ಮುಂಚೆ ಕಟಾವಿಗೆ ಬರುತ್ತೆ. ಸೊ ಈ ಒಂದು ತಳಿನ ನಾವು ಪರ್ಯಾಯವಾಗಿ ನಮ್ಮ ಕಡೆ ಹಾಕೋಬಹುದು. ಅದನ್ನ ಈ ರಾಷ್ಟ್ರೀಯ ದಾಳಿಂಬೆ ಸಂಶೋಧನಾ ಕೇಂದ್ರದವರು ಕೂಡ ಫ್ರೀಯಾಗಿ ಪ್ಲಾಂಟಿಂಗ್ ಮೆಟೀರಿಯಲ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ನಮಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ, ಇದೊಂದನ್ನ ಬೆಳಿಬಹುದು. ಅದಲ್ದೇನೆ ಈಗ ರೀಸೆಂಟ್ ಆಗಿ ರೈತರ ಒಂದು ಗುರುಸಿರೋ ತಳಿ ಶರತ್ ಕಿಂಗ್ ಅಂತ, ಈ ಶರತ್ ಕಿಂಗ್ ತಳಿ ಈ ಭಗವಾ ತರನೇ ಏನೇನು ಟ್ರೇಟ್ಸ್ ಇದಾವಲ್ಲ ಅದೇ ತರ ಇದೆ. ಸೈಜ್ ಬಂದ್ಬಿಟ್ಟು ಒಂದು 300 gram ಬರುತ್ತೆ, ಅದರ ಕಾಳುಗಳ ಸಂಖ್ಯೆ ಸುಮಾರು 700 ಇರುತ್ತೆ, ಈ ಕಡುಗೆಂಪು ಇರುತ್ತೆ ಭಗವಾ ತರನೇ, ಮತ್ತೆ ಇದು ಹೂ ಬಿಟ್ಟ 160-120 days ನಂತರ ಕಟಾವಿಗೆ ಬರುತ್ತೆ. ಈ ಒಂದು ತಳಿನೂ ಕೂಡ ನಾವು ಬೆಳಿಬಹುದು ಸರ್ ನಮ್ಮ ಕಡೆ.
1: ಈಗ ದಾಳಿಂಬೆ ಬೆಳಿಬೇಕು ಅಂತಂದ್ರೆ ಯಾವ ಮಣ್ಣು ಒಳ್ಳೇದು ಅಂತ ಹೇಳ್ತೀರಾ
3: ಸರ್? ದಾಳಿಂಬೆನ ಎಲ್ಲಾ ತರದ ಮಣ್ಣುಗಳಲ್ಲಿ ಬೆಳಿಬಹುದು, ಅದರಲ್ಲೂ ಈ ಮರಳು ಮಿಶ್ರಿತ ಗೋಡು ಮಣ್ಣಿನಿಂದ ಹಿಡಿದು ಈ ಚೌಗು ಮಣ್ಣು ಅಂತ ಕರಿತೀವಲ್ಲ ಆ

0: ಕೂಡ ಸೂಕ್ತ ಆಗುತ್ತೆ. ಇದು ಸ್ವಲ್ಪ ಮಟ್ಟಿಗೆ ಈ ಚೌಳಿನಾಂಶ ಅಂತೀವಲ್ಲ ಉಪ್ಪಿನಾಂಶ, ಅದನ್ನು ಕೂಡ ಸಹಿಸಿಕೊಳ್ಳುವ ಶಕ್ತಿ ಇದೆ. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಈ ಮರಳು ಮಿಶ್ರಿತ ಗೋಡು ಮಣ್ಣು ಅತಿ ಸೂಕ್ತ ಈ ದಾಳಿಂಬೆ ಬೆಳೆಯೋದಕ್ಕೆ.
1: ಹೆಚ್ಚು ಮಳೆಗಾಲ ಆದ್ರೆ ಏನಾದ್ರೂ ಈ ಬೆಳೆ ಮೇಲೆ ಪರಿಣಾಮ ಬೀರುತ್ತಾ?
0: ನಮ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದಾಳಿಂಬೆ ಬೆಳಿಬೇಕಂದ್ರೆ ಸ್ವಲ್ಪ ಕಮ್ಮಿ ಆದ್ರತೆ, ಮೋಡ ಕವಿದ ವಾತಾವರಣ ಅತಿ ಸೂಕ್ತ. ಏನಕ್ಕೆ ಅಂದ್ರೆ ಈ ನಾವು ದುಂಡಾಣು ಅಂಗಮಾರಿ ರೋಗ ಅಂತ ಕರಿತೀವಿ. ಸೊ ಈ ದುಂಡಾಣು ಅಂಗಮಾರಿ ರೋಗ ಈಗೇನಾದ್ರೂ ಗಾಳಿ ಸಹಿತ ಮಳೆ, ಸೊ ಅದೇನಾದ್ರೂ ಬಂತು ಅಂದ್ರೆ ಈ ಒಂದು ದುಂಡಾಣು ಸುಮಾರು 1-2 ಮೀಟರ್ನಷ್ಟು ದೂರ ಸ್ಪ್ರೆಡ್ ಆಗುತ್ತೆ. ಸೊ ಅದಕ್ಕೆ ನಮ್ಗೆ ದಾಳಿಂಬೆ ಬೆಳಿಬೇಕು ಅಂದ್ರೆ ಡ್ರೈ ವೆದರ್ ಇರಬೇಕು. ಸೊ ಉಷ್ಣಾಂಶ ಯಾವ ಕಡೆ ಜಾಸ್ತಿ ಇರುತ್ತೋ ಆ ಕಡೆ ಚೆನ್ನಾಗಿ ಬೆಳೆಯುತ್ತೆ, ಶುಷ್ಕ ವಾತಾವರಣ ಅಂತ ಕರಿತೀವಿ. ಸೊ ಶುಷ್ಕ ವಾತಾವರಣ ಇದ್ದಷ್ಟು ನಮ್ಗೆ ದಾಳಿಂಬೆ ಇಳುವರಿ ಮತ್ತೆ ಗುಣಮಟ್ಟ ಹೆಚ್ಚಾಗಿ ಬರುತ್ತೆ. ನಾನು ಮೊದಲೇ ಹೇಳ್ದಂಗೆ 38-42 ಡಿಗ್ರಿ ಸೆಲ್ಸಿಯಸ್ ಇರೋ ಕಡೆ ದಾಳಿಂಬೆ ಅತ್ಯುತ್ತಮವಾಗಿ ಬರುತ್ತೆ ಸರ್.
1: ಈಗ ದಾಳಿಂಬೆ ಬೆಳಿಬೇಕು ಅಂತಂದ್ರೆ ಈಗ ಭೂಮಿಯನ್ನ ಯಾವ ರೀತಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಅದ ಮಾಡ್ಕೊಳ್ಬೇಕು ನಮ್ಮ ರೈತರು ಹೊಸದಾಗಿ ಬೆಳೆಯುವಂತ ರೈತರು?
0: ಸರ್, ದಾಳಿಂಬೆ ಬೆಳಿಬೇಕು ಅಂದ್ರೆ ಮೇ ಇಂದ ಸೆಪ್ಟೆಂಬರ್ ಯಾವಾಗಾದ್ರೂ ಮಾಡ್ಕೋಬಹುದು. ಸೊ ಅದಕ್ಕಿಂತ ಮುಂಚೆ 15 ದಿನಗಳ ಮುಂಚೆ ನೀವು 60 ಸೆಂಟಿಮೀಟರ್ ಉದ್ದ, 60 ಸೆಂಟಿಮೀಟರ್ ಆಗಲ್ಲ 61 ಸೆಂಟಿಮೀಟರ್ ಆಳ ಈ ತರ ಗುಂಡಿನ ತೆಗೆದು ನೀವು ಪ್ರತಿ ಗುಂಡಿಗೂ 5 ಕೆಜಿ ಕೊಟ್ಟಿಗೆ ಗೊಬ್ಬರ ಮತ್ತು 2 ಕೆಜಿ ಬೇವಿನ ಹಿಂಡಿ ಇಷ್ಟು ಹಾಕಬೇಕಾಗುತ್ತೆ. ಇಲ್ಲಾಂದ್ರೆ 2 ಕೆಜಿ ಎರೆಹುಳು ಗೊಬ್ಬರ ಅಥವಾ 2 ಕೆಜಿ ಬೇವಿನ ಹಿಂಡಿನೂ ನೀವು ಹಾಕಬಹುದು. ನಂತರ ಈ ಗೂಟಿ ವಿಧಾನ ಅಂತ ಕರಿತೀವಿ, ಅಂದ್ರೆ ಈ ಪ್ಲಾಂಟಿಂಗ್ ಮೆಟೀರಿಯಲ್ ಸೆಲೆಕ್ಟ್ ಮಾಡುವ ಸಸಿಗಳ ಆಯ್ಕೆ. ಸೊ ಎರಡು ತರಹ ಇದಾವೆ, ಒಂದು ಗೂಟಿ ವಿಧಾನ ಅಂತ ಕರೀತಾರೆ. ಸೊ ಗೋಟಿ ವಿಧಾನ ಮುಂಚೆಯಿಂದ ಹೆಚ್ಚು ಪ್ರಚಲಿತವಾಗಿದೆ ದಾಳಿಂಬೆನಲ್ಲಿ, ಮತ್ತೆ ಅದು ಯಶಸ್ವಿಯಾಗಿ ಕೂಡ ನೋಡಿದೀವಿ ನಾವೆಲ್ಲ. ಸೊ ಅದನ್ನ ಮೇನ್ ಆಗಿ ಮಾಡ್ಕೋಬಹುದು. ಅದಲ್ಲದೇ ಇತ್ತೀಚಿನ ದಿನಗಳಲ್ಲಿ ಅಂಗಾಂಶ ಕೃಷಿಯಿಂದ ಬಂದಿರುವಂತಹ ಸಸಿಗಳನ್ನ ಯೂಸ್ ಮಾಡ್ತಿದೀವಿ. ಸೊ ಇದನ್ನು ಕೂಡ ಯೂಸ್ ಮಾಡಬಹುದು. ಸೊ ನೀವು ನಾಟಿ ಮಾಡುವಾಗ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ 5 ಮೀಟರ್ ಬೈ 5 ಮೀಟರ್ ಅಂತರದಲ್ಲಿ ಸುಮಾರು 400 ಗಿಡಗಳನ್ನ ಹಾಕಬಹುದು. ಇದಲ್ಲದೇ ಅಧಿಕ ಸಾಂದ್ರತೆ ತೋಟ ಮಾಡಬೇಕಂದ್ರೆ ಗಿಡದಿಂದ ಗಿಡಕ್ಕೆ 3.5 ಮೀಟರ್ ಮತ್ತೆ ಸಾಲಿನಿಂದ ಸಾಲಿಗೆ 4.5 ಮೀಟರ್ನ ಹಾಕೊಂಡು ಸುಮಾರು 740 ಗಿಡಗಳನ್ನ ನಾವು ಹಾಕಬೇಕಾಗುತ್ತೆ. ಗೊಬ್ಬರ ಹಾಕಿದ ನಂತರ ನೀವು ಪ್ಲಾಂಟ್ ಮಾಡಿ ಅದಕ್ಕೆ ಎಸ್ಟಾಬ್ಲಿಷ್ ಆಗೋಕೆ ನೀರು ಕೊಡಬೇಕಾಗುತ್ತೆ ಸರ್.
1: ಅಂದ್ರೆ ಈಗ ಎಷ್ಟು ಆಳವಾಗಿ ನಾವು ಸಸಿ ನಾಟಿ ನೆಡಬೇಕಾಗುತ್ತೆ?
0: ಅದೇ ಸರ್, 60 ಸೆಂಟಿಮೀಟರ್ ಆಳ.
1: ಈಗ ಸಸಿ ನಾಟಿ ಮಾಡಬೇಕಾದ್ರೆ ಸ್ಥಳವಾಗಿ ಏನಾದರೂ ಸಾವಯವ ಗೊಬ್ಬರಗಳು, ಈ ಒಂದು ಬೇವಿನ ಹಿಂಡಿ ಈ ತರ ಏನಾದರೂ ಕೊಡಬೇಕಾಗುತ್ತಾ?
0: 1-2 ಕೆಜಿ ಬೇವಿನ ಹಿಂಡಿ, 2 ಕೆಜಿ ಎರೆಹುಳು ಗೊಬ್ಬರ. ಅದಲ್ದೇನೆ ಈಗ ಜೈವಿಕ ಗೊಬ್ಬರಗಳು ಅಂತ ಬರುತ್ತೆ. ಜೈವಿಕ ಗೊಬ್ಬರ ಅಂದ್ರೆ ಅಜೋಸ್ಪೆರಿಲಮ್ ಅಂತ ಕರಿತೀವಿ. ಇದು ದುಂಡಾಣು, ಇದು ಸಾರಜನಕ ಸ್ಥಿರೀಕರಿಸುವ ಒಂದು ದುಂಡಾಣು. ಮತ್ತೆ ಅಜೋಸ್ಪೆರಿಲಮ್ ಆಯ್ತು, ಇನ್ನೊಂದು ಯಾಸ್ಪರ್ಜಿಲಸ್ ಅಂತ ಒಂದಿದೆ. ಯಾಸ್ಪರ್ಜಿಲಸ್ ಈ ಮಣ್ಣಿನಲ್ಲಿರುವಂತಹ ರಂಜಕ ಮತ್ತು ಪೊಟಾಸಿಯಂನ ಕರಗಿಸುವ ಗೊಬ್ಬರ. ಸೊ ಇವೆರಡು ಪೋಷಕಾಂಶಕ್ಕೆ. ಮತ್ತೆ ಇನ್ನೊಂದು ಪೆನ್ಸಿಲಿಯಂ ಅಂತ ಬರುತ್ತೆ, ಅದು ಈ ಸಾರಜನಕ ರಂಜಕ ಕರಗಿಸೋದಲ್ದೇನೆ ಈ ಸೊರಗು ತರುತ್ತಲ್ಲ, ಸೊರಗು ರೋಗ ಅಂತ ಕರಿತೀವಲ್ಲ, ಅದು ನಿವಾರಣೆಯನ್ನು ಕೂಡ ಮಾಡುತ್ತೆ. ಇನ್ನೊಂದು ಟ್ರೈಕೋಡರ್ಮ ಅಂತ ಇದೆ. ಸೊ ಟ್ರೈಕೋಡರ್ಮ ಈ ಸೊರಗು ರೋಗ ತರುತ್ತಲ್ಲ ಆ ತರ ಒಂದು ಶಿಲೀಂಧ್ರಗಳನ್ನ ನಾಶ ಮಾಡುತ್ತೆ. ಮತ್ತೆ ಸೂಡೋಮಾನಸ್ ಅಂತ ಒಂದಿದೆ ಜೈವಿಕ ಗೊಬ್ಬರ. ಸೊ ಅದನ್ನ ಹಾಕಿದ್ರೆ ಈ ದುಂಡಾಣು ಅಂಗಮಾರಿ ನಿಯಂತ್ರಣಕ್ಕೆ ನಾವು ಉತ್ತಮ. ಅದಲ್ದೇನೆ ಅರ್ಬಾಸ್ಕುಲರ್ ಮೈಕ್ರೋರೈಸಲ್ ಫಂಗೈ ಅಂತ ಗ್ಲೋಮಸ್ ಅಂತ ಒಂದು ಬರುತ್ತೆ, ಅದನ್ನ ಹಾಕೋದ್ರಿಂದ ಮಣ್ಣಿಗೆ ಬರ ನಿರೋಧಕತೆ ಹೆಚ್ಚು ಮಾಡುತ್ತೆ ಗಿಡದಲ್ಲಿ. ಸೊ ಇದನ್ನ ಪ್ರತ್ಯೇಕವಾಗಿ ಹಾಕ್ಬೇಕಾಗುತ್ತೆ. ಈ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಲ್ಲ ಅದ್ರ ಜೊತೆ ಈ ಟ್ರೈಕೋಡರ್ಮ ಜೊತೆ ಹಾಕ್ಬಾರ್ದು, ಯಾಕಂದ್ರೆ ಟ್ರೈಕೋಡರ್ಮ ಈ ಗ್ಲೋಮಸ್ ಮೈಕ್ರೋರೈಸ ಫಂಗೈ ಇಂದಲ್ಲ ಅದನ್ನ ಸ್ವಲ್ಪ ಸಪ್ರೆಸ್ ಮಾಡುತ್ತೆ. ಸೊ ಅದ್ರ ಜೊತೆ ಹಾಕದೆ ಸಪರೇಟ್ ಆಗಿ ನೀವು ಹಾಕ್ಬೇಕಾಗುತ್ತೆ. ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ ಒಂದು 20-25 ಗ್ರಾಂ ಪ್ರತಿ ಗಿಡದಂತೆ ಸಪರೇಟ್ ಆಗಾದ್ರೂ ಹಾಕ್ಬೋದು, ಅಥವಾ ನೀವು ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಏನಾದರೂ ಹಾಕೋಬಹುದು.
1: ಈಗ ನಮ್ಮಲ್ಲಿ ಸಾವಯವ ಗೊಬ್ಬರ ಇಲ್ಲಪ್ಪ, ಯಾವುದು ಬೇವಿನ ಹಿಂಡಿ ಹಾಕಲಪ್ಪ ಅನ್ನಂತ ರೈತರು ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಬೆಳಿಬಹುದ ಈ ಬೆಳೆಯನ್ನ?
0: ರಾಸಾಯನಿಕ ಗೊಬ್ಬರ ಬೆಳೆಯಕ್ಕಾಗಲ್ಲ ಅಂತಾನಿಲ್ಲ, ಬೆಳಿಬಹುದು. ಬಟ್ ಬರೀ ಅದ್ರ ಮೇಲೆ ಅವಲಂಬನೆ ಆಗೋದ್ರಿಂದ ಮುಂಚೆ ಹೇಳ್ದಂಗೆ ಸ್ವಲ್ಪ ವಾತಾವರಣ ಅಂದ್ರೆ ಮಣ್ಣು ಕಲುಷಿತ ಆಗೋದು, ನೀರು ಇತೆಲ್ಲ ಪರಿಸರಕ್ಕೆ ಹಾನಿಕಾರಕ. ಸೊ ನೀವು ಬರೀ ಅದರದೇ ಮೇಲೆ ಅವಲಂಬನೆ ಆಗಬಾರ್ದು. ಸೊ ಎರಡು ಸಾವಯವ ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನ ನಾನು ಹೇಳಿದ್ದೆ. ಸೊ ಅವನ್ನೆಲ್ಲ ಯೂಸ್ ಮಾಡ್ಕೊಂಡು ಅದ್ರ ಜೊತೆ ನಂತರ ಹೋದಂತೆಲ್ಲ ಯಾವುದು ಫಸ್ಟ್ಗೆ ಅಂದ್ರೆ ಪ್ರತಿ ಗಿಡಕ್ಕೆ ನೀವು ಹೇಳ್ದಂಗೆ ಸಾರಜನಕ ರಂಜಕ ಮತ್ತು ಪೊಟಾಸಿಯಂ ಸುಮಾರು ಪ್ರತಿ ಗಿಡಕ್ಕೆ 400 ಗ್ರಾಂ, 200 ಗ್ರಾಂ ಮತ್ತು 200 ಗ್ರಾಂ ಬೇಕಾಗುತ್ತೆ. ಅಂದ್ರೆ 400 ಗ್ರಾಂ ಸಾರಜನಕ, 200 ಗ್ರಾಂ ರಂಜಕ ಮತ್ತೆ 200 ಗ್ರಾಂ ಪೊಟಾಸಿಯಂ
1: ಅಂದ್ರೆ ಮೇಲುಗೊಬ್ಬರವಾಗಿ ಕೊಡಬೇಕು.
0: ಹೌದು ಹೌದು. ನಂತರ ನಾವು ಈಗ ಹಣ್ಣು ಕಟ್ಟಿದ ನಂತರ ಮತ್ತೆ ಹಣ್ಣು ಮಾಗುವಿಕೆ ಟೈಮಲ್ಲಿ ನಾವು ಈಗ 0.52-0.34 ಅಂತ ಒಂದು ಗೊಬ್ಬರ ಇದೆ, ಮಾನ ಪೊಟಾಸಿಯಂ ಫಾಸ್ಫೇಟ್ ಅಂತ ಕರೀತಾರೆ. ಮತ್ತೆ 0.50 ಅಂತ ಗೊಬ್ಬರ ಇದೆ, ಅದನ್ನ ನೀವು ಡ್ರಿಪ್ ಆದ್ರೂ ಮಾಡಬಹುದು, ಸ್ಪ್ರೇ ಆದ್ರೂ ಮಾಡಬಹುದು. ಸೊ ಡ್ರಿಪ್ಗಳ ಮುಖಾಂತರ ಕೊಡ್ತೀವಿ ಅಂದ್ರೆ 1 ಎಕರೆಗೆ 1 ಬಾರಿ 2-3 ಕೆಜಿಯಷ್ಟು ಕೊಡಬೇಕಾಗುತ್ತೆ. ಅದೇ ನೀವು ಸಿಂಪರಣೆ ಮಾಡ್ತೀರಾ ಅಂದ್ರೆ 1 ಲೀಟರ್ ನೀರಿಗೆ 5-6 ಗ್ರಾಂ ಅಷ್ಟು ನೀವು ಸಿಂಪರಣೆ ಮಾಡಬಹುದು. ಅದು ಹಣ್ಣು ಕಟ್ಟಿದ ನಂತರ ನಾವು ಕೊಡಬೇಕಾಗುತ್ತೆ. ಹಣ್ಣು ಕಟ್ಟಿದ ನಂತರ ಮತ್ತೆ ಮಾಗುವ ಸಿಕ್ಕೇವರೆಗೂ.

0: ಸಪ್ರೇಟ್ ವೀಕ್ಲಿ ವೈಸ್ ನಾವು ಡೋಸ್ ಕೊಟ್ಕೊಂಡು ಹೋಗಬೇಕಾಗುತ್ತೆ ಸರ್.
1: ಈಗ ನಾಟಿ ಮಾಡಿದ ಮೇಲೆ ಹಂತ ಹಂತವಾಗಿ ಈಗ ಕಳೆಗಳನ್ನು ನಾವು ತೆಗೆಸಬೇಕಾಗುತ್ತೆ. ಈಗ ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಜೊತೆಗೆ ನೀರಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಇದ್ರ ಬಗ್ಗೆ ಹೇಳಿ ಸರ್.
0: ಸೊ ಕಳೆ ನಿಯಂತ್ರಣ ಅಂದರೆ ನಾವು ಫಸ್ಟು ಪ್ಲಾಂಟಿಂಗ್ ಮಾಡೋ ಟೈಮಲ್ಲಿ ಕಳೆ ನಿಯಂತ್ರಣ ಅದು ಆಗೇನು ಕಳೆ ಇರಲ್ಲ, ಸೊ ಅದು ಪ್ಲಾಂಟಿಂಗ್ ಮಾಡೋ ಟೈಮಲ್ಲಿ ಹಾಕ್ತೀವಿ. ನಂತರ ನೆಕ್ಸ್ಟು ಗೊಬ್ಬರ ಹಾಕೋ ಟೈಮಲ್ಲಿ ನಾವು ತೆಗಿತೀವಿ, ಮತ್ತು ಹೂ ಮತ್ತು ಹಣ್ಣು ಕಟ್ಟ ಟೈಮಲ್ಲಿ ಎಲ್ಲ ಕಳೆಗಳನ್ನ ಕಿತ್ತು ನಂತರನು ಅವಾಗೂ ಗೊಬ್ಬರ ಹಾಕಬೇಕಾಗುತ್ತೆ. ಸಾವಯವ ಗೊಬ್ಬರ ಹೇಳಿದ್ನಲ್ಲ, ಅದನ್ನು ಎರಡು ಬಾರಿ ಹಾಕಬೇಕಾಗುತ್ತೆ, ಪ್ಲಾಂಟಿಂಗ್ ಮಾಡೋ ಟೈಮಲ್ಲಿ ಮತ್ತು ಹೂ ಬಿಡುವ ಟೈಮಲ್ಲಿ. ಸೊ ಈ ಸಾವಯವ ಗೊಬ್ಬರನ ಹಾಕಬೇಕಾಗುತ್ತೆ. ಆ ಟೈಮಲ್ಲಿ ನೀವು ಕಳೆ ನಿಯಂತ್ರಣ ಮಾಡಿ ಕೈಗಳೇ ಕಿತ್ತು, ಮತ್ತು ಬೇರು ಸಕ್ಕರ್ಸ್ ಅಂತ ಬರ್ತವೆ ಬೇರು ಚಿಗುರು, ಅವನ್ನೆಲ್ಲ ಕಿತ್ತು ನೀವು ಅಪ್ಲೈ ಮಾಡಬೇಕಾಗುತ್ತೆ ಗೊಬ್ಬರನ. ಸೊ ಅದಕ್ಕಿಂತ ಮುಂಚೆ ನಾವು ಕಳೆ ನಿವಾರಣೆ ಮಾಡಬೇಕು. ಕೈಗಳೇನಾದರೂ ಕೀಳ್ಬೋದು, ಅಥವಾ ನಮಗೆ ಇವಾಗ ಸಾವಯವ ಮಲ್ಚಿಂಗ್ ಅಂತ ಕರಿತೀವಿ. ಈಗ ಕಬ್ಬಿನ ಒಂದು ಸತ್ಯ ಆಗಿರ್ಬೋದು, ಭತ್ತದ ಹುಲ್ಲಾಗಿರ್ಬೋದು, ಬಾಳೆ ಎಲೆ ಆಗಿರ್ಬೋದು, ಅಥವಾ ಈಗೆಲ್ಲ ತುಂಬಾ ತೆಂಗಿಂದು ಗರಿ ಸಿಗುತ್ತೆ, ಅಡಕೆ ಗರಿ ಸಿಗುತ್ತೆ, ಇವನ್ನೆಲ್ಲ ಮಲ್ಚಿಂಗ್ ಆದರೂ ಮಾಡಿ ಕಳೆ ನಿಯಂತ್ರಣ ಮಾಡ್ಬೋದು. ಇವು ಸಾವಯವ ಮಲ್ಚ್ ಅಂತ ಕರಿತೀವಿ. ಮತ್ತೆ ಇನ್ನೊಂದು ಪಾಲಿಥಿನ್ ಮಲ್ಚ್, ಬ್ಲಾಕ್ ಪಾಲಿಥಿನ್ ಶೀಟ್, ಇವೆಲ್ಲ ನಾವು ತುಂಬಾ ಜನ ನೋಡಿರ್ತೀವಿ. ಸೊ ಅದ್ರ ಮುಖಾಂತರ ನಾವು ಕಳೆ ನಿಯಂತ್ರಣ ಮಾಡ್ಬೋದು. ಮತ್ತೆ ಕಳೆನಾಶಕಗಳಿದಾವೆ, ಈಗೆಲ್ಲ ಸೈಮಜಿನ್ ಅಂತ ಒಂದಿದೆ.
1: ಈಗ ಕಳೆನಾಶಕ ಸಿಂಪಡಣೆ ಮಾಡಿದ್ರೆ ದಾಳಿಂಬೆ ಬೆಳೆ ಮೇಲೆ ಏನು ಪರಿಣಾಮ ಬೀರಲ್ವಾ?
0: ಅಂದ್ರೆ ಸೆಲೆಕ್ಟಿವ್ ಹರ್ಬಿಸೈಡ್ಸ್ ಅಂತ ಇರುತ್ತೆ. ಅಂದ್ರೆ ಇಂಥ ಬೆಳೆಗಳಿಗೆ ಏಕದಳ ಬೆಳೆ ಆದ್ರೆ ಕೆಲವು ಕಳೆನಾಶಕಗಳಿರುತ್ತೆ, ಮತ್ತೆ ದ್ವಿದಳ ಬೆಳೆ ಆದ್ರೆ ಈ ಸಪ್ರೇ ಅವಕ್ಕೆ ಬೇರೆ ಕಳೆನಾಶಕ ಇರುತ್ತೆ. ಸೊ ಕಳೆನಾಶಕ ಹೊಡೆದ್ರೆ ಎಫೆಕ್ಟ್ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸೊ ಕಳೆನಾಶಕ ಸಿಂಪರಣೆ ಮಾಡುವಾಗ ಆ ಗಿಡದ ಬಡ್ಡೆಗಳಿಗೆ ಎಲೆಗಳಿಗೆ ಬೀಳದಂತೆ ಸಿಂಪರಣೆ ಮಾಡೋದು ಉತ್ತಮ. ಸೊ ಅದಕ್ಕಾಗಿ ಸೈಮಜಿನ್ ಅಂತ ಒಂದಿದೆ, ಅದು ಉದಯ ಪೂರ್ವ ಕಳೆನಾಶಕ, ಇದನ್ನ ಸಿಂಪರಣೆ ಮಾಡ್ಬೋದು. ಮತ್ತೆ ಗ್ಲೈಪೋಸೆಟ್ ಅಂತ ಇದೆ, ಇದನ್ನ ಉದಯೋತ್ತರ ಕಳೆನಾಶಕವಾಗಿ ಒಂದು ಹೆಕ್ಟೇರ್ಗೆ ಒಂದು ಕೆಜಿ ಅಂತ ನಾವು ಕಳೆನಾಶಕನ ಸಿಂಪರಣೆ ಮಾಡಬಹುದು.
1: ಅಂದ್ರೆ ಈ ಒಂದು ದಾಳಿಂಬೆ ಬೆಳೆಯಲ್ಲಿ ಕಳೆನಾಶಕನ ಸಿಂಪರಣೆ ಮಾಡಬೇಕಾದ್ರೆ ಬಹಳಷ್ಟು ಮುಂಜಾಗ್ರತೆ ವಹಿಸಬೇಕು. ಯಾವುದೋ ಬೇರೆ ಬೆಳೆಗೆ ಹೊಡೆಯಂತದನ್ನ ಕಳೆನಾಶಕ ತಂದು ಇಲ್ಲಿ ಹೊಡೆಯಕ್ ಬರಲ್ಲ, ಅದು
0: ಬರಲ್ಲ.
1: ದಾಳಿಂಬೆ ಬೆಳೆ ಒಳಗಡೆ ಯಾವ್ದನ್ನ ಹೊಡಿಬೇಕು ಅದನ್ನೇ ಹೊಡಿಬೇಕಾಗುತ್ತೆ,
0: ಅದನ್ನೇ ಹೊಡಿಬೇಕು. ಆತರ ಏನಾದ್ರೂ ಹೊಡೆದ್ರೆ ಗಿಡ ಸೊರಗೋಗುತ್ತೆ. ಆ ಟೈಮಲ್ಲಿ ಈಗ ಎಳ್ನೀರನ್ನ ಸಿಂಪರಣೆ ಮಾಡ್ಬೋದು, ಅಥವಾ ಶುಗರ್ ಸೊಲ್ಯೂಷನ್ ನ ನೀರಲ್ಲಿ ಕರಗಿಸಿ ಆದ್ರೂ ಸಿಂಪರಣೆ ಮಾಡ್ಬೋದು. ಬಟ್ ಅದು ಅಷ್ಟು ಮಟ್ಟಿಗೆ ರಿಕವರ್ ಆಗಲ್ಲ ಪ್ಲಾಂಟ್.
1: ಅಂದ್ರೆ ಇವತ್ತಿನ ದಿನದಲ್ಲಿ ಈಗ ದಾಳಿಂಬೆ ನಾವು ನಾಟಿ ಮಾಡಿದೀವಿ ಅಂತಂದ್ರೆ ಸಸಿಗಳನ್ನ ಹೊಸದಾಗಿ ರೈತರು, ಅದರ ಒಳಗಡೆ ಏನಾದರೂ ಮಿಶ್ರ ಬೆಳೆಗಳನ್ನ ಬೆಳೆಯಕ್ಕೆ ಅವಕಾಶ ಇದೆ ಸರ್?
0: ನನ್ನ ಅನುಭವಕ್ಕೆ ಅಥವಾ ಎಲ್ಲಾ ಕಡೆ ನೋಡಿದಂಗೆ ದಾಳಿಂಬೆನಲ್ಲಿ ಮಿಶ್ರ ಬೆಳೆ ಮಾಡದಿರೋದು ಉತ್ತಮ. ಮಾಡ್ಬೋದು ಬೇರೆ ಬೆಳೆಗಳ ತರ, ಆದ್ರೆ ದಾಳಿಂಬೆ ಜೊತೆ ಮಿಶ್ರ ಬೆಳೆ ಮಾಡ್ದೇನೆ ಸಪರೇಟ್ ಆಗಿ ಬೆಳೆಯೋದು ಉತ್ತಮ. ಏನಕ್ಕೆ ಅಂದ್ರೆ ಈ ಬರೀ ಮೋಡ ಕವಿದ ವಾತಾವರಣ ಇದ್ರೇನೆ ಸಾಕು ಈ ದುಂಡಾಣು ಅಂಗಮಾರಿ ರೋಗ ಹೆಚ್ಚಾಗುತ್ತೆ. ಸೊ ಕಸರಹಿತವಾಗಿ ಇಟ್ಕೋಬೇಕು ನಾವು ದಾಳಿಂಬೆ ತೋಟನ, ನೀಟಾಗಿ ಕ್ಲೀನ್ ಆಗಿರ್ಬೇಕು ಮಣ್ಣು. ಸೊ ಆದ್ದರಿಂದ ನಾನು ಈ ದಾಳಿಂಬೆ ಬೆಳೆ ಜೊತೆ ಈ ಮಿಶ್ರ ಬೆಳೆನ ರೆಕಮೆಂಡ್ ಮಾಡಲ್ಲ ಸರ್.
1: ಅಂದ್ರೆ ಯಾವುದು ಮಿಶ್ರ ಬೆಳೆ ಬೆಳಿಬಾರದು. ಈಗ
0: ಏಕ ಬೆಳೆ
1: ಪದ್ಧತಿ ಅಳವಡಿಸಿಕೊಳ್ಬೇಕಂತ
0: ಯಶಸ್ವಿ ಆಗ್ಬೇಕಾಗುತ್ತೆ. ಅದು ಇತ್ತೀಚಿನ ಕಾಲಮಾನಗಳಲ್ಲಿ, ಈಗ ದಾಳಿಂಬೆಯ ಒಂದು ಜೀವಿತಾವಧಿ 30 ವರ್ಷ. ಈಗ ಬಿಜಾಪುರದ ಕಡೆ ಎಲ್ಲ ಹೋದ್ರೆ ಅವರು 30 ವರ್ಷದ ಗಟ್ಟಲೆ ಎಲ್ಲ ಇದಾವೆ ತೋಟಗಳು, ಆದ್ರೆ ನಮ್ ಕಡೆ ಬರೀ 4-5 ವರ್ಷಕ್ಕೇನೆ ತೋಟಗಳು ಹೋಗ್ಬಿಡುತ್ತೆ ದುಂಡಾಣು ಅಂಗಮಾರಿ
1: ರೋಗಕ್ಕೆ ತುತ್ತಾಗುತ್ತೆ.
0: ಅಂದ್ರೆ
1: ಆ ಕಡೆ ಎಲ್ಲ ರೋಗ ಬರಲ್ಲ ಸರ್ ಬಿಜಾಪುರ ಸೈಡ್?
0: ಅವರು ಮುಂಚೆ ಹಾಕ್ಬೇಕಾದಾಗೆಲ್ಲ ಈ ಗೂಟಿ ವಿಧಾನಗಳಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾನು ಮುಂಚೆ ಹೇಳಿದೆ, ಗೂಟಿ ಪದ್ಧತಿ ಅತ್ಯಂತ ಪ್ರಮುಖ. ಈಗ ನಾನು ಅಂಗಾಂಶ ಕೃಷಿಯಿಂದ ಬಂದಿರೋಂಥ ಸಸಿಗಳನ್ನ ಅದರದೇ ಆದಂತಹ ಅನುಕೂಲಗಳಿದಾವೆ. ರೋಗ ನಿರೋಧಕತೆ ಇರುತ್ತೆ, ಒಂದೇ ಸರಿ ಹೂ ಬರುತ್ತೆ, ಒಂದೇ ಸರಿ ಹಣ್ಣು ಕಟ್ಟುತ್ತೆ. ಸೊ ಆದ್ರೆ ಈ ದಾಳಿಂಬೆಗೆ ಹೆಚ್ಚು ಪ್ರಚಲಿತವಾದದ್ದು ಈ ಗೂಟಿ ವಿಧಾನ. ಸೊ ಅವರೆಲ್ಲ ಗೂಟಿ ವಿಧಾನ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಅವ್ರ ಟೆಕ್ನಾಲಜಿ ಅವರು ಆತರ ಮಾಡ್ಕೊಂಡಿದ್ರಿಂದ ಅವ್ರು ಇನ್ನೂ ಹಳೆ ತೋಟಗಳು ತುಂಬಾ ಇದಾವೆ, ಇಲ್ಲೂ ಇದಾವೇನು ಇಲ್ಲ ಅಂತೇನಿಲ್ಲ. ಬಟ್ ಇತ್ತೀಚೆಗೆ ಆ ದಾಳಿಂಬೆ ನಮ್ ಕಡೆ ಒಂದು ತುಂಬಾ ಕಮ್ಮಿ, 4-5 ವರ್ಷಕ್ಕೇನೆ ಅವ್ರು
1: ಕಿತ್ತಾಗ್ತಾರೆ. ಈಗ ಗೂಟಿ ಮಾಡಿ ಸಸಿ ಮಾಡುವಂತದ್ದು ಎಲ್ಲಾ ರೈತರಿಗೂ ಸಿಗಬೇಕಲ್ಲ ಅಂತಾರ ಸಸಿಗಳು?
0: ಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ನಾನೇ ಶೇರ್ ಮಾಡ್ತೀನಿ ಗೂಟಿ ವಿಧಾನ. ಬಟ್ ಅವ್ರು ನೀವು ಗೂಟಿ ಸಸಿಗಳನ್ನ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಹೋಗಿ ಅವ್ರ ಮದರ್ ಬ್ಲಾಕ್ ಅಂತ ಇರುತ್ತೆ, ಅಂದ್ರೆ ಯಾವ ತಾಯಿ ಗಿಡದಿಂದ ಅವರು ಗೂಟಿ ಕಟ್ತಾರೆ ಅಂತ. ಸೊ ಆ ಒಂದು ಮದರ್ ಬ್ಲಾಕಿಗೆ ತಾಯಿ ಗಿಡಗಳ ತಾಕಿಗೆ ಹೋಗ್ಬಿಟ್ಟು ಆ ತೋಟದಲ್ಲಿ ಯಾವ ತರ ಮೇಂಟೈನ್ ಮಾಡಿದ್ದಾರೆ, ರೋಗರಹಿತವಾಗಿದಾವ ಅಥವಾ ಯಾವ್ದಾದ್ರು ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಅಥವಾ ಡಿಸೀಸ್ ರೋಗದ ಯಾವ್ದಾದ್ರು ಗುಣಲಕ್ಷಣಗಳು ಇದಾವ ಅಂತ ಒಂದು ಹೋಗಿ ಒಂದು ಚೆಕ್ ಮಾಡ್ಕೊಬಂದು ನೀವು ಖಾತ್ರಿ ಪಡಿಸ್ಕೋಬೇಕಾಗುತ್ತೆ ಸರ್. ಈಗ ಹಂಗಂತ ನೀವು ಏನು ಅಂಗಾಂಶ ಕೃಷಿಯಿಂದ ಟಿಶ್ಯೂ ಕಲ್ಚರ್ ಸಸಿಗಳೇನು ರೋಗಕ್ಕೆ ತುತ್ತಾಗಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಟಿಶ್ಯೂ ಕಲ್ಚರ್ ಏನೋ ಒಂದು ಸುಮ್ಮನೆ ಅಶೂರ್ ಸರ್ಟಿಫಿಕೇಶನ್ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಹಾರ್ಡನಿಂಗ್ ಅಂತ ಮಾಡ್ತಾರೆ ಟಿಶ್ಯೂ ಕಲ್ಚರ್ ಅಂಗಾಂಶ ಕೃಷಿಯಲ್ಲಿ, ಕೆಲವೊಂದು ಬ್ಯಾಚ್ಗಳು ಹಾರ್ಡನಿಂಗ್ ಸರಿಗೆ ಆಗಿರಲ್ಲ, ಅಂದ್ರೆ ಈ ಗಟ್ಟಿಗೊಳಿಸುವಿಕೆ. ಸೊ ಅಂತ ಒಂದು ಅಂಗಾಂಶ ಸಸಿಗಳು ನೆಲಕ್ಕೆ ತಂದಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ಒಂದು 6 ತಿಂಗಳ ನಂತರ, ಫಸ್ಟ್ ಒಂದು 6 ತಿಂಗಳು ಚೆನ್ನಾಗಿರುತ್ತೆ, 6 ತಿಂಗಳ ನಂತರನೇ ಈ ಸೊರಗು ರೋಗಕ್ಕೆ ಅಥವಾ ದುಂಡಾಣು ಅಂಗಮಾರಿ ರೋಗಕ್ಕೆ ತುತ್ತಾಗುತ್ತೆ.

0: ಸಸಿ ನಾಟಿ ಮಾಡಿದ್ಮೇಲೆ ಎಷ್ಟು ತಿಂಗಳಿಗೆ ನಾವು ಹೂವು ಬಿಡಬೇಕಾಗುತ್ತೆ, ಹಣ್ಣು ಬಿಡಬೇಕಾಗುತ್ತೆ?
1: ಸರ್, 18 ತಿಂಗಳಿಗೆ ಬಿಡಬೇಕಾಗುತ್ತೆ ಸರ್. ಕೆಲವರೆಲ್ಲ 1 ವರ್ಷದವರೆಗೂ ಬಿಟ್ಟಿರೋ ನೋಡಿದೀವಿ, 1 ವರ್ಷಕ್ಕೇನೆ. ಬಟ್ ಅವರು ಹೆಚ್ಚು ಹೆಚ್ಚು ಗೊಬ್ಬರ ಹಾಕ್ತಾರೆ, ಮತ್ತೆ ಈ ಗೊಬ್ಬರಗಳ ನಿರ್ವಹಣೆ ಆಗಿರ್ಬೋದು, ಅವರು ಜಾಸ್ತಿ ಡೋಸ್ ಹಾಕ್ತಾ ಹೋಗ್ತಾರೆ. ಅವ್ರದ್ದು ಪರ್ಪಸ್ ಏನು, ಬೇಗ ಬೆಳೆ ತಗೋಬೇಕು. ಈಗೆಲ್ಲ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಂದಿದೆ,
0: ಬೇರೆ ಕೃಷಿ,
1: ಒಪ್ಪಂದ ಕೃಷಿ. ಬೇರೆ ಕಡೆಯಿಂದ ಬಂದು ನಮ್ ಕಡೆ ಒಂದು ಲ್ಯಾಂಡ್ ಲೀಸಿಗೆ ತಗೊಂತಾರೆ, 1 ವರ್ಷಕ್ಕೆ 20,000-50,000 ಅಂತ ಒಂದ್ ಎಕರೆಗೆ. ಸೊ ಈ ತರ ಅವ್ರು ಮಾಡಿ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ನಮ್ದನ್ನೆಲ್ಲ ಎಕ್ಸ್ಪ್ಲಾಯ್ಟೇಷನ್ ಮಾಡ್ಕೊಂಡು ಮಂಡ ಹಾಳು ಮಾಡಿ ಸೊ ಹೋಗೋ ತರ ಎಲ್ಲ ಚಾನ್ಸ್ ಇರುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದು 18 ತಿಂಗಳಿಗೆ ಬಿಡಬೇಕು. ಸೊ 18 ತಿಂಗಳಿಗೆ ಬಿಡೋದ್ರಿಂದ ಗಿಡ ಚೆನ್ನಾಗಿ ಬೆಳೀತವೆ, ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ ಆ ತರ ಒಂದು ಬೆಳೆಗಳಲ್ಲಿ.
0: ಈಗ 18 ತಿಂಗಳಿಗೆ ಹಣ್ಣಿಗೆ ಬಿಟ್ಕೋಬೇಕು, ಹೂವಿಗೆ ಹಣ್ಣಿಗೆ ಅಂತ ಹೇಳಿದ್ರ, 18 ತಿಂಗಳ ಒಳಗಡೆ ಈಗ ದಷ್ಟಪುಷ್ಟಿಯಾಗಿ ಗಿಡ ಬರಬೇಕು ಅಂತಂದ್ರೆ ದಾಳಿಂಬೆ ಗಿಡ ಪ್ರೋನಿಂಗ್ ಇದೆಲ್ಲ ಮಾಡ್ಬೇಕಾಗುತ್ತ?
1: ಗಿಡ ಹಾಕಿದ 4-6 ತಿಂಗಳಿಗೆ ನಾವು ಚಾಟ್ನಿಂಗ್ ಮಾಡಬೇಕಾಗುತ್ತೆ, ಅಂದ್ರೆ ಪ್ರೂನಿಂಗ್, ಸಮರುವಿಕೆ ಅಂತ ಕರಿತೀವಿ. ಸೊ ಸಮರುವಿಕೆ ಅಂದ್ರೆ ಫಸ್ಟ್ ನಾವು 6 ತಿಂಗಳವರೆಗೂ ಮಾಡೋದು, ಅದು ಗಿಡಗಳಿಗೆ ಆಕಾರ ಕೊಡುವಂತ ಸಮರುವಿಕೆ ಮಾಡಬೇಕು. ಅಂದ್ರೆ ಗಿಡ 1 ಮೀಟರ್ ಎತ್ತರ ಬೆಳೆದಂತೆ ಬೆಳೆಯುವ ಟೈಮಲ್ಲಿ ಎಲ್ಲಾ ದಿಕ್ಕುಗಳಿಗೂ 3-4 ಕಾಂಡಗಳನ್ನ ಬಿಡಬೇಕಾಗುತ್ತೆ, ಬಹುಕಾಂಡ ಪದ್ಧತಿ. ಸೊ ಈ 3-4 ಕಾಂಡಗಳನ್ನು ಬಿಟ್ಟು ಮತ್ತೆ ಈ ಕ್ರಾಚ್ ಆಂಗಲ್ ಅಂತ ಕರಿತೀವಿ. ಕ್ರಾಚ್ ಆಂಗಲ್ ಅಂದ್ರೆ ಈಗ ಫಸ್ಟ್ ಒಂದು ಪ್ರಾಥಮಿಕ ರೆಂಬೆ ಇರುತ್ತೆ, ಪ್ರಾಥಮಿಕ ರೆಂಬೆಯಿಂದ ಮತ್ತೆ ದ್ವಿತೀಯ ರೆಂಬೆ ಹೋಗುತ್ತಲ್ಲ, ಅದಕ್ಕಿರುವ ಆಂಗಲ್ ಕೋನ ಅದು 45-60 ಡಿಗ್ರಿ ಇರಬೇಕು ಸರ್. ಅಂದ್ರೆ ಯು ಶೇಪ್ ಬರಬೇಕು, ಯು. ಸೊ ಆ ಒಂದು ಫ್ರೇಮ್ ವರ್ಕ್ ಅತಿ ಶಕ್ತಿಶಾಲಿಯಾಗಿರುತ್ತೆ, ಮತ್ತೆ ಒಳಗಡೆ ಬೆಳಕು ಗಾಳಿ ಎಲ್ಲ ಚೆನ್ನಾಗಿ ಹೋಗುತ್ತೆ. ಸೊ ಅದಕ್ಕಿಂತ 45-ಕ್ಕಿಂತ ಕಮ್ಮಿ ಆದ್ರೆ ಅದು ವಿ ಶೇಪ್ ಬರುತ್ತೆ, ಯಾವುದು ಪ್ರಾಥಮಿಕ ರೆಂಬೆಗೂ ಮತ್ತೆ ಸೆಕೆಂಡರಿ ಬ್ರಾಂಚ್ ಗಿರೋ ಕೋನ. ಸೊ ಇವು ವೀಕ್ ಬ್ರಾಂಚಸ್, ಅಂದ್ರೆ ಏನಾದ್ರೂ ಜಾಸ್ತಿ ಲೋಡ್ ಇದ್ರೆ ಹಣ್ಣು ಹಂಗೆ ಮುರ್ಕೊಂಡು ಹೋಗುತ್ತೆ,
0: ಮುರಿದೋಗುತ್ತೆ,
1: ಮತ್ತೆ ಗಾಳಿ ಮತ್ತೆ ಬೆಳಕುನು ಸಮೇತ ಹೋಗಲ್ಲ. ಇದೊಂದು. ಮತ್ತೆ ಇನ್ನೊಂದು ಸಮರುವಿಕೆ, 2 ಸಮರುವಿಕೆ ಬರುತ್ತೆ, ತೀವ್ರವಾದ ಸಮರುವಿಕೆ ಅಂತ ಕರಿತೀವಿ, ಮತ್ತೆ ಸರಳವಾದ ಸಮರುವಿಕೆ ಅಂತ ಕರಿತೀವಿ. ಸೊ ತೀವ್ರವಾದ ಸಮರುವಿಕೆ ಅಂದ್ರೆ ಈ ದುಂಡಾಣು ಅಂಗಮಾರಿ ರೋಗ ಇರುತ್ತಲ್ಲ, ಸೊ ಆ ಒಂದು ತೋಟಗಳಲ್ಲಿ 15-20 ಸೆಂಟಿಮೀಟರ್ ತುದಿನ ಕಟ್ ಮಾಡ್ತೀವಿ ನಾವು. ಅದ್ರ ಜೊತೆಗೇನೆ ಈ ದುಂಡಾಣು ಅಂಗಮಾರಿ ರೋಗದ್ದು ಇದಿರುತ್ತಲ್ಲ ನಂಜು, ಅದಕ್ಕಿಂತ 2-4 ಇಂಚು ಕೆಳಗಡೆ ಕಟ್ ಮಾಡಬೇಕು. ಸೊ ಅದು ತೀವ್ರವಾದ ಸಮರುವಿಕೆ ಅಂತ ಕರಿತೀವಿ. ಮತ್ತೆ ಸರಳ ಸಮರುವಿಕೆ ಅಂದ್ರೆ ನಾವು ಇವು ಹೂಗ್ ಬಿಡ್ತೀವಲ್ಲ, ಹೂಗ್ ಬಿಡೋ ಟೈಮಲ್ಲಿ 10-15 ಸೆಂಟಿಮೀಟರ್ ಅಥವಾ 8-10 ಸೆಂಟಿಮೀಟರ್ ತುದಿನ ಮಾತ್ರ ಕಟ್ ಮಾಡ್ತೀವಿ, ಅದು ಫ್ಲವರ್ ಗೆ ಬರ್ಸೋದಕ್ಕೆ. ಇದನ್ನ ಸರಳ ಸಮರುವಿಕೆ ಅಂತ ಕರಿತೀವಿ. ಸೊ ಸಮರುವಿಕೆ ಮಾಡಿದ ನಂತರ ನಾವು 1% ಬೋರ್ಡಾಕ್ಸ್ ದ್ರಾವಣನ ಸಿಂಪರಣೆ ಮಾಡಬೇಕಾಗುತ್ತೆ. ಅದಲ್ದೇನೆ ನಾವು ಸಮರುವಿಕೆ ಮಾಡುವಂತ ಕತ್ರಿನ ಇದು ಆಂಟಿ ಸೆಪ್ಟಿಕ್ ಮಾಡಬೇಕಾಗುತ್ತೆ. ಅಂದ್ರೆ ಅದರಲ್ಲಿ ಏನಾದ್ರೂ ದುಂಡಾಣುಗಳಿದ್ರೆ ರೋಗಾಣುಗಳೆಲ್ಲ ಇರುತ್ತಲ್ಲ, ಅದಕ್ಕೆ ಸೋಡಿಯಂ ಹೈಪೋಕ್ಲೋರೈಡ್ ಅಂತ ಒಂದು ದ್ರಾವಣ ಬರುತ್ತೆ. ಸೊ ಸೋಡಿಯಂ ಹೈಪೋಕ್ಲೋರೈಡ್ ದ್ರಾವಣನ 3% ದ್ರಾವಣದಲ್ಲಿ ಅದ್ದಿ ನಾವು ಸಮರುವಿಕೆ ಮಾಡೋದ್ರಿಂದ ನಾವು ಈ ದುಂಡಾಣುಗಳು ರೋಗಾಣುಗಳನ್ನ ಸ್ಪ್ರೆಡ್ ಆಗೋದನ್ನ ನಿಯಂತ್ರಣ ಮಾಡಬಹುದು.
0: ಈ ರೋಗಗಳು ಅಂದ್ರೆ ಯಾವುದೇ ಒಂದು ಸರ್ಗ ರೋಗ ಆಗಿರ್ಬೋದು, ದುಂಡಾಣು ಅಂಗಮಾರಿ ರೋಗ ಆಗಿರ್ಬೋದು, ಇವು ಬರ್ಲಿಕ್ಕೆ ಏನ್ ಕಾರಣ ಅಂತ ಹೇಳ್ತೀರಾ?
1: ಸರ್, ಫಸ್ಟ್ ನಾವು ಸೊರಗು ರೋಗದ ಬಗ್ಗೆ ಮಾತಾಡೋಣ. ಸೊರಗು ರೋಗ, ಸೊ ಸೊರಗು ರೋಗ ಬರೋದಕ್ಕೆ ಸಾಮಾನ್ಯವಾಗಿ ಎಲ್ಲಾ ಬೆಳೆಗಳಲ್ಲೂ ಸಮೇತ ಈ ಮಣ್ಣಿನ ರಸಸಾರ ಅಂತ ಕರಿತೀವಿ. ಸೊ ಮಣ್ಣಿನ ರಸಸಾರ 6.5-7 ಇದ್ರೆ ಅದು ಉತ್ತಮ. ಸೊ 7.5-8 ಈ ತರ ದಾಟಿದ್ರೆ ಈಗ ಮಣ್ಣಿನಲ್ಲಿ ಈ ರೋಗ ತರುವಂತಹ ಜೀವಾಣುಗಳು, ಫಾರ್ ಎಕ್ಸಾಂಪಲ್ ಸೊರಗು ರೋಗ ಅಂದ್ರೆ ಫಿಸಿಯೋರಿಯಂ, ಇವನು ಕೂಡ ಇರುತ್ತೆ. ಅದ್ರ ಜೊತೆ ನಮ್ಗೆ ಉಪಕಾರಿ ಸೂಕ್ಷ್ಮಾಣುಜೀವಿಗಳು ಇರ್ತವೆ, ಟ್ರೈಕೋಡರ್ಮಾ ಸೂಡೋಮೋನಸ್, ಇವೆಲ್ಲ ಸಾಯಿಲ್ ಇಂದನೇ ಇರೋದು, ಸಾಯಿಲ್ ಇಂದನೇ ನಾವು ಕೂಡ ಎಕ್ಸ್ಟ್ರಾಕ್ಟ್ ಮಾಡೋದು. ಸೊ ಅವುಗಳು ಈ ರಸಸಾರದಲ್ಲಿ ಎರಡೂ ಇರುತ್ತೆ. ಸೊ ಅಂತ ರಸ್ತೆ 7.5 ಜಾಸ್ತಿ ಇರೋ ರಸಸಾರದಲ್ಲಿ ಈ ನಮ್ಗೆ ಉಪಕಾರಿ ಸೂಕ್ಷ್ಮಾಣುಜೀವಿ ಇರುತ್ತಲ್ಲ ಅವೆಲ್ಲ ಕಮ್ಮಿ ಆಗುತ್ತೆ. ಈ ಒಂದು ಫಿಸಿಯರಿಯಂ ಅಂತ ಕರಿತೀವಲ್ಲ, ಆ ಒಂದು ಸೂಕ್ಷ್ಮಾಣುಜೀವಿಗಳೆಲ್ಲ ಜಾಸ್ತಿ ಆಗುತ್ತೆ. ಸೊ ಅದನ್ನ ನಿಯಂತ್ರಣ ಮಾಡೋದಕ್ಕೆ ನಾವು ಮಣ್ಣಿನ ರಸಸಾರವನ್ನ ಮಣ್ಣು ಪರೀಕ್ಷೆ ಮಾಡಿಸುವುದರ ಮುಖಾಂತರ ನಾವು ಕಲೆಕ್ಷನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು ಜಿಪ್ಸಮ್ ಅಂತ ಗೊತ್ತಿರುತ್ತೆ ಎಲ್ರಿಗೂ, ಜಿಪ್ಸಮ್ ಅಂದ್ರೆ ಅದರಲ್ಲಿ ಕ್ಯಾಲ್ಸಿಯಂ ಮತ್ತೆ ಸಲ್ಫೇಟ್ ಇರುತ್ತೆ, ಅದು ಓಕೆ. ಸೊ ಜಿಪ್ಸಮ್ ರಸಸಾರನ ಕಮ್ಮಿ ಮಾಡುತ್ತೆ, ಸೊ ಜಾಸ್ತಿ ಇದ್ರೆ. ಸೊ ಅದನ್ನ ನೀವು ಪ್ಲಾಂಟಿಂಗ್ ಮಾಡೋ ಟೈಮಲ್ಲಿ ಆದ್ರೂ ಹಾಕ್ಬೋದು, ಅಥವಾ ಈಗ ನಾವು ಬೆಳೆಗೆ ಬಿಡ್ತೀವಲ್ಲ ಆ ಟೈಮಲ್ಲೂ ಹಾಕ್ಬೋದು, ಮತ್ತೆ ಹೂ ಕಟ್ಟ ಟೈಮಲ್ಲೂ ಪ್ರತಿ ಗಿಡಕ್ಕೆ 1-1.5 ಕೆಜಿ ಅಷ್ಟು ನಾವು ಹಾಕ್ಬೇಕಾಗುತ್ತೆ. ಸೊ ಅದಲ್ದೇನೆ ಈಗ ನೀರಿಗೆ ಸಂಬಂಧಪಟ್ಟರೆ ನೀರಲ್ಲೂ ಕೂಡ ರಸಸಾರ ಇಂಪಾರ್ಟೆಂಟ್, ಯಾಕಂದ್ರೆ ನಾವು ನೀರು ಬಿಡ್ತೀವಲ್ಲ. ಸೊ ನೀರಿನ ರಸಸಾರನ ಕೂಡ ಕಮ್ಮಿ ಮಾಡುವಂತಹವು ಇವಾಗೆಲ್ಲ ಇದಾವೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಟ್ರೋಲ್ DMP ಅಂತ ಒಂದಿದೆ, ಅದು ನೀರಿನ ರಸಸಾರನ ಕಮ್ಮಿ ಮಾಡುತ್ತೆ. ಸೊ ನೀರಿನ ರಸಸಾರ ಅಲ್ಲದೆ ನಾವು ಡ್ರಿಪ್ ಮುಖಾಂತರ ಕೊಡ್ಬೋದು. ಸೊ ಮಣ್ಣನ್ನ ಮೃದು ಮಾಡುತ್ತೆ. ಕಂಟ್ರೋಲ್ DMP ಅಂತ ಒಂದಿದೆ, ಇನ್ನೊಂದು ಕ್ಷಾರದ ಅಂತ ಒಂದಿದೆ, ಅಂದ್ರೆ ಕ್ಷಾರದ, ಅದು ಕ್ಷಾರದ ಅಂತ ಕರಿತೀವಿ, ಬಟ್ ಸ್ಪೆಲ್ಲಿಂಗ್ ಅಲ್ಲಿ ಕ್ಷಾರದ, KSHA

0: ರೆಡಿ ಕ್ಷಾರದ ಅಂತ ಇದೆ. ಸೊ ಅದನ್ನು ಕೂಡ ನೀವು ಡ್ರಿಪ್ ಗಳ ಮುಖಾಂತರ ಕೊಡಬಹುದು ಅಥವಾ ಸಿಂಪರಣೆ ಮಾಡಬಹುದು. ಫಾರ್ ಎಕ್ಸಾಂಪಲ್, ಈಗ ಸಿಂಪರಣೆ ಮಾಡೋದಕ್ಕೆ ನಾವು ನೀರು ಯೂಸ್ ಮಾಡ್ತೀವಲ್ಲ, ಅದು ನೀರಿನ ಪಿ ಎಚ್ ಕೂಡ ತುಂಬಾ ಇಂಪಾರ್ಟೆಂಟ್. ಅದರದ್ದು ಪಿ ಎಚ್ ಈಗ ನಾವು ಕುಡಿಯೋ ನೀರೆಲ್ಲ 6.5-7 ಹಿಂಗೆ ಇಷ್ಟಿರುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಆದರೆ ಉಪ್ಪು ನೀರು ಅಂತ ಕರಿತೀವಿ. ಸೊ ಆ ಒಂದು ಉಪ್ಪು ನೀರಿನಲ್ಲಿ ನಾವು ಏನಾದರೂ ಸಿಂಪರಣೆ ಮಾಡಿದ್ರೆ ನಾವು ಮಾಡುವಂತಹ ಕೆಮಿಕಲ್ ಸ್ಪ್ರೇನೇ ಗಿಡಗಳಿಗೆ 50% ಕೂಡ ಯೂಸ್ ಆಗಲ್ಲ. ಸೊ ಅದಕ್ಕೇನೆ ಈ ಸಿಂಪರಣೆ ಮಾಡುವಾಗ ಈ ನಾವು ನೀರಿಗೆ ಈ ಏನು ಕಂಟ್ರೋಲ್ ಡಿ ಎಂ ಪಿ ಮತ್ತೆ ಕ್ಷಾರದ ಅಂದಲ್ಲ, ಸೊ ಅದನ್ನ ಕಂಟ್ರೋಲ್ ಡಿ ಎಂ ಪಿ ಆದ್ರೆ 0.3 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ, ಮತ್ತೆ ಕ್ಷಾರದ ಆದ್ರೆ 0.6 ಮಿಲಿಲೀಟರ್ ಪರ್ ಲೀಟರ್ ನೀರಿಗೆ ಹಾಕೊಂಡು ನಾವು ಸಿಂಪರಣೆ ಮಾಡಿದ್ರೆ ಇದೆಲ್ಲ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ನಾವು ಸಿಂಪರಣೆ ಮಾಡುವಂಥ ಒಂದು ಕೆಮಿಕಲ್ದು ಇದು ಸೊರಗು ರೋಗ ನಿಯಂತ್ರಣ. ಸೊ ಸೊರಗು ರೋಗ ನಿಯಂತ್ರಣಕ್ಕೆ ಮತ್ತೆ ಈ ರಾಸಾಯನಿಕ ಮೂಲಕನೂ ನಾವು ನಿಯಂತ್ರಣ ಮಾಡಬಹುದು. ಅಂತೇಳಿದ್ದು ನಾವು ಸಾವಯವ ಅದು ಆಯಿತು. ಇನ್ನು ಪ್ರೋಪಿಕಾನಜಾಲ್, ಅದನ್ನು ಪ್ರತಿ ಲೀಟರ್ ನೀರಿಗೆ 2 ml, ಅದರ ಜೊತೆ ಈ ಕ್ಲೋರೋಪೈರಿಪಾಸ್ ಅಂತ ಬರುತ್ತೆ, ಅದು ಈ ಕಾಂಡ ಕೊರಕಕ್ಕೆ. ಸೊ ಸೊರಗು ರೋಗ ಎರಡು ಥರ ಬರುತ್ತೆ, ಕಾಂಡ ಕೊರಕದಿಂದ ಬರುತ್ತೆ ಮತ್ತು ಈ ಶಿಲೀಂಧ್ರದಿಂದ ಬರುತ್ತೆ. ಸೊ ಇವೆರಡನ್ನು ಕೂಡ ಮಿಕ್ಸ್ ಮಾಡಿ ನಾವು ಇಂಜೆಕ್ಷನ್ ಮಾಡಬೇಕಾಗುತ್ತೆ
1: ಗಿಡಗಳಿಗೆ.
0: ಗಿಡಗಳು ಇಂಜೆಕ್ಷನ್ ಮಾಡ್ಬೋದು ಅಥವಾ ಇದೇನು ಮಣ್ಣಿಗೆ ಕೂಡ ತೊಯ್ಬೇಕಾಗುತ್ತೆ. ಸುಮಾರು 5-10 ಲೀಟರ್ನಷ್ಟು ನಾವು ತೊಯ್ಬೇಕಾಗುತ್ತೆ ಆ ಮಿಶ್ರಣ ಮಾಡಿದ್ದು. ಸೊ ಅದಕ್ಕಿಂತ ಮುಂಚೆ, ತೊಯ್ಯೋದಕ್ಕಿಂತ ಮುಂಚೆ, ಸುರಿಯೋದಕ್ಕಿಂತ ಮುಂಚೆ ಒಂದು ವಾರ ನೀರು ಕಟ್ ಮಾಡಬೇಕು, ಅಂದ್ರೆ ನೀರು ಬಿಡಬಾರ್ದು, ಮತ್ತೆ ಒಯ್ದಾದ್ಮೇಲೆ ಇನ್ನೊಂದು ವಾರ ನೀರು ಬಿಡಬಾರ್ದು. ಇದರಿಂದ ಸ್ವಲ್ಪ ಅಬ್ಸರ್ಪ್ಷನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಗಿಡದ್ದು. ಸೊ ಇದ್ರ ಮೂಲಕ ನಾವು ನಿಯಂತ್ರಣ ಮಾಡ್ಬೋದು. ಮತ್ತೆ ಈಗೆಲ್ಲ ಡ್ರಿಪ್ ಇರಿಗೇಷನ್ ಮಾಡ್ತೀವಿ, ಸೊ ಆದ್ರೂ ಆ ರೋಗ ಬಂದಿರುವಂತ ಗಿಡದ ಮಣ್ಣು ಕೂಡ ಬೇರೆ ಗಿಡಕ್ಕೆ ಹಾಕ್ಬಾರ್ದು, ಅದ್ರ ಜೊತೆ ನೀರಿನಿಂದ ಮುಖಾಂತರನು ಹೋಗ್ಬಾರ್ದು. ಸೊ ಅದಕ್ಕೆ ನಾವು ಟ್ರೆಂಚ್ ಓಡಿಸೋದ್ರು ಒಳ್ಳೇದೇನೆ.
1: ಈಗ ಸೊರಗು ರೋಗ ಅಂತಂದ್ರೆ ಗಿಡದ ಮೇಲೆ ಬರುತ್ತಲ್ವಾ?
0: ಸೊರಗು ರೋಗ ಅಂದ್ರೆ ತುದಿಯಲ್ಲಿ ಒಂದು ಎಲೆ ಕಾಣಿಸ್ಕೊಳುತ್ತೆ, ಆಮೇಲೆ ಒಂದು ಕಾಂಡಕ್ಕೆ ಬರುತ್ತೆ. ಸೊ ಬಂದಿರೋಂತ ಎಲೆ ಮತ್ತೆ ಕಾಂಡ ಹಳದಿ ಆಗುತ್ತೆ. ಸೊ ಅದು ಆದ ನಂತರ ಈ ಎಂಟೈರ್ ಪ್ಲಾಂಟ್ ಏನೇ ಮೇಲಿಂದ ಕೆಳಗಡೆ ಒಣಕೊಂಡೋಗ,
1: ಗಿಡನೇ ಒಣಗಿಬಿಡುತ್ತೆ,
0: ಗಿಡನೇ ಒಣಗುತ್ತೆ.
1: ಈಗ ಅವಾಗ ಏನು ಮಾಡೋಕ್ಕಾಗಲ್ಲ, ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ.
0: ಕಂಟ್ರೋಲ್ ಮಾಡಬೇಕು.
1: ಅಲ್ಲ, ಮಾಡಲಿಲ್ಲ ಅಂದ್ರೂ,
0: ಮಾಡಿಲ್ಲ ಅಂದ್ರೆ ಅದನ್ನ ಸತ್ತೋದ್ಮೇಲೆ ಬೇರೆ ಗಿಡ ಹಾಕಬೇಕಾಗುತ್ತೆ.
1: ಎಷ್ಟೋ ತೋಟಗಳಲ್ಲಿ ನಾವು ನೋಡಿದೀವಿ, ಕೆಲವೊಂದು ಗಿಡ ಒಣಗಿರ್ತಾವ ಸರ್.
0: ಅದು ಸ್ವಲ್ಪ ನಿಯಂತ್ರಣ ಮಾಡೋದು ಕಷ್ಟನೆ, ಬಟ್ ನಾವು ಮುಂಜಾಗ್ರತೆ ಕ್ರಮವಾಗಿ ಈ ಪ್ರತಿ ಬಾರಿ, ಪ್ರತಿ 3 ತಿಂಗಳಿಗೆ ಒಂದ್ಸರಿ, 4 ಬಾರಿ ವರ್ಷಕ್ಕೆ ಈ ಟ್ರೈಕೋಡರ್ಮಾ ಮತ್ತೆ ಸುಡಾಮಾನಸ್ ಅನ್ನೋದನ್ನ ನೀವು ಮಣ್ಣಿಗೆ ಹಾಕಿದ್ರೆ ಈ ಸೊರಗು ರೋಗನ ಬರೋದಕ್ಕಿಂತ ಮುಂಚೆನೆ ನಾವು ನಿಯಂತ್ರಣ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಸರ್, ದುಂಡಾಣು ಅಂಗಮಾರಿ ರೋಗನು ಕೂಡ ಬರೋದಕ್ಕಿಂತ ಮುಂಚೆನೆ ಕಂಟ್ರೋಲ್ ಮಾಡಿದ್ರೆ ತುಂಬಾ ಒಳ್ಳೇದು.
1: ಇದು ಯಾವ್ದ್ರ ಮೇಲೆ ಬರುತ್ತೆ ಸರ್? ಗಿಡದ ಮೇಲೆ ಬರುತ್ತಾ, ಹಣ್ಣಿನ ಮೇಲೆ ಬರುತ್ತಾ?
0: ಎಲೆಗಳಲ್ಲಿ ಫಸ್ಟ್ ಈ ಬ್ರೌನಿಶ್ ಕಲರ್ ಸ್ಪಾಟ್ಸ್ ಕಾಣಿಸ್ಕೊಳುತ್ತೆ, ಯೆಲ್ಲೋ ಕಲರ್ ಸ್ಪಾಟ್ಸ್ ಆಗಿ ಅದ್ರ ಸುತ್ತೂರ ಈ ರೌಂಡ್ ಶೇಪ್ ರಿಂಗ್ ಕಾಣಿಸ್ಕೊಳುತ್ತೆ, ಅದು ಮಚ್ಚೆ. ಮತ್ತೆ ಹಣ್ಣುಗಳ ಮೇಲೆ ಮಚ್ಚೆ ಕಾಣಿಸ್ಕೊಳುತ್ತೆ, ಹಣ್ಣುಗಳ ಮೇಲೆ ವಿ, ಇಂಗ್ಲಿಷ್ ವಿ ಅಥವಾ ಎಲ್ ಶೇಪ್ ಒಂದು ಕ್ರ್ಯಾಕ್ ಉಂಟಾಗುತ್ತೆ. ಸೊ ಅದು ಒಂದು ಎಲೆ ಹಣ್ಣಿನ ಮೇಲೆ. ಮತ್ತೆ ಈ ಕಾಂಡಗಳು ಬಿರುಕು ಕೂಡ ಕಾಣಿಸ್ಕೊಳುತ್ತೆ, ಕಾಂಡಗಳ ಮೇಲೆ ಬಿರುಕು ಕಾಣಿಸ್ಕೊಳುತ್ತೆ ಅಂದ್ರೆ ಅದು 3rd stage ಅಂತ. ಸೊ ಅದು ಸ್ವಲ್ಪ ನಿಯಂತ್ರಣ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕಂತಾನೆ ನಾವು ಪ್ಲಾಂಟಿಂಗ್ ಮೆಟೀರಿಯಲ್ ಅಂತ ಯೂಸ್ ಮಾಡ್ತೀವಲ್ಲ, ಸೊ ಅದಕ್ಕೇನೆ ದುಂಡಾಣು ಅಂಗಮಾರಿ ರಹಿತ ಸಸಿಗಳನ್ನೇ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸೊ ಆಯ್ಕೆ ಮಾಡಿದ ನಂತರ ನೀವು ಪ್ಲಾಂಟಿಂಗ್ ಮಾಡಿದ ನಂತರನು, ಏ ಇಲ್ಲ ಬಿಡಪ್ಪ ರೋಗ ಇಲ್ಲ ಆರಾಮಾಗಿದೆ ಯಾವ್ದು ಸ್ಪಾಟ್ಸ್ ಇಲ್ಲ ಅಂತ ನೀವು ಸುಮ್ಮನೆ ಕೂರಂಗಿಲ್ಲ. ಸೊ ಪ್ಲಾಂಟಿಂಗ್ ರೋಗ ಇಲ್ದಿರೋ ತೋಟಕ್ಕೂ ಪ್ರತಿ 1 ತಿಂಗಳಿಗೆ ಒಂದ್ಸರಿ ಈ ಸ್ಟೆಪ್ಟೋಸೈಕ್ಲಿನ್ ಸಲ್ಫೇಟ್ ಅಥವಾ ಸ್ಟೆಪ್ಟೋಸೈಕ್ಲಿನ್ ಹೈಡ್ರೋಕ್ಲೋರೈಡ್ ಅಂತ ಬರುತ್ತೆ, ಟೆಟ್ರಾಸೈಕ್ಲಿನ್ ಹೈಡ್ರೋಕ್ಲೋರೈಡ್ ಅಥವಾ ಡಯಾಲ್ ಅಂತ ಬರುತ್ತೆ, 1-3-Dial. ಸೊ ಇದನ್ನ 1 ಲೀಟರ್ ನೀರಿಗೆ 0.5 ಗ್ರಾಮ್ ಅದ್ರ ಪ್ಲಸ್ ಮತ್ತೆ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಬರುತ್ತೆ, ಆ ತಾಮ್ರದ ಆಕ್ಸಿಕ್ಲೋರೈಡ್ನ ಪ್ರತಿ ಲೀಟರ್ ನೀರಿಗೆ 2.5 ಗ್ರಾಮ್ನಷ್ಟು ಮತ್ತೆ ಮ್ಯಾಂಕೋಸೋ ಪ್ಲಸ್ ಕಾರ್ಬನ್ ಡೈಸಮ್ ಅಂತ ಬರುತ್ತೆ, ಅದನ್ನು ಪ್ರತಿ ಲೀಟರ್ ನೀರಿಗೆ 1 ಗ್ರಾಮ್ನಷ್ಟು ನೀವು ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡ್ಬೋದು. ಸೊ ಇದಾದ ನಂತರ ಪ್ರತಿ ಬಾರಿ ಇದೇನು ನಾವು ಬ್ಯಾಕ್ಟೀರಿಯಾ ನಾಶಕ ಹೊಡಿತೀವಲ್ಲ, ಅದಾದ ನಂತರ ಒಂದು ವೀಕ್ ಒಳಗಡೆ ಲಘು ಪೋಷಕಾಂಶಗಳ ಮಿಶ್ರಣ ಇರುತ್ತಲ್ಲ, ಸತುವಿನ ಸಲ್ಫೇಟ್ ಆಗಿರ್ಬೋದು, ಕಬ್ಬಿಣದ ಸಲ್ಫೇಟ್ ಆಗಿರ್ಬೋದು, ಮತ್ತೆ ತಾಮ್ರದ ಸಲ್ಫೇಟ್ ಆಗಿರ್ಬೋದು, ಮತ್ತೆ ಈ ತರ ಲಘು ಪೋಷಕಾಂಶಗಳನ್ನ ಪ್ರತಿ 1 ಲೀಟರ್ ನೀರಿಗೆ 1-1.5 ಗ್ರಾಮ್ ಅಥವಾ 1 ಹೆಕ್ಟೇರ್ಗೆ 1-1.5 ಕೆಜಿಯಷ್ಟು ನೀವು ಹಾಕೊಂಡು ಸಿಂಪರಣೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಇದು ರೋಗ ರಹಿತ ತೋಟಗಳಲ್ಲೂ ಮಾಡಬೇಕು, ಪ್ರತಿ 1 ತಿಂಗಳಿಗೆ
1: ರೋಗ
0: ಇರಲಿ ಬಿಡ್ಲಿ ಪ್ರತಿ 1 ತಿಂಗಳೂ ಮಾಡಬೇಕು. ಮತ್ತೆ ಈ ಮೋಡ ಕವಿದ ವಾತಾವರಣ ಇರುತ್ತೆ ಅಂತ ಹೇಳಿದ್ನಲ್ಲ, ಸೊ ಮೋಡ ಕವಿದ ವಾತಾವರಣ ಇದ್ರೆ ನೀವು ಅಥವಾ ಮಳೆ ಬಂದ್ರೆ ಪ್ರತಿ 7-8 ದಿನಗಳಿಗೊಮ್ಮೆ ಸಿಂಪರಣೆ ಮಾಡಬೇಕು. ಈ ತರ ನಾವು ನಿಯಂತ್ರಣ ಮಾಡ್ಕೋಬಹುದು.
1: ಈಗ ಒಂದ್ಸಲ ಹಣ್ಣಿಗೆ ಬಿಟ್ಟಾಗ ಅಷ್ಟು ಕಟಾವು ಮಾಡಿದ್ವಿ ಅಂದ್ರೆ ಮತ್ತೆ ಮುಂದೆ ಯಾವ ರೀತಿ ನಾವು ಒಂದು ಮುಂಜಾಗ್ರತೆ ವಹಿಸ್ಬೇಕು ರೈತರು, ಏನೆಲ್ಲ ಒಂದು ವಿಧಾನಗಳನ್ನ?
0: ಹಣ್ಣು ಕಟಾವು ಮಾಡಿದ ತಕ್ಷಣ ಕೆಲವರು ರೈತರಿಗೆ ಇದು ಗೊತ್ತೇ ಇರಲ್ಲ, ಹಣ್ಣು ಕಟಾವು ಮಾಡಿದ್ವಿ ಇನ್ನು 3 ತಿಂಗಳು ಏನು ಇರಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಸೊ ಆ ಥರ ಮಾಡಿದ್ರೆ ದುಂಡಾಣು ಅಂಗಮರಿ ರೋಗ ಬರೋ ಚಾನ್ಸ್ ಇರುತ್ತೆ. ಸೊ ನಾವು ಏನು ಮಾಡಬೇಕು?

0: ಅಂದ್ರೆ ನಾವೇನು ಹಣ್ಣಿಗೆ ಬಿಡೋ ಟೈಮಲ್ಲಿ ನಾನು ಹೇಳಿದೆ ಗೊಬ್ಬರಗಳನ್ನ 20-25 kg ಕೊಟ್ಟಿಗೆ ಗೊಬ್ಬರ ಪ್ಲಸ್ 2 kg ಬೇವಿನ ಹಿಂಡಿ ಪ್ಲಸ್ 2 kg ಎರೆಹುಳು ಗೊಬ್ಬರ ಅದನ್ನ ಅದ್ರ ಹಾಕ್ಬೋದು, ಅಥವಾ 10-15 kg ಕೊಟ್ಟಿಗೆ ಗೊಬ್ಬರ, 2 kg ಬೇವಿನ ಹಿಂಡಿ, 2 kg ಎರೆಹುಳು ಗೊಬ್ಬರ, ಇಲ್ಲ ಅಂದ್ರೆ 5 kg ಕೋಳಿ ಗೊಬ್ಬರ, 2 kg ಬೇವಿನ ಹಿಂಡಿ, 2 kg ಎರೆಹುಳು ಗೊಬ್ಬರ, ಇದನ್ನ
1: ಒಂದು ಗಿಡಕ್ಕೆ
0: ನಾವು ಬೆಳೆ ಬಿಡೋ ಟೈಮಿಗೆ ಹಾಕ್ತಿವಿ. ಸೊ ಈ ಬೆಳೆ ಬಿಡೋ ಟೈಮಿಗೆ ಹಾಕ್ತಿವಲ್ಲ ಅದೇ ಸೇಮ್ ಗೊಬ್ಬರಗಳನ್ನ ನಾವು ಹಣ್ಣು ಕಟಾವು ಮಾಡಿದ ನಂತರ ಅರ್ಧದಷ್ಟು ಹಾಕ್ಬೇಕಾಗುತ್ತೆ. ಅಂದ್ರೆ ನಾವು ಏನ್ ಬೆಳೆ ಬಿಡಕ್ ಹಾಕ್ತಿವಲ್ಲ ಸೇಮ್ ಪ್ರಮಾಣದ ಗೊಬ್ಬರಗಳನ್ನ ಅರ್ಧದಷ್ಟು ಅಂದ್ರೆ 50% ಕಮ್ಮಿ ಮಾಡಿ ಬೆಳೆ ಕಟಾವು ಮಾಡಿದ ತಕ್ಷಣ ನಾವು ಹಾಕ್ಬೇಕಾಗುತ್ತೆ.
1: ಮುಂದಿನ ಬೆಳೆಗೆ ಅದು ಅನುಕೂಲ ಆಗುತ್ತೆ ಅಲ್ವಾ?
0: ಅನುಕೂಲ ಆಗುತ್ತೆ, ಮತ್ತೆ ಸಮರುವಿಕೆನೂ ಮಾಡ್ಬೇಕು ಕಟಾವು ಮಾಡಿದ ತಕ್ಷಣ. ಈಗ ಏನಕ್ಕಂದ್ರೆ ಈಗ ಲೋಡ್ ಇರುತ್ತಲ್ಲ, ಬ್ಯಾಕ್ಟೀರಿಯಾ ಲೋಡ್, ದುಂಡಾಣು ಅಂಗ ಮಾರಿದ್ದು. ಸೊ ಆ ಬ್ಯಾಕ್ಟೀರಿಯಾ ಲೋಡ್ ಕಮ್ಮಿ ಮಾಡ್ಬೇಕು ಅಂದ್ರೆ ಹಣ್ಣು ಕಟಾವು ಮಾಡಿದ ತಕ್ಷಣ ಕೂಡ ನಾವು ಸಮರುವಿಕೆ ಮಾಡ್ಬೇಕಾಗುತ್ತೆ. ಅದೇ ನಾನು ಹೇಳಿದ್ನಲ್ಲ, ದುಂಡಾಣು ಅಂಗ ಮಾರಿದ್ದು ನಂಜು ಇರುತ್ತಲ್ಲ ಅದಕ್ಕಿಂತ 2-4 inch ಕೆಳಗಡೆ ಕಟ್ ಮಾಡ್ಬೇಕು, ಮತ್ತೆ ತುದಿ 8-10 cm ತುದಿನ ಕಟ್ ಮಾಡ್ಬೇಕಾಗುತ್ತೆ. ಸೊ ಸಮರುವಿಕೆ ಮಾಡಿ ನಂತರ ಕೂಡ ನಾವು ಬ್ಯಾಕ್ಟೀರಿಯಾ ನಾಶಕ ಸ್ಪ್ರೇ ಮಾಡ್ಬೇಕಾಗುತ್ತೆ. ಸೊ ಇದಾದ ನಂತರ ಗೊಬ್ಬರ ಹಾಕ್ತಿವಲ್ಲ ನಾವು. ಸೊ ಗೊಬ್ಬರ ಹಾಕಿದ ನಂತರ ನಾವು ಒಂದು 15-20 liter ನೀರನ್ನ 8 ದಿನಗಳಿಗೊಮ್ಮೆ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಅದು ಮೆಟಬಾಲಿಸಮ್ ಅಂತೀವಲ್ಲ ಪ್ಲಾಂಟ್, ಅದಕ್ಕೆ ಬದುಕಕ್ಕೆ ಈಗ ದ್ವಿತೀಯ ಸಂಶ್ಲೇಷಣೆ ಮಾಡ್ಬೇಕು ಅಲ್ಲ, ಅದನ್ನ ಬದುಕಬೇಕಲ್ಲ, ಅದಕ್ಕೆ ಸಾಕಾಗುವಷ್ಟು ನಾವು ನೀರನ್ನ ಕೊಡ್ಬೇಕಾಗುತ್ತೆ. ಸೊ ಈಗ ನೀವು ಮುಂಚೆ ನೀರಾವರಿ ಬಗ್ಗೆ ಕೇಳಿದ್ರಿ. ಸೊ ನೀರಾವರಿ ನೀರು ಅಂದ್ರೆ ಗಿಡದ ಎಲೆಗಳ ವಿಸ್ತೀರ್ಣ, ಅದ್ರ ಜೊತೆ ನಾವು ಗಿಡಗಳಿಗೆ ಕೊಡುವ ಅಂತರದ ಮೇಲೆ ಡಿಪೆಂಡ್ ಆಗಿರುತ್ತೆ.
1: ಗಿಡದ ವಯಸ್ಸು.
0: ಸೊ ಫಸ್ಟ್ ಇಯರ್ ಈಗ ಏನಕ್ಕೆ ಅಂದ್ರೆ ಈಗ ಮಣ್ಣಿನಿಂದ ಕೂಡ ನೀರು ಆವಿಯಾಗುತ್ತೆ, ಮತ್ತೆ ಎಲೆಗಳ ಮುಖಾಂತರ ನೀರು ಆವಿಯಾಗುತ್ತೆ. ಸೊ ಈ ಆವಿಯಾಗುವಂತ ನೀರನ್ನ ಮೀಟ್ ಔಟ್ ಮಾಡಬೇಕು ನಾವು ಕೊಡೋ ನೀರು. ಸೊ ಅದನ್ನ ಮೀಟ್ ಔಟ್ ಮಾಡೋದಕ್ಕೆ ಸೊ ಫಸ್ಟ್ ಇಯರ್ ನಾವು ಪ್ಲಾಂಟ್ ಮಾಡ್ತೀವಲ್ಲ, ಈಗ ನೋಡಿ ಜನವರಿಯಿಂದ ಜೂನ್ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ ಬೇಸಿಗೆ ಬರೋದ್ರಿಂದ. ಅವಾಗ ಫಸ್ಟ್ ಇಯರ್ ಪ್ಲಾಂಟ್ ಮಾಡಿದ ತಕ್ಷಣ ಫಸ್ಟ್ 2.5 liter ಸ್ಟಾರ್ಟ್ ಮಾಡ್ತೀವಿ ಅನ್ಕೊಳ್ಳಿ ಜನವರಿಗೆ. ಸೊ ಜೂನಿಗೆ ಬರೋಷ್ಟಿಗೆ 5 liter ಆಗಬೇಕು ಒಂದು ಗಿಡ, ಪ್ರತಿ ಗಿಡಕ್ಕೆ ಪ್ರತಿ ದಿನಕ್ಕೆ. ನಂತರ ಜೂನ್ ಇಂದ ಮತ್ತೆ ಡಿಸೆಂಬರ್ಗೆ ಮತ್ತೆ ಕಮ್ಮಿ ಮಾಡ್ಕೋಬೇಕು, 2.5.
1: ಮಳೆಗಾಲ ಬಂತು ವಾತಾವರಣ
0: ಚೇಂಜ್ ಆಗುತ್ತೆ. ಇದು ಫಸ್ಟ್ ಇಯರ್. ಇದೇ ತರ ಸೆಕೆಂಡ್ ಇಯರ್ 2.5-5 liter ಹೇಳಿದ್ನಲ್ಲ ಫಸ್ಟ್ ಇಯರ್, ಅದೇ ತರ ಸೆಕೆಂಡ್ ಇಯರ್
1: ಡಬಲ್
0: 5-10 ಬರಬೇಕು ಜೂನ್ ವರ್ಗೂ. ಮತ್ತೆ ಜೂನ್ ಇಂದ ಡಿಸೆಂಬರ್ಗೆ ಮತ್ತೆ 10-5 ಕಮ್ಮಿ ಮಾಡ್ಕೊಂಡು ಹೋಗ್ಬೇಕು. ಅದೇ ತರ 3ನೇ ವರ್ಷಕ್ಕೆ 10-20
1: ಮತ್ತೆ ಡಬಲ್ ಆಗ್ತಾ
0: ಹೋಗ್ಬೇಕು. 5 ವರ್ಷ ತೋಟ ಬರೋ ವರ್ಷತಿಗೆ ನೀವು ಜನವರಿಯಿಂದ ಜೂನ್ಗೆ 40-50 liter ಇನ್ಕ್ರೀಸ್ ಮಾಡ್ಬೇಕು, ಮತ್ತೆ ಜೂನ್ ಇಂದ ಡಿಸೆಂಬರ್ಗೆ 50-40 liter ಕಮ್ಮಿ ಮಾಡ್ಕೋಬೇಕು. ಸೊ ಇಷ್ಟು ತಿಳಿಸಿದ್ರೆ ಸಾಕು.
1: ಇತ್ರೆಲ್ ಅನ್ನುವಂಥದ್ನ ಯಾವಾಗ ಸಿಂಪರಣೆ ಮಾಡ್ಬೇಕು ಸರ್?
0: ಸೊ ಇತ್ರೆಲ್ಲೂ ನಾವು ಈಗ ಪುಷ್ಪ ದೀಕ್ಷೆಗೆ ಅಂತ ಬಿಡ್ತೀವಿ ಹೂಗಳನ್ನ ಹೆಚ್ಚಿಸೋಕೆ. ಸೊ ಪುಷ್ಪ ದೀಕ್ಷೆಗೆ ಬಿಡೋದಕ್ಕಿಂತ ಮುಂಚೆ ನಾವು ಈಗ ಮರಳು ಮಿಶ್ರಿತ ಮಣ್ಣುಗಳಲ್ಲಾದ್ರೆ 25-30 days ನೀರು ಕೊಡದೆ ಅದನ್ನ ಒತ್ತಡ ಇರಬೇಕು. ಅದೇ ತರ ಈ ಜೇಡಿ ಮಣ್ಣಲ್ಲಾದ್ರೆ ಸ್ವಲ್ಪ ಈ ಭಾರವಾದ ಮಣ್ಣು ಇರುತ್ತಲ್ಲ, ಸೊ ಆ ಮಣ್ಣುಗಳಲ್ಲಾದ್ರೆ ಸುಮಾರು 45-50 days ನಾವು ನೀರು ನಿಲ್ಲಿಸಬೇಕಾಗುತ್ತೆ. ಸೊ ಅದಾದ ನಂತರ ನಾವೇನೀಗ ನೆಕ್ಸ್ಟ್ ಪುಷ್ಪ ದೀಕ್ಷೆಗೆ ಬಿಡ್ತೀವಲ್ಲ ಅದಕ್ಕಿಂತ ಮುಂಚೆ ಆ ಟೈಮಲ್ಲಿ ನಾವು 1 liter ನೀರಿಗೆ ಸುಮಾರು 1.5-2 milliliter ಇತ್ರೆಲ್ ಅಂದ್ರೆ 1500-2000 PPM ನಷ್ಟು ನಾವು ಇತ್ರೆಲ್ನ ಸಿಂಪರಣೆ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ 5 gram DAP. ಸೊ DAP ನಲ್ಲಿ ನೈಟ್ರೋಜನ್ ಇರುತ್ತೆ, ಫಾಸ್ಫರಸ್ ಇರುತ್ತೆ. ಎಂದ್ರೆ ಕ್ವಿಕ್ ರಿಕವರಿ, ಸ್ಟ್ರೆಸ್ ಇಂದ ರಿಲೀಸ್ ಆಗೋದಕ್ಕೆ, ಚಿಗುರು ಜಾಸ್ತಿ ಬರೋದಕ್ಕೆ DAP ನ ಹಾಕ್ತಿವಿ. ಸೊ ಅದಾದ ನಂತರ ನಾವು ಸಮರುವಿಕೆ ಮಾಡಬೇಕಾಗುತ್ತೆ. ಯೂಶುವಲಿ ಫಾರ್ಮರ್ಸ್ ಎಲ್ಲ ಸಮರುವಿಕೆ ಮಾಡಿದ ನಂತರ ಈ ತರ ಸ್ಪ್ರೇ ಮಾಡ್ತಾರೆ, ಅದೇ ಕರೆಕ್ಟು. ಕೆಲವರೆಲ್ಲ ಈ ತರ ಸ್ಪ್ರೇ ಮಾಡಿದ ನಂತರ ಸಮರುವಿಕೆ ಮಾಡ್ತಾರೆ, ಬಟ್ ಈ ತರ ಸಿಂಪರಣೆಗಿಂತ ಮುಂಚೆ ಸಮರುವಿಕೆ ಮಾಡಿ ನಂತರ ಸಿಂಪರಣೆ ಮಾಡಬೇಕಾಗುತ್ತೆ. ಸೊ ಸಿಂಪರಣೆ ಮಾಡಿದ ತಕ್ಷಣ ನಾವು ಸಮರುವಿಕೆ ಮಾಡಿರ್ತೀವಲ್ಲ, ನೆಕ್ಸ್ಟ್ ಬೋರ್ಡೆಕ್ಸ್ ದ್ರಾವಣನ ಸಿಂಪರಣೆ ಮಾಡ್ತೀವಿ. ಸೊ ಆ ಬೋರ್ಡೆಕ್ಸ್ ದ್ರಾವಣ ಸಿಂಪರಣೆ ಮಾಡೋದ್ರಿಂದ ಇದೇನು ಎಲೆ ಉದುರುತ್ತಲ್ಲ, ಸೊ ಇದರಿಂದ ದುಂಡಾಣು ಅಂಗಮಾರಿ ರೋಗ ಕಂಟ್ರೋಲ್ ಆಗುತ್ತೆ, ಮತ್ತೆ ಫ್ಲವರ್ ಬರೋದಕ್ಕೆ ಎನ್ಹಾನ್ಸ್ ಮಾಡುತ್ತೆ. ಅಂದ್ರೆ ಸ್ಟ್ರೆಸ್, ಗಿಡಕ್ಕೆ ಒತ್ತಡ ಇರ್ಬೇಕು ನಾವು. ಅದು ಫಸ್ಟ್ 0 days ಅಂತ ಕರಿತೀವಿ ನಾವು ಈ ತರ ಸ್ಪ್ರೇ ಮಾಡೋದು. ಸೊ ನೆಕ್ಸ್ಟ್ 0-7 days ನಾವೇನ್ ನಾನು ಮುಂಚೆ ಹೇಳಿದ್ನಲ್ಲ ಗೊಬ್ಬರಗಳ ಪ್ರಮಾಣ, ಸೊ ಅದನ್ನೆಲ್ಲ ಹಾಕೋಬೇಕಾಗುತ್ತೆ. ಸೊ 0-7 days ಇದನ್ನ ನಾವು ಒತ್ತಡದಿಂದ ಬಿಡುಗಡೆಗೊಳಿಸುವ ಒಂದು ದಿನಗಳು ಅಂತ ಕರಿತೀವಿ. ಸೊ ಅಲ್ಲಿಂದ ನಮಗೆ ಡಿಸ್ಕೌಂಟ್ ಆಗುತ್ತೆ.
1: ಅಂದ್ರೆ ಇಷ್ಟೆಲ್ಲ ಒಂದು ಕೃಷಿ ವಿಧಾನಗಳನ್ನ ಅಳವಡಿಸಿಕೊಂಡು ದಾಳಿಂಬೆ ಕೃಷಿಯನ್ನ ನಮ್ಮ ರೈತರು ಮಾಡಿದ್ದೆ ಆದ್ರೆ ಒಳ್ಳೆಯ ಇಳುವರಿ ತಗೊಳ್ಬಹುದು.
0: ಹೌದು ಸರ್
1: ಅಂತ ಹೇಳ್ತೀರಾ?
0: ಹೌದು.
1: ಈ ದಾಳಿಂಬೆ ಕೃಷಿ ಬಗ್ಗೆ ಏನಾದ್ರೂ ನಮ್ಮ ರೈತರಿಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು?
0: ದೂರವಾಣಿ ಸಂಖ್ಯೆ 9-9-1-3-2-3-9-7 ಇದ್ರ ಮುಖಾಂತರ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು
1: ಸರ್. ರೈತ ಬಾಂಧವರೇ, ಡಾಕ್ಟರ್ ಕಿರಣ್ ಸಾಗರ್ ಅವರ ಮೊಬೈಲ್ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತಾನೆ, 9-9-6-4-1-3-2-3-9-7. ಒಳ್ಳೇದು ಸರ್. ಇಲ್ಲೇ ತನಕ ಈ ಒಂದು ದಾಳಿಂಬೆ ಕೃಷಿಯನ್ನು ಯಾವ ರೀತಿ ಮಾಡಬೇಕು ನಮ್ಮ ರೈತರು ಅನ್ನುವಂಥ ನಿಟ್ಟಲ್ಲಿ ಈ ದಾಳಿಂಬೆ ಕೃಷಿಯ ಸುಧಾರಿತ

0: ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್, ಧನ್ಯವಾದಗಳು.
2: ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ದಾಳಿಂಬೆ ಕೃಷಿಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಇರುವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕ್ಷೇತ್ರಾಧೀಕ್ಷಕರಾದ ಡಾ ಡಿಸಿ ಕಿರಣ್ ಸಾಗರ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್.
3: ನೋಡು ಇದೇ ನನ್ನ ಫೇವರೇಟ್.

0: ನೈರುತ್ಯ ಮಾನ್ಸೂನ್ ಸಕ್ರಿಯವಾಗಿತ್ತು. ದಕ್ಷಿಣ ಒಳನಾಡಿನ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕದಾದ್ಯಂತ ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಮತ್ತು ಉತ್ತರ ಒಳನಾಡಿನ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಕರ್ನಾಟಕದ ಹಲವೆಡೆಯಲ್ಲಿ ಮಳೆಯಾಗಿದೆ. ಭಾರೀ ಮಳೆಯ ಪ್ರಮಾಣ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ 8 ಸೆಂಟಿಮೀಟರ್, ಉಡುಪಿ ಜಿಲ್ಲೆಯಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಬಾಗಲಕೋಟೆ, ಹಾವೇರಿ, ಕಲಬುರಗಿ, ಕೊಪ್ಪಳ ಜಿಲ್ಲೆಯಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಹಾಗೂ ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ತುಮಕೂರು, ವಿಜಯನಗರ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ, ಗರಿಷ್ಠ ಹಾಗೂ ಕನಿಷ್ಠ ತಾಪಮಾನ ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಸಾಧ್ಯತೆ ಹೆಚ್ಚು. ಮುಂದಿನ 48 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಇರುತ್ತೆ. ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಹಾಗೂ ಕನಿಷ್ಠ ತಾಪಮಾನ ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಹಾಗೂ 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಹೆಚ್ಚು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದ್ರಿ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಇದೀಗ ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ಹತ್ತಿ ಕ್ವಿಂಟಲ್ಗೆ ಕನಿಷ್ಠ 1,689 ಗರಿಷ್ಠ 12,109 ರೂಪಾಯಿಗಳು. ಚನ್ನಗಿರಿ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 50,799 ಗರಿಷ್ಠ 53,299 ರೂಪಾಯಿಗಳು. ಹೊಳಲ್ಕೆರೆ ಮಾರುಕಟ್ಟೆ ಧಾರಣೆ. ಅಡಿಕೆ ಇತರೆ ಕ್ವಿಂಟಲ್ಗೆ 23,550 ಗರಿಷ್ಠ 26,200 ರೂಪಾಯಿಗಳು. ಹೊಸದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ತೆಂಗಿನಕಾಯಿ ಕನಿಷ್ಠ 20,000 ಗರಿಷ್ಠ 23,000 ರೂಪಾಯಿಗಳು. ರಾಗಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 3,500 ರೂಪಾಯಿಗಳು. ಇದುವರೆಗೂ ಮಾರುಕಟ್ಟೆ ಧಾರಣೆ ಕೇಳಿದ್ರಿ. ಇದೀಗ ರೈತರಿಗಾಗಿ ಸಲಹೆ ಕೇಳೋಣ.
4: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸಲು ಜಿಬಿ ಅಂತ. ನಾನು ಬೀಜ ಘಟಕ ಶಿವಮೊಗ್ಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಷಯ ಬಂದ್ಬಿಟ್ಟು ಕನಕಾಂಬರ ಬೇಸಾಯ ಕ್ರಮಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಸರಿ ಕನಕಾಂಬರ ಅಂತ ಕೇಳಿದಾಗ ನಾವು ಅಂಬರಕ್ಕೆ ಏರಿದ ಕನಕಾಂಬರ ಅಂತೀವಿ. ಅಂಬರಕ್ಕೆ ಏರಿದ ಕನಕಾಂಬರ ಅಂತಂದ್ರೆ ಇದು ಕನಕಾಂಬರದ ಒಂದು ಹೂವಿನ ಒಂದು ರೇಟ್ ಕುರಿತು. ಹೆಚ್ಚು ಬೆಳೆ ಬಹಳ ರೇಟ್ ಬಂದಾಗ ಅಂಬರಕ್ಕೆ ಏರಿದೆ ಅನ್ನೋದು ಒಂದು ಜಸ್ಟ್ ನಂಬಿಕೆ ಎಲ್ಲರಿಗೂ. ಈ ಒಂದು ಬೆಳೆ ನಾವು ಸುಮಾರು ಇದರ ಮೂಲ ತಗೊಂಡಾಗ ಇದು ನಮ್ಮ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಂತ ಬೆಳೆ. ಮತ್ತು ಶ್ರೀಲಂಕಾ ಅಂತ ಹೇಳ್ತಾರೆ, ಬಟ್ ದಕ್ಷಿಣ ಭಾರತ ಶ್ರೀಲಂಕಾ ಎರಡು ಕಡೆಗೆ ಇದು ಮೊದಲಿಂದನೂ ಬೆಳೀತಾ ಇದ್ರು. ಇದನ್ನು ನಾವು ಈಗ ಬೆಳೆನ ನಮ್ಮ ಭಾರತದಲ್ಲಿ ಸುಮಾರು 4,700 ಹೆಕ್ಟರ್ ಅಲ್ಲಿ ನಾವು ಇದನ್ನು ಬೆಳೀತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿ ನಾವು ತಗೊಂಡಾಗ ಇದು ಚಿಕ್ಕಬಳ್ಳಾಪುರ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ತುಂಬ ಜಾಸ್ತಿ ಅತಿ ಹೆಚ್ಚುವಾಗಿ ನಾವು ಇದನ್ನು ಬೆಳಿತೀವಿ. ಇದರ ಒಂದು ಕನಕಾಂಬರ ಕುಟುಂಬ ಅಂತ ತಗೊಂಡ್ರೆ ನಾವು ಇದನ್ನು ಅಕ್ಯಾಂಥೇಸಿ ಅಂತ ಕರಿತೀವಿ. ಸುಮಾರು ಇದರಲ್ಲಿ 6 ಪ್ರಭೇದಗಳಿವೆ. ಅದರಲ್ಲಿ ಕ್ರಾಸಾಂಡ್ರ ಅಂಡುಲೇಫೋಲಿಯಾ ಅಂತಕ್ಕಂಥ ಒಂದು ಪ್ರಭೇದ. ನಾವು ವಾಣಿಜ್ಯವಾಗಿ ನಾವು ಇದನ್ನು ವಿಶೇಷವಾಗಿ ಇದನ್ನು ಬೆಳಿತೀವಿ. ಇದರ ಉಪಯೋಗಗಳು, ಕನಕಾಂಬರ ಉಪಯೋಗಗಳು ಬಂದ್ಬಿಟ್ಟು ನಾವು ಈ ಕನಕಾಂಬರದ ಹೂವಿನ ಬಿಡಿ ಹೂವಾಗಿ ಬೆಳೆಸ್ತೀವಿ. ಮತ್ತು ಆಮೇಲೆ ನಾವು ಇತ್ತೀಚಿನ ದಿನಗಳಲ್ಲಿ ಇದನ್ನು ಕುಂಡದಲ್ಲಿ ನಾವು ಬೆಳಿತೀವಿ. ಅದರ ಜೊತೆಗೆ ಈ ಇತ್ತೀಚಿನ ದಿನಗಳಲ್ಲಿ ಮತ್ತೆ ದಂಟು ಸಹಿತ ಕಟ್ ಮಾಡಿಬಿಟ್ಟು ಕಟ್ ಫ್ಲವರ್ ಆಗಿ ಸಮೇತ ಬೆಂಗಳೂರು ಮತ್ತು ಕೆಲವು ಹೊರದೇಶಗಳಲ್ಲಿ ದಂಟು ಸಹಿತ ಇದನ್ನು ಬೆಳೀತಾ ಇದ್ದಾರೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪೂರಕವಾದ ವಾತಾವರಣ ಬಂದ್ಬಿಟ್ಟು 30-35 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಇರಬೇಕು. ಇದರ ಮಣ್ಣು ಬಂದ್ಬಿಟ್ಟು ಕೆಂಪು ಗೋಡೆ ಮಣ್ಣು ಇದ್ದರೆ ಚೆನ್ನಾಗಿ. ಇದರ ಮಣ್ಣಿನ ಒಂದು ರಸಸಾರ ಬಂದ್ಬಿಟ್ಟು 6-7.5 ಇರಬೇಕಾಗುತ್ತದೆ. ಇದು ನಾವು ಎರಡು ರೀತಿಯಲ್ಲಿ ಇದನ್ನು ಬೆಳೆಯನ್ನು ತಗೋಬೋದು. ಒಂದು ಬೀಜದಿಂದ ನಾವು ಇದನ್ನು ತಗೋಬೋದು, ಇನ್ನೊಂದು ಕಾಂಡದಿಂದ ನಾವು ಈ ಬೆಳೆಯನ್ನು ತಗೋಬೋದು. ಬೀಜದಿಂದ ಹೋದರೆ ಸುಮಾರು ನಮಗೆ

0: ಐದು ಕೆ ಜಿ ಪರ್ ಹೆಕ್ಟೇರ್ ಬೇಕಾಗುತ್ತೆ. ಬೀಜ ಬಂದ್ಬಿಟ್ಟು 5 kg ಪರ್ ಹೆಕ್ಟೇರ್ ಬೇಕಾಗುತ್ತೆ. ಈ ಬೀಜವನ್ನು ನಾವು ಜುಲೈಯಿಂದ ಅಕ್ಟೋಬರ್ಗೆ ಜಸ್ಟ್ ಬಿತ್ತನೆ ಮಾಡಿದರೆ ನಮಗೆ 2 ತಿಂಗಳಾದಮೇಲೆ ಅದು ಸಸಿ ತಯಾರಾಗಿರುತ್ತೆ ಮಡಿಯಲ್ಲಿ. ಅದನ್ನು ನಾವು ಬೇಕಾದರೆ ಡೈರೆಕ್ಟಾಗಿ ಹೊಲದಲ್ಲಿ ಹಾಕೋಬೋದು. ಇನ್ನೊಂದು ಪದ್ಧತಿ ಬಂದ್ಬಿಟ್ಟು ಕಟಿಂಗ್ ಅಂತಂದು ಕರಿತೀವಿ. ಕಾಂಡಗಳನ್ನು ನಾವು ರೂಪಿಸ್ಕೊಳ್ಳೋದು 10-15 cm ಕಾಂಡವನ್ನು ನಾವು ಯಾವುದಾದ್ರೂ ಪ್ರಚೋದಕಗಳು ಉಪಯೋಗಿಸ್ಬಿಟ್ಟು IBA ಅಂತ ಬರುತ್ತೆ, ಪ್ರಚೋದಕಗಳು ರೂಟೆಕ್ಸ್ ಅಂತ ಬರುತ್ತೆ, ಅದನ್ನು 5-10 ನಿಮಿಷ ನಾವು ಅದನ್ನು ಡಿಪ್ ಮಾಡಿಬಿಟ್ಟು ಅದ್ದು ಬಿಟ್ಟು ಅದನ್ನು ತೆಗೆದು ಆಮೇಲೆ ಹಚ್ಚತಕ್ಕಂಥ ಒಂದು ಬೇರ ಬಂದಮೇಲೆ ಮತ್ತೆ ಅದನ್ನು ಡೈರೆಕ್ಟಾಗಿ ನಾಟಿ ಮಾಡೋ ಪದ್ಧತಿ ಮಾಡಬಹುದು. ಸುಮಾರು ಈ ಒಂದು ಗಿಡಕ್ಕೆ 2 ರೂಪಾಯಿ ಆಗಬಹುದು. ರೈತರೇ ಏನಾದರೂ ನಾವೇ ತಯಾರಿ ಮಾಡ್ಕೊತೀವಿ ಅಂತಂದರೆ ಇಲ್ಲ, ರೈತರ ಹತ್ರ ಸಿಗುತ್ತೆ ನರ್ಸರಿಗಳಲ್ಲಿ ಅಂತಂದರೆ 2 ರೂಪಾಯಿ ಆಗುತ್ತೆ. ಇದನ್ನು ನಾವು ಅದೇ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬೆಂಗಳೂರಲ್ಲಿದೆ, IHR ಅಂತ ಕರಿತೀವಿ. ಅಲ್ಲಿ ಸುಮಾರು ಒಂದು ಸಸಿಗೆ ಅಲ್ಲಿ ಅರ್ಕ ತಳಿಗಳಿದ್ದಾವೆ. ಅರ್ಕ ಕನಕ, ಅರ್ಕ ಅಂಬರ, ಅರ್ಕ ಶ್ರಾವ್ಯ, ಅರ್ಕ ಶ್ರೀಯ, ಅರ್ಕ ಚನ್ನ ಅಂತ. ಈ ತಳಿಗಳು ಒಂದು ತಳಿಗೆ ಒಂದು ಗಿಡಕ್ಕೆ ಸುಮಾರು 6 ರೂಪಾಯಿ ಆಗುತ್ತೆ. ಆಮೇಲೆ ಬೇರೆ ಲೋಕಲ್ ತಳಿಗಳಾದರೆ 2 ರೂಪಾಯಿಗೆ ನಮಗೆ ಸಿಗುತ್ತೆ. ಇದರ ಭೂಮಿಯ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ, ಒಂದು ಹೊಲ ನೀವು ಬೇಸಿಗೆಯಲ್ಲಿ 2-3 ಸರಿ ಉಳುಮೆ ಮಾಡಿರ್ತೀರ, ಈಗ ಇದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ 25 ಟನ್ ಪರ್ ಹೆಕ್ಟೇರ್ ನಾವು ಮಿಶ್ರಣ ಮಾಡಿ ತದನಂತರ ಸಾಲಿನಿಂದ ಸಾಲಿಗೆ 60 cm ಆಗುತ್ತೆ, ಗಿಡದಿಂದ ಗಿಡಕ್ಕೆ 30 cm ಗಿಡ ನಾಟಿ ಮಾಡ್ತೀವಿ. ಈ ರೀತಿ ನಾಟಿ ಮಾಡಿದಾಗ ನಮಗೆ ಸುಮಾರು 1 ಹೆಕ್ಟೇರ್ಗೆ 55,000 ಸಸಿಗಳನ್ನ ನಾವು ನಾಟಿ ಮಾಡಬಹುದು. ಈ ಕುರಿತಾಗಿ ನೀವು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 7259631277. ಎಲ್ಲರಿಗೂ ಧನ್ಯವಾದಗಳು.
1: ರೈತರಿಗಾಗಿ ಸಲಹೆ ಕೇಳಿದ್ರಿ. ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಶೇಕಡಾ 1.8% ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ 288 GW ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್. ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿ, ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹೂಡಾ ಮುಖಾಮುಖಿ. ವಾರ್ತೆಗಳ ವಿವರ. ಜಾಗತಿಕವಾಗಿ ಎದುರಾಗುವ ಅಡೆತಡೆಗಳು ಮತ್ತು ಭೌಗೋಳಿಕ ರಾಜಕೀಯ ಅಡೆತಡೆಗಳ ಹೊರತಾಗಿಯೂ ಕರಕುಶಲ ವಸ್ತುಗಳು ಸೇರಿದಂತೆ ಭಾರತದ ಜವಳಿ ಮತ್ತು ಉಡುಪುಗಳ ರಫ್ತು 2025-26 3,25,000 crore rupees ಹೆಚ್ಚಾಗಿದ್ದು ಶೇಕಡಾ 1.8% ಬೆಳವಣಿಗೆ ದಾಖಲಿಸಿದೆ. 2024-25 ರಫ್ತು 3,19,000 crore rupees ಹೆಚ್ಚಿತ್ತು. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್, ಜವಳಿ ಮತ್ತು ಉಡುಪು ಕ್ಷೇತ್ರದ ಜಾಗತಿಕ ಸ್ಪರ್ಧಾತ್ಮಕತೆ ಮತ್ತು ರಫ್ತು ಸಿದ್ಧತೆ ಬಲಪಡಿಸಲು ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಮತ್ತು ವಿವಿಧ

0: ಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಜವಳಿ ಪ್ರದೇಶಗಳು ಮತ್ತು ಉಡುಪು ಘಟಕಗಳ ಯೋಜನೆ, ಜವಳಿಗೆ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹ ಯೋಜನೆ, ರಾಷ್ಟೀಯ ತಾಂತ್ರಿಕ ಜವಳಿ ಮಿಷನ್, ಜವಳಿ ವಲಯದಲ್ಲಿ ಸಾಮರ್ಥ್ಯ ವೃದ್ಧಿಗಾಗಿ ಸಮರ್ಥ ಯೋಜನೆ ಮತ್ತು ರಫ್ತು ಉತ್ತೇಜನಾ ಮಿಷನ್ ಅಡಿಯಲ್ಲಿ ಮಾರುಕಟ್ಟೆ ಪ್ರವೇಶ ಬೆಂಬಲ ಮತ್ತು ಬಡ್ಡಿ ಸಬ್ಸಿಡಿ ಸೇರಿದಂತೆ ವಿವಿಧ ಘಟಕಗಳ ಪ್ರಾರಂಭವು ಈ ಉಪಕ್ರಮಗಳಲ್ಲಿ ಸೇರಿವೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 2014ರಲ್ಲಿ 76 ಗಿಗಾವ್ಯಾಟ್ಗಳಿಗಿಂತ ಈ ವರ್ಷದ ಜೂನ್ 30ರ ವೇಳೆಗೆ 288 ಗಿಗಾವ್ಯಾಟ್ಗಳಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ಯಸ್ಸೋ ನಾಯ್ಕ್ ತಿಳಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಸೌರಶಕ್ತಿಯ ಸ್ಥಾಪಿತ ಸಾಮರ್ಥ್ಯ 162 ಗಿಗಾವ್ಯಾಟ್ಗಳಿಗಿಂತ ಹೆಚ್ಚು, ಪವನ ವಿದ್ಯುತ್ ಸುಮಾರು 58 ಗಿಗಾವ್ಯಾಟ್ಗಳು, ಜಲವಿದ್ಯುತ್ 57 ಗಿಗಾವ್ಯಾಟ್ಗಳು ಮತ್ತು ಜೈವಿಕ ವಿದ್ಯುತ್ 11 ಗಿಗಾವ್ಯಾಟ್ಗಳಿಗಿಂತ ಹೆಚ್ಚು ಎಂದು ಹೇಳಿದ್ದಾರೆ. 2013-14ರ ಆರ್ಥಿಕ ವರ್ಷದಿಂದ 2025-26ರ ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ವಲಯ ಸುಮಾರು $46 ದಶಲಕ್ಷ ವಿದೇಶಿ ನೇರ ಹೂಡಿಕೆ ಎಫ್ಡಿಐ ಅನ್ನು ಆಕರ್ಷಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಅವಧಿಯಲ್ಲಿ 12 ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು ನವೀಕರಿಸಬಹುದಾದಂತಹ ಇಂಧನ ವಲಯಕ್ಕೆ 12 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ವಿನಿಯೋಗಿಸಿವೆ ಎಂದು ಸಚಿವ ಶ್ರೀಪಾದ್ ಯಸ್ಸೋ ನಾಯ್ಕ್ ಮಾಹಿತಿ ನೀಡಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಎನ್ಸಿಬಿ 27 ದೇಶಗಳೊಂದಿಗೆ ದ್ವಿಪಕ್ಷೀಯ ಒಪ್ಪಂದಗಳು ಮತ್ತು 19 ದೇಶಗಳೊಂದಿಗೆ ತಿಳಿವಳಿಕೆ ಒಪ್ಪಂದದ ಮೂಲಕ ಮಾದಕ ದ್ರವ್ಯ ನಿಯಂತ್ರಣದಲ್ಲಿ ಅಂತಾರಾಷ್ಟೀಯ ಸಹಕಾರ ಬಲಪಡಿಸಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಮಾದಕ ದ್ರವ್ಯಗಳ ಅಕ್ರಮ ಸಾಗಾಣೆ ಪರಿಶೀಲಿಸಲು ಮತ್ತು ತಡೆಯಲು ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿದೆ. ಮಾದಕ ದ್ರವ್ಯ ಸಾಗಣೆ ಮತ್ತು ಮಾದಕ ದ್ರವ್ಯಗಳ ದುರುಪಯೋಗದ ಸವಾಲನ್ನು ಪರಿಹರಿಸಲು ಮಾದಕ ದ್ರವ್ಯ ನಿಯಂತ್ರಣದ ವಿಷನ್ ಡಾಕ್ಯುಮೆಂಟ್ ಅನ್ನು ಕಳೆದ ತಿಂಗಳು ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮ್ಯಾನ್ಮಾರ್, ನೇಪಾಳ, ಥೈಲ್ಯಾಂಡ್, ಶ್ರೀಲಂಕಾ, ಇಂಡೋನೇಷ್ಯಾ, ಸಿಂಗಾಪುರ ಮತ್ತು ಅಮೆರಿಕದಂತಹ ದೇಶಗಳೊಂದಿಗೆ ಮಾದಕ ದ್ರವ್ಯ ಸಂಬಂಧಿತ ವಿಷಯಗಳ ಕುರಿತು ಭಾರತ ನಿಯಮಿತವಾಗಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸುತ್ತದೆ. ಎನ್ಸಿಬಿ ಬಲಪಡಿಸಲು ದೇಶಾದ್ಯಂತ ವಲಯ ಕಚೇರಿಗಳನ್ನು 13ರಿಂದ 30ಕ್ಕೆ ಹೆಚ್ಚಿಸಲಾಗಿದೆ ಎಂದು ಸಚಿವ ನಿತ್ಯಾನಂದ ರೈ ಮಾಹಿತಿ ನೀಡಿದ್ದಾರೆ. ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಮೇಘಾಲಯ ಮುಖ್ಯಮಂತ್ರಿ ಕಾರ್ನಾಡ್ ಸಂಗ್ಮಾ ಅವರು ಲಕಡಾಂಗ್ ಅರಿಶಿನ ಮಿಷನ್ ಗೋಲ್ಡನ್ ಸ್ಪೈಸ್ಗೆ ಚಾಲನೆ ನೀಡಿದರು. ಮಿಷನ್ ಗೋಲ್ಡನ್ ಸ್ಪೈಸ್ ಎಂಬುದು ಸಚಿವಾಲಯದ ಉಪಕ್ರಮವಾಗಿದ್ದು 175 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ವಿಶ್ವದ ಅತಿ ಹೆಚ್ಚು ನೈಸರ್ಗಿಕವಾಗಿ ಕಂಡುಬರುವ ಕರ್ಕ್ಯುಮಿನ್ ಅಂಶದೊಂದಿಗೆ ಲಕಡಾಂಗ್ ಅರಿಶಿನವು ತನ್ನ ಅಸಾಧಾರಣ ಗುಣಮಟ್ಟಕ್ಕಾಗಿ ಜಾಗತಿಕವಾಗಿ ಮೆಚ್ಚುಗೆಯನ್ನು ಪಡೆದಿದೆ. ಇದು ಭಾರತದ ಅತ್ಯಂತ ವಿಶಿಷ್ಟ ಕೃಷಿ ಸಂಪತ್ತಿನಲ್ಲಿ ಒಂದಾಗಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು 7,000 ಹೆಕ್ಟೇರ್ಗಳಿಗೆ ಕೃಷಿಯನ್ನು ವಿಸ್ತರಿಸುತ್ತದೆ, ರೈತರ ಆದಾಯವನ್ನು ದ್ವಿಗುಣಗೊಳಿಸುತ್ತದೆ, 3,000ಕ್ಕೂ ಹೆಚ್ಚು ಮಹಿಳಾ ನೇತೃತ್ವದ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ ಮತ್ತು 2028-29ರ ಆರ್ಥಿಕ ವರ್ಷದ ವೇಳೆಗೆ 100 ಕೋಟಿ ರೂಪಾಯಿ ಮೌಲ್ಯದ ಲಕಡಾಂಗ್ ಅರಿಶಿನ ಆರ್ಥಿಕತೆಯನ್ನು ನಿರ್ಮಿಸುತ್ತದೆ ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರನ್ನು ದೆಹಲಿಯ ಸರ್ಫತ್ ಜಂಗ್ ಆಸ್ಪತ್ರೆಯಿಂದ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಗೆ ತಕ್ಷಣ ಸ್ಥಳಾಂತರಿಸುವಂತೆ ದೆಹಲಿ ಹೈಕೋರ್ಟ್ ಆದೇಶ ನೀಡಿದೆ. ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಆಂಗ್ಮು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ಮತ್ತು ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ವಾಂಗ್ಚುಕ್ ಅವರನ್ನು ದಿನದ 24 ಗಂಟೆ ಮೇಲ್ವಿಚಾರಣೆ ಮಾಡಲು ತಜ್ಞರ ತಂಡವನ್ನು ರಚಿಸುವಂತೆ ಮೇದಾಂತ ಆಸ್ಪತ್ರೆಯ ನಿರ್ದೇಶಕರಿಗೆ ನ್ಯಾಯಪೀಠ ನಿರ್ದೇಶನ ನೀಡಿತು. ಅಲ್ಲದೆ ಗೀತಾಂಜಲಿ ಆಂಗ್ಮೋ ಅವರು ಬಯಸಿದಾಗಲೆಲ್ಲ ಆಸ್ಪತ್ರೆಯಲ್ಲಿ ತಮ್ಮ ಪತಿಯನ್ನು ಭೇಟಿ ಮಾಡಲು ಅವಕಾಶ ನೀಡಬೇಕೆಂದು ಹೈಕೋರ್ಟ್ ಆದೇಶ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ನೀಟ್ ಯುಜಿ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ಧ ನವದೆಹಲಿಯಲ್ಲಿ ನಿನ್ನೆ ನಡೆದ ಪ್ರತಿಭಟನೆ ವೇಳೆ ಪ್ರತಿಭಟನಾಕಾರರ ವಿರುದ್ಧ ಪೊಲೀಸ್ ಪಡೆಗಳು ಪೆಲೆಟ್ ಗನ್ಗಳನ್ನು ಬಳಸಿವೆ ಎಂದು ಹೇಳುವ ಮೂಲಕ ಸಾಮಾಜಿಕ ಮಾಧ್ಯಮ ಪೋಸ್ಟರ್ಗಳನ್ನು ಸರ್ಕಾರ ತಳ್ಳಿಹಾಕಿದೆ. ಪ್ರತಿಭಟನಾಕಾರರ ವಿರುದ್ಧ ಪೊಲೀಸರು ಮೊಳೆಗಳು ಅಳವಡಿಸಲಾದ ಲಾಠಿಗಳನ್ನು ಬಳಸಿದ್ದಾರೆ ಎಂದು ಆರೋಪಿಸಿರುವ ಸಾಮಾಜಿಕ ಮಾಧ್ಯಮ

ಹೇಳಿಕೆಗಳನ್ನು ಸರ್ಕಾರ ನಿರಾಕರಿಸಿದೆ. ಕೇಂದ್ರ ಸರ್ಕಾರದ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಹೇಳಿಕೆಗಳು ನಕಲಿ ಎಂದು ಸ್ಪಷ್ಟಪಡಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ತಮಿಳುನಾಡಿನ ಕೊಯಮತ್ತೂರು ಮತ್ತು ತಿರುಪೂರ್ಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ವೇಳೆ ಅವರು ಕೊಯಮತ್ತೂರಿನ ಜಿಕೆಎನ್ಎಂ ನರ್ಸಿಂಗ್ ಕಾಲೇಜಿನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ತಿರುಪೂರಿನ ಅವಿನಾಶಿನಲ್ಲಿರುವಂತಹ ಅವಿನಾಶಿ ಲಿಂಗೇಶ್ವರ ಶಿವನ ದೇಗುಲಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ ಫಿಲಿಪೈನ್ಸ್ನ ಮನಿಲಾಕ್ಕೆ ಎರಡು ದಿನಗಳ ಭೇಟಿಯನ್ನು ನೀಡಲಿದ್ದು ಆಸಿಯಾನ್ ಭಾರತ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ಸಭೆ ಸೇರಿದಂತೆ ಆಸಿಯಾನ್ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಆಸಿಯಾನ್ ಸಂಬಂಧಿತ ಸಭೆಗಳ ಹೊರತಾಗಿ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೆರಿಕದ ವಿದೇಶಾಂಗ ಸಚಿವರೊಂದಿಗೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಈ ಭೇಟಿಯು ಆಕ್ಟ್ ಈಸ್ಟ್ ನೀತಿಯ ಅಡಿಯಲ್ಲಿ ಆಸಿಯಾನ್ನೊಂದಿಗೆ ಭಾರತದ ಆಳವಾದ ಸಂಬಂಧವನ್ನು ಒತ್ತಿ ಹೇಳುತ್ತದೆ ಮತ್ತು ಆಸಿಯಾನ್ ಭಾರತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತನ್ನ ಬಲವಾದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಇಂದು ಜೆಮ್ಸ್ ಆಫ್ ಇಂಡಿಯಾ ಚಾಲೆಂಜ್ನ ಪ್ರಾಯೋಗಿಕ ಹಂತವನ್ನು ಪ್ರಾರಂಭಿಸಿದೆ. ಇದು ತಳಮಟ್ಟದ ಡಿಜಿಟಲ್ ಸೃಜನಕಾರರನ್ನು ಗುರುತಿಸಲು, ಪೋಷಿಸಲು ಮತ್ತು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಉಪಕ್ರಮವಾಗಿದೆ. ವೇವ್ಸ್ ಒಟಿಟಿ ಅಡಿಯಲ್ಲಿ ಮೈ ವೇವ್ಸ್ ವೇದಿಕೆಯಲ್ಲಿ ಆರಂಭಿಸಲಾದ ಈ ಸ್ಪರ್ಧೆಯು ನಾಗರಿಕರು ತಮ್ಮ ಜಿಲ್ಲೆಗಳ ವಿಶಿಷ್ಟ ಕಥೆಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುವ ಕಿರು ವಿಡಿಯೋಗಳನ್ನು ರಚಿಸಲು ಆಹ್ವಾನಿಸುತ್ತದೆ. ಭಾಗಿಯಾಗುವವರು ಆಗಸ್ಟ್ 1-31 ಮೈ ವೇವ್ಸ್ ವೇದಿಕೆಯಲ್ಲಿ ಮೈ ವೇವ್ಸ್ ವಿಭಾಗದ ಮೂಲಕ 1-3 ವಿಡಿಯೋಗಳನ್ನು ಸಲ್ಲಿಸಬಹುದು. ಪ್ರಾಯೋಗಿಕ ಹಂತವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಅರುಣಾಚಲ ಪ್ರದೇಶ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಮತ್ತು ಡಿಯು, ಗೋವಾ ಮತ್ತು ಲಡಾಖ್ ಅನ್ನು ಒಳಗೊಂಡಿದೆ. ಈ ಉಪಕ್ರಮವು ಪ್ರತಿ ಜಿಲ್ಲೆಗೆ 20 ಸೃಜನಕಾರರಿಗೆ ತಲಾ 50,000 ರೂಪಾಯಿಗಳ ಜಿಲ್ಲಾ ಮಟ್ಟದ ಪ್ರಶಸ್ತಿ, 2,00,000 ರೂಪಾಯಿಗಳ ರಾಜ್ಯ ಮಟ್ಟದ ಪ್ರಶಸ್ತಿ ಮತ್ತು ರಾಷ್ಟ್ರವ್ಯಾಪಿ ಬಿಡುಗಡೆಯ ಸಮಯದಲ್ಲಿ 5,00,000 ರೂಪಾಯಿಗಳ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಇದರ ಯಶಸ್ಸಿನ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಸ್ತರಣೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಎಚ್ಎಸ್ ಪ್ರಣಾಯ್ ಚಾಂಗ್ಝೌನಲ್ಲಿ ಇಂದು ಮಲೇಷ್ಯಾದ ಲಿಯಾಂಗ್ ಜುನ್ ಹಾವೋ ವಿರುದ್ಧ 21-10, 21-14 ಅಂತರದಲ್ಲಿ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಭಾರತದ ಶಟ್ಲರ್ ಪಿವಿ ಸಿಂಧು ನಾಳೆ ನಡೆಯುವ ಮಹಿಳಾ ಸಿಂಗಲ್ಸ್ ವಿಭಾಗದ 32 ಸುತ್ತಿನ ಪಂದ್ಯದಲ್ಲಿ ಭಾರತದವರೇ ಆದ ಉನ್ನತಿ ಹುಡಾ ಅವರನ್ನ ಎದುರಿಸಲಿದ್ದಾರೆ. ದೇವಿಕಾ ಸಿಹಾ ಕೂಡ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸ್ಪರ್ಧಿಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸ ಕರುಣನ್ ಸ್ಪರ್ಧೆಗೆ ಇಳಿಯಲಿದ್ದಾರೆ. ತನಿಷಾ ಕ್ರಾಸ್ಟ್ ಮತ್ತು ಧ್ರುವ್ ಕಪಿಲ, ರೋಹನ್ ಕಪೂರ್ ಮತ್ತು ಋತ್ವಿಕಾ ಶಿವಾನಿ ಘಟೆ ಮೆಷರ್ ಡಬಲ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಹಾರ್ಮೋನ್ ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸುವ ನಿಟ್ಟಿನಲ್ಲಿ ಇರಾನ್ ಮತ್ತು ಅಮೆರಿಕ ಸತತ 10 ದಿನವೂ ಪರಸ್ಪರ ವಾಯುದಾಳಿಗಳನ್ನು ನಡೆಸಿವೆ. ಹಾರ್ಮೋನ್ ಜಲಸಂಧಿಯಲ್ಲಿ ಚಲಿಸುತ್ತಿದ್ದ ತೈಲ ನೌಕೆಯೊಂದರ ಮೇಲೆ ಇರಾನ್ ದಾಳಿ ನಡೆಸಿದೆ. ಇನ್ನೊಂದೆಡೆ ಈ ಪ್ರಮುಖ ಸಮುದ್ರ ಮಾರ್ಗದ ಮೇಲಿನ ನಿಯಂತ್ರಣಕ್ಕಾಗಿ ಎರಡೂ ದೇಶಗಳ ನಡುವಿನ ಹೋರಾಟ ತೀವ್ರಗೊಂಡಂತೆ ಇರಾನ್ನ ಒಳಗಿನ ಗುರಿಗಳ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ವಾಯುದಾಳಿ ನಡೆಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಶೇಕಡಾ 1.8 ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 288 GW ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್. ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿ, ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹುಡಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇದೀಗ ಕೇಳಿ ಭಾಷಣ. ಏಕಾತ್ಮ ಮಾನವವಾದ ಈ ಕುರಿತು ಮಾತನಾಡ್ತಾರೆ ಗಿರೀಶ್ ಇನಾಮದಾರ್.
1: ಏಕಾತ್ಮ ಮಾನವ ದರ್ಶನವನ್ನು ಈ ಭಾರತಕ್ಕೆ ಪರಿಚಯಿಸಿದವರು ಶ್ರೀ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು. ಶ್ರೀ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಈ ದೇಶ ಕಂಡ ದೊಡ್ಡ ಮಾನವತಾವಾದಿ. ಅವರು ಉತ್ತರ ಪ್ರದೇಶ ಮಥುರಾದಲ್ಲಿ 1916 ಜನಿಸಿದರು. 1951 ಸ್ಥಾಪನೆಯಾದ ಜನಸಂಘದ ದೊಡ್ಡ ನಾಯಕರಾಗಿದ್ದರು. 1951 ಉತ್ತರ ಪ್ರದೇಶ ಘಟಕದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ ಅವರು ಮುಂದೆ 1967-68 ಭಾರತೀಯ ಜನಸಂಘದ ಅಖಿಲ ಭಾರತೀಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. ಅವರ ಏಕಾತ್ಮ ಮಾನವ ದರ್ಶನದ

ಕಲ್ಪನೆ ಸ್ಪಷ್ಟ ಮತ್ತು ಸರಳವಾಗಿತ್ತು. ಈ ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿ ಮತ್ತು ಎಲ್ಲ ಜನರ ಎಲ್ಲ ವರ್ಗಗಳ ಉನ್ನತಿಯೇ ಅವರ ಧ್ಯೇಯವಾಗಿತ್ತು. ವ್ಯಕ್ತಿ ವಿಕಾಸದಿಂದ ರಾಷ್ಟ್ರದ ವಿಕಾಸ ಅವರ ವಿಚಾರವಾಗಿತ್ತು. ಶ್ರೀ ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಮೊಟ್ಟ ಮೊದಲು 1964 ಗ್ವಾಲಿಯರ್ನಲ್ಲಿ, ನಂತರ 1965 ಮುಂಬೈಯಲ್ಲಿ ಸರಣಿ ಭಾಷಣಗಳ ಮೂಲಕ ಏಕಾತ್ಮ ಮಾನವ ದರ್ಶನದ ಬಗ್ಗೆ ವಿಸ್ತಾರವಾಗಿ ತಮ್ಮ ವಿಚಾರವನ್ನು ಮಂಡಿಸಿದರು. ಅವರ ವಿಚಾರಗಳು ಈ ದೇಶದ ಪರಂಪರೆಗೆ ತಕ್ಕ ಹಾಗೆ ಋಷಿಮುನಿಗಳು ಪ್ರಸ್ತಾಪಿಸಿದ ವಿಚಾರಗಳನ್ನೇ ಹೋಲುತ್ತಿದ್ದವು. ನಾವು ಜಗತ್ತಿನ ಎಲ್ಲ ಒಳ್ಳೆಯ ವಿಚಾರ ಜ್ಞಾನವನ್ನು ಹೀರಿಕೊಂಡು ನಮ್ಮ ದೇಶ, ನಮ್ಮ ಸಮಾಜ, ನಮ್ಮ ಪರಿಸರಕ್ಕೆ ಹೊಂದುವ ವಿಚಾರಗಳನ್ನು ಮಾತ್ರ ಸ್ವೀಕರಿಸುವುದಾಗಬೇಕು ಎನ್ನುವುದು ಅವರ ದೃಢ ನಿಲುವಾಗಿತ್ತು. ಯಾರು ಗಳಿಸಲು ಶಕ್ತರೋ ಅವರೇ ಉಳಿದ ಎಲ್ಲ ಜನರಿಗೆ ಸಾಕಷ್ಟು ಆಹಾರವನ್ನು ಒದಗಿಸುವ ಜವಾಬ್ದಾರಿಯನ್ನು ಕೂಡ ಹೊರಬೇಕು ಎನ್ನುವುದು ಏಕಾತ್ಮ ಮಾನವ ದರ್ಶನದ ಘೋಷವಾಕ್ಯವಾಗಿತ್ತು. ಆಹಾರ ಪಡೆಯುವುದು ಎಲ್ಲರ ಜನ್ಮಸಿದ್ಧ ಹಕ್ಕು. ಹಣ ಗಳಿಸುವುದು ಅವರವರ ಶಿಕ್ಷಣ, ತರಬೇತಿ ಮತ್ತು ಸಾಮರ್ಥ್ಯವನ್ನು ಅವಲಂಬಿಸಿರುತ್ತದೆ. ಆದರೆ ಸಮಾಜದಲ್ಲಿ ಯಾರು ಗಳಿಸಲು ಅಶಕ್ತರಾಗಿರುತ್ತಾರೋ ಅವರಿಗೂ ಕೂಡ ಆಹಾರ ಹೊಂದುವ ಹಕ್ಕು ಖಂಡಿತ ಇರಬೇಕು ಎನ್ನುವುದು ಅವರ ಅಭಿಪ್ರಾಯವಾಗಿತ್ತು. ಉದಾಹರಣೆಗೆ ಚಿಕ್ಕ ಮಕ್ಕಳು, ವೃದ್ಧರು, ದುರ್ಬಲರು, ದೀನದಲಿತರು, ಹೀಗೆ ಎಲ್ಲರನ್ನೂ ಸಾಕುವ ಮತ್ತು ಅವರಿಗೆ ಆಹಾರ ಒದಗಿಸುವ ಜವಾಬ್ದಾರಿ ಈ ಸಮಾಜದ್ದೇ ಆಗಿರುತ್ತದೆ. ಏಕಾತ್ಮ ಮಾನವವಾದವು ಸಮಾಜವಾದ, ಭೌತಿಕವಾದ ಮತ್ತು ಬಂಡವಾಳಶಾಹಿತನಗಳಿಗಿಂತ ಬಹಳ ಎತ್ತರದಲ್ಲ ಸ್ಥಾನದಲ್ಲಿ ನಿಲ್ಲುತ್ತದೆ. ಪಂಡಿತ್ ದೀನದಯಾಳರು ವ್ಯಕ್ತಿ ಕೇಂದ್ರೀಕೃತ ವ್ಯವಸ್ಥೆಗೆ ವಿರುದ್ಧವಾಗಿದ್ದರು. ಅವರ ಏಕಾತ್ಮ ಮಾನವ ದರ್ಶನದ ವಿಚಾರಗಳನ್ನು ಅಮೆರಿಕದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾದ ಶ್ರೀ ಫ್ರೆಡ್ಮ್ಯಾನ್, ಗ್ಲೋಡ್ಬರ್ಗ್ ಮತ್ತು ಗ್ರೀನ್ಸ್ಪ್ಯಾನ್ ಮುಂತಾದವರು ಕೂಡ ಅನುಮೋದಿಸಿದ್ದರು. ವ್ಯಕ್ತಿ ವಿಕಾಸದಿಂದ ರಾಷ್ಟ್ರ ವಿಕಾಸ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವೈಯಕ್ತಿಕ ವಿಕಾಸವನ್ನು ಬಯಸುವುದು ಸಹಜ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಬೆಳವಣಿಗೆ ಇತರರ ಹಿತಕ್ಕೆ ಮತ್ತು ಸಮಾಜದ ಹಿತಕ್ಕೆ ಧಕ್ಕೆಯಾಗದಂತೆ ಮತ್ತು ಅದಕ್ಕೆ ಪೂರಕವಾಗಿರುವಂತೆ ಎಚ್ಚರ ವಹಿಸಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ವಿಕಾಸದಲ್ಲಿ ಸಮಾಜದ ವಿಕಾಸವೂ ಸಮಾಜದ ಹಿತವೂ ಅಡಕವಾಗಿರಬೇಕು. ಆಗ ಮಾತ್ರ ಸಮಾಜದ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ. ಹಾಗಾದರೆ ವ್ಯಕ್ತಿಯ ವಿಕಾಸವೆಂದರೆ ಏನು? ಬರೀ ಆರ್ಥಿಕವಾಗಿ ಸಬಲರಾಗುವುದೇ? ಸಮಾಜದಲ್ಲಿ ಪ್ರತಿಷ್ಠಿತ ಸ್ಥಾನವನ್ನು ಅಲಂಕರಿಸುವುದೇ? ಅಲ್ಲ. ದೀನದಯಾಳರ ಚಿಂತನೆಯಂತೆ ವ್ಯಕ್ತಿಯ ವಿಕಾಸವೆಂದರೆ ಅವನ ವ್ಯಕ್ತಿತ್ವದ ವಿಕಾಸ, ಶರೀರ, ಮನಸ್ಸು, ಬುದ್ಧಿ ಮತ್ತು ಆತ್ಮದ ವಿಕಾಸ, ಅದರ ಮೂಲಕ ಜೀವನದ ಸಾಕ್ಷಾತ್ಕಾರ. ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಕೇಂದ್ರೀಕೃತ ಅಧಿಕಾರ ವ್ಯವಸ್ಥೆಯ ವಿರುದ್ಧವಾಗಿದ್ದರು. ಕೇಂದ್ರೀಕೃತ ಅಧಿಕಾರ ವ್ಯವಸ್ಥೆಯಿಂದ ಸಮಾಜಕ್ಕೆ ಒಳಿತಾಗುವ ಬದಲು ಹಾನಿಯೇ ಸಂಭವಿಸುತ್ತದೆ ಎಂದು ಪ್ರತಿಪಾದಿಸಿದ್ದರು. ಅದರ ದುಷ್ಪರಿಣಾಮಗಳನ್ನು ಜಗತ್ತು ಅನುಭವಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದರು. ಅವರು ಕಾಲವಾದ ಕೆಲವೇ ವರ್ಷಗಳಲ್ಲಿ ಕೇಂದ್ರೀಕೃತ ಅಧಿಕಾರ ವ್ಯವಸ್ಥೆಯಿದ್ದ ರಷ್ಯಾ ಸಂಯುಕ್ತ ಸಂಸ್ಥಾನಗಳು 1991 ಒಡೆದು ಹೋಳಾಗಿರುವುದನ್ನು ನಾವು ಗಮನಿಸಿದ್ದೇವೆ. ಮನುಷ್ಯನು ಕೇವಲ ಭೌತಿಕವಾದದ ಬೆನ್ನು ಹತ್ತಿ ಹಣ ಗಳಿಕೆಯನ್ನೇ ಗುರಿಯಾಗಿಸಿಕೊಂಡರೆ ಅದರಿಂದ ಖಂಡಿತ ಆರ್ಥಿಕ ಸುಧಾರಣೆ ಸಾಧ್ಯವಿಲ್ಲ ಎಂಬುದು ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ವಿಚಾರವಾಗಿತ್ತು. 2008 ಸಂಭವಿಸಿದ ಲೆಹಮಾನ್ನ ಮಹಾ ಆರ್ಥಿಕ ಪತನವು ಜಗತ್ತಿನ ಆರ್ಥಿಕ ದುಸ್ಥಿತಿಗೆ ಕಾರಣವಾಯಿತೆಂಬುದು ಇದಕ್ಕೊಂದು ಉದಾಹರಣೆ. ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ರಾಜ್ಯಗಳ ಪರಿಕಲ್ಪನೆಯ ಪರವಾಗಿದ್ದರು. ದೇಶದಲ್ಲಿ ಸಣ್ಣ ಸಣ್ಣ ರಾಜ್ಯಗಳ ನಿರ್ಮಾಣವಾಗುವುದರಿಂದ ಆಡಳಿತಾತ್ಮಕವಾಗಿ ಅನುಕೂಲವಾಗುತ್ತದೆ ಮತ್ತು ರಾಜ್ಯಗಳಿಗೆ ಕೆಲವು ಅಧಿಕಾರ ಕೊಡುವುದರಿಂದ ಅಭಿವೃದ್ಧಿಯ ವೇಗ ಹೆಚ್ಚಾಗುತ್ತದೆ ಎಂದು ಅವರು ನಂಬಿದ್ದರು. ರಾಜ್ಯಗಳ ಪರಿಕಲ್ಪನೆಯ ವಿಚಾರದಲ್ಲಿ ಅವರ ವಿಚಾರಗಳು ಪಾಶ್ಚಿಮಾತ್ಯ ವಿಚಾರವಾದಿಗಳಾದ ಹಾಬ್ಸ್, ಲಾಕ್ ಮುಂತಾದವರ ವಿಚಾರಗಳೊಂದಿಗೆ ಹೊಂದಿಕೆಯಾಗುತ್ತಿದ್ದವು. ಪಂಡಿತ್ ದೀನದಯಾಳರ ಕಲ್ಪನೆಯ ಧರ್ಮರಾಜ್ಯದಲ್ಲಿ ಎಲ್ಲ ವರ್ಗದ ಎಲ್ಲ ಧರ್ಮದ ಜನರಿಗೂ ತಮ್ಮ ತಮ್ಮ ಧರ್ಮದಂತೆ ನಡೆಯುವ, ತಮ್ಮ ಧರ್ಮದಂತೆ ಪೂಜಿಸುವ ಸಂಪೂರ್ಣ ಹಕ್ಕು ಇರುತ್ತದೆ ಎಂದು ನಂಬಿದ್ದರು. ರಾಜ್ಯಗಳು ಎಂದಿಗೂ ದೊಡ್ಡಣ್ಣನ ತರಹ ವರ್ತಿಸದೆ ಸಣ್ಣ ರಾಜ್ಯಗಳೊಂದಿಗೂ ಕೂಡ ಸೌಜನ್ಯದಿಂದ ವರ್ತಿಸುವಂತಿರಬೇಕೆಂದು ಪ್ರತಿಪಾದಿಸಿದ್ದರು. ಅವರ ಮುಂಬಯಿಯ ಪ್ರಸಿದ್ಧ ಭಾಷಣದಲ್ಲಿ ಅವರು ದೇಶದ ಪರಿಕಲ್ಪನೆಯನ್ನು ಮುಂದಿಟ್ಟರು. ಒಂದು ನಿರ್ದಿಷ್ಟ ಜನರ ಗುಂಪು ಒಂದು ನಿರ್ದಿಷ್ಟ ಭೂಭಾಗವನ್ನು ತನ್ನ ಮಾತೃಭೂಮಿಯೆಂದು ಪರಿಗಣಿಸಿ ಒಂದು ನಿರ್ದಿಷ್ಟ ಗುರಿಯೊಂದಿಗೆ ಜೀವನ ಸಾಗಿಸುತ್ತಿದ್ದರೆ ಆ ಭೂಭಾಗವನ್ನು ಒಂದು ದೇಶವೆಂದು ಪರಿಗಣಿಸಬಹುದೆಂದು ಹೇಳಿದ್ದರು. ಕೇವಲ ಒಂದು ಪ್ರದೇಶದಲ್ಲಿ ಜನರು ಇರುವುದರಿಂದ ಮತ್ತು ಎಲ್ಲರಿಗೂ ಒಪ್ಪಿಗೆಯಾಗುವ ಆರ್ಥಿಕ ನೀತಿಯಿಂದ ಮಾತ್ರ ಒಂದು ದೇಶವಾಗುವುದಿಲ್ಲ.
ಅವರ ವಿಚಾರದಲ್ಲಿ ಎಲ್ಲರಲ್ಲಿಯೂ ಒಂದು

0: ನಿರ್ದಿಷ್ಟ ಗುರಿ ಹೊಂದಿರಬೇಕಾಗುತ್ತದೆ. ಯಾರಲ್ಲಿ ನಿರ್ದಿಷ್ಟ ಗುರಿ ಇರುತ್ತದೆಯೋ ಅವರಲ್ಲಿ ಶಕ್ತಿಯ ಅನಾವರಣವಾಗುತ್ತದೆ. ಅದಕ್ಕೆ ಪಂಡಿತ್ ದೀನದಯಾಳರು ವಿರಾಟ ಎಂದು ಕರೆದಿದ್ದಾರೆ. ಅದನ್ನು ನಮ್ಮ ದೇಶದಲ್ಲಿ ಮಹಾಕುಂಭಮೇಳಗಳಲ್ಲಿ ಜಾತ್ರೆಗಳಲ್ಲಿ ಆ ಥರದ ವಿರಾಟದ ದರ್ಶನವಾಗುವುದನ್ನು ನಾವು ನೋಡಿದ್ದೇವೆ. ಪಂಡಿತ್ ದೀನದಯಾಳರ ವಿಚಾರದಲ್ಲಿ ಪ್ರಜಾಪ್ರಭುತ್ವ ಎಂದರೆ ಪ್ರತಿನಿಧಿಸುವುದಲ್ಲ, ಬದಲಾಗಿ ಪ್ರತ್ಯಕ್ಷವಾಗಿ ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಬೇಕಾಗುತ್ತದೆ. ಅಂದಾಗ ಮಾತ್ರ ಗಣತಂತ್ರ ವ್ಯವಸ್ಥೆಯ ಸಫಲವಾಗಲು ಸಾಧ್ಯ. ಒಂದು ದೇಶ ಅಭಿವೃದ್ಧಿಯನ್ನು ಹೇಗೆ ಸಾಧಿಸಬೇಕೆಂಬುದು ಹಾಗೂ ನಾವು ಯಾವುದಕ್ಕೆ ನಿಜವಾದ ಅಭಿವೃದ್ಧಿ ಎಂದು ಕರೆಯಬೇಕು ಎಂಬ ಬಗ್ಗೆ ಪಂಡಿತ್ ದೀನದಯಾಳರ ವಿಚಾರಗಳು ಸ್ಪಷ್ಟವಾಗಿವೆ. ಅವರ ವಿಚಾರದಂತೆ ಒಬ್ಬ ವ್ಯಕ್ತಿಯು ತನ್ನ ಸ್ವಂತಕ್ಕಾಗಿ ಮಾತ್ರ ಗಳಿಸದೆ ತನ್ನ ಸಮಾಜದ ಇತರರ ಸಲುವಾಗಿಯೂ ಗಳಿಸುವ ಉದ್ದೇಶವನ್ನು ಹೊಂದಿರಬೇಕಾಗುತ್ತದೆ. ಅಂದಾಗ ಮಾತ್ರ ಒಂದು ದೇಶದ ಸಮಗ್ರ ಅಭಿವೃದ್ಧಿ ಸಾಧ್ಯ ಎಂಬುದು ಅವರ ವಿಚಾರವಾಗಿತ್ತು. ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ವಿಚಾರದಲ್ಲಿ ಭಾರತದ ಆರ್ಥಿಕ ನೀತಿ ಹೇಗಿರಬೇಕೆಂದರೆ ಒಬ್ಬ ವ್ಯಕ್ತಿಯ ಕನಿಷ್ಠ ಬೇಡಿಕೆಗಳನ್ನು ಪೂರೈಸುವ ಹಾಗಿರಬೇಕು. ಒಬ್ಬ ವ್ಯಕ್ತಿಯು ತನ್ನ ಕನಿಷ್ಠ ಬೇಡಿಕೆಗಳನ್ನು ಪೂರೈಸಿಕೊಂಡು ಮುಂದೆ ದೇಶದ ಸಮಾಜದ ಸಮಗ್ರ ಅಭಿವೃದ್ಧಿಗೆ ದುಡಿಯುವ ಮನಸ್ಸಿನವನಾಗಿರಬೇಕು. ಅದಕ್ಕಾಗಿ ದುಡಿಯುವ ಕೈಗಳಿಗೆ ಕೆಲಸ ಸಿಗುವಂತಾಗಿರಬೇಕು. ಭಾರತೀಯ ಪರಿಸ್ಥಿತಿಗೆ ಅನುಗುಣವಾಗಿ ಯಂತ್ರಗಳ ಬಳಕೆಯಾಗಬೇಕು. ಎಲ್ಲವೂ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಗೆ ಅನುಗುಣವಾಗಿರಬೇಕು ಎಂಬುದು ಅವರ ಪ್ರತಿಪಾದನೆಯಾಗಿತ್ತು. ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಈ ದೇಶ ಕಂಡ ಶ್ರೇಷ್ಠ ತತ್ವಜ್ಞಾನಿ, ಅರ್ಥಶಾಸ್ತ್ರಜ್ಞ, ಸಾಮಾಜಿಕ ಹೋರಾಟಗಾರ, ಇತಿಹಾಸಕಾರ, ಪತ್ರಕರ್ತ, ರಾಜಕೀಯ ಮುತ್ಸದ್ದಿ ಎಲ್ಲವೂ ಆಗಿದ್ದರು. ದೀನದಯಾಳ್ ಉಪಾಧ್ಯಾಯರ ಏಕಾತ್ಮ ಮಾನವತಾವಾದವು ಐರೋಪ್ಯ ದೇಶಗಳಲ್ಲಿ ಚಾಲ್ತಿಯಲ್ಲಿರುವ ಬಂಡವಾಳಶಾಹಿತನ, ಚೀನಾ ಮತ್ತು ರಷ್ಯಾ ಮುಂತಾದ ರಾಷ್ಟ್ರಗಳಲ್ಲಿರುವ ಕಮ್ಯುನಿಸ್ಟ್ ಸಿದ್ಧಾಂತ ಮತ್ತು ಸಮಾಜವಾದ ಮುಂತಾದ ಎಲ್ಲ ವಾದಗಳಿಗಿಂತ ಭಿನ್ನವಾದದ್ದು. ಏಕಾತ್ಮ ಮಾನವವಾದವು ಭಾರತೀಯ ಪರಂಪರೆಗೆ ಅನುಗುಣವಾಗಿ ನಮ್ಮ ದೇಶಕ್ಕೆ ಪೂರಕವಾಗಿದೆ. ಅದರಲ್ಲೂ ಪ್ರಸಕ್ತ ಸನ್ನಿವೇಶದಲ್ಲಿ ಅದಕ್ಕೆ ಇನ್ನೂ ಹೆಚ್ಚಿನ ಮಹತ್ವ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಜಗತ್ತಿನ ಎಲ್ಲ ದೇಶಗಳು ಜಗತ್ತಿನ ಎಲ್ಲ ಸಮಸ್ಯೆಗಳಿಗೂ ಭಾರತದ ದೇಶದ ಕಡೆಗೆ ಆಶಾಭಾವನೆಯಿಂದ ನೋಡುತ್ತಾ ಇರುತ್ತವೆ. ಅದಕ್ಕೆ ಸಕಾಲದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಸ್ಪಂದಿಸುತ್ತಿರುವ ಭಾರತ ಬರುವ ದಿನಗಳಲ್ಲಿ ಇಡೀ ಜಗತ್ತಿಗೆ ಜಗದ್ಗುರುವಿನ ಸ್ಥಾನದಲ್ಲಿ ನಿಂತು ಯೋಗ್ಯ ಮಾರ್ಗದರ್ಶನ ನೀಡುವಂತಾದರೆ ಅದೇ ದೀನದಯಾಳ್ ಉಪಾಧ್ಯಾಯರಿಗೆ ಸಲ್ಲಿಸುವ ಶ್ರದ್ಧಾಂಜಲಿ.
1: ಇದುವರೆಗೂ ಏಕಾತ್ಮ ಮಾನವವಾದ ಈ ಕುರಿತು ಮಾತನಾಡಿದವರು ಗಿರೀಶ್ ಇನಾಮದಾರ್.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ಬಿಲ್ಲು ಅಲ್ಲೇನೆ, ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಕೇಳುಗರೆ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 22/7/2026, ಅಂದರೆ ಬುಧವಾರ ಬೆಳಗ್ಗೆ. ನಾಳೆ ಬೆಳಗ್ಗೆ 10:00-11:00 102.6 ಮೆಗಾಹೆರ್ಟ್ಸ್ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ವಿಷಯ ರಾಷ್ಟ್ರೀಯ ಪ್ರಸಾರ ದಿನಾಚರಣೆಯ ಸಂದರ್ಭದಲ್ಲಿ ಮನೆ ಮನ ತಲುಪುವ ಆಕಾಶವಾಣಿ.

0: ನಿಯ ತರಂಗಾಂತರಗಳು ನಮ್ಮೊಂದಿಗೆ ರೇಡಿಯೋ ಕುರಿತ ನಿಮ್ಮ ನೆನಪುಗಳು. ಕರೆ ಮಾಡಬೇಕಾದ ನಿಲಯದ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272, ದೂರವಾಣಿ ಸಂಖ್ಯೆ 29546 ಎಸ್ಟಿಡಿ ಕ್ರಮಾಂಕ 08194. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಇದೇ 22ನೇ ತಾರೀಕು ಬುಧವಾರ ಬೆಳಗ್ಗೆ ಅಂದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಕೇಳಿದರೆ ದಿನಾಂಕ 23/7/2026 ಗುರುವಾರ ಬೆಳಗ್ಗೆ 8:30 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕ್ಯಾಲ್ಸಿಯಂ ಕೊರತೆಯಿಂದ ಮಕ್ಕಳು ಹಾಗೂ ವಯಸ್ಕರನ್ನ ಕಾಡುವ ಆಸ್ಟಿಯೋಮಲೇಷಿಯಾ ಮೃದು ಮೂಳೆ ರೋಗ ಹಾಗೂ ಆಸ್ಟಿಯೋಪೋರೋಸಿಸ್ ದುರ್ಬಲ ಮೂಳೆ ರೋಗ ಈ ಕುರಿತು ಅರಿವು. ಭಾಗವಹಿಸುತ್ತಾರೆ ಸರ್ಜೆ ವೇದಾಂತ ಆಸ್ಪತ್ರೆಯ ಹಿರಿಯ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಸುಜಿತ್ ಬಿಎಸ್. ಎಲ್ಲಾ ವಯಸ್ಸಿನಲ್ಲಿಯೂ ಕಾಣುವ ಕ್ಯಾಲ್ಸಿಯಂ ಕೊರತೆ, ಮೂಳೆ ರೋಗಗಳಾದ ಆಸ್ಟಿಯೋಮಲೇಷಿಯಾ, ಆಸ್ಟಿಯೋಪೋರೋಸಿಸ್ ಅಂದರೆ ಏನು, ಅದರ ಅಪಾಯಗಳು ಹೇಗೆಲ್ಲ ಇರುತ್ತವೆ, ಇನ್ನು ಲಕ್ಷಣಗಳು, ಈ ಎರಡೂ ಕಾಯಿಲೆಗಳ ನಡುವಿನ ಪ್ರಮುಖ ವ್ಯತ್ಯಾಸಗಳ ಕುರಿತು ಸಮಗ್ರ ಮಾಹಿತಿಯ ಜೊತೆಗೆ ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಿ 9448640233. ಮತ್ತೊಂದು ಸಂಖ್ಯೆ 9141970272. ದೂರವಾಣಿ ಸಂಖ್ಯೆ 08194295649. ಇನ್ನು ವಾಟ್ಸಪ್ ಮೂಲಕ ಕೂಡ ನೀವು ಪ್ರಶ್ನೆಯನ್ನ ಕೇಳಬಹುದು. ಹಾಗಾದರೆ ವಾಟ್ಸಪ್ ಸಂಖ್ಯೆ 9448640273. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ರಂಗಯ್ಯನ ಬಾಗಿಲು, ಚಿತ್ರದುರ್ಗ.

ಕೆಳಗರೆ ನಾಳೆ ಬೆಳಗ್ಗೆ 8:30 ದಾವಣಗೆರೆಯ ಯೋಗ ತಜ್ಞರು ಅಂಗವರ್ಧನ ಮತ್ತು ಆರೋಗ್ಯ ಸಲಹೆಗಾರರು ಆದ ಡಾಕ್ಟರ್ ರಾಘವೇಂದ್ರ ಗುರೂಜಿ ಅವರೊಂದಿಗೆ ಗ್ಯಾಸ್ಟ್ರೈಟಿಸ್ ಕುರಿತ ನಡೆಸಿದ ಮಾತುಕತೆ ಪ್ರಸಾರವಾಗುವುದು. ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ, ಸಂದರ್ಶಕರು ವಿಜಯ ಕಲಾಜಗಳೂರು, ನಿರ್ವಹಣೆ ಶಿವಪ್ರಕಾಶ, ಡಿಆರ್ ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ ಆಗಿದೆ 8:05. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ ಕಿಚ್ಚ ಚಿತ್ರದ ಹಾಡು.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದರೆ ಮತ್ತೆ ಕನ್ನಡ ಚಿತ್ರಗೀತೆಗಳು 8:30ಕ್ಕೆ ಪ್ರಸಾರವಾಗುವುದು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 8:15 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸತ್ತು ಸಮೀಕ್ಷೆ ಆಲಿಸುವಿರಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಈಗ ಕೇಳೋಣ ಬಾವಾ ಭಾಮೈದ ಚಿತ್ರದ ಹಾಡು, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ವಚನಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಕೆಲವು ಪ್ರಕಟಣೆಗಳು.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: Mysore sandal.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಇದೀಗ ಅಕ್ಕ ಮಹಾದೇವಿ ಅವರ ವಚನವನ್ನ ಕೇಳೋಣ. ಹಾಡಿದ್ದಾರೆ ಓಂಕಾರನಾಥ ಹವಲ್ದಾರ್.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ವಚನಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಸೂಜಿ ಗಾಯಕದ ರಾಮಿತಂದೆ ಅವರ ವಚನ ಹಾಡಿದ್ದಾರೆ ಶಿವಾನಂದ ಪಾಟೀಲ್

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಇದುವರೆಗೂ ವಚನಗಳ ಕಾರ್ಯಕ್ರಮ ಕೇಳಿದ್ರೆ.

ಕೆಳಗಡೆ ನಮ್ಮ ನೆಲದಿಂದ ಇಂದು ರಾತ್ರಿ 9:30 ಗಂಟೆಗೆ ಸಭೆ ನೆನಪು ಒಂದೇ ಚಲನಚಿತ್ರದ ಗೀತೆಗಳನ್ನು ಆಲಿಸುವ್ರಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 9 ಗಂಟೆ ಆಗುತ್ತಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಆಲಿಸುವರಿ.

ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ ಭಾವಗೀತೆಯನ್ನ ಕೇಳಿದ್ರಿ. ಏನೋ ಭಾವಗೀತೆಗಳ ಕೊನೆಯದಾಗಿ ಕೇಳೋಣ. ಆರ್ ಬಿ ಬಸವರ ಶಿವರಾಜ್ ಚಕ್ರವರ್ತಿ ಅವರ ಧ್ವನಿಯಲ್ಲಿ ಭಾವಗೀತೆ, ಸಂಗೀತ ಸಂಯೋಜಿಸಿದ್ದಾರೆ ಜಿ ವಿ ಅತ್ರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಆಗಿದೆ 9:30. ಇದೀಗ ಸವಿ ನೆನಪು, ಒಂದೇ ಚಲನಚಿತ್ರದ ಗೀತೆಗಳು. ಕಾರ್ಯಕ್ರಮದಲ್ಲಿ ಯಾವ ಗೀತೆ ಯಾವ ಚಿತ್ರದ್ದು ಅಂತ ಹೇಳಿ ಕೇಳ್ತೀರಾ? ಕೇಳೋಣ. ಪ್ರೇಮಲೋಕ ಚಿತ್ರದ ಹಾಡು. ಈ ಚಿತ್ರಕ್ಕೆ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಮೊದಲಿಗೆ ಈ ಗೀತೆಯನ್ನ ಕೇಳೋಣ. ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ರಮೇಶ್ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿ ಬಂತು. ಇದೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್, ಕ್ಷಮಿಸಿ, ಲತಾ ಹಂಸಲೇಖ ಅವರ ಧ್ವನಿಯಲ್ಲಿ ಈ ಹಾಡು

ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಿ ಸವಿ ನೆನಪು ಒಂದೇ ಚಲನಚಿತ್ರದ ಗೀತೆಗಳಲ್ಲಿ ಪ್ರೇಮಲೋಕ್ ಚಿತ್ರದ ಗೀತೆಗಳನ್ನ. ಇದೀಗ ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬಂತು. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಸವಿ ನೆನಪು. ಒಂದೇ ಚಲನಚಿತ್ರದ ಗೀತೆಗಳಲ್ಲಿ ಪ್ರೇಮಲೋಕ ಚಿತ್ರದ ಗೀತೆಯನ್ನ ಇನ್ನು ಸಮಯ ಆಗಿದೆ 9:54 ಇದೀಗ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಈ ಗೀತೆಯನ್ನ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತೀಯ ಕೇಂದ್ರದಿಂದ ಕಾರ್ಯಕ್ರಮಗಳು ಮೂಡಿಬರುವುದು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದುವರೆಗೂ ಚಂದ್ರವಳ್ಳಿ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದ್ರಿ. ಇಲ್ಲಿಗೆ ಚಂದ್ರವಳ್ಳಿ ಪ್ರಸಾರ ಮುಗಿಸಿದ್ದೇವೆ. ನಾಳಿನ ದುರ್ಗೋದಯ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುತ್ತಿದ್ದೇವೆ. ಇನ್ನು ಸಮಯ ಆಗಿದೆ 11:02. ಲತಾ ಆರ್ಮಾಳುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.